ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 2 ಮಂಗಳವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು. ಯೋಗ ಸಾಧ್ಯ, ಕರ್ಣ ಗರಜ, ಸೌರ ಋಷಭ 19. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದ್ದು, ಚೇತನ್ ಸಿ ರಾಯನಹಳ್ಳಿಯವರು ಗಾದೆ ಮಾತುಗಳ ಜೊತೆಗೆ ಗಾದೆಗಳನ್ನು ವಿವರಿಸುತ್ತಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರ್ತನೆ ಇರುತ್ತೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕತೆಗಳ ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ, ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ
ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6 ಗಂಟೆಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00ರಿಂದ ಬೆಳಗ್ಗೆ 6:00ವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರ್ಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90

ಕಾರ್ಮಿಕರಿಗೆ ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮಗೆ ಗೊತ್ತಾ, ಆ ಹಕ್ಕಿಗಳ ಕಲರವ ತಂಗಾಳಿಯ ತಂಪು, ಎಲೆಗಳ ಮೇಲೆ ಮುತ್ತಿನಂತೆ ಹೊಳೆಯುವ ಇಬ್ಬನಿ ಬಿಂದು, ಕತ್ತಲೆಯನ್ನು ಸರಿಸಿ ಪ್ರಕೃತಿ ಮಾತೆ ಹೊಸ ದಿನಕ್ಕೆ ಮುನ್ನುಡಿ ಬರೆದಿದ್ದಾಯ್ತು. ಈ ಸುಂದರ ಮುಂಜಾನೆಯ ಸೂರ್ಯನ ಮೊದಲ ಕಿರಣದಷ್ಟೇ ತಾಜಾತನದಿಂದ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಲ್ಲಿ ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಿಮ್ಮ ರೇಡಿಯೋದಲ್ಲಿ ಹಾಜರಾಗಿದ್ದಾಯ್ತು. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದು ಕಿಟಕಿ ಆಚೆ ಒಮ್ಮೆ ಕಣ್ಣು ಹಾಯಿಸಿದಾಗ ಅನ್ಸಿದ್ದು ಒಂದೇ, ಪ್ರಕೃತಿಗಿಂತ ದೊಡ್ಡ ಕಲಾವಿದ ಮತ್ತೊಬ್ಬನಿಲ್ಲ ಅಂತ. ಆಕಾಶದಲ್ಲಿ ಮೂಡಿ ಬರ್ತಾ ಇರುವ ಆ ಕೇಸರಿ ಹಳದಿ ಬಣ್ಣದ ರಂಗೋಲಿ, ಗಿಡ ಮರಗಳ ಮೇಲೆ ಇನ್ನೂ ಆರಿ ಹೋಗದ ಆ ಇಬ್ಬನಿಯ ಹನಿಗಳು, ಅಬ್ಬಬ್ಬಾ, ಮನಸ್ಸಿಗೆ ಎಂತ ನೆಮ್ಮದಿ ಕೊಡುತ್ತೆ ಅಲ್ವಾ? ನಾವೆಲ್ಲ ಎಷ್ಟೋ ಸಾರಿ ಸೌಂದರ್ಯವನ್ನ ಎಲ್ಲೆಲ್ಲೋ ಹುಡುಕ್ತೀವಿ, ಆದ್ರೆ ನಿಜವಾದ ಸೌಂದರ್ಯ ಇರೋದೇ ನಮ್ಮ ಸುತ್ತಮುತ್ತಲಿನ ಈ ಪ್ರಕೃತಿಯಲ್ಲಿ. ಗಿಡಮೂಲಿಕೆಗಳ ಪರಿಮಳ ಹೊತ್ತು ಬರುವ ಆ ತಂಗಾಳಿಯನ್ನು ಒಮ್ಮೆ ದೀರ್ಘವಾಗಿ ಉಸಿರಾಡಿ ನೋಡಿ. ಇಡೀ ದಿನದ ಆಯಾಸವೆಲ್ಲ ಆ ಕ್ಷಣದಲ್ಲೇ ಮಾಯವಾಗ್ಬಿಡುತ್ತೆ. ಈ ಪ್ರಕೃತಿ ನಮಗೆ ಪ್ರತಿದಿನವೂ ಹೊಸ ಭರವಸೆಯನ್ನು, ಹೊಸ ಚೈತನ್ಯವನ್ನು ಉಡುಗೊರೆಯಾಗಿ ನೀಡುತ್ತೆ. ಎಸ್, ಹಾಗಾದ್ರೆ ನಿಮ್ಮ ಮನೆಯ ಮುಂದಿನ ಗಿಡದಲ್ಲಿ ಇವತ್ತು ಯಾವ ಹೂವು ಅರಳಿದೆ, ಹಾಗೆ ಆ ಪ್ರಕೃತಿಯ ಸೌಂದರ್ಯವನ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಹೇಗೆ ಅನ್ನೋದ್ರ ಬಗ್ಗೆ 9686096279 ಈ ನಂಬರಿಗೆ ನಮಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಸಿಟ್ಟು ಬಂದಾಗ ದೇವರಿಗೆ ಬೈಕೊಳ್ತಾ ಇರ್ತೀವಿ, ಭಗವಂತ ನನಗೇನ್ ಕೊಟ್ಟಿದ್ಯಾ ಇದುವರೆಗೂ ಅಂತ. ಆ ತರ ಯಾರೆಲ್ಲ ಹೇಳ್ತಿರೋ ಅವರು ಈ ಮಾತನ್ನ ಕೇಳಿಸ್ಕೊಳ್ಳೇಬೇಕು. ಏನ್ ಗೊತ್ತಾ, ಈ ಒಂದು ವಿಷಯ ನಂಗೆ ವಾಟ್ಸಪ್ ಅಲ್ಲಿ ಸಿಕ್ತು. ಎಸ್, ಮೊದಲನೇದಾಗಿ ಟೈರ್ಗಳು ಗೊತ್ತಲ್ವಾ, ಸೊ ಆ ಟೈರ್ಗಳು ಉಪಯೋಗಿಸ್ತಾ ಸವಿಯುತ್ತೆ. ಆದರೆ ನಿಮ್ಮ ಅಂಗಾಲು ಜೀವನ ಪೂರ್ತಿ ಓಡಾಡಿದ್ರು ಕೂಡ ಹೊಸದಾಗೆ ಇರುತ್ತೆ ಅಲ್ವಾ. ಇನ್ನ ಎರಡನೇದಾಗಿ, ಶರೀರ 75% ನೀರಿನಿಂದ ಕೂಡಿರುತ್ತೆ, ಆದರೂ ಲಕ್ಷಾಂತರ ರಂಧ್ರಗಳು ಇದ್ದರೂ ಒಂದು ಹನಿ ಕೂಡ ಸೋರೋದಿಲ್ಲ. ಇನ್ನ ಮೂರನೇದಾಗಿ, ಆಸರೆ ಇಲ್ಲದೆ ಯಾವ ವಸ್ತುವೂ ನಿಲ್ಲೋದಿಲ್ಲ, ಆದರೆ ಶರೀರ ತನ್ನ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತೆ. ಇನ್ನ ನಾಲ್ಕನೇದು, ಚಾರ್ಜಿಂಗ್ ಇಲ್ಲದೆ ಯಾವ ಬ್ಯಾಟ್ರಿ ಕೆಲಸ ಮಾಡುತ್ತೆ ಹೇಳಿ, ಆದ್ರೆ ಹೃದಯ ಹುಟ್ಟಿದಾಗ್ನಿಂದ ಸಾಯೋವರೆಗೂ ನಿರಂತರವಾಗಿ ಹೊಡ್ಕೊಳ್ತಾ ಇರುತ್ತೆ. ಇನ್ನ ಐದನೇದಾಗಿ, ಯಾವುದೇ ಪಂಪು ಶಾಶ್ವತವಾಗಿ ಕೆಲಸ ಮಾಡೋದಿಲ್ಲ, ಆದ್ರೆ ರಕ್ತ ಜೀವನ ಪೂರ್ತಿ ಶರೀರದಲ್ಲೆಲ್ಲ ನಿರಂತರವಾಗಿ ಹರಿತಾ ಇರುತ್ತೆ. ಇನ್ನ ಆರನೇದಾಗಿ, ಪ್ರಪಂಚದಲ್ಲಿ ಅತ್ಯಂತ ಬೆಲೆಯುಳ್ಳ ಕ್ಯಾಮ್ರಾಗಳು ಕೂಡ ಪರಿಮಿತಿಯನ್ನ ಹೊಂದಿರುತ್ತೆ, ಆದರೆ ನಮ್ಮ ಕಣ್ಣುಗಳು ಪ್ರತಿ ದೃಶ್ಯವನ್ನು ಸಾವಿರಾರು ಮೆಗಾಪಿಕ್ಸೆಲ್ಗಳ ಮೌಲ್ಯದಲ್ಲಿ ಸಂಗ್ರಹಿಸ್ತಾ ಇರುತ್ತೆ. ಇನ್ನ ಏಳನೇದಾಗಿ, ಯಾವುದೇ ಪ್ರಯೋಗಾಲಯ ಪ್ರತಿ ರುಚಿಯನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ, ಆದರೆ ನಾಲಿಗೆ ಯಾವುದೇ ಪರಿಕರಗಳು ಇಲ್ಲದಿದ್ದರೂ ಸಾವಿರಾರು ರುಚಿಗಳನ್ನ ಗುರುತಿಸುತ್ತೆ. ಇನ್ನ ಎಂಟನೇದಾಗಿ, ಅತ್ಯಂತ ಆಧುನಿಕ ಸೆನ್ಸರ್ಸ್ಗಳು ಕೂಡ ಪರಿಮಿತಿಯನ್ನು ಹೊಂದಿದೆ, ಆದರೆ ಚರ್ಮ ಪ್ರತಿಯೊಂದು ಚಿಕ್ಕ ಅನುಭೂತಿಯನ್ನು ಗ್ರಹಿಸುತ್ತೆ. ಇನ್ನ ಒಂಬತ್ತನೇದಾಗಿ, ಯಾವುದೇ ಪರಿಕರಗಳು ಪ್ರತಿ ಶಬ್ದವನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಆದರೆ ಗಂಟಲು ಸಾವಿರಾರು ಶಬ್ದಗಳನ್ನು ಉತ್ಪತ್ತಿ ಮಾಡುತ್ತೆ. ಇನ್ನ ಹತ್ತನೇದಾಗಿ, ಯಾವುದೇ ಪರಿಕರವೂ ಕೂಡ ಶಬ್ದಗಳನ್ನು ಸಂಪೂರ್ಣವಾಗಿ ಡಿಕೋಡ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಆದರೆ ಕಿವಿಗಳು ಪ್ರತಿ ಶಬ್ದವನ್ನು ಅರ್ಥ ಮಾಡಿಕೊಂಡು ಅವುಗಳ ಅರ್ಥವನ್ನ ಸಂಗ್ರಹಿಸುತ್ತೆ. ಎಸ್ ಸ್ನೇಹಿತರೆ, ನಮಗೆ ಕೊಟ್ಟಿರೋ ಅಮೂಲ್ಯವಾದ ಶರೀರ ಅಂಗಾಂಗಗಳನ್ನು ನೀಡಿದ ಭಗವಂತನಿಗೆ ಜೀವನ ಪೂರ್ತಿ ಕೃತಜ್ಞತೆಯಿಂದ ಇದ್ದು ಕಾಪಾಡಿಕೊಳ್ಳುವುದು ಮಾನವ ಜನಾಂಗದ ಕರ್ತವ್ಯ. ಏನಂತೀರಾ? ಈ ಒಂದು ವಾಟ್ಸಪ್ನ ಸಂದೇಶ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಒಂದು ನೀತಿ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಒಬ್ಬ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಪ್ರಯಾಣಿಸುತ್ತಿದ್ದರು. ದಾರಿಯಲ್ಲಿ ಸಾಗುವಾಗ ಬುದ್ಧರಿಗೆ ತುಂಬಾನೇ ಬಾಯಾರಿಕೆ ಆಯಿತು. ಅವರು ತಮ್ಮ ಶಿಷ್ಯನೊಬ್ಬನನ್ನ ಕರೆದು, ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಕೆರೆ ಇದೆ, ಅಲ್ಲಿಂದ ಕುಡಿಯೋದಕ್ಕೆ ನೀರು ತರುತ್ತೀಯಾ ಅಂತ ಕೇಳ್ತಾರೆ. ಆಗ ಶಿಷ್ಯನು ನೀರು ತರಲು ಕೆರೆಯ ಬಳಿ ಹೋದ. ಆದರೆ ಅವನು ಅಲ್ಲಿಗೆ ತಲುಪಿದಾಗ ಕೆಲವು ಜನರು ಆ ಕೆರೆಯಲ್ಲಿ ಬಟ್ಟೆ ಒಗಿತಾ ಇದ್ರು, ಮತ್ತು ಒಂದು ಎತ್ತಿನ ಬಂಡಿ ಆಗತಾನೇ ಕೆರೆಯನ್ನು ದಾಟಿ ಹೋಗ್ತಾ ಇತ್ತು. ಇದರಿಂದ ಕೆರೆಯ ನೀರೆಲ್ಲ ಕೆಸರಾಗಿ ಎಲೆಗಳು ತೇಲುತ್ತಾ ಕುಡಿಯೋದಕ್ಕೆ ಯೋಗ್ಯವಾಗಿರ್ಲಿಲ್ಲ. ಶಿಷ್ಯನು ಖಾಲಿ ಪಾತ್ರೆಯೊಂದಿಗೆ ವಾಪಸ್ ಬಂದು ಬುದ್ಧರಿಗೆ ಹೇಳ್ತಾನೆ, ಗುರುದೇವ, ಆ ನೀರು ತುಂಬಾ ಕೊಳಕಾಗಿದೆ, ಕುಡಿಯಲು ಸಾಧ್ಯವಿಲ್ಲ ಎಂದು ಅವನು ಹೇಳಿದ. ಸ್ವಲ್ಪ ಸಮಯದ ನಂತರ ಬುದ್ಧರು ಮತ್ತೆ ಅದೇ ಶಿಷ್ಯನನ್ನು ನೀರು ತರಲು ಕಳುಹಿಸಿದರು. ಶಿಷ್ಯನು ಮತ್ತೆ ಅದೇ ಕೆರೆ ಬಳಿ ಹೋದ. ಈ ಬಾರಿ ಅಲ್ಲಿ ಯಾರೂ ಇರಲಿಲ್ಲ, ಕೆಸರೆಲ್ಲ ತಳ ಸೇರಿತ್ತು, ಕಸವೆಲ್ಲ ಪಕ್ಕಕ್ಕೆ ಸರಿದಿತ್ತು, ಮತ್ತು ನೀರು ಸ್ಫಟಿಕದಂತೆ ನಿರ್ಮಲವಾಗಿತ್ತು. ಆಗ ಶಿಷ್ಯನು ಸಂತೋಷದಿಂದ ನೀರನ್ನು ತುಂಬಿಸಿಕೊಂಡು ಬಂದು ಬುದ್ಧರಿಗೆ ನೀಡಿದ. ಬುದ್ಧರು ನೀರನ್ನು ಕುಡಿದು ಶಿಷ್ಯನು ನೋಡಿ ಮಂದಹಾಸ ಬೀರುತ್ತಾ, ನೋಡು, ನೀರನ್ನು ಸ್ವಚ್ಛಗೊಳಿಸಲು ನೀನು ಯಾವುದೇ ಕಷ್ಟಪಡಲಿಲ್ಲ, ಕೇವಲ ಸ್ವಲ್ಪ ಸಮಯ ಸುಮ್ಮನೆ ಕಾದೆ ಅಷ್ಟೆ, ಕೆಸರು ತಾನಾಗಿಯೇ ಕೆಳಗೆ ಕುಳಿತಿತು, ಮತ್ತು ನಿನಗೆ ಶುದ್ಧವಾದ ನೀರು ಸಿಕ್ಕಿತು ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಇದರ ನೀತಿ ಕತೆ ಇಷ್ಟೆ. ನಮ್ಮ ಮನಸ್ಸು ಕೂಡ ಈ ಕೆರೆಯ ನೀರಿದ್ದಂತೆ. ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಅಥವಾ ಕೋಪ ಆತಂಕ ಬಂದಾಗ ನಮ್ಮ ಮನಸ್ಸು ಕಲುಷಿತಗೊಳ್ಳುತ್ತೆ. ಆಗ ನಾವು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ. ಆದ್ರೆ ನಾವು ಅಶಾಂತವಾಗಿದ್ದಾಗ ಬಲವಂತವಾಗಿ ಮನಸ್ಸನ್ನು ಸರಿಪಡಿಸಲು ಪ್ರಯತ್ನಿಸುವ ಬದಲು ಸ್ವಲ್ಪ ಸಮಯ ಮೌನ ಮತ್ತು ತಾಳ್ಮೆಯಿಂದ ಇರಬೇಕು. ಸಮಯ ಕಳೆದಂತೆ ಕೆಸರಿನಂತಿರುವ ಆಲೋಚನೆಗಳು ತಾನಾಗಿಯೇ ಶಾಂತವಾಗುತ್ತವೆ. ಮನಸ್ಸು ತಿಳಿಯಾದಾಗ ಜೀವನದ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಒಂದು ನೀತಿ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರತಿ ದಿನದ ಸೂರ್ಯೋದಯ ಹೊಸ ಆಶಯಗಳನ್ನ ತರುತ್ತೆ. ಇವತ್ತಿನ ಮುಂಜಾನೆ ಭಾರತದ ಭೂಪಟದಲ್ಲಿ ಒಂದು ಹೊಸ ಇತಿಹಾಸ ಬರೆದ ದಿನವನ್ನು ನೆನಪಿಸುತ್ತೆ. ಹೌದು ಸ್ನೇಹಿತರೆ, ಇವತ್ತು ಜೂನ್ 2 ತಾರೀಕು, ತೇಲಂಗಾಣ ರಚನಾ ದಿನ, ಅಂದರೆ ತೇಲಂಗಾಣ ಫಾರ್ಮೇಷನ್ ಡೇ ಅಂತ ಕರೀತಾರೆ. ಸ್ನೇಹಿತರೆ, ಯಾವುದೇ ಒಂದು ರಾಜ್ಯ ಸುಮ್ಮನೆ ಅಸ್ತಿತ್ವಕ್ಕೆ ಬರೋದಿಲ್ಲ. ಅದರ ಹಿಂದೆ ಕೋಟ್ಯಾಂತರ ಜನರ ಭಾವನೆಗಳು, ವರ್ಷಗಳ ಹೋರಾಟ ಮತ್ತು ನಾಯಕರ ಬದ್ಧತೆ ಇರುತ್ತೆ. ತೇಲಂಗಾಣ ಕೂಡ ಇದಕ್ಕೆ ಹೊರತಲ್ಲ ಅಂತಾನೆ ಹೇಳ್ಬಹುದು. ಇದು ಭಾರತದ 29ನೇ ರಾಜ್ಯವಾಗಿದೆ. ಪ್ರಸ್ತುತ 28 ರಾಜ್ಯಗಳಿವೆ. ಅಧಿಕೃತವಾಗಿ ಜನ್ಮ ತಾಳಿದ್ದು 2014 ಜೂನ್ 2. ಸೊ ಇದರ ಹಿನ್ನೆಲೆ ಏನಪ್ಪ ಅಂತಂದ್ರೆ, 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ತೇಲಂಗಾಣ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿತ್ತು ಸ್ನೇಹಿತರೆ. ನಂತರ 1948 ಆಪರೇಷನ್ ಪೋಲೋ ಮೂಲಕ ಭಾರತದ ಒಕ್ಕೂಟವನ್ನು ಸೇರಿತು. 1956 ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯಾದಾಗ ತೇಲಂಗಾಣ ಪ್ರದೇಶವನ್ನು ಆಂಧ್ರ ಪ್ರಾಂತ್ಯದೊಂದಿಗೆ ಸೇರಿಸಿ ಆಂಧ್ರಪ್ರದೇಶ ರಾಜ್ಯವನ್ನ ರಚಿಸಲಾಯಿತು. ಆಗ ಹೋರಾಟದ ಕಿಡಿ ಹೇಗಿತ್ತು ಗೊತ್ತಾ? ಸ್ಟಾರ್ಟಿಂಗ್ ಇಂದನೂ ತೇಲಂಗಾಣ ಭಾಗದ ಜನರಿಗೆ ಉದ್ಯೋಗ, ನೀರಾವರಿ ಮತ್ತು ಬಜೆಟ್ ಹಂಚಿಕೆಯಲ್ಲಿ ಅನ್ಯಾಯವಾಗ್ತಾ ಇದೆ ಎಂಬ ಅಸಮಾಧಾನವಿತ್ತು. ತಮ್ಮದೇ ಆದ ಸಾಂಸ್ಕೃತಿಕ ಗುರುತನ್ನು ಉಳಿಸಿಕೊಳ್ಳೋದಕ್ಕೆ 1969 ದೊಡ್ಡ ಮಟ್ಟದ ಹೋರಾಟ ಆರಂಭವಾಯಿತು. ನಂತರ ದಶಕಗಳ ಕಾಲ ನಡೆದ ಈ ಹೋರಾಟ 2000 ಕೆ ಚಂದ್ರಶೇಖರ್ ರಾವ್ ಅವರ ನೇತೃತ್ವದಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡಿತು ಅಂತಾನೆ ಹೇಳ್ಬಹುದು. ಉಪವಾಸ, ಸತ್ಯಾಗ್ರಹಗಳು, ಬೃಹತ್ ಪ್ರತಿಭಟನೆಗಳ ನಂತರ ಅಂತಿಮವಾಗಿ 2014 ಫೆಬ್ರವರಿಯಲ್ಲಿ ಸಂಸತ್ತಿನಲ್ಲಿ ಆಂಧ್ರಪ್ರದೇಶ ಮರುಸಂಘಟನೆ ಕಾಯ್ದೆಯನ್ನ ಅಂಗೀಕರಿಸಲಾಯಿತು. ಅದರಂತೆ 2014 June 2 ತೇಲಂಗಾಣದ ನವೋದಯವಾಯಿತು ಅಂತಾನೆ ಹೇಳ್ಬಹುದು. ಇವತ್ತು June 2 ತೇಲಂಗಾಣದಾದ್ಯಂತ ಹಬ್ಬದ ವಾತಾವರಣ ಇರುತ್ತೆ ಸ್ನೇಹಿತರೆ. ಹೈದರಾಬಾದ್ನ ಸಾರ್ವಜನಿಕ ಮೈದಾನಗಳಲ್ಲಿ ಮುಖ್ಯಮಂತ್ರಿಗಳು ರಾಷ್ಟ್ರ ಧ್ವಜವನ್ನ ಹಾರಿಸಿ ರಾಜ್ಯದ ಪ್ರಗತಿಯನ್ನ ಕೊಂಡಾಡ್ತಾರೆ. ಹುತಾತ್ಮರ ಸ್ಮಾರಕಗಳಿಗೆ ಗೌರವ ಸಲ್ಲಿಸಲಾಗುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ಐಟಿ ಕ್ಷೇತ್ರ, ಕೃಷಿ ಮತ್ತು ಕೈಗಾರಿಕೆಯಲ್ಲಿ ತೇಲಂಗಾಣ ಸಾಧಿಸಿರುವ ಪ್ರಗತಿ ನಿಜಕ್ಕೂ ಶ್ಲಾಘನೀಯ ಅಂತಾನೆ ಹೇಳ್ಬಹುದು. ಹೋರಾಟದ ಹಾದಿ ಎಷ್ಟೇ ಕಠಿಣವಾಗಿದ್ದರೂ ಒಗ್ಗಟ್ಟು ಮತ್ತು ದೃಢ ಸಂಕಲ್ಪವಿದ್ರೆ ಒಂದು ಹೊಸ ಭವಿಷ್ಯವನ್ನ ನಿರ್ಮಿಸಬಹುದು ಎಂಬುದಕ್ಕೆ ತೇಲಂಗಾಣದ ಇತಿಹಾಸವೇ ಸಾಕ್ಷಿ ಸ್ನೇಹಿತರೆ. ನೆರೆ ರಾಜ್ಯದ ಈ ಸಂಭ್ರಮ ನಮ್ಮದ್ದು ಹೌದು, ಭಾಷೆ ಬೇರೆಯಾದರೆ ಏನು ಸ್ನೇಹಿತರೆ? ನಾವೆಲ್ಲರೂ ಭಾರತೀಯರು ಎಂಬ ಹೆಮ್ಮೆಯ ಭಾವದೊಂದಿಗೆ ಇವತ್ತಿನ ಮುಂಜಾನೆಯನ್ನು ಮತ್ತಷ್ಟು ಉಲ್ಲಾಸಭರಿತವಾಗಿ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 8, ಹಿಂದೂಸ್ತಾನದ ಸ್ಥಿತಿ. ಹಿಂದೂಸ್ತಾನ ಇಂಗ್ಲಿಷರ ಅಧೀನದಲ್ಲಿ ಏಕೆ ಇದೆಯೋ ತಿಳಿಯಿತು. ಹಿಂದೂಸ್ತಾನದ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಹೇಳುತ್ತೀರಾ?
3: ಈಗ ಹಿಂದೂಸ್ತಾನದ ಸ್ಥಿತಿ ಬಹಳ ಶೋಚನೀಯ. ಅದನ್ನು ನೆನೆದರೆ ನನ್ನ ಕಣ್ಣೊಳಗೆ ನೀರು ತುಂಬುತ್ತದೆ, ಗಂಟಲು ಬಿಗಿಯುತ್ತದೆ. ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಪೂರ್ಣವಾಗಿ ಹೇಳಬಲ್ಲೆನೋ ಇಲ್ಲವೋ ನನಗೇ ಸಂದೇಹ. ನನ್ನ ದೃಢಾಭಿಪ್ರಾಯ ಹೀಗೆ: ಹಿಂದೂಸ್ತಾನ ಇಂಗ್ಲಿಷರ ಭಾರಕ್ಕೆ ತಿಣುಕುತ್ತಿಲ್ಲ, ಆಧುನಿಕ ನಾಗರಿಕತೆಯ ಭಾರದಿಂದ ತಿಣುಕುತ್ತಿದೆ. ಆ ರಾಕ್ಷಸನ ಭಾರಕ್ಕೆ ಕಿರುಗುಟ್ಟುತ್ತಿದೆ, ಈಗಲೂ ಕೈಮೀರಿಲ್ಲ. ಅದರ ಹಿಡಿತದಿಂದ ಬಿಡಿಸಿಕೊಳ್ಳಬಹುದು, ಆದರೆ ದಿನಗಳು ಕಳೆದಂತೆಲ್ಲ ಕಠಿಣವಾಗುತ್ತದೆ. ನನಗೆ ಧರ್ಮ ಇಷ್ಟ. ಹಿಂದೂಸ್ತಾನ ಧರ್ಮಭ್ರಷ್ಟವಾಗುತ್ತಿದೆಯಲ್ಲ ಎಂಬುದೇ ನನ್ನ ಪ್ರಥಮ ದುಃಖ. ಧರ್ಮ ಎಂದರೆ ಹಿಂದೂ, ಮಹಮ್ಮದೀಯ, ಪಾರಸಿ ಧರ್ಮಗಳಲ್ಲ. ಈ ಎಲ್ಲ ಧರ್ಮಗಳಿಗೂ ಆಧಾರಭೂತವಾದ ಧರ್ಮ. ನಾವು ಭಗವಂತನಿಗೆ ವಿಮುಖವಾಗಿ ಹೋಗುತ್ತಿದ್ದೇವೆ.
2: ಅದು ಹೇಗೆ?
3: ನಾವು ಸೋಮಾರಿಗಳು, ಇಂಗ್ಲಿಷರು ಪರಿಶ್ರಮಿಗಳು ಎಂದು ನಮ್ಮ ಮೇಲೆ ಒಂದು ಅಪವಾದವಿದೆ. ಈ ಅಪವಾದವನ್ನು ನಾವು ಒಪ್ಪಿಕೊಂಡಿದ್ದೇವೆ. ಅದರಿಂದ ನಮ್ಮ ಪರಿಸ್ಥಿತಿಯನ್ನು ಬದಲಿಸಲು ಬಯಸುತ್ತಿದ್ದೇವೆ. ಆದರೆ ಹಿಂದೂ, ಇಸ್ಲಾಂ, ಪಾರಸಿ, ಈಸಾಯಿ ಇತ್ಯಾದಿ ಧರ್ಮಗಳೆಲ್ಲ ಈ ಪ್ರಪಂಚದ ವ್ಯವಹಾರಕ್ಕೆ ವಿಮುಖರಾಗಿ ಧಾರ್ಮಿಕ ಜೀವನದಲ್ಲಿ ಆಸಕ್ತರಾಗಬೇಕೆಂದು ತಿಳಿಸಿ ಹೇಳುತ್ತವೆ. ನಮ್ಮ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳು ಮಿತವಾಗಿರಬೇಕೆಂದು, ಧಾರ್ಮಿಕ ಆಕಾಂಕ್ಷೆ ಅಮಿತ ಅಪಾರ ಆಗಿರಬೇಕೆಂದು ಹೇಳುತ್ತವೆ. ನಮ್ಮ ಕೃಷಿ ಪ್ರಯತ್ನಗಳೆಲ್ಲವೂ ಆ ದಿಕ್ಕಿನಲ್ಲಿರಬೇಕು.
2: ಧರ್ಮದ ಸೋಗನ್ನು ನೀವು ಪ್ರೋತ್ಸಾಹಿಸುವಂತೆ ಕಾಣುತ್ತದೆ. ಹೀಗೆಯೇ ಮಾತನಾಡಿ ಎಷ್ಟೋ ಮಂದಿ ಧೂರ್ತರು ಲೋಕವನ್ನು ಮೋಸಗೊಳಿಸಿದ್ದಾರೆ.
3: ನೀವು ಧರ್ಮದ ಮೇಲೆ ಸುಳ್ಳು ಆರೋಪ ಹೊರಿಸುತ್ತಿದ್ದೀರಿ. ಎಲ್ಲ ಧರ್ಮಗಳಲ್ಲಿಯೂ ಪಾಖಂಡಿಗಳು ಇದ್ದೇ ಇದ್ದಾರೆ. ಬಿಸಿಲಿದ್ದಲ್ಲಿ ನೆರಳು ಇದ್ದೇ ಇದೆ. ಆದರೆ ಪ್ರಾಪಂಚಿಕ ಪಾಖಂಡಿಗಳಿಗಿಂತ ಧಾರ್ಮಿಕ ಪಾಖಂಡಿಗಳು ಎಷ್ಟೋ ಲೇಸು ಎನ್ನುತ್ತೇವೆ. ನಾನು ತೋರಿಸುತ್ತಿರುವ ಈ ನಾಗರಿಕತೆಯ ಪಾಖಂಡಿಗಳು ಧರ್ಮದಲ್ಲಿ ಎಲ್ಲಿಯೂ ಕಾಣಬಾರರು.
2: ಅದು ಹೇಗೆ ಹೇಳುತ್ತೀರಿ? ಧರ್ಮದ ಹೆಸರಿನಲ್ಲಿಯೇ ತಾನೇ ಹಿಂದೂ ಮುಸ್ಲಿಮರು ಹೊಡೆದಾಡಿದುದು, ಧರ್ಮಕ್ಕಾಗಿಯೇ ಈಸಾಯಿಗಳು ತಮ್ಮ ತಮ್ಮೊಳಗೆ ಕಾದಾಡಿದುದು, ಸಾವಿರಾರು ಜನ ನಿರಪರಾಧಿಗಳು ಕೊಲೆಯಾದರು, ಸಾವಿರಾರು ಜನರನ್ನು ಸುಟ್ಟರು, ಚಿತ್ರಹಿಂಸೆ ಮಾಡಿದರು, ಎಲ್ಲವೂ ಧರ್ಮಕ್ಕಾಗಿಯೇ. ಇದಕ್ಕಿಂತ ನಾಗರಿಕತೆ ಎಷ್ಟೋ ಲೇಸಲ್ಲವೇ?
3: ನಾಗರಿಕತೆಯ ದುಃಖಗಳಿಗಿಂತ ನೀವು ಹೇಳುವ ಈ ದುಃಖಗಳೆಲ್ಲ ಹೆಚ್ಚು ಸಹನೀಯವೆಂದು ನನ್ನ ಅಭಿಪ್ರಾಯ. ನೀವು ಹೇಳಿದ ಅತ್ಯಾಚಾರಗಳೆಲ್ಲ ಧರ್ಮದ ಹೆಸರಿನಲ್ಲಿಯೇ ಮಾಡಿದವುಗಳಾಗಿದ್ದರೂ ಅವಕ್ಕೂ ಧರ್ಮಕ್ಕೂ ಏನೂ ಸಂಬಂಧವಿಲ್ಲವೆಂಬುದು ಎಲ್ಲರಿಗೂ ಗೊತ್ತು. ಆದುದರಿಂದ ಈ ಪಾಖಂಡಿಗಳ ತರುವಾಯ ಈ ಅತ್ಯಾಚಾರಗಳು ಕೊನೆಗಾಣುತ್ತವೆ. ಅಜ್ಞಾನಿಗಳು ಬೋಳೆ ಜನರೂ ಇರುವಲ್ಲಿ ಹೀಗೆಯೇ ಆದರೆ ನಾಗರಿಕತೆಯ ಬೆಂಕಿಯಲ್ಲಿ ಬೂದಿಯಾಗುವವರಿಗೆ ಕೊನೆಯೇ ಇಲ್ಲ. ಅದರಲ್ಲೊಂದು ವಿಚಿತ್ರ, ಇದು ಬಹಳ ಒಳ್ಳೆಯದು ಎಂದು ತಿಳಿದು ಜನ ಈ ಬೆಂಕಿಯಲ್ಲಿ ಧುಮುಕುತ್ತಾರೆ. ಅದರ ಫಲವಾಗಿ ಇಹ ಪರ ಎರಡನ್ನೂ ಕಳೆದುಕೊಳ್ಳುತ್ತಾರೆ, ಪೂರಾ ಅಧಾರ್ಮಿಕರಾಗುತ್ತಾರೆ. ಮೇಲುಗಡೆ ಹಾಯಾಗಿದ್ದರೂ ಒಳಗಡೆ ಕಡಿದು ಹಾಕುವ ಇಲಿಯಂತೆ ಈ ನಾಗರಿಕತೆ. ನಾಗರಿಕತೆಯ ಪೂರಾ ಪರಿಣಾಮ ತಿಳಿದಾಗ ಈ ನಾಗರಿಕತೆಗಿಂತ ಧಾರ್ಮಿಕ ಅಂಧಶ್ರದ್ಧೆ ಕಡಿಮೆ ಹಾನಿಕರವೆಂಬುದು ಅರ್ಥವಾಗುತ್ತದೆ. ಅಂಧಶ್ರದ್ಧೆಯನ್ನು ಸ್ಥಿರವಾಗಿಸಬೇಕೆಂದು ನಾವು ಹೇಳುತ್ತಿಲ್ಲ, ಪೂರ್ಣ ಶಕ್ತಿಯಿಂದ ಅದನ್ನು ಎದುರಿಸಿ ಹೊಡೆದಾಡೋಣ. ಆದರೆ ಧರ್ಮವನ್ನು ಅಲ್ಲಗಳದಲ್ಲ ಹೊಡೆದಾಡಬೇಕಾದುದು, ನಿಜವಾದ ಧರ್ಮ ಮಾರ್ಗದಲ್ಲಿ ನಡೆದು.
2: ಹಾಗಾದರೆ ಇಂಗ್ಲಿಷರು ಹಿಂದೂಸ್ತಾನಕ್ಕೆ ನೀಡಿರುವ ಶಾಂತಿ ಸುಖ ಬರೀ ವ್ಯರ್ಥ ಭಾರ ಎನ್ನುತ್ತೀರಾ ನೀವು?
3: ನಿಮಗೆ ಶಾಂತಿ ಸುಖ ಕಾಣುತ್ತದೆಯೇನೋ, ನನಗಂತೂ ಕಾಣದು.
2: ಹಾಗಾದರೆ ನಮ್ಮ ದೇಶದಲ್ಲಿ ಕಂಟಕರಾಗಿದ್ದ ಟಕ್ಕರು, ಪಿಂಡಾರಿಗಳು, ಭಿಲ್ಲರು ಇವರ ಪೀಡೆಯ ಲೆಕ್ಕವೇ ಇಲ್ಲವೇನು ನಿಮಗೆ?
3: ಸ್ವಲ್ಪ ವಿಚಾರ ಮಾಡಿ ನೋಡಿ. ಈ ಪೀಡೆ ನೀವು ಹೇಳುವಷ್ಟು ಭಯಂಕರವಾಗಿರಲಿಲ್ಲವೆಂಬುದು ತಿಳಿಯುತ್ತದೆ. ನಿಜವಾಗಿ ಅಷ್ಟು ಭಯಂಕರವಾಗಿದ್ದರೆ ಇಂಗ್ಲಿಷರು ಬರುವ ಮೊದಲೇ ಎಲ್ಲರೂ ನಾಶವಾಗಬೇಕಾಗಿತ್ತು. ಅಲ್ಲದೆ ಈಗಿರುವ ಶಾಂತಿ ಹೆಸರಿಗೆ ಮಾತ್ರ. ಈ ಶಾಂತಿಯಿಂದ ನಾವು ಹೇಡಿಗಳು, ನಪುಂಸಕರು ಆಗಿದ್ದೇವೆ. ಬಿಲ್ಲರ ಪಿಂಡಾರಿಗಳ ಸ್ವಭಾವವನ್ನು ಬದಲಿಸಲಿಲ್ಲ ಇಂಗ್ಲಿಷರು. ಆದುದರಿಂದ ಇತರರು ಯಾರೋ ಬಂದು ನಮ್ಮನ್ನು ಕಾಪಾಡಿ ಹೇಡಿಗಳನ್ನಾಗಿ ಮಾಡುವುದಕ್ಕಿಂತ ಪಿಂಡಾರಿಗಳ ಕಾಟವನ್ನು ಸಹಿಸುವುದೇ ಮೇಲು. ಹೀಗೆ ನಪುಂಸಕನಾಗುವುದಕ್ಕಿಂತ ಬಿಲ್ಲರ ಬಾಣಕ್ಕೆ ತುತ್ತಾಗುವುದೇ ನನಗೆ ಇಷ್ಟವಾದೀತು. ಈ ರಕ್ಷಣೆ ಇಲ್ಲದಿದ್ದಾಗಿನ ಹಿಂದೂಸ್ತಾನದ ವೈಭವವೇ ಬೇರೆ. ಹಿಂದೂಸ್ತಾನದವರು ಹೇಡಿಗಳು ಎಂದು ಮೆಕಾಲೆ ತನ್ನ ಘೋರ ಅಜ್ಞಾನವನ್ನು ತೋರಿಸಿದ. ಹಿಂದೂಸ್ತಾನಿಗಳು ಎಂದಿಗೂ ಹೇಡಿಗಳಲ್ಲ. ಗುಡ್ಡಗಾಡಿನ ಗಡಸುಗಾರರು ವಾಸವಾಗಿರುವ ದೇಶದಲ್ಲಿ, ಹುಲಿ ಚಿರತೆಗಳು ಧಾರಾಳವಾಗಿ ತಿರುಗಾಡುವ ದೇಶದಲ್ಲಿ ಹೇಡಿಗಳಿದ್ದರೆ ಎಂದೋ ನಾಶವಾಗಿ ಹೋಗುತ್ತಿದ್ದರು. ಯಾವಾಗಲಾದರೂ ನಮ್ಮ ಹೊಲಗಳನ್ನು ನೋಡಿದ್ದೀರಾ? ಇಂದಿಗೂ ನಮ್ಮ ರೈತರು ಹೊಲಗಳಲ್ಲಿ ನಿರ್ಭಯವಾಗಿ ಮಲಗುತ್ತಾರೆ. ಇಂಗ್ಲಿಷರು, ನೀವು, ನಾನು ಅವರು ಮಲಗುವ ಕಡೆ ಮಲಗಲು ಸಾಹಸ ಮಾಡಲಾರೆವು. ನಿರ್ಭಯವೇ ನಿಜವಾದ ಬಲ, ಬರೀ ಮೈಮೇಲಿನ ಮಾಂಸ ಕಂಡ ಅಲ್ಲ. ನೀವು ಸ್ವರಾಜ್ಯ ಬಯಸುತ್ತೀರಿ ಅಲ್ಲವೇ? ಈ ಬಿಲ್ಲರು, ಪಿಂಡಾರಿಗಳು, ಟಕ್ಕರು ನಮ್ಮ ದೇಶದವರೇ ಎಂಬುದನ್ನು ನೆನಪಿನಲ್ಲಿಡಿ. ಅವರನ್ನು ಗೆಲ್ಲುವುದು ನಮ್ಮ ಕೆಲಸ. ನಾವು ನಮ್ಮ ಅಣ್ಣ ತಮ್ಮಂದಿರನ್ನು ಕಂಡೇ ಅಂಜುವವರೆಗೆ ನಮ್ಮ ಗುರಿಯನ್ನು ಮುಟ್ಟಲಾರೆವು ಖಂಡಿತ.
2: ಇಲ್ಲಿಗೆ ಅಧ್ಯಾಯ 8 ಸಮಾಪ್ತಿಯಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 liter ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಲ್ಲಹಳ್ಳಿಯ ರಾಷ್ಟ್ರೀಯ ಬಸವ ದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು, ಶಿವಶರಣರಾದಂತಹ ಅಕ್ಕಮ್ಮ ಮತ್ತು ಕಾಳವೆ ಅವರು ವ್ರತದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣ ಅಕ್ಕಮ್ಮ ಮತ್ತು ಕಾಳವೆ ಅವರ ವಿಚಾರಧಾರೆಯನ್ನ ಹೇಳ್ಬೋದಾ?
11: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ಬಸವಣ್ಣನವರು, ಮಹಾತ್ಮರು, ಜ್ಞಾನಿಗಳು, ಯೋಗಿಗಳನ್ನು ನೆನೆಯುತ್ತಾ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಅಕ್ಕಮ್ಮನ ವಚನ ಮತ್ತು ಕಾಳವೆ ವಚನ ಜೀವನ ಚರಿತ್ರೆ ಅದನ್ನು ಸ್ವಲ್ಪ ವಿಚಾರ ಮಾಡೋಣ. ಅಕ್ಕಮ್ಮ ಮತ್ತು ಕಾಳವೆ ಬಗ್ಗೆ ಅಕ್ಕಮ್ಮನ ವಚನಾಂಕಿತ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ವಚನದ ಸಂಖ್ಯೆ 154 ವಚನಗಳು ದೊರೆತಿವೆ. ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಅವರು ಅಂದ್ರೆ ಶೀಲ ವ್ರತ ನಿಯಮ ಆಚಾರ ನಿಷ್ಠೆಯನ್ನು ಗಟ್ಟಿಗೊಳಿಸಿದ್ದಾರೆ. ಪರಸ್ತ್ರೀ ಪರಧನಗಳಲ್ಲಿ ನಿಂದೆಗೆ ಒಡಲಾಗದಿದ್ದುದೇ ವ್ರತ. ಈಗ ವ್ರತ ಅಂದ್ರೆ ಏನು ಅಂತಂದ್ರೆ, ಈಗ ಒಂದ್ ಕಡೆ ಹೋಗ್ತೇವೆ ದೇವಸ್ಥಾನದಾಗೆ, ಇಷ್ಟ ಎಷ್ಟೊತ್ತಿಗೆ ಹೇಳ್ಬೇಕು, ಅಷ್ಟ ಇಷ್ಟು ಧೂಪ ತರಬೇಕು, ಆರತಿ ತರಬೇಕು, ಇಷ್ಟು ಹಣ್ಣು ತರಬೇಕು, ಇಷ್ಟು ಏನೋ ದಿನಸಿ ತರಬೇಕು, ಏನೋ ಇಷ್ಟು ಬ್ಲೌಸ್ ಪೀಸು, ಇಷ್ಟು ಕಾಯಿ ತರಬೇಕು, ಏನೇನೋ ಒಂದ್ ಸ್ವಲ್ಪ ಸಾಮಾನುಗಳೆಲ್ಲ ಲಿಸ್ಟ್ ಕೊಡ್ತಾರೆ. ಇಷ್ಟು ತಂದ್ರೆ ನಿಮ್ ವ್ರತ ಆಕತಿ ಅಂತ ಹೇಳ್ತಾರೆ. ನಾವು ಕೆಲವೊಂದು ಪೂಜೆಗೆ ಕೇಳ್ತಾ ಇರ್ತೇವೆ. ಇಲ್ಲಿ ಹೇಳ್ತಾ ಇದಾರೆ ಅಕ್ಕಮ್ಮ ತಾಯಿ, ಪರಸ್ತ್ರೀ ಪರಧನಗಳಲ್ಲಿ ನಿಂದೆಗೆ ಒಡಲಾಗದಿದ್ದುದೇ ವ್ರತ. ಬೇರೆ ಹೆಣ್ಮಕ್ಳು ಹೆತ್ತ ತಾಯಿ ಎಂಬೆ, ಮತ್ತೆ ಪರಧನ ಕಿಲ್ ವಿಷಕ್ಕೆ ಶಮ, ಪರರ ವಸ್ತು ಪಾಷಣಕ್ಕೆ ಶಮ ಅಂತ ಹೇಳ್ತಾ ಇದಾರಲ್ಲ ಅಕ್ಕಮ್ಮ. ಪರಸ್ತ್ರೀ ಪರಧನಗಳಲ್ಲಿ ನಿಂದೆಗೆ ಒಡಲಾಗದಿದ್ದೆ ವ್ರತ. ವ್ರತ ಯಾವ್ದು ಅಂದ್ರೆ ಫಸ್ಟ್ ಇದು ನೀನ್ ಮಾಡ್ಕೋ ಅಂತ ಹೇಳ್ತಾ ಇದಾರೆ. ಸರ್ವಭೂತನಾಗಿ ದಯಾವಿದ್ದುದೇ ಆಚಾರ ಅಂದ್ರೆ ಎಲ್ಲ ಸಕಲ ಪ್ರಾಣಿಗಳಲ್ಲಿ ಲೇಸು ಅನುಭವಿಸುತ್ತದೆ ಧರ್ಮ, ಅದೇ ಆಚಾರ. ಅಂದ್ರೆ ಏನು ಆಚಾರ ಅಂದ್ರೆ ಏನು, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಶರಣ ಅಂತ. ಹಂಗಾಗಿ ಕ್ರಿಮಿ ಕೀಟ ಪಶು ಪಕ್ಷಿ ಮಾನವ ಎಲ್ಲದರಲ್ಲೂ ಸರ್ವಭೂತನಾಗಿ ದಯವಿದ್ದುದೇ ಆಚಾರ ಅಂತ ಹೇಳ್ತಾರೆ. ತನ್ನೆಯ ಸ್ವಪ್ನದಲ್ಲಿ ತನಗಲ್ಲದುದ ಕಂಡಡೆ, ತಾ ಮುಟ್ಟಿದುದು ಮುಟ್ಟಿದಡೆ, ತಾ ಕೊಳ್ಳದುದು ಕೊಂಡಡೆ, ಅದು ಸೂಕ್ಷ್ಮ ತನುವಿನಲ್ಲಿ ಆ ತನುವಂಬಿಟ್ಟು ನಿಂದುದೇ ವ್ರತ ಅಂತ ಹೇಳ್ತಾರೆ. ಅದ್ ಯಾವಾಗ ಅಂದ್ರೆ ಕನಸಿನಲ್ಲಿ, ಕನಸಿನಾಗೆ ಸ್ವಪ್ನ ಅಂದ್ರೆ ಕನಸಿನಲ್ಲಿ ತನಗಲ್ಲದ ವಿಚಾರ, ತನಗೆ ಅದು ಸಂಬಂಧಪಟ್ಟಿರೋದು ಕೊಂಡಡೆ, ಅದನ್ನ ನೀ ಮುಟ್ಟಿದಡೆ, ಮುಟ್ಟಿ ತಾ ಕೊಳ್ಳದುದು ಕೊಂಡಡೆ, ಆ ಸೂಕ್ಷ್ಮ ತನುವಿನಲ್ಲಿ ಆ ತನುವಂಬಿಟ್ಟು. ಈಗ ಮೂರ್ ತನು ಬರ್ತವೆ, ತೂಲ ಸೂಕ್ಷ್ಮ ಕಾರಣ ಅಂತ. ಹಾಗಾಗಿ ಆ ತನುವಿನಲ್ಲಿ ಹೇಳ್ತಾ ಇದಾರೆ ಇವರು, ಸೂಕ್ಷ್ಮ ತನುವಿನಲ್ಲಿ ಸ್ವಪ್ನದಲ್ಲಿ ತನಗಲ್ಲದುದ ಕಂಡಡೆ, ತಾ ಮುಟ್ಟಿದುದ ಮುಟ್ಟಿದಡೆ, ತಾ ಕೊಳ್ಳದುದ ಕೊಂಡಡೆ, ಆ ಸೂಕ್ಷ್ಮ ತನುವಿನಲ್ಲಿ ಆ ತನುವಂ ಬಿಟ್ಟು ನಿಂದುದೇ ನಿಂದು ವ್ರತ ಅಂತ ಹೇಳ್ತಾರೆ. ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಜಾಗ್ರ ಸ್ವಪ್ರ ಸುಸುಪ್ತಿ ಅಂತಾರಲ್ಲ, ನಾವಿನ್ನೂ ಕನಸಿಗೆ ಹೋಗೋಕ್ಕಿಂತ ಮೊದ್ಲು ಕನಸಿನಲ್ಲುವ ಅದನ್ನ ನಾವು ಕಾಣಬಾರದು ಅಂತ ಹೇಳ್ತಾರೆ. ಅದನ್ನ ಯಾನ ಮುಟ್ಟಬಾರ್ದು, ಅದನ್ನ ನಾನು ಕನಸಿನಲ್ಲೂ ಸಹ ಇನ್ನೊಬ್ಬರ ವಸ್ತುಗೆ ಆಸೆ ಪಡಬಾರ್ದು, ಅದೇ ವ್ರತ ಅಂತ ಹೇಳ್ತಾ ಇದ್ದಾರೆ ಅಕ್ಕ ಮತ್ತಾಯಿ. ಸ್ಥೂಲ ತನುವಿನಲ್ಲಿ ಸರ್ವರ ನಿಂದೆ ಕೊಡಲಾಗದೆ, ಸ್ಥೂಲ ತನು ಅಂದ್ರೆ ಈ ಜಾಗೃತ ಇರ್ತಾವಲ್ಲ ಸ್ಥೂಲ, ಅದ ತನುವಿನಲ್ಲಿ ಸ್ಥೂಲ ತನುವಿನಲ್ಲಿ ಸರ್ವರ ನಿಂದೆ ಒಳಗಾಗದೆ ಅಂತಾರೆ. ಬೇರೆಯವರು ನಮ್ಮನ ಅನ್ಸೋದು, ನಾವು ಬೇರೆ ಅನ್ಸೋದು, ಅದು ಇರಬಾರ್ದು. ಮಾಡಿಕೊಂಡ ನಿಯಮಕ್ಕೆ ಕೇಡು ಬಂದಲ್ಲಿ ಆ ಅಂಗಕ್ಕೆ ಓ ಸರಿಸದೆ ನಿಂದುದೇ ಆಚಾರ ಅಂತ ಹೇಳ್ತಾರೆ. ಈಗ ಸ್ಥೂಲ ಶರೀರದಲ್ಲಿ ಸರ್ವ ನಿಂದೆ ಕೊಡಲಾಗದೆ, ಬೇರೆಯವರು ನಿನ್ ಬೈಯೋದು, ನೀನು ಅವ್ರ ನಿಲ್ಸೋದು, ಇದೇ ನಿಯಮ. ನಿಯಮ ಕೇಡು ಬಂದಲ್ಲಿ ಆ ಅಂಗಕ್ಕೆ ಓ ಸರಿಸದೆ ನಿಂದುದೇ ಆಚಾರ. ಆಚಾರ ವ್ರತ ಅಂದ್ರೇನು, ಬೇರೆಯವ್ರನ್ನ ಆಡ್ಕೋಬಾರ್ದು, ಅದೇ ಆಚಾರ ವ್ರತ ಅಂತ ಹೇಳ್ತಾರೆ. ಅಂತರಂಗದಲ್ಲಿ ವ್ರತ, ಬಹಿರಂಗದಲ್ಲಿ ಆಚಾರ. ಅಂತರಂಗದಲ್ಲಿ ಫಸ್ಟು ಬಹಿರಂಗ ನಾವು ಸ್ನಾನ ಮಾಡಿದ್ವಿ, ಪೂಜೆ ಮಾಡಿದ್ವಿ, ಪೂಜೆ ಬೇಕಾದಷ್ಟು ದೋಡ್ಸ್ಕೊಂಡ್ವಿ ಅಂತಂದು ಮನಸ್ಸಿನಲ್ಲಿ ಕಲ್ಮಸ ಇಟ್ಕೊಂಡ್ರೆ ಅದು ಆಗೋದಿಲ್ಲ. ಆಗ ಹೇಳ್ತಾರೆ ಅಂತರಂಗದಲ್ಲಿ ಫಸ್ಟ್ ವ್ರತ, ಬಹಿರಂಗದಲ್ಲಿ ಆಚಾರ, ಎರಡೂ ಏಕಮುಖವಾಗಿರ್ಬೇಕು. ಅಂತರಂಗನೂ ಸುದ್ದಿ ಇರ್ಬೇಕು ಮತ್ತು ಬಹಿರಂಗನೂ ಸುದ್ದಿ ಇರ್ಬೇಕು. ಬಸವಣ್ಣ ಹೇಳ್ತಾರೆ ನೋಡ್ರಿ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಅದನ್ನೇ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಅಂತರಂಗದಲ್ಲಿ ವ್ರತ, ಬಹಿರಂಗದಲ್ಲಿ ಆಚಾರ. ಅಂತರಂಗದಲ್ಲಿ ಅರಿಷಡ್ವಡ್ಗಳು ಕಾಮಕ್ರೋಧಗಳು ನೀವು ಕಳಿಬೇಕು, ಬಹಿರಂಗದಲ್ಲಿ ಅದನ್ನ ಆಚಾರ ಮಾಡ್ಬೇಕು ಅಂತ ಹೇಳ್ತಾರೆ. ಉಭಯ ಸಿದ್ಧವಾಗಿ ನಡೆಯುವುದೇ ವ್ರತಾಚಾರ, ಇವೆರಡೂ ಕೂಡಿ ಅಂತರಂಗ ಮತ್ತು ಬಹಿರಂಗ ಇವೆರಡೂ ಕೂಡಿ ನಡೆಯುವುದೇ ವ್ರತಾಚಾರ, ಇದು ಇದೇ ವ್ರತ ಅಂತ ಹೇಳ್ತಾರೆ. ಅಂಗಕ್ಕೆ ಆಚಾರ, ಮನಕ್ಕೆ ಅರಿವು, ಅರಿವಿಂಗೆ ಜ್ಞಾನ. ಈ ಮೇಲೆ ದೇಹ ಅಂಗಕ್ಕೆ ಆಚಾರ ಅಂದ್ರೆ ಇಷ್ಟು ಲಿಂಗ ಧರಿಸ್ಕೊಳೋದು, ಯುವತಿ ಧರಿಸ್ಕೊಳೋದು, ಬಸವಣ್ಣನವ್ರು ಪೂಜೆ ಮಾಡೋದು, ಅಷ್ಟಾವರಣ ಭೂತಿ ತರಬಹುದು, ನಡೆ ನುಡಿ ಆ ಮಾತಿನಲ್ಲಿ ಕ್ರಿಯೆಯಲ್ಲಿ ಚೆನ್ನಾಗಿರ್ಬೇಕು. ಅಂಗದಲ್ಲಿ ಮನಕ್ಕೆ ಅರಿವು, ಜ್ಞಾನ ಜ್ಞಾನ ಜ್ಞಾನ ಬರ್ತಾ ಇರ್ಬೇಕು. ಮತ್ತೆ ಅರಿವಿಂಗೆ ಮತ್ತೆ ಒಳ್ಳೆ ಜ್ಞಾನ ಕೊಡ್ತಾ ಕೊಡ್ತಾ ಕೊಡ್ತಾ ಹೋಗ್ಬೇಕು. ನಿರ್ಧಾರವಾಗಿ ಕರಿಗೊಂಡಡೆ ವ್ರತ, ಇದೇನ್ ಮಾಡ್ಬೇಕು, ಇದೇನಪ್ಪ ಅಂದ್ರೆ ಏಕಮುಖ, ಹೊರಮುಖ ಮತ್ತು ಒಳಮುಖ. ಕರಿಗೊಂಡಡೆ ಅಂದ್ರೆ ಗಟ್ಟಿಗೊಂಡಡೆ, ಅದು ವ್ರತ ಸಾಧ್ಯ ಅಂತ ಇಲ್ಲಿ ಅಕ್ಕಮ್ಮ ಹೇಳ್ತಾರೆ.
10: ಶಿವಶರಣೆ ಅಕ್ಕಮ್ಮನವರು ಆಚಾರ ವ್ರತದ ಕುರಿತಾಗಿ, ಹಾಗೆ ಬಹಿರಂಗ ಮತ್ತು ಅಂತರಂಗ ಶುದ್ಧಿಯ ಕುರಿತಾಗಿ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ರತ್ನಮ್ಮ ಅವರು ವಿವರಿಸ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ಶಿವಶರಣೆ ಅಕ್ಕಮ್ಮ ಮತ್ತು ವಚನಗಾರ್ತಿ ಕಾಳವೆ ಅವರ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬಂದು
3: ಇನ್ನೊಂದು ವಚನ ಹೇಳ್ತಾರೆ. ಆಚಾರ ತಪ್ಪಿದಲ್ಲಿ ಪ್ರಾಯಶ್ಚಿಂತ ಉಂಟೆಂದು ಅನಾಚಾರಿಗಳ ಮುಖವ ನೋಡಬಹುದೇ ಹೇಳ್ತಾ ಇದಾರೆ. ಆಚಾರ ಬಿಡ್ರಿ, ಒಂದು ಆಚಾರ ತಪ್ಪಿದ್ರೆ ನಾನು ತಪ್ಪನ್ನ ಪ್ರಾಯಶ್ಚಿತ ಮಾಡ್ಕೊಳ್ತೇನೆ ಅಂತಂದು ಮತ್ತೆ ತಪ್ಪು ಮಾಡೋದು ಪ್ರಾಯಶ್ಚಿತ ಮಾಡ್ಕೊಳೋದು, ತಪ್ಪು ಮಾಡೋದು ಪ್ರಾಯಶ್ಚಿತ ಮಾಡ್ಕೊಳ್ಳೋದು, ಅವ್ರನ್ನ ಮುಖ ನೋಡಲಾಗದಲ್ಲ ಅಂತ ಹೇಳ್ತಾರೆ. ಆಚಾರ ತಪ್ಪಿದಲ್ಲಿ ಪ್ರಾಯಶ್ಚಿತ್ತ ಉಂಟೆಂದು, ನಾವೇನಾರ ಆಚಾರ ತಪ್ಪು ಮಾಡಕರ ತಪ್ಪಿದ್ರೆ ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬಹುದು ಬಿಡ್ರಿ ಅನ್ಕೊಂತ ಅದನ್ನೇ ತಪ್ಪನ್ನ ಮುಂದುವರ್ಸ್ತಾ ಹೋಗ್ಬಾರ್ದು. ಆಚಾರ ತಪ್ಪಿದಲ್ಲಿ ಪ್ರಾಯಶ್ಚಿತ್ತ ಉಂಟೆಂದು ಅನಾಚಾರಿಗಳ ಮುಖವ ನೋಡಬಹುದೇ, ಅವ್ರ ಮುಖ ನೋಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು. ಈಗ ಆಚಾರ ಅಂದ್ರೆ ಬರೀ ಹೇಳದಷ್ಟೇ ಗುರುವಿನ ಕೆಲಸ ಅಲ್ಲ, ಬರೀ ಶರಣರಷ್ಟೇ ಪರಿಪಾಲಿಸೋದಲ್ಲ, ಗುರು ಸಹಿತ. ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲ್ಲ, ಗುರುವಿನ ನಾವು ಅನುಸರಿಸಂಗಿಲ್ಲ. ಅವರು ಆಚಾರ ಭ್ರಷ್ಟನಾಗಿ ನಮಗೆ ಮಾತ್ರ ಜ್ಞಾನ ಹೇಳಿ ಅವರು ಹೇಳಕ್ ಬದನೆಕಾಯಿ ತಿನ್ನಕಲ್ಲ ಅಂತ ಹೇಳ್ತಾರೋ, ಹಂಗ್ ಮಾಡಿದ್ರೆ ಅದನ್ನು ಅನುಸರಿಸಕ ಸಾಧ್ಯವಿಲ್ಲ ಅಂತ ಅಕ್ಕಮ್ಮ ಇಷ್ಟು ಕಡಾಖಂಡಿತ ಅಂತ ಆಚರಣೆ ಬಗ್ಗೆ ಹೇಳ್ತಾ ಇದಾರೆ ನೋಡ್ರಿ. ಲಿಂಗವಾದರೂ ಆಚಾರ ದೋಹವುಳ್ಳವಾದಲ್ಲಿ ಪೂಜಿಸಲಾಗದು. ಲಿಂಗಕ್ಕೂ ಸಹಿತ ಪರಮಾತ್ಮಗೂ ಸಹಿತ ಅದು ಪರಾತ್ಪರ ಪರಮಸು ಪೂಜೆಗೆ ಯೋಗ್ಯತರ ಅಂತ ತಿಳ್ಕೊಂಡು ಪೂಜಬೇಕು, ಇಲ್ಲದ್ರೆ ಪೂಜಿಸಲಾಗದು. ಜಂಗಮವಾದಡು ಆಚಾರ ಅನುಸರಣೆಯಾದಲ್ಲಿ ಕೊಡಲಾಗದು ಅಂತ ಹೇಳ್ತಾರೆ. ಗುರು ಲಿಂಗ ಜಂಗಮ ಸಮಾಜ ಜಂಗಸ ಪರಮಾತ್ಮ ಜಂಗಮ ಮೂರ್ತಿಗಳು ಇರ್ತಾರೆ ಸ್ವಾಮಿಗಳು, ಅವರು ಪರಮಾತ್ಮನ ಸ್ವರೂಪವಾಗಿ ಬರ್ತಾರೆ. ಅವರು ಸಹಿತ ಅವರ ಆಚಾರನ ಅನುಸರಣೆ ಬಿಟ್ಟಲ್ಲಿ ಅವ್ರನ್ನು ಕೂಡಲಾಗಲ್ಲ. ಅವ್ರನ್ನು ಸಹಿತ ನೋಡಕ್ಕೂ ನಾವು ಗುರುವನ್ನ ನಮ್ ಗುರು ಅಂತ ನಾವು ಹೇಳಕ್ಕಾಗಲ್ಲ. ಅವ್ರನ್ನು ನಾವು ಆಚರಣೆ ಅನುಸರಿಸಕ್ಕಾಗಲ್ಲ. ಗುರುವಾದ್ರೂ ಸಹಿತ ಹೆಸರಿ ಮಾತ ಲಾಂಛನ ಧರಿಸಿ ಅವ್ರು ಮಾಡಬಾರದು ಮಾಡಿದೆ ಅವ್ರ ಗುರು ಅಂತ ನಾವು ಒಪ್ಕೊಳಕ್ ಆಗಲ್ಲ ಅಂತ ಇಲ್ಲಿ ಅಕ್ಕಮ್ಮ ತಾಯಿ ಹೇಳ್ತಾ ಇದಾರೆ. ಆಚಾರವೇ ವಸ್ತು, ವ್ರತವೇ ಪ್ರಾಣ, ಕ್ರಿಯೆಯೇ ಜ್ಞಾನ, ಜ್ಞಾನವೇ ಆಚಾರ. ಆಚಾರ ಅಂದ್ರೆ ವಸ್ತು, ವ್ರತ ಅಂದ್ರೆ ಪ್ರಾಣ. ನಮ್ ದೇಹದಲ್ಲಿ ಉಸಿರಾಡ್ತೀವಲ್ಲ ಆ ಪ್ರಾಣ ಇದ್ದಂಗೆ ಇರ್ಬೇಕು. ಕ್ರಿಯೆ ಅದು ಜ್ಞಾನ, ಕ್ರಿಯೆ ಮತ್ತು ಜ್ಞಾನ, ಜ್ಞಾನವೇ ಮತ್ತು ಆಚಾರ ಅಂತ ಹೇಳ್ತಾರೆ. ಇವೆರಡೂ ಒಂದಕ್ಕೊಂದು ಪೂರಕವಾಗಿರ್ಬೇಕು ಅಂತ ಇಲ್ಲಿ ಅಕ್ಕಮ್ಮ ತಾಯಿಯವ್ರು ಹೇಳ್ತಾರೆ. ಇನ್ನೊಂದು ವಚನ ಹೇಳ್ತಾರೆ, ನಾವು ಏನಾರೇ ಬರೀ ಪೂಜೆ ಮಾಡ್ತಾ ಇದು ಮಾಡ್ತಾ ಧ್ಯಾನ ಮಾಡ್ತಾ ಇದರಲ್ಲೇ ಕಾಲ ಕಳಿತೀವಿ ಅಂತ ಅಕ್ಕಮ್ಮ ತಾಯಿ ಕಾಯಕದ ಬಗ್ಗೆ ಎಚ್ಚರಿಸ್ತಾ ಹೋಗ್ತಾರೆ. ತಾ ಮಾಡುವ ಕೃಷಿ ಮಾಡುವ

0: ನೀನು ಕಾಯಕ, ನಿನ್ಗೆ ಯಾವ್ದು ಬರ್ತದೋ ಅದು ಕಾಯಕ, ಜೀವನಕ್ಕೆ ಉಪಜೀವನ ಕಾಯಕ ಮಾಡ್ತಿಲ್ಲ ಅದನ್ನ, ಅದು ಮಾಡಿ ತಾ ಮಾಡುವ ಕೃಷಿ, ಕೃಷಿ ಅಂದ್ರೆ ಕಾಯಕ, ಅಲ್ಲಿ ಯಾವ್ದಾದ್ರು ಸರಿ ಕಾಯಕಕ್ಕೆ ಮೇಲು ಕೀಳಿಲ್ಲ. ತಾ ಮಾಡುವ ಕೃಷಿ ಮಾಡುವನ್ನ ಬರ ಮಾಡಿ ಅದನ್ನ ಕರ್ತವ್ಯವನ್ನ ನಿಭಾಯಿಸಿ. ಕೃಷಿ ತೀರಿದ ಬಳಿಕ ಗುರು ದರ್ಶನ, ಅದಾದ್ಮೇಲೆ ಏನ್ ಮಾಡ್ಬೇಕು ನೀನು? ಗುರುವಿನ ದರ್ಶನ ಮಾಡ್ಬೇಕು, ಲಿಂಗ ಪೂಜೆ ಮಾಡ್ಬೇಕು, ಉಜ್ಜಂಗಮ ಪೂಜೆ ಮಾಡ್ಬೇಕು. ಇದು ಮಾಡಿದ್ರೆ ಏನ ಕತಿ, ಮಾಡ್ಲಿದ್ರೆ ಏನ ಕತಿ ಅಂತ ನೋಡೋಣ. ಹಂಗಂದ್ರೆ ನಾ ಬೌದ್ಧಿಕ ವಿಷಯ ವಾಸನೆ ನೆಲೆಗಳಲ್ಲಿ ನಾವು ತುಂಬಿದಾಗ, ನಾವು ಗುರುದರ್ಶನ ಅಂದ್ರೆ ನಾವು ಇಲ್ಲೆಲ್ಲೂ ಹುಡ್ಕೊಂಡು ಗುರುಗಳು ಹೋಗೋದಲ್ಲ, ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಮಾಡ್ತಾ ಹೋದಾಗ ನಮಗೆ ಗುರು ದರ್ಶನ ಆಗ್ತತಿ. ಅಲ್ಲಿ ವಚನ ಓದ್ತಾ ಓದ್ತಾ ಹೋದಾಗ ಅದ ಅರ್ಥ ತಿಳಿತಾ ತಿಳಿತಾ ಹೋದಾಗ ಗುರುವಿನ ದರ್ಶನ ನಮ್ಗೆ ಆಗ್ತತಿ. ನೀ ಕಾಯಕನು ಮಾಡು, ಅದ್ರ ಮೇಲೆ ಗುರು ದರ್ಶನ ಮಾಡು ಅಂತಾರೆ. ಲಿಂಗ ಪೂಜೆ ಮಾಡು, ಜಂಗಮ ಸೇವೆ ಮಾಡು, ನೀನು ಇದ್ರ ಜೀವನ ಉಪಜೀವನಕ್ಕೆ ನಿನ್ನ ಸ್ವಂತಕ್ಕೆ ಕಾಯಕ ಮಾಡಿ ಗುರು ದರ್ಶನ ಮಾಡಿ ಅಂದ್ರೆ ಅದು ಟೈಮ್ ಇದ್ರೆ ಗುರುಗಳ ದರ್ಶನ ಮಾಡಕ್ ಹೋಗ್ಬೇಕು. ಟೈಮ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸಾಹಿತ್ಯನ ಓದ್ತಾ ಓದ್ತಾ ಹೋದಾಗ ನಮಗ್ ಜ್ಞಾನ ದರ್ಶನವಾಗ್ತದೆ, ಅವಾಗ ನಮ್ಮಲ್ಲಿ ಅಡಕವಾಗ್ತದೆ, ಗುರು ದರ್ಶನ ಅಡಕವಾಗ್ತದೆ. ಆಮೇಲೆ ಲಿಂಗ ಪೂಜೆ ನಮ್ಮ ಆತ್ಮ ಸಾಧನೆ, ಅದು ನಮಗೆ ಆತ್ಮ ನಮಗೆ ಮನಸ್ಸು ಸಮಾಧಾನಕ್ಕೆ. ಲಿಂಗ ಪೂಜೆ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಮಾಡ್ತಾ ಬಿಡ್ರಿ, ನಾವು ಊಟ ಮಾಡಿದ್ರೆ ನಮಗೆ ಹೇಗೆ ಹೊಟ್ಟೆ ತುಂಬುತ್ತೋ ಹಾಗೆ ನಾವು ಲಿಂಗ ಪೂಜೆ ಮಾಡಿದ್ರೆ ನಮಗೆ ಮನಸ್ಸು ಆತ್ಮ ಶಾಂತಿ ಶಾಂತಿ ಶಾಂತಿ ಆಗತ್ತೆ. ಜಂಗಮ ಸಮಾಜ, ಲಿಂಗದ ಒಂದೊಂದು ಮುಖ ಜಂಗಮ. ಹಾಗಾಗಿ ಗುರು ಲಿಂಗ ಜಂಗಮ ಇವನ್ ಮೂರ್ನು ನೀವು ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ನಾವು ಬೇವು ಬಿತ್ತಿದ್ರೆ ಬೇವು ಬೀಜ ಬಿಡ್ತತಿ, ಹಣ್ಣು ಬಿತ್ತಿದ್ರೆ ಹಣ್ಣಿನ ಫಲ ಬಿಡ್ತದೆ. ಹಾಗಾಗಿ ನಾವ್ ಏನೇನು ಮಾಡ್ತಾ ಮಾಡ್ತಾ ಸಮಾಜಕ್ಕೆ ಕೊಡ್ತವೋ ಅದು ನಮಗ್ ಬರ್ತಾ ಬರ್ತಾ ಹೋಗ್ತದೆ. ಹಾಗಾಗಿ ಅಕ್ಕಮ್ಮ ಹೇಳ್ತಾರೆ, ತಾ ಮಾಡುವ ಕೃಷಿ ಮಾಡುವನ್ನ ಬರ ಮಾಡಿ ಕೃಷಿ ತೀರಿದ ಮತ್ತೆ ಗುರು ದರ್ಶನ ಮಾಡ್ಬೇಕು, ಲಿಂಗ ಪೂಜೆ ಜಂಗಮ ಸೇವೆ ಮಾಡ್ಬೇಕು ಅಂತಾರೆ. ಶಿವಭಕ್ತ ತರ ಸುಖ ಸಂಭಾಷಣೆಗೆ ಶೃಂಗಾರ ಶರಣರ ಸಂಘ ಅಂತ ಹೇಳ್ತಾರೆ. ಇದೆಲ್ಲಾ ಮಾಡಾದ್ಮ್ಯಾಗೆ ನಾವು ವಾರಕ್ಕೊಂದ್ಸರಿನೋ ನಾಲ್ಕು ದಿವಸಕ್ಕೊಂದ್ಸರಿಯೋ ಈ ಶರಣರ ಇದು ಮಾಡ್ಬಿಟ್ರಿ ಸಂಭಾಷಣೆ, ಸುಖ ಸಂಭಾಷಣೆ. ಅವ್ರು ತಿಳಿದಿರ್ತಕ್ಕಂಥ ಜ್ಞಾನ ನಮಗೆ ಹೇಳ್ತಾರೆ, ನಾವು ತಿಳಿದಿರ್ತಕ್ಕಂತ ಜ್ಞಾನ ನಮ್ಮ ಹೇಳ್ತಾರೆ. ಹಾಗೆ ಹೇಳ್ತಾರೆ ನೋಡ್ರಿ, ಸಾರ ಸಜ್ಜನರ ಸಂಘವದಲೆ ಸಹ್ಯ ದೂರ ದುರ್ಜನ ಸಂಘವದು ಭಂಗವಯ್ಯ ಸಂಘವೆರಡುಂಟು ಒಂದು ಹಿಡಿ ಕೂಡಲ ಸಂಗಮ ಶರಣರ ಸಂಘ ಅಂತ. ಹಾಗಾಗಿ ಗಂಧದ ಮರದ ಪಕ್ಕ ಹೋದ್ರೆ ಗಂಧದ ವಾಸನೆ ಹೇಗೆ ಬರ್ತಿರ್ತೋ, ಹಾಗಾಗಿ ನಾವು ಯಾವಾಗ್ಲೂ ಶರಣ ಸಂಘದ ಹತ್ರ ಇದ್ರೆ ನಮಗ್ ಜ್ಞಾನ, ಒಳ್ಳೆ ನಡೆ, ಒಳ್ಳೆ ನುಡಿ, ಒಳ್ಳೆ ಆಚಾರ, ಒಳ್ಳೆ ಜೀವನವನ್ನು ರೂಪಿಸ್ಕೊಳಕ ಸಾಧ್ಯ ಅಂತ ವಚನ ಹೇಳ್ತಾರೆ. ಈ ನೇಮವ ನರಿದಿಪ್ಪುದೇ ಸದ್ಭಕ್ತನ ಸದಾತ್ಮನ ಯುಕ್ತಿ. ಇದೇನ್ ನೇಮ ಹೇಳ್ತಾ ಹೇಳ್ತಾ ಹೇಳ್ತಾ ಬಂದಿದಾರಲ್ಲ ಅಕ್ಕಮ್ಮ ತಾಯಿ, ಈ ನೇಮ ನರಿಯುವುದಿಪ್ಪುದೇ ಸದ್ಭಕ್ತನ ಸದಾತ್ಮನ ಯುಕ್ತಿ. ಇದು ಯುಕ್ತಿ ಪರಮಾತ್ಮನಿಗಿಲ್ಲದಕ್ಕೆ ನೀನು ಯುಕ್ತಿ, ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಜ್ಞಾನ ಪಡೆಯೋದಕ್ಕೆ ಇದು ಯುಕ್ತಿ ಅಂತ ಹೇಳ್ತಾರೆ ಅಕ್ಕಮ್ಮ. ಆಚಾರವೇ ಪ್ರಾಣವಾಗಿಪ್ಪ ರಾಮೇಶ್ವರ ಲಿಂಗಕ್ಕೆ ಆತನೇ ಚೇತನ ಭಾವ ನೋಡ ಅಂತ ಒಂದು ಚೇತನ ಶಕ್ತಿ ಬರ್ತದೆ. ಅದು ಅದೇ ಇದನ್ನ ಅಳವಡಿಸ್ಕಂತ ಅಳವಡಿಸ್ಕಂತ ಗುರು ಲಿಂಗ ಜಂಗಮ ಪೂಜೆ ಮಾಡ್ಕೊಂತ ವ್ರತಾಯಿ ಆಗಿರ್ಬೇಕು. ಪರಸ್ತ್ರೀ ಪರಧನ ಪರದೈವ ಅವನ್ನೆಲ್ಲ ನಾವು ಅನುಸರಿಸಬಾರದು ಅಂತ ಆಚಾರದ ಬಗ್ಗೆ ಅಕ್ಕಮ್ಮ ತಾಯಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ.
1: ಶಿವಶರಣೆ ಅಕ್ಕಮ್ಮನವರು ಆಚಾರ ತಪ್ಪಿದ್ರು ಕೂಡ ಕ್ಷಮಿಸಬಹುದು, ಆದ್ರೆ ಅನಾಚಾರ ಮಾಡಿದವ್ರನ್ನ ಯಾವತ್ತೂ ಕ್ಷಮಿಸ್ಲಿಕ್ಕಾಗಲ್ಲ. ಜೊತೆಗೆ ಅವರ ವಚನದಲ್ಲಿ ಪೂರ್ತಿ ವ್ರತದ ಕುರಿತಾಗಿ ಆಚಾರದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ರತ್ನಮ್ಮ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ಶಿವಶರಣೆ ಅಕ್ಕಮ್ಮನವರು ವ್ರತದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ
0: ಇನ್ನೊಂದು ಕಾಳವೆ ವಚನ ನೋಡೋಣ. ಉರ್ಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವೆ. ಕಾಳವೆ ಗಂಡ ಉರ್ಲಿಂಗ ಪೆದ್ದಿ. ಅಕ್ಕನ ವಚನಗಳು ಕಾಳವೆ ವಚನಗಳು 12. ನಾಮಾಂಕಿತ ಉರುಲಿಂಗ ಪೆದ್ದಿಗಳ ರಸರಲ್ಲ ಕಾಳವೆ ಏಕೈಕ ದಲಿತ ವಚನಾಗಾರ್ತಿ. ಅದಕ್ಕೆ ಒಬ್ಬಳೆ ದಲಿತ ಇದ್ರಲ್ಲಿ ಹುಟ್ಟೋದು, ದಲಿತ ಅನ್ನಕ್ಕೆ ಅಷ್ಟು ಮುಜುಗರ ಆಗ್ತತಿ. ಯಾಕಪ್ಪ ಅಂದ್ರೆ ಆ ಇದ್ರಲ್ಲಿ ಆ ಶತಮಾನದಲ್ಲಿ ಆ ಕಾಲದಲ್ಲಿ ಇದ್ರಲ್ಲಿ

ಮೂರ್ತಿಯವರು ಬಸವಣ್ಣನವರಿಂದ ಸ್ಥಾನಮಾನವನ್ನು ಪಡ್ಕೊಂಡು ಅವರ ಅಕ್ಷರ ಕಲಿತು ಅವ್ರ ಅಳವಡಿಸ್ಕೊಂಡು ಜ್ಞಾನ ಸಂಪಾದನೆ ಮಾಡಿ ಆಚಾರ ಮಾಡಿ ಅನುಭವ ಸಾಹಿತ್ಯ ಇಲ್ಲಿ 12ನೇ ಶತಮಾನದಾಗ ಶರಣ ಮತ್ತು ಶರಣೆಯರೆಲ್ಲ ಏನ್ ಮಾಡಿದ್ರೆ ಅನುಭವ ಸಾಹಿತ್ಯವನ್ನ ಮಾಡ್ತಾ ಹೋಗ್ತಾ ಇದಾರೆ. ಹಾಗಾಗಿ ಅವರು ಶ್ರೇಷ್ಠ ವಚನಗಾರ್ತಿ ಅಂತ ಹೇಳ್ಬೋದು. ಇವಾಗ ಕಾಳೆ ಮಹತ್ವ ಏನಪ್ಪಾ ಇದು ಅಂದ್ರೆ ಭಕ್ತನ ಲಕ್ಷಣ ವ್ರತಾಚರಣೆ ಕಾಯಕ ನಿಷ್ಠೆ ಈಕೆಯ ವಚನಗಳಲ್ಲಿ ಕಂಡು ಬರುವ ಮುಖ್ಯ ಅಂಶಗಳು. ಇದರಲ್ಲೂ ಕಾಯ ಶರಣರಿಗಿಂತ ಶರಣೆಯರು ವ್ರತಾಚರಣೆನ ಕಟ್ಟು ನಿಟ್ಟುವಾಗಿ ಹೇಳ್ತಾ ಅವ್ರ ವಚನಗಳಲ್ಲಿ ಬಂದದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಕಾಳವೆ ವಚನಗಳನ್ನು ನೋಡೋಣ. ತೂಬದ ಕೊಳ್ಳಿಯಂತೆ ಉರಿವಾತ ಹಸಿದು ಬಂದ್ ತಂದು ಮಾಡುವಾತ ಭಕ್ತರ ಕುಲವನೆತ್ತಿ ನಿಂದಿಸುವಾತ ಒಡೆಯರೆಂಬ ತುಡುಗಣಿಗಳು ಪೂಜೆ ಗುಂಬಲ್ಲಿ ಅವರ ಮನೆಗೆ ಹೋಗಿ ಹೂ ಹಣ್ಣು ಕಾಯಿ ಪತ್ರೆಗಳು ಹೋಗುವ ಬರುವ ಊಳಿಗವ ಕೊಂಬಾತ ಭಕ್ತನಲ್ಲ ಇಂಥವರ ಸಂಘವನ್ನು ಬಿಡಬೇಕು ಅಂತ ಹೇಳ್ತಾರೆ. ಅಲ್ಲಿ ತೂಬದ ಕೊಳ್ಳಿವಂತೆ ಉರುವ ಅಂತ ಅಂತಂದ್ರೆ ಒಂದು ಕೊಳ್ಳಿ ಅಂದ್ರೆ ಬೆಂಕಿ ಉರಿತಾ ಇರತಕ್ಕಂತ ಒಂದು ಕಟ್ಟಿಗೆ. ಅವನು ಆ ಸಿಡಿ ಸಿಡಿ ಸಿಡಿ ಯಾವಾಗಲೂ ಬೆಂಕಿ ಹಂಗ ಉರಿತಾ ಇರ್ತಾನೆ. ಅಂದ್ರೆ ಈ ಸವಾಗ ದಲಿತರನ್ನ ಅಷ್ಟು ಕೆಳಮಟ್ಟದಲ್ಲಿ ಕಾಣ್ತಾ ಇದ್ರು, ತುಂಬಾ ಹಿಂಸೆ ಕೊಡ್ತಾ ಇದ್ರು. ಅವರು ಗೌಡ್ರು, ಅವ್ರ ತುಂಬಾ ಸಾಹುಕಾರರು, ಮೇಲ್ದರ್ಜೆಲಿ ಹುಟ್ಟಿದವ್ರು. ಹೆಂಗೆ ಅಂತ ಹೇಳ್ತಾರೆ, ಬೆಂಕಿ ಕೆಂಡದ ತರ ಅವ್ರ ಮೇಲೆ ಉರಿದು ಉರು ಬೀಳ್ತಾ ಇದ್ರು ಅಂತ ಹೇಳ್ತಾ ಇದಾರೆ ಕಾಳವೆ ತಾಯಿ. ತೂಬದ ಕೊಳ್ಳಿವಂತೆ ಉರಿವಾತ ಹಸಿದು ಬಂದ್ ತಂದು ಮಾಡುವಾತ ಭಕ್ತರ ಕುಲವನೆತ್ತಿ ನಿಂದಿಸುವಾತ. ಈಗ ಏನ್ ಮಾಡ್ತಾರೆ, ತನ್ನ ಹೊಟ್ಟೆ ಹಸಿವಿ ಹೆಂಗೆ ತಂದು ಅವ್ರ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ, ಅಂತರ್ನ ಕುಲವನ್ನೆತ್ತಿ ನಿಂದಿಸ್ತಾನೆ. ನೀವು ಆ ಕುಲ ಈ ಕುಲ ನೀವು ಕೆಟ್ಟ ಜಾತಿ ಅಂತ ಜಾತಿ ಇಂಥ ಜಾತಿ ಅಂತ ಬೈತಾರೆ ಅಂತ ಕಾಳವೆ ತಾಯಿ ಹೇಳ್ತಾ ಇದಾರೆ. ಒಡೆಯರೆಂಬ ತುಡುಗಣಿಗಳು ಅವ್ರನ್ನ ಒಡೆಯರು ಅಂತ ಹೇಳಿ ಹಂಗ ದೊಡ್ಡ ದೊಡ್ಡ ಹೆಸರು ಕೊಟ್ಟು ಕರೀತಾರಲ್ಲ ಅವು ತುಡುಗುಣಿಗಳು ಅಂತಂದ್ರೆ ಆ ಒಂದು ಇದರಿಂದ ಒಂದಿರಕ್ಕೆ ನಾಯಿಗಳು ಹೇಗೆ ಅಲ್ಲಿ ಇಲ್ಲಿ ಮಾಂಸ ತುಂಡುಗಳನ್ನ ಕಚ್ತಾವೋ ಅಂತಾರವ್ರು ಅಂತ ನೀ ಹೇಳ್ತಾ ಇದಾರೆ ಕಾಳವೆ ತಾಯಿ. ಪೂಜೆ ಗೊಂಬಲ್ಲಿ ಅವರ ಮನೆಗೆ ಹೋಗಿ ಹೂ ಹಣ್ಣು ಕಾಯಿ ಪತ್ರೆ ಹೋಗುವ ಬರುವ ಅಂತರ್ ಮನೆ ನೀ ಹೋಗಿ ಹೂ ಹಣ್ಣು ಕಾಯಿ ಪತ್ರೆ ಅವರ ದಾಸರಾಗಿ ನೀವು ಬದುಕ್ತಾ ಇದ್ರಲ್ಲ ಅಂತ ಹೇಳ್ತಾ ಇದಾರೆ ಅವರು. ನಾವು ಸತ್ಯಶುದ್ಧ ಕಾಯಕ ಮಾಡ್ಕೊಂಡು ನಾವು ಊಟ ಮಾಡಕ್ಕೆ ನಮ್ಗೆ ನಮ್ಮನ್ನ ಕುಲವನ್ನೆತ್ತಿ ನಿಂದಿಸ್ತಾರ ಅವರು. ಅವ್ರ ಮನೆಗೆ ನೀವು ಹಣ್ಣು ಹಂಪಲು ಕಾಯಿ ಎಲ್ಲ ತಗೊಂಡೋಗಿ ನೀವು ಸೇವೆ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ. ಹೋಗುವ ಬರುವ ಉಳಿಗವ ಕೊಂಬಾತ ಅವನು ಭಕ್ತನಲ್ಲ ಇಂಥವರ ಸಂಘವನ್ನು ಬಿಡಬೇಕು, ಇಂಥವ್ರನ್ನ ಸಂಘನ ನೀವು ಬಿಡಬೇಕು, ಅವ್ರನ್ನ ಅಂತವ್ರನ್ನ ಎಲ್ಲರೂ ಸಮಾನ ರೀತಿ ಅಂತ ಕಾಣ್ಬೇಕು ಅಂತ ಕಾಳವೆ ತಾಯಿ ಹೇಳ್ತಾಳೆ. ಕಾಳವೆ ತಾಯಿಯ ಶ್ರೇಷ್ಠ ವಚನ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ, ಉರಿಲಿಂಗ ಪೆದ್ದಿಗಳ ರಸರಲ್ಲಿ ಸದರವಲ್ಲ ಕಾಣವ್ವ ಅಂತ ಹೇಳ್ತಾರೆ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾನೇ ಬರೀ ಪೂಜೆ ಮಾಡ್ತೀನಿ, ನಾನು ಹಂಗೆ ಗೌಡ ಅಂತ, ನಾನು ದೊಡ್ಡ ಸಾಹುಕಾರ, ನಾನು ಏನೂ ಮಾಡಲ್ಲ, ನಾನು ದರ್ಪ ಅಹಂಕಾರದಿಂದ ನಾನು ಬೀಗ್ತೀನಿ, ನಾ ಕಾಯಕ ಯಾಕೆ ಮಾಡಲ್ಲ, ನನ್ ಬೇಕಾದಷ್ಟು ಆಸ್ತಿ ಇದೆ. ಹಿಂಗೆ ನಾ ತಮ್ಮ ಆಸ್ತಿನ ಇದು ಮಾಡ್ತಾ ಅವ್ರು ಭಕ್ತರೇ ಅಲ್ಲ, ಸುಮ್ಮನೆ ನಾಗಿ ಕಾಯಕ ಮಾಡ್ದಂಗ ನಾನು ಬರೀ ದೇವ್ರಿಗೆ ಅಷ್ಟು ಪೂಜೆ ಮಾಡಿದೆ, ಇಷ್ಟು ಹಣ್ಣು ಅರ್ಪಿಸಿದೆ, ಇಷ್ಟು ಹೂ ಅರ್ಪಿಸಿದೆ ಅಂತ ಜಂಬದಲ್ಲಿ ಮರೀತಾರಲ್ಲ, ಅವ್ರು ಭಕ್ತ ಅಂತ ಅನ್ಸ್ಕೊಳಕ್ ಸಾಧ್ಯವೇ ಇಲ್ಲ. ಆ ಕಾಯಕ ಹೇಗಿರ್ಬೇಕು ಅಂದ್ರೆ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಕಾಯಕದಲ್ಲಿ ಸತ್ಯ ಶುದ್ಧವಿರ್ಬೇಕು. ಅಲ್ಲಿ ಅಂಚ ವಂಚನೆಗೆ ಕೈಯಾನು ಸಹವಾಸಿ ಬಟ್ಟೆಯಲ್ಲಿ ವಸ್ತ್ರ ಬಿಟ್ಟಿದ್ರೆ ನಾನು ಎತ್ತಿಕೊಂಡೆ ಅಂತ ಒಂದು ವಚನ ಬರ್ತಾರ. ಹಾಗ ಇಲ್ಲಿ ಆ ಕಾಯಕದಲ್ಲಿ ಸತ್ಯ ಇರ್ಬೇಕು. ನಾವು ಎಷ್ಟು ಕಾಯಕ ಮಾಡಿರ್ತವೋ ಅಷ್ಟಕ್ ಮಾತ್ರ ಹಣ ತಗೋಬೇಕು ಅಂತ ಹೇಳ್ತಾ ಇದಾರೆ. ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ ಅಂತ ಹೇಳ್ತಾರೆ. ನಾವು ಆಸೆ ಮಾಡ್ತಾ ಹೋದಂಗೆ ಹುಟ್ಟು ಸಾವು ಜನನ ಮರಣ ಅದು ಭವಕ್ಕೆ ನಾವು ಬೀಜ ಆಗ್ತಾ ಇದೀವಿ. ನಿರಾಸೆ ಎಂಬುದು ನಿತ್ಯ ಮುಕ್ತಿ. ನಾವು ಒತ್ತಿಂದ ಏನ್ ಬರ್ತದ ಅದು ಪ್ರಸಾದವನ್ನು ಕೊಟ್ಟು ಸಂತೃಪ್ತಿ ಅಂತ ಇದ್ರೆ ಅದೇ ಮುಕ್ತಿ ಅಂತ ಇಲ್ಲಿ ಕಾಳವೇದತೆ ಆಯಿ ಹೇಳ್ತಾ ಇದ್ದಾಳೆ. ಉರಿಲಿಂಗ ಪೆದ್ದಿಗಳ ಅರಸರಲ್ಲಿ ಸದರವಲ್ಲ ಕಾಣವ ಅಂತಂದ್ವಿ. ಪರಮಾತ್ಮದಲ್ಲಿ ನಾನು ಏನಾರ ತಪ್ಪು ಮಾಡಿ ಪರಮಾತ್ಮ ಒಪ್ಪಿಸ್ಕೋ ಅಂತ ನಾವು ಹೂ ಪತ್ರೆ ಹಾಕಿದ್ರೆ ಅದು ಸದರ ಅಂದ್ರೆ ಸಲಿಗೆ ಅಲ್ಲ, ಅದು ಅಷ್ಟು ಸುಲಭ ಅಲ್ಲ, ಪರಮಾತ್ಮಗೆ ಒಪ್ಪಿಸೋದು ಅಷ್ಟು ಸುಲಭ ಅಲ್ಲ ಅಂತ ಇಲ್ಲಿ ಕಾಳವೆ ತಾಯಿ ಹೇಳ್ತಾ ಇದಾರೆ. ಕಾಳವೆ ಸಹಿತ ವ್ರತಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಅಕ್ಕಮ್ಮನ

0: ಹಾಗೆ ಕಾಳೆ ಬೀಳ್ತವೆ, ಕಟ್ಟು ಕಟ್ಟು ಕಟ್ಟು ನಿಷ್ಠವಾಗಿ ರಥಕ್ಕ ಆಚರಣೆ ಕೊಟ್ಟಿದ್ದಾರೆ. ಇನ್ನೊಂದು ವಚನದ ಕಾಳೆ ಬೀತ ಹೇಳ್ತಾರೆ, ರಥ ಎಂಬುದು ನಾಯಕ ರತ್ನ, ರಥ ಎಂಬುದು ಸುಪ್ಪಾಣಿ ಮುತ್ತು, ರಥ ಎಂಬುದು ಜೀವನ ಕಳೆ, ರಥ ಎಂಬುದು ಸುಯಿದಾನ, ರಥ ತಪ್ಪಲು ಉರಿಲಿಂಗ ಪೆದ್ದಿಗಳ ರಸ ನೊಲ್ಲ ನೋವು ಅಂತ ಹೇಳ್ತಾರೆ. ರಥ ಅಂದ್ರೆ ಅದು ನಾಯಕ ರತ್ನ, ಅದೊಂದು ದೊಡ್ಡದಾದಂತ ಪದವಿ. ರಥ ಎಂಬುದು ಸುಪ್ಪಾಣಿ ಮುತ್ತು, ರಥ ಎಂಬುದು ಜೀವನ ಕಳೆ, ರಥ ಎಂಬುದು ಸುವಿಧಾನ ಅಂತ ಹೇಳ್ತಾರೆ. ಅದೊಂದು ನಾವ್ ಅದನ್ನ ಆಚರಣೆ ಮಾಡ್ತಾ ಮಾಡ್ತಾ ಬಂದ್ರೆ ದೊಡ್ಡದಾದಂತ ಪದವಿ ನಮಗೆ ಸಿಕ್ಕ ಹಾಗೆ ಅಂತ ಇಲ್ಲಿ ಕಾಳವೆ ತಾಯಿ ಹೇಳ್ತಾ ಇದಾರೆ. ಇನ್ನೊಂದು ವಚನೆ ಹೇಳ್ತಾರೆ, ರಥ ಹೋದಾಗಲೇ ಇಷ್ಟಲಿಂಗದ ಕಳೆ ನಷ್ಟವಯ್ಯ, ಅವರು ಲಿಂಗವಿದ್ದು ಭವಿಗಳು, ಅದು ಹೇಗೆಂದರೆ ಪ್ರಾಣವಿಲ್ಲದ ದೇಹವಿದ್ದಂತೆ, ಉರುಲಿಂಗ ಪೆದ್ದಿಗಳ ರಸ ವಲ್ಲ ನೋವ ಅಂತ ಹೇಳ್ತಾರೆ. ರಥ ಹೋದಾಗಲಲ್ಲಿ ಇಷ್ಟಲಿಂಗದ ಕಳೆ ನಷ್ಟವಯ್ಯ ಅಂತ ಹೇಳ್ತಾರೆ. ನೀನ್ ಯಾವಾಗ ಸರಿ ಪ್ರಮಾಣದಲ್ಲಿ ನೀನು ಆ ಜೀವನ ಕ್ರಮನ ಅಳವಡಿಸ್ಕೊಳೋದಿಲ್ಲೋ ಅವಾಗ ಇಷ್ಟಲಿಂಗದಿರ್ತಕ್ಕಂತ ತುಂಬಿರ್ತಕ್ಕಂತ ಕಳೆ ನಷ್ಟ ಆಗುತ್ತೆ ಅದು ನಿನಗೆ ಅಂತ ಹೇಳ್ತಾರೆ. ಅವರು ಲಿಂಗವಿದ್ದು ಭವಿಗಳು, ಇಲ್ಲಿ ಭವಿ ಮತ್ತು ಭಕ್ತ ಅಂತ ಎರಡು ಗುಂಪು ಮಾಡಿದ್ದಾರೆ. ಭವಿ ಅಂದ್ರೆ ಬೌದ್ಧಿಕ ಬರೀ ವಿಷಯ ವಾಸನೆಗಳ ಹತ್ರ ಇರೋನು ಭವಿ, ಭಕ್ತ ಅಂದ್ರೆ ಪರಮಾತ್ಮ ಪರಮಾತ್ಮ ಪರಮಾತ್ಮ ಆಚಾರ ತನ್ನ ಮನ ಧನವನ್ನು ಗುರುಲಿಂಗ ಕಲ್ಪಿಸುತ್ತಾ ಅವನ ಜೀವನದಲ್ಲಿ ಆಚಾರಗಳನ್ನು ಅಳವಡಿಸುತ್ತಾ ಸತ್ಯಶುದ್ಧ ಕಾಯಕ ಮಾಡ್ತಾ ಸಮರ್ಪಣಾ ಭಾವದಲ್ಲಿ ಇರ್ತಾರಲ್ಲ ಅವ್ರು ಭಕ್ತ ಅಂತ ಹೇಳ್ತಾರೆ. ಅವರು ಲಿಂಗವಿದ್ದು ಭವಿಗಳು, ಅದು ಹೇಗಪ್ಪ ಅಂದ್ರೆ ಪ್ರಾಣವಿಲ್ಲದ ದೇಹವಿದ್ದಂತೆ ಅಂತ ಹೇಳ್ತಾರೆ. ದೇಹದಲ್ಲಿ ಪ್ರಾಣ ಇದ್ದಿದ್ರೆ ಏನಾಗ್ತದೆ, ಅದು ಶವ ಆಗ್ತತಿ. ಹಾಗಾಗಿ ವ್ರತ ನಿಯಮವನ್ನ ಆಚರಣೆ ಕಟ್ಟುನಿಟ್ಟವಾಗಿ ಪಾಲಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಉರುಲಿಂಗ ಪೆದ್ದಿಗಳ ರಸ ವಲ್ಲ ನೋವ, ಇದನ್ನ ಪರಮಾತ್ಮ ಒಪ್ಪಕ್ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಕಾಳೆ ತಾಯಿ ಹೇಳ್ತಾರೆ. ಮತ್ತು ಅಕ್ಕಮ್ಮನು ವಚನದಲ್ಲಿ ವ್ರತದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಷ್ಟನ್ನು ಎಫ್ಎಂ ರೇಡಿಯೋ ಇವರಿಗೆ ಸಮರ್ಪಣೆ ಮಾಡಿ ಸರ್ವರಿಗೂ ಶರಣ ಆರ್ತಿ ಶರಣ.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವ್ರತದ ಕುರಿತಾಗಿ ನಮ್ಮ ಶಿವಶರಣರು, ಅದರಲ್ಲೂ ಅಕ್ಕಮ್ಮ ಹಾಗೆ ಕಾಳಬೆ ಇವರೆಲ್ಲರೂ ಕೂಡ ವ್ರತದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಶಿವಶರಣರು ವ್ರತಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನ ನೀಡಿದ್ರು, ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಗೆ ಇಷ್ಟು ಮಹತ್ವವನ್ನ ನೀಡ್ತಾರೆ, ಅದನ್ನೇ ಅವರು ಹೇಗೆ ಪಾಲಿಸಿದ್ರು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449489677.

0: 98 ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪುರುಷಾರ್ಥ ಸಾಧನೆ. ಇರುವನ್ನ ಮೀ ಬಾಳು ದಿಟವದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ ಪಿರಿದಾಗಿಸಲು ನಿಂತು ಯುಕ್ತಿಯಿಂ ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ಇರುವನ್ನ ಮೀ ಬಾಳು ದಿಟವದರ ಇರುವ ತನಕ ಈ ಬಾಳು ದಿಟವದರ ನಿಜವಾದ್ದು ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ. ಅದನ್ನು ವಿವರಿಸಬೇಕು ಅನ್ನುವಂಥ ಹೊರೆ ನಮ್ಮ ಮೇಲಿಲ್ಲ. ನಾವು ಅದರ ಸಿರಿಯ ಪಿರಿದಾಗಿಸಲು ಅದನ್ನು ದೊಡ್ಡದನ್ನು ಮಾಡೋದಕ್ಕೆ ಬಾಳಿನ ಸಿರಿಯನ್ನು ದೊಡ್ಡದಾಗಿ ಮಾಡೋದಕ್ಕೆ ನಿಂತು ಯುಕ್ತಿಯಿಂ ದುಡಿಯುವುದೇ ಬುದ್ಧಿಶಕ್ತಿಯಿಂದ ದುಡಿತಾ ಪುರುಷಾರ್ಥ ಸಾಧನೆಯೋ ಪುರುಷಾರ್ಥ ಸಾಧನೆಯನ್ನು ಮಾಡಬೇಕಾಗತ್ತೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಇರುವನ್ನ ಮೀ ಬಾಳು ದಿಟವು ಅದರ ವಿವರಣೆಯ ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ ಪಿರಿದಾಗಿಸಲು ನಿಂತು ಯುಕ್ತಿಯಿಂ ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಾವು ಬದುಕಿರೋ ತನಕ ಬಾಳಿರೋದು ಸತ್ಯ. ಆ ವಿವರಣೆಯ ಭಾರ ನಮ್ಮ ಮೇಲೆ ಇರೋದಿಲ್ಲ. ಬಾಳ ಸಿರಿಯ ಭವ್ಯವಾಗಿಸೋದಕ್ಕೆ ಸಂಕಲ್ಪ ಮಾಡಿ ಚತುರತೆಯಿಂದ ಕಾಯಕ ಮಾಡೋದೇ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆ. ಮಾನವರಾಗಿ ಹುಟ್ಟಿದ ಮೇಲೆ ಚತುರ್ವಿಧ ಪುರುಷಾರ್ಥಗಳ ಪ್ರಾಪ್ತಿಗೆ ಪ್ರಯತ್ನ ಪಡಬೇಕು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ? ನಾವು ಯಾರು ಸಹ ಅರ್ಜಿ ಹಾಕ್ಕೊಂಡು ಭೂಮಿಗೆ ಬಂದವರೇನಲ್ಲ. ನಮಗೆ ತಂದೆ ತಾಯಿಯರ ಆಯ್ಕೆ ಇರಲಿಲ್ಲ. ಹುಟ್ಟು, ಜಾತಿ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಯಾವುದು ಸಹ ನಮ್ಮ ಆಯ್ಕೆ ಆಗಿರಲಿಲ್ಲ. ಇನ್ನು ಹುಟ್ಟಿ ಬೆಳೆದ ಸ್ಥಳ ಕೂಡ ನಮ್ಮ ಇಚ್ಛೆ ಆಗಿರುವಂಥದ್ದೇ ಅಲ್ಲ. ಹುಟ್ಟಿ ಬಂದಮೇಲೆ ಬದುಕಿರೋವರೆಗೂ ಹೇಗೆ ಬದುಕ್ತೀವಿ ಅನ್ನೋದು ಮಾತ್ರ ನಮ್ಮ ಆಯ್ಕೆ. ಬದುಕಿ ಇರುವಂತಹ ಅವಧಿ ಕೂಡ ಚಿಕ್ಕದು. ನಮಗೆ ಎರಡು ದಾರಿ ಇದೆ. ಒಂದು, ಇರೋ ಬದುಕನ್ನು ಇರೋ ಅವಕಾಶಗಳನ್ನು ಬಳಸ್ಕೊಂಡು ಸಂತೋಷದಿಂದ ಬೆಳೆಯೋದು. ಮತ್ತೊಂದು, ಪ್ರತಿಯೊಂದರ ಪ್ರತಿಯೊಬ್ಬರ ಬಗ್ಗೆ ಗುಣಕ್ತಾ ಕೊರಗ್ತಾ ಸವಿಯೋದು. ನೀವೆಲ್ಲ ನಮ್ಮ KS ನರಸಿಂಹಸ್ವಾಮಿಯವರ ಒಂದು ಕವನ ಕೇಳಿರಬೇಕು. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು, ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನೋಡಿ, ಈ ಬದುಕು ಸತ್ಯ. ಅದರ ವಿವರಣೆನ ನೀಡೋ ಜವಾಬ್ದಾರಿ ಕೂಡ ನಮ್ದಲ್ಲ. ನಮ್ಮ ಜವಾಬ್ದಾರಿ ಏನಿದ್ರು ಅದೀ ಈ ಬದುಕನ್ನ ಇನ್ನಷ್ಟು ಶ್ರೀಮಂತಗೊಳಿಸೋದು. ಯುಕ್ತಿಯಿಂದ, ಎಚ್ಚರಿಕೆಯಿಂದ, ಪ್ರೀತಿಯಿಂದ ನಮ್ಮ ಪುರುಷಾರ್ಥಗಳ ಸಾಧನೆಯನ್ನ ಮಾಡ್ಕೊಳ್ಳೋದು. ಹೀಗೆ ಸಂಭ್ರಮದ ಬದುಕಿಗೆ ಮೂಲ ಸಾಮಗ್ರಿ ಧನಾತ್ಮಕ ಚಿಂತನೆ. ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಯಾವುದನ್ನು ಆರಿಸ್ಕೊಳ್ಬೇಕು ಅನ್ನೋದು ನಮಗೆ ಬಿಟ್ಟದ್ದು. ದಾಸರ ಮಾತನ್ನು ಸಹ ಕೇಳಿರ್ತೀರ, ನೀರ ಮೇಲಣ ಗುಳ್ಳೆ ನಿಜವಲ್ಲೋ ಹರಿಯೇ, ಯಾಕೆನ್ನ ಈ ರಾಜ್ಯ ಕೆಳೆತಂದೆ ಹರಿಯೇ, ಸಾಕಲಾರದೆಯನ್ನ ಯಾಕೆ ಪುಟ್ಟಿಸಿದೆ? ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ನೋಡಿ, ಇವೆಲ್ಲ ನಮ್ಮ ಬದುಕು ಅಶಾಶ್ವತ, ಅದನ್ನ ನಂಬಿ ಕೆಡ್ಬೇಡ ಅನ್ನೋ ಋಣಾತ್ಮಕತೆನ ಹೇಳ್ತಾ ಇದೆ ಅಂತ ಅನ್ಸಿದ್ರು ಅದೇ ದಾಸರು. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಈಸಬೇಕು, ಇದ್ದು ಜಯಿಸಬೇಕು ಅನ್ನೋ ಧನಾತ್ಮಕತೆನ ಕೂಡ ಬೋಧಿಸ್ತಾರೆ. ಈಗ ನಾವಿರೋ ಜಾಗದಲ್ಲಿ ಕಸದ ಗುಂಡಿ ಸಹ ಇರುತ್ತೆ, ಗುಲಾಬಿ ತೋಟ ಸಹ ಇದೆ. ಯಾಕೆ ನಾವು ಕಸದ ಗುಂಡಿ ಪಕ್ಕದಲ್ಲೇ ನಿಂತ್ಕೊಂಡು ಕೊಳಕು ವಾಸನೆ ಅಂತ ಗುಣತಾ ಕೂತ್ಕೊಳ್ಬೇಕು? ಎದ್ದು ಗುಲಾಬಿ ತೋಟಕ್ಕೆ ಹೋಗಿ ಹೂಗುಚ್ಛ ಮಾಡಿಕೊಂಡು ಸಂಭ್ರಮ ಪಡ್ಬೋದಲ್ವಾ? ಹಾಗಾಗಿ ನಮಗೆ ಕಣ್ಣಿನಿಗೆ ಕಾಣ್ತಾ ಇರುವಂತಹ ಕೆಟ್ಟದಿರ್ಬೋದು ಅಥವಾ ಋಣಾತ್ಮಕತೆಯ ವಿಷಯಗಳಿದ್ದಿರ್ಬೋದು, ಅವನ್ನೆಲ್ಲ ಬಿಟ್ಟು ಅದರ ಹೊರತಾಗಿ ಕೂಡ ಒಂದು ಸುಂದರ ಪ್ರಪಂಚ ಇದೆಯಲ್ಲ, ನಮ್ಮ ಶುದ್ಧವಾದ ಕಣ್ಣಿನಿಂದ ಧನಾತ್ಮಕತೆಯನ್ನು ನೋಡಿ ಒಳ್ಳೆ ಕಡೆ ಬದುಕನ್ನು ಸಾಗಿಸುವತ್ತ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
6: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನ ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರನೇ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸ್ಕೊಳ್ಬೋದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ನಿಷ್ಠೆ ಇದ್ದವನಿಗೆ ನಷ್ಟವಿಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಮೇಲ್ನೋಟಕ್ಕೆ ಈ ಗಾದೆ. ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಅನ್ನೋದಿತ್ತು ಅಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ ಅಂತಕ್ಕಂಥದ್ದು ಈ ಗಾದೆಯ ಅರ್ಥ. ನಿಷ್ಠೆ ಪ್ರಾಮಾಣಿಕತೆ ಅನ್ನೋದು ಮನುಷ್ಯನ ಸದ್ಗುಣಗಳಲ್ಲಿ ಒಂದಾಗಿರುತ್ತೆ. ನಿಷ್ಠೆ ಇರುವವನಿಗೆ ಯಾವ ಕೆಲಸವೂ ಕೂಡ ಕಷ್ಟ ಅನಿಸೋದಿಲ್ಲ. ನಿಷ್ಠೆಯಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ನಷ್ಟ ಉಂಟಾಗೋದಿಲ್ಲ. ನಿಷ್ಠೆಯಲ್ಲಿ ನಂಬಿಕೆ ಇಟ್ಟು ಆಸಕ್ತಿಯಿಂದ ಕೆಲಸ ಮಾಡುವವರಿಗೆ ಯಾವತ್ತು ಸೋಲು ಅನ್ನೋದು ಎದುರಾಗಲ್ಲ. ಅಕಸ್ಮಾತ್ ಸೋಲು ಉಂಟಾದರೂ ಅದನ್ನು ಎದುರಿಸುವಂತಹ ಶಕ್ತಿ ಇರುತ್ತೆ. ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿ ಅವ್ರು ಗೆಲುವು ಪಡಿತಾರೆ. ಕೆಲಸದಲ್ಲಿ ಯಶಸ್ಸು ಗಳಿಸಬೇಕಾದ್ರೆ, ವಿಜಯ ಆಗಬೇಕಾದ್ರೆ ನಿಷ್ಠೆ ಅತಿ ಅಗತ್ಯ. ನಿಷ್ಠೆ ಇದ್ದವನಿಗೆ ನಷ್ಟ ಇಲ್ಲ ಅನ್ನೋದು ಇದಕ್ಕೇನೆ. ಇದಕ್ಕೆ ಪೂರಕವಾಗಿ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹಳ್ಳಿ, ಹಳ್ಳಿಲಿ ವೀರಣ್ಣ ಮತ್ತು ಗೋಪಣ್ಣ ಅಂತಕ್ಕಂಥ ಇಬ್ಬರು ಸಹೋದರರಿದ್ರು. ಅವರಿಬ್ಬರಿಗೂ ಹಣ್ಣಿನ ತೋಟಗಳಿದ್ವು. ಗೋಪಣ್ಣ ತನ್ನ ತೋಟದಲ್ಲಿ ಪಪ್ಪಾಯಿ ಮತ್ತು ಬಾಳೆಯನ್ನು ಬೆಳೀತಾ ಇದ್ದ. ವೀರಣ್ಣ ದ್ರಾಕ್ಷಿ ಮತ್ತು ತೆಂಗನ್ನು ಬೆಳೀತಾ ಇದ್ದ. ಒಮ್ಮೆ ಆ ಹಳ್ಳಿಯಲ್ಲಿ ಭಾರಿ ಬಿರುಗಾಳಿ ಬಂತು. ಜೋರಾಗಿ ಮಳೆ ಸುರಿತು. ದೊಡ್ಡ ದೊಡ್ಡ ಮರಗಿಡಗಳೆಲ್ಲ ನೆಲಕ್ಕೆ ಉರುಳಿದ್ವು. ಆದರೆ ವೀರಣ್ಣನ ತೆಂಗಿನ ಮರಗಳಿಗೆ ಏನೂ ಆಗಲಿಲ್ಲ. ದ್ರಾಕ್ಷಿ ಬಳ್ಳಿಗಳು ಮಾತ್ರ ನೆಲದಲ್ಲಿ ಬಿದ್ದು ಹಾಳಾಗಿದ್ವು. ಆದರೆ ಇತ್ತ ಗೋಪಣ್ಣನ ಪಪ್ಪಾಯಿ ಮತ್ತು ಬಾಳೆಗಿಡಗಳು ನೆಲಕ್ಕೆ ಉರುಳು ಬಿದ್ದಿದ್ವು. ವೀರಣ್ಣ ಗೋಪಣ್ಣನ ತೋಟವನ್ನು ನೋಡಿ ನಕ್ಕ. ಲೇ ಗೋಪಣ್ಣ, ನಿನ್ ತೋಟ ನೋಡೋ, ಎಲ್ಲದೂ ಹಾಳಾಗೋಗಿದೆ. ಈ ವರ್ಷವಂತೂ ನಿನಗೆ ನಷ್ಟದ ಮೇಲೆ ನಷ್ಟ ನೋಡು. ನೀನು ದುಡ್ಡಿಗಾಗಿ ನನ್ನ ಬಳಿ ಖಂಡಿತ ಬರಬೇಕು, ತಿಳಿತಾ? ಯಾಕಂದ್ರೆ ನನ್ನ ದ್ರಾಕ್ಷಿ ತೋಟ ಹಾಳಾಗೋಗಿದೆ, ಬರೀ ತೆಂಗಿನ ತೋಟದಿಂದ ಅಷ್ಟೇ ನಾನು ಜೀವನ ನಡೆಸಬೇಕು ಅಂತ ಅವನು ಹೇಳ್ದ. ನಾನು ಕಷ್ಟಪಟ್ಟು ನಿಷ್ಠೆಯಿಂದ ದುಡಿವೆ, ನಿನ್ನ ಬಳಿಗೆ ಖಂಡಿತ ಬರಲ್ಲ ಅಂದ ಗೋಪಣ್ಣ. ಗೋಪಣ್ಣನ್ನು ಪಕ್ಕದ ಊರಿಗೋದ, ಪಪ್ಪಾಯಿ ಬಾಳೆಗಿಡಗಳನ್ನ ತಗೊಂಬಂದ, ಅವನ್ನ ನೆಟ್ಟು ಅದಕ್ಕೆ ನೀರು ಗೊಬ್ಬರ ಹಾಕ್ಲಿಕ್ಕೆ ಶುರು ಮಾಡ್ದ. ದಿನ ಇಡೀ ತನ್ನ ತೋಟದಲ್ಲಿ ದುಡಿತಾ ಇದ್ದ, ತೋಟವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಹಾಗಾಗಿ ಆತನ ತೋಟದಲ್ಲಿ ಬಹಳ ಬೇಗ ಹೂವು ಕಾಯಿ ಎಲ್ಲ ಕಾಣಿಸ್ಲಿಕ್ಕೆ ಶುರುವಾದವು. ಆದರೆ ವೀರಣ್ಣನು ಸರಿಯಾಗಿ ತೋಟಕ್ಕೆ ಹೋಗ್ತಾ ಇರಲಿಲ್ಲ, ತೋಟಕ್ಕೆ ಹೋದರೂ ನಿಷ್ಠೆಯಿಂದ ಕೆಲಸ ಮಾಡ್ತಿರಲಿಲ್ಲ. ಸ್ವಲ್ಪ ಹೊತ್ತು ಕೆಲಸ ಮಾಡಿ ಅಬಾಬಾಬಾಬಾಬಾಬಾ ಅದು ಏನು ಬಿಸಿಲು ಅಂತ ಬೆವರು ಹೊರಿಸ್ಕೊಳ್ತಾ ವಾಪಸ್ ಮನೆಗೆ ಬರ್ತಾ ಇದ್ದ. ಊಟ ಮಾಡಿ ಹಾಯಾಗಿ ಮಲ್ಕೊಳ್ತಿದ್ದ. ಇದರಿಂದಾಗಿ ಅವನ ದ್ರಾಕ್ಷಿ ತೋಟವು ಕ್ರಮೇಣ ಒಣಗೋಯ್ತು. ಅವನ ತೋಟಕ್ಕೆ ಆಗಾಗ ಹೋಗದೇ ಇದ್ದ ಕಾರಣ ಕಳ್ಳಕಾಕರು ಹೆಚ್ಚಾದರು, ಎಳ್ನೀರು ತೆಂಗಿನಕಾಯಿಗಳನ್ನ ಕದ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಹೀಗಾಗಿ ಅವನಿಗೆ ಮಾರೋದಕ್ಕೆ ತೆಂಗಿನಕಾಯಿಗಳೇ ಸಿಗದಿರೋ ಥರದಲ್ಲಿ ಆಗೋಯ್ತು. ಗೋಪಣ್ಣ ಪಪ್ಪಾಯಿ ಕಾಯಿ ಬಾಳೆಗೊನೆ ಎಲ್ಲವನ್ನು ಕೂಡ ಜೋಪಾನವಾಗಿ ಮನೆಗೆ ತೊಗೊಂಬರ್ತಾ ಇದ್ದ. ಹಣ್ಣಾಗೋವರೆಗೂ ಅವುಗಳನ್ನ ಮನೇಲೇ ಇರಿಸ್ತಾ ಇದ್ದ. ಹಣ್ಣಾದ ಮೇಲೆ ಅವುಗಳನ್ನ ತಗೊಂಡೋಗಿ ಸಂತೆ ಹೋಗಿ ಮಾರಾಟ ಮಾಡಿ ಬರ್ತಿದ್ದ. ಅವು ಒಳ್ಳೆ ಬೆಲೆಗೆ ಮಾರಾಟ ಆಗ್ತಾ ಇದ್ವು. ಹೀಗೆ ಪ್ರತಿ ವಾರ ಗೋಪಣ್ಣ ಹಣ್ಣುಗಳನ್ನ ಸಂತೆಯಲ್ಲಿ ಮಾರು ಬರ್ತಾ ಇದ್ದ. ಬಂದ ಲಾಭದಲ್ಲಿ ಒಂದು ಎತ್ತಿನ ಗಾಡಿ ಎರಡು ಹಸುಗಳನ್ನ ಕೂಡ ಕೊಂಡ್ಕೊಂಡ. ಹೆಂಡತಿ ಮಕ್ಕಳಿಗೆ ಬಗೆ ಬಗೆಯಾಗಿರ್ತಕ್ಕಂತಹ ವಸ್ತ್ರಗಳನ್ನು ತಗೊಂಬಂದ, ಒಡವೆಗಳನ್ನು ತಗೊಂಬಂದ. ಮನೆ ಮಂದಿಯೆಲ್ಲ ಸಂತೋಷವಾಗಿದ್ರು. ಒಂದು ದಿನ ವೀರಣ್ಣ ಗೋಪಣ್ಣನ ಮನೆಗೆ ಬಂದ. ಗೋಪಣ್ಣ, ನಿನ್ನ ತೋಟದಲ್ಲಿ ಒಳ್ಳೆ ಬೆಳೆ ಬಂದಿದೆ, ಆದರೆ ನನ್ನ ತೋಟ ನೋಡು, ಎಲ್ಲ ಒಣಗೋಗಿದೆ. ಬಿರುಗಾಳಿ ಮಳೆ ಬಂತು ಅಂತ ನಾನು ತೋಟವನ್ನು ಹಾಗೆ ಬಿಟ್ಬಿಟ್ಟೆ, ಆದರೆ ನೀನು ನಿಷ್ಠೆಯಿಂದ ಕೆಲಸ ಮಾಡಿದೆ. ನಿಷ್ಠೆ ಇದ್ದವನಿಗೆ ನಷ್ಟ ಇಲ್ಲ ಅನ್ನೋದನ್ನು ಮಾಡಿ ತೋರಿಸ್ದೆ. ಈಗ ನೋಡು, ನಾನೇ ನಿನ್ನಲ್ಲಿಗೆ ಸಾಲ ಕೇಳಕ್ಕೆ ಬರೋಂತಾಯ್ತು ಅಂತ ಅಂದ. ಅವನನ್ನು ಕಂಡು ಗೋಪಣ್ಣನಿಗೆ ಬಹಳ ಬೇಜಾರಾಯಿತು. ಅವನನ್ನು ಸಮಾಧಾನ ಮಾಡ್ದ. ಇಲ್ಲಾರು ತಿಳಿತ, ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವ್ರಿಗೆ ನಷ್ಟ ಆಗೋದಿಲ್ಲ ಅಂತ, ಇನ್ನು ಮುಂದೆ ಹೀಗಾಗದಂತೆ ನೋಡ್ಕೊ ಅಂಥೇಳಿ ಗೋಪಣ್ಣನಿಗೆ ಒಂದಿಷ್ಟು ಕಿವಿ ಮಾತನ್ನು ಹೇಳ್ದ. ವೀರಣ್ಣನಿಗೆ ಸ್ವಲ್ಪ ಹಣವನ್ನು ಕೂಡ ಕೊಟ್ಟು ಕಳಿಸ್ದ. ಕತೆ ಎಷ್ಟು ಅರ್ಥಗರ್ಭಿತವಾಗಿದೆಯಲ್ಲ. ಏನೋ ಸಮಸ್ಯೆ ಆಯಿತು ಅಂತಂದೇಳಿ ನಾವು ಅಲ್ಲಿಗೆ ನಿಲ್ಲೋದು ಬೇರೆ, ಸಮಸ್ಯೆ ನನಗೆ ಬಂತಲ್ಲ ಅಂತಂದೇಳಿ ಮತ್ತೆ ಆ ಥರ ಸಮಸ್ಯೆ ಕಾಣಿಸ್ಕೊಳ್ಬಾರ್ದು ಅನ್ಬೇಕಾದ್ರೆ ನಾವು ಧೈರ್ಯದಿಂದ ಮುನ್ನಡೆಯಲ್ಲ, ಅದು ಬೇರೆ. ಇಲ್ಲಿ ಮಳೆ ಬಿರುಗಾಳಿಗೆ ತೋಟ ಹಾಳಾಗೋಯ್ತು, ಸಂಪೂರ್ಣ ನಾಶ ಆಯಿತು ಅಂತೇಳಿ ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ತು ಕೂರಲಿಲ್ಲ. ಹೊಸದಾಗಿ ಮತ್ತೆ ಆರಂಭದಿಂದ ಶುರು ಮಾಡ್ದ, ಮತ್ತೆ ಲಾಭವನ್ನು ಕಂಡುಕೊಂಡ. ಅಂದರೆ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡ್ತೀರಿ ಅಂದರೆ ಒಂದಲ್ಲ ಒಂದಿನ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ. ಅದು ಬರೀ ಇದರಲ್ಲಿ ಮಾತ್ರ ಅಲ್ಲ, ಅದು ವಿದ್ಯೆಯಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಷ್ಠೆಯನ್ನು ನೀವು ತೋರಿಸ್ತಾ ಇದ್ದೀರಿ ಅಂದರೆ ಖಂಡಿತ ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ. ಆದರೆ ಅಲ್ಲಿ ತನಕ ಕಾಯುವಂತಹ ತಾಳ್ಮೆ ನಮ್ಮಲ್ಲಿರಬೇಕು. ತಾಳ್ಮೆ ಇರಬೇಕು ಅಂದರೆ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ಅದಕ್ಕೆ ಹೇಳೋದು, ನಿನ್ನ ಪಾಡಿಗೆ ನೀನು ಕೆಲಸವನ್ನು ಮಾಡು, ಫಲಾಫಲಗಳನ್ನೆಲ್ಲ ಭಗವಂತನಿಗೆ ಬಿಟ್ಟುಬಿಡು ಅಂತಂದೇಳಿ. ಈ ಗಾದೆಯ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
5: ನಿಷ್ಠೆ ಇದ್ದವನಿಗೆ ನಷ್ಟವಿಲ್ಲ ಎಂಬ ಗಾದೆ ಮಾತಿನ ಅರ್ಥ ವಿವರಣೆ ಜೊತೆಗೆ ಅದಕ್ಕೆ ಪೂರಕವಾದಂತಹ ವಿಚಾರವನ್ನ ತಿಳಿಸಿದಂತ ಚೇತನ್ ಸಿ ಅವರಿಗೆ ಧನ್ಯವಾದಗಳು.
7: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-1825-80883. 8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
9: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
10: ಪೊನ್ನಜ್ಜಿ ಪೊನ್ನಜ್ಜಿ, ನಿಂಗೆ ಧರ್ಮವ್ಯಾಧನ ಕತೆ ಗೊತ್ತಾ?
11: ಯಾಕೆಂದ್ರೆ ಇವತ್ತು ಮಾರಲ್ ಸೈನ್ಸ್ ಕ್ಲಾಸ್ನಲ್ಲಿ ಧರ್ಮವ್ಯಾಧನ್ ಕತೆ ಶುರು ಮಾಡಿದ್ರು.
12: ಅವರು ಕತೆನ ಎಲ್ಲಿ ತನಕ ಹೇಳಿದ್ರು?
13: ಅದೇ, ಹಿಂದೆ ಕೌಶಿಕ ಅಂತ ಒಬ್ಬ ಋಷಿ ಇದ್ದ. ಅವನಿಗೆ ತಪಸ್ ಮಾಡ್ಬೇಕು ಅಂತ ಆಸೆ ಇತ್ತು.
14: ಅದಕ್ಕೆ ಅವನು ತಂದೆ ತಾಯಿನ ಬಿಟ್ಟು ಕಾಡಿಗೆ ಹೋದ.
12: ಮುಂದೇನಾಯ್ತು?
13: ಶಾಲೆ ಬಿಟ್ಟು ಕತೆ ಅರ್ಧ ಆಯ್ತು. ನಾಳೆ ಕತೆ ಹೇಳ್ತಾರಂತೆ.
11: ನೀನೇ ಆ ಕತೆನ ಇವತ್ತು ಹೇಳೆ, ಕೇಳೋಣ ಅನ್ಸ್ತಿದೆ.
12: ಆಯ್ತು. ನಾನು ಚಿಕ್ಕವಳಿರ್ಬೇಕಾದ್ರೆ ಈ ಕತೆನ ಶಾಲೆಯಲ್ಲಿ ಕೇಳಿದ್ದೆ. ಅದನ್ನ ಈ ಹೇಳ್ತೀನಿ ಕೇಳಿ. ಹಿಂದೆ ಕೌಶಿಕ ಅನ್ನೋ ಒಬ್ಬ ಋಷಿ ಇದ್ದ. ಆತ ತಾನು ಮಹಾ ತಪಸ್ವಿಯಾಗಿ ವೇದ ಜ್ಞಾನಗಳ ಪಾರಾಂಗತನಾಗಬೇಕು ಅನ್ನೋ ಮಹದಭಿಲಾಷೆಯನ್ನು ಹೊಂದಿದ್ದ. ಅಂದರೆ ಅದು ಅವನ ದೊಡ್ಡ ಆಕಾಂಕ್ಷೆಯಾಗಿತ್ತು. ಹಾಗಾಗಿ ತಪಸ್ ಮಾಡೋಕೆ ಅಂತ ಆತ ಕಾಡಿಗೆ ಹೊರಟ. ಅವನ ಮನೆಯಲ್ಲಿ ಅವನ ವೃದ್ಧ ತಂದೆ ತಾಯಿಗಳಿದ್ದರು. ಅವರಿಗೆ ಮಗ ಕೌಶಿಕ ತಮ್ಮ ಈ ಇಳಿ ವಯಸ್ಸಿನಲ್ಲಿ ತಮ್ಮನ್ನು ತೊರೆದು ತಪಸ್ಸಿಗೆ ಹೋಗೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಮಗ ತಮ್ಮ ಹತ್ರನೇ ಇದ್ದು ತಮಗೆ ಆಸರೆಯಾಗಿರಬೇಕು ಅಂತ ಅವರು ಬಯಸ್ತಾ ಇದ್ರು. ಆದರೆ ಕೌಶಿಕ ಇದಕ್ಕೆ ಒಪ್ಪಲೇ ಇಲ್ಲ. ನನ್ನ ಜೀವನದ ಧ್ಯೇಯ ಮಹಾ ತಪಸ್ವಿಯಾಗಿ ಜ್ಞಾನವನ್ನು ಪಡೆಯೋದಾಗಿದೆ, ಹಾಗಾಗಿ ನಾನು ನಿಮ್ಮನ್ನು ತೊರಿಲೇಬೇಕಾಗಿದೆ ಅಂತ ಹೇಳಿ ಆತ ಹೊರಟೇ ಬಿಟ್ಟ. ದೂರದ ಕಾಡಿ ಹೋಗಿ ಅಲ್ಲಿ ವಾಸವಾಗಿದ್ದು ವೇದಾಧ್ಯಯನವನ್ನು ನಡೆಸ್ತಾನೆ. ಆಮೇಲೆ ಕಠಿಣವಾದ ತಪಸ್ಸಿಗೆ ಕೂತ್ಕೋತಾನೆ. ಹಗಲು ರಾತ್ರಿ, ರಾತ್ರಿ ಹಗಲು ಅಂತ ಹಲವು ವರ್ಷಗಳೇ ಕಳೆದು ಹೋಗುತ್ತೆ. ಕೊನೆಗೆ ಆತ ಒಂದಿನ ತನ್ನ ತಪಸ್ಸಿನಿಂದ ಎಚ್ಚೆತ್ತುಕೊಳ್ತಾನೆ. ದೀರ್ಘಕಾಲದ ತಪಸ್ಸಿನಿಂದ ಅವನಲ್ಲಿ ಮಹಾಶಕ್ತಿ ಸಂಚಿತವಾಗಿತ್ತು. ಆತ ತಾನು ಗಳಿಸಿದ ಶಕ್ತಿ ಎಷ್ಟು ಅಂತ ತಿಳಿಯೋಕೆ ಬಯಸ್ತಾನೆ. ಹೀಗಿರಬೇಕಾದ್ರೆ ಒಂದಿನ ಕೌಶಿಕ ಮುನಿ ವಟವೃಕ್ಷದ ನೆರಳಿನಲ್ಲಿ ಕೂತು ವೇದಾಧ್ಯಯನ ಮಾಡ್ತಾ ಇದ್ದ. ಆಗ ಆ ಮರದ ಟೊಂಗೆ ಮೇಲೆ ಕೂತ ಬಲಾಕ ಪಕ್ಷಿ ಒಂದು ಪಿಚಕ್ಕಂತ ಅವನ ಮೇಲೆ ಹಿಕ್ಕಿ ಹಾಕ್ಬಿಡ್ತು. ಕೌಶಿಕನಿಗೆ ಕೋಪ ಉಕ್ಕಿ ಬರುತ್ತೆ. ನನ್ನಂತಹ ತಪಶಕ್ತಿ ಪಡೆದವನ ಮೇಲೆ ಈ ಯಕಶ್ಚಿತ್ ಪಕ್ಷಿ ಹಿಕ್ಕಿ ಹಾಕೋದೆ ಅಂತ ಕೋಪಾಗ್ನಿಯನ್ನು ಕಣ್ಣಿನಲ್ಲಿ ಹೊರಸೂಸ್ತಾ ತಲೆ ಎತ್ತಿ ಆ ಬಲಾಕ ಪಕ್ಷಿಯನ್ನು ದಿಟ್ಟಿಸ್ತಾನೆ. ಅವನ ಕೋಪಾಗ್ನಿಯ ಜ್ವಾಲೆಯಿಂದ ಆ ಬಡ ಬಲಾಕ ಪಕ್ಷಿ ಸುಟ್ಟು ಬೂದಿಯಾಗಿ ಹೋಗುತ್ತೆ. ಕೌಶಿಕನಿಗೆ ತನ್ನ ತಪಶಕ್ತಿಯನ್ನು ಕಂಡು ತುಂಬ ಬೆರಗಾಗುತ್ತೆ. ಅಬ್ಬಾ, ನಾನೆಂಥ ತಪೋಬಲವನ್ನು ಗಳಿಸಿಬಿಟ್ಟಿದ್ದೀನಿ! ನನ್ನ ಕೋಪಾಗ್ನಿಗೆ ಈ ಬಲಾಕ ಪಕ್ಷಿ ಸುಟ್ಟು ಬೂದಿಯಾಗ್ಬಿಡ್ತು. ಅದ್ಭುತ, ಅದ್ಭುತ ಅಂತ ಹೆಮ್ಮೆ ಪಟ್ಟ. ಆಮೇಲೆ ಅವನು ಮನೆ ಮನೆ ಹೋಗಿ ಭಿಕ್ಷಾಟನೆ ಮಾಡೋಕ್ಕೆ ಶುರು ಮಾಡ್ದ. ಹೀಗೆ ಭಿಕ್ಷೆ ಬಿಡ್ತಾ ಬಿಡ್ತಾ ಆತ ಒಂದು ಮನೆ ಮುಂದೆ ಬಂದು ನಿಂತು ಏರಿದ ಧ್ವನಿಯಲ್ಲಿ ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ ಅಂತ ಕೂಗ್ತಾನೆ. ಮನೆಯ ಒಳಗಿದ್ದ ಗೃಹಿಣಿ ಬಂದೇ ಸ್ವಾಮಿ, ಕೊಂಚ ತಾಳಿ ಅಂತ ಒಳಗಿಂದ ಕೂಗಿದ್ಲು. ಕೌಶಿಕನಿಗೆ ಕೋಪ ಬಂದರೂ ತಡ್ಕೊಂಡು ಭಿಕ್ಷೆಗಾಗಿ ಕಾದ. ಗೃಹಿಣಿ ಬರಲೇ ಇಲ್ಲ. ತಾಳ್ಮೆ ಕಳ್ಕೊಂಡ ಕೌಶಿಕ ಇನ್ನೂ ಜೋರಾಗಿ ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ ಅಂತ ಮತ್ತೊಮ್ಮೆ ಜೋರಾಗಿ ಕೂಗ್ದ. ಗೃಹಿಣಿ ಒಳಗಿಂದ ಬಂದೇ ಬಂದೇ ಸ್ವಾಮಿ ಅಂತ ಉತ್ತರ ಕೊಟ್ಲು. ಹೀಗೆ ಮತ್ತೊಂದು ಸಲ ಆಯಿತು. ಕೌಶಿಕ ಕೋಪದಿಂದ ತಹ ತಹಿಸ್ತಾ ಇದ್ದ. ಬ್ರಾಹ್ಮಣ ಒಬ್ಬ ಭಿಕ್ಷಾಟನಿಗೆ ಬಂದರೆ ಇಂತಹ ಅನಾದರಣೆ, ಎಂಥ ಸೊಕ್ಕಿನ ಗೃಹಿಣಿ ಈಕೆ ಅಂತ ಸಿಟ್ಟಿನಲ್ಲಿ ಕುದಿತಾ ಇರಬೇಕಾದ್ರೆ ಒಳಗಿನಿಂದ ಗೃಹಿಣಿ ಮೊರದಲ್ಲಿ ಅಕ್ಕಿಯ ಭಿಕ್ಷೆಯನ್ನು ತರ್ತಾಳೆ. ಸ್ವಾಮಿ, ವಿಳಂಬವಾಯಿತು, ಕ್ಷಮೆ ಇರಲಿ ಅಂತ ಹೇಳ್ತಾ ಭಿಕ್ಷೆಯನ್ನು ಹಾಕೋಕೆ ಹೋದ್ಲು. ಆಗ ಕೌಶಿಕ, ತಾಯೇ,
15: ಒಬ್ಬ ಬ್ರಾಹ್ಮಣನಿಗೆ ಭಿಕ್ಷೆ ನೀಡಲು ಇಷ್ಟೊಂದು ತಡವೆ? ಅಗ್ನಿಗೆ ಸಮಾನರಾದ ಬ್ರಾಹ್ಮಣರನ್ನು ಇಷ್ಟು ಅನಾಧಾರಣೆ ಮಾಡಬಾರದೆಂದು ತಿಳಿಯದೆ ಬ್ರಾಹ್ಮಣರ ಕೋಪದ ಅರಿವಿಲ್ಲವೇ ತಮಗೆ ಅಂತ ಸಿಡಿಮಿಡಿಗುಟ್ಟ. ಆಗ ಗೃಹಿಣಿ ನಗ್ನತ್ತ, ಮುನಿಶ್ರೇಷ್ಠರೇ, ನಿಮ್ಮ ಕೋಪಾಗ್ನಿಗೆ ಸುಟ್ಟು ಹೋಗಲು ನಾನು ಆ ಬಡ ಬಲಾಕ ಪಕ್ಷಿಯೇ? ನನಗೆ ನನ್ನ ಪತಿಯ ಸೇವೆಯೇ ಮೊದಲ ಕರ್ತವ್ಯವಾಗಿದೆ, ನಂತರವೇ ಉಳಿದವರ ಸೇವೆ. ಹಸಿದ ಅವರಿಗೆ ಊಟ ಬಡಿಸುತ್ತಿದ್ದೆ, ಹಾಗಾಗಿ ತಡವಾಯಿತು. ಬ್ರಾಹ್ಮಣರಾದವರಿಗೆ ಇಂತಹ ಕೋಪ ಸಲ್ಲದು. ಅವರು ಜಿತೇಂದ್ರಿಯರಾಗಿದ್ದು ಅಪಚಾರಕ್ಕೆ ಅಪಚಾರ ಎಸಗದೆ ತನ್ನಂತೆ ಪರರು ಎಂದು ತಿಳಿಯಬೇಕು. ತಾವು ಇದನ್ನು ತಿಳಿದುಕೊಂಡು ನನ್ನನ್ನು ಕ್ಷಮಿಸಿಬಿಡಿ ಅಂತ ಬಹಳ ಶಾಂತವಾಗಿ ಉತ್ತರ ಕೊಡ್ತಾಳೆ.
16: ಬಲಾಕ ಪಕ್ಷಿ ಸುಟ್ಟು ಬೂದಿಯಾದದ್ದು ಅವಳಿಗೆ ಹೇಗೆ ಗೊತ್ತಾಯ್ತು?
14: ಆಶ್ಚರ್ಯ ಅನ್ಸುತ್ತೆ ಅಲ್ವಾ?
15: ಅವಳ ಮಾತನ್ನ ಕೇಳಿ ಕೌಶಿಕನಿಗೆ ಮಹಾ ಆಶ್ಚರ್ಯವಾಗುತ್ತೆ. ಬೆಳಿಗ್ಗೆ ನಡೆದ ಘಟನೆಯನ್ನ ಈ ಗೃಹಿಣಿ ಅದು ಹೇಗೆ ಅರಿತುಕೊಂಡ್ಳು? ಇವಳು ಸಾಮಾನ್ಯಳಲ್ಲ, ದಿವ್ಯ ಜ್ಞಾನ ಚಕ್ಷುವನ್ನು ಹೊಂದಿದ್ದಾಳೆ ಅಂತ ಕೌಶಿಕ ಅಂದುಕೊಂಡ. ಈಗ ಅವನ ಸಿಟ್ಟೆಲ್ಲ ಜರ್ರ ಅಂತ ಇಳಿದು ಹೋಗಿತ್ತು. ಆತ ವಿನಯದಿಂದ, ತಾಯಿ, ನಿಮ್ಮ ಮೇಲೆ ಕೋಪಿಸಿಕೊಂಡು ಅಪರಾಧ ಮಾಡಿದ್ದೇನೆ. ನಿಮಗೆ ನಡೆದದ್ದನ್ನು ತಿಳಿಯುವ ದಿವ್ಯ ಶಕ್ತಿ ಹೇಗೆ ಲಭಿಸಿತು? ನಾನು ಆ ಶಕ್ತಿಯನ್ನು ಪಡೆಯಲು ಹಲವು ವರ್ಷಗಳು ತಪಸ್ಸನ್ನು ಮಾಡಬೇಕಾಗಿ ಬಂತು. ನೀವಾದರೂ ಸಂಸಾರದಲ್ಲಿ ಇದ್ದುಕೊಂಡೇ ಆ ಶಕ್ತಿಯನ್ನು ಗಳಿಸಿಬಿಟ್ಟಿದ್ದೀರಿ. ಅದು ನಿಮಗೆ ಹೇಗೆ ಸಾಧ್ಯವಾಯಿತು? ಅದನ್ನು ನನಗೆ ತಿಳಿಸಿ ನನ್ನನ್ನು ಕೃತಾರ್ಥರನ್ನಾಗಿಸಿ ಅಂತ ವಿನೀತನಾಗಿ ಕೇಳ್ತಾನೆ. ಆಗ ಆಗ್ರಹಿಣಿ, ನಾನು ಧರ್ಮದ ಸೂಕ್ಷ್ಮಗಳನ್ನು ವಿವರಿಸುವಷ್ಟು ಜ್ಞಾತಳಲ್ಲ. ಪತಿ ಸೇವೆಯೇ ಪರಮಧರ್ಮ ಅಂತ ತಿಳಿದು ಹಾಗೇ ನಡ್ಕೊಳ್ತಾ ಇದ್ದೀನಿ. ನನ್ನ ಕರ್ತವ್ಯ ಅನ್ನುವಂತಹ ಹಲವಾರು ಕೆಲಸಗಳು ನನಗಿವೆ. ಅದನ್ನು ಬಿಟ್ಟು ಧರ್ಮ ನೀತಿಯ ಚರ್ಚೆ ಮಾಡೋಕ್ಕೆ ಈಗ ನನಗೆ ಸಮಯವಿಲ್ಲ. ನನ್ನ ಈ ಕರ್ತವ್ಯ ಪರಾಯಣತೆಯಿಂದಲೇ ಬಹುಶಃ ನಾನು ಬಕುಲ ಪಕ್ಷಿ ಸುಟ್ಟು ಹೋದ ಘಟನೆಯನ್ನು ತಿಳಿಯೋಕೆ ಸಾಧ್ಯವಾಗಿರಬಹುದು. ಅಧ್ಯಯನ ನಿರತನಾಗಿದ್ದು ತಾವು ಧರ್ಮವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ನಿಮಗೆ ಧರ್ಮ ನೀತಿಯ ಬಗ್ಗೆ ಹೆಚ್ಚಿನ ಜ್ಞಾನ ಬೇಕಿದ್ರೆ ಈ ಊರಿನ ಮಾಂಸ ಮಾರುವ ಧರ್ಮವ್ಯಾಧನ ಬಳಿ ಹೋಗಿ. ಆತ ನಿಮಗೆ ಈ ಬಗ್ಗೆ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ತಾನೆ ಅಂತ ಹೇಳಿದ್ಲು. ಕೌಶಿಕನಿಗೆ ಅವಳ ಮಾತನ್ನು ಕೇಳಿ ಬಹಳ ಕೌತುಕ ಅಂತ ಅನಿಸುತ್ತೆ. ಒಬ್ಬ ಸಾಮಾನ್ಯ ಗೃಹಿಣಿ ಎಲ್ಲವನ್ನು ತಿಳ್ಕೊಂಡಿದ್ದಾಳೆ, ಮತ್ತು ಧರ್ಮ ಜ್ಞಾನವನ್ನು ಮಾಂಸ ಮಾರುವ ವ್ಯಾಧನ ಬಳಿ ಹೋಗಿ ಕೇಳಿ ಅಂತ ಉಪದೇಶ ಮಾಡ್ತಾ ಇದ್ದಾಳೆ. ಇದರ ಅರ್ಥ ಏನಿರ್ಬೋದು ಅಂತ ಕುತೂಹಲದಿಂದ ಆ ಧರ್ಮ ವ್ಯಾಧನನ್ನು ಹುಡುಕೊಂಡು ಅವನ ಅಂಗಡಿಯ ಹತ್ರ ಬರ್ತಾನೆ. ಅದೊಂದು ಮೃಗ ಮಾಂಸವನ್ನು ಮಾರುವ ಕಟುಕನ ಅಂಗಡಿಯಾಗಿತ್ತು. ಸುತ್ತಲೂ ಮಾಂಸ ಕೊಳ್ಳುವವರಿಂದ ಗಿಜಿಗಿಜಿ ಗುಡ್ತಾ ಇತ್ತು. ವ್ಯಾಧ ಕೌಶಿಕನನ್ನು ಕಂಡು ಕೂಡಲೇ ಅವನ ಹತ್ರ ಬಂದು, ಬನ್ನಿ ಬನ್ನಿ ಬ್ರಾಹ್ಮಣೋತ್ತಮರೇ, ಇಲ್ಲಿ ಕುಳಿತುಕೊಳ್ಳಿ. ಆ ಗ್ರಹಿಣಿಯು ನಿಮ್ಮನ್ನು ಇಲ್ಲಿಗೆ ಕಳುಹಿಸಿದಳೆ. ಈಗ ವ್ಯಾಪಾರದ ಸಮಯ, ನನ್ನ ಕಾಯಕವೇ ನನ್ನ ಧರ್ಮ. ಇವರನ್ನು ಕಳುಹಿಸಿಕೊಟ್ಟು ನಂತರ ನಿಮ್ಮ ಬಳಿ ಬರುತ್ತೇನೆ. ದಯವಿಟ್ಟು ಅನ್ಯಥಾ ಭಾವಿಸದೆ ಇಲ್ಲಿ ಕುಳಿತುಕೊಳ್ಳಿ ಅಂತ ಹೇಳ್ದ ಆ ಧರ್ಮವ್ಯಾದ. ಕೌಶಿಕ ಮುನಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ಆ ಗೃಹಿಣಿ ನನ್ನನ್ನು ಕಳುಹಿಸಿದ್ಲು ಅನ್ನೋದು ಇವನಿಗೆ ಹೇಗೆ ಗೊತ್ತಾಯ್ತು? ಇವನು ಮಾಡೋ ಕೆಲಸಕ್ಕೂ ಆಡೋ ಮಾತಿಗೂ ಸಂಬಂಧನೇ ಇಲ್ವಲ್ಲ ಅಂತ ಎಲ್ಲವನ್ನು ನೋಡ್ತಾ ಕೌಶಿಕ ಕೂತ. ಧರ್ಮವ್ಯಾದ ಬಹಳ ಸಮಾಧಾನದಿಂದ ತನ್ನ ಗಿರಾಕಿಗಳ ಜೊತೆಗೆ ವ್ಯವಹರಿಸ್ತಾ ಇದ್ದ. ಆದರೆ ಇಂತಹ ವಾತಾವರಣದಲ್ಲಿ ಕುಳಿತುಕೊಳ್ಳೋದು ಕೌಶಿಕನಿಗೆ ಬಹಳ ಕಷ್ಟ ಅನ್ನಿಸ್ತು. ತನ್ನ ವ್ಯಾಪಾರವನ್ನು ಮುಗಿಸಿ ಧರ್ಮವ್ಯಾದ ಇವನ ಹತ್ರ ಬಂದ. ಆಗ ಕೌಶಿಕ, ಅಯ್ಯ, ಇದೆಂಥ ವ್ಯಾಪಾರ ನಿನ್ನದು? ಇಂತಹ ಘೋರ ಕರ್ಮದಲ್ಲಿ ನೀನು ತೊಡ್ಕೊಂಡಿದ್ದೀಯಲ್ಲ ಅಂತಂದ.
17: ಇದೇನಿದು, ಎಲ್ಲರಿಗೂ ಟೆಲಿಪತಿ ಗೊತ್ತಿದ್ಯಾ ಹೇಗೆ?
18: ಇವನು ಆ ಗರತಿ ಕಳಿಸಿದ್ದು ಅಂತ ಹೇಳ್ತಾನಲ್ವಾ?
15: ಹ್ಞೂ, ಹೌದು. ಅದಕ್ಕೆ ವ್ಯಾದ, ಬ್ರಾಹ್ಮಣೋತ್ತಮರೇ, ಈ ಕೆಲಸ ನನ್ನ ವಂಶ ಪರಂಪರಾಗತವಾದದ್ದು. ಇದುವೇ ನನಗೆ ಧರ್ಮ. ಯಾರಿಗೂ ಮೋಸ ಮಾಡದೆ ಇನ್ನೊಬ್ಬರ ಕೆಲಸಗಳನ್ನು ಹಳಿಯದೆ ಕೈಲಾದಷ್ಟು ದಾನ ಧರ್ಮ ಮಾಡ್ತಾ ಉಚ್ಚ ನೀಚ ಅಂತ ಯಾವ ಕೆಲಸಗಳನ್ನು ವಿಂಗಡಣೆ ಮಾಡದೆ ಎಲ್ಲಕ್ಕೂ ಒಂದೇ ತೆರನಾದ ಗೌರವವನ್ನು ಸಲ್ಲಿಸ್ತಾ ನನ್ನ ಪಾಲಿಗೆ ಬಂದ ಕೆಲಸವನ್ನ ಕಣ್ಣಿಗೊತ್ತುಕೊಂಡು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಅದೋ ಅಲ್ಲಿ ನೋಡಿ ಅಂತ ಮೂಲೆಯ ಮಂಚದ ಮೇಲೆ ಕೂತ ತನ್ನ ಮುದಿ ಮುದಿ ಮಾತಾ ಪಿತೃರನ್ನ ತೋರಿಸ್ತಾನೆ. ಇವರೇ ನನ್ನ ದೇವರುಗಳು, ಇವರ ಸೇವೆನೇ ನನ್ನ ತಪಸ್ಸು. ದಿನನಿತ್ಯ ಇವರ ಸೇವೆಯ ನಂತರವೇ ನಾನು ಆಹಾರವನ್ನು ಸೇವಿಸ್ತೀನಿ. ನಂತರ ನನ್ನ ದೈನಂದಿನ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತೀನಿ. ಮಧ್ಯಾಹ್ನ ಮತ್ತು ಸಂಜೆ ಪುನಃ ನನ್ನ ಮಾತಾಪಿತರ ಸೇವೆಯನ್ನು ಮಾಡ್ತೀನಿ. ನನ್ನ ಕರ್ಮದಲ್ಲಿ ನನಗಿರುವ ನಿಷ್ಠೆಯೇ ನನಗೆ ಇಂತಹ ದಿವ್ಯಜ್ಞಾನದ ಶಕ್ತಿಯನ್ನು ಕೊಟ್ಟಿದೆ. ತಾವು ಜ್ಞಾನಾರ್ಜನೆಯ ಕಾರ್ಯಕ್ಕಾಗಿ ನಿಮ್ಮ ಹೆತ್ತ ತಂದೆ ತಾಯಿಯರನ್ನು ಬಿಟ್ಟು ಬಂದಿದ್ದೀರಾ? ಅಲ್ಲಿ ಅವರು ಆಸರೆ ಇಲ್ಲದೆ ಕೊರಗ್ತಾ ಕಾಲ ಕಳೀತಾ ಇರಬೇಕಾದ್ರೆ ಇಲ್ಲಿ ನಿಮಗೆ ನೀವು ಬಯಸುವ ಜ್ಞಾನ ಸಿಗುವುದೇ? ಈಗಲೇ ಮರಳಿ ಹೋಗಿ ನಿಮ್ಮ ತಂದೆ ತಾಯಿಯರ ಸೇವೆಯನ್ನು ಕೈಗೊಳ್ಳಿ. ಅದುವೇ ನೀವು ಮಾಡಬೇಕಾಗಿರುವ ಧರ್ಮ ಕಾರ್ಯ ಅಂತ ಉಪದೇಶ ಮಾಡ್ತಾನೆ. ಕೌಶಿಕನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆತ ಕೂಡಲೇ ತನ್ನೂರಿಗೆ ಹೋಗಿ ತಂದೆ ತಾಯಿಯರ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ.
18: ಇದರಿಂದ ಏನು ತಿಳಿಯುತ್ತೆ ಅಂದರೆ ಮಕ್ಕಳಿಗೆ ತಂದೆ ತಾಯಿಯರ ಸೇವೆ,
11: ಹೆಂಡತಿಗೆ ಗಂಡನ ಸೇವೆ,
14: ಗಂಡನಿಗೆ ಹೆಂಡತಿಯ ಉಪಚಾರ,
16: ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಹಸ್ತದ ಸೇವೆ.
17: ಇವುಗಳನ್ನು ಬಿಟ್ಟು ಯಾವುದೇ ವ್ರತ ನಿಯಮಗಳಿಂದ ಪೂಜೆ ಪುನಸ್ಕಾರಗಳಿಂದ ಸಿದ್ಧಿ ಪ್ರಾಪ್ತವಾಗುವುದಿಲ್ಲ.
15: ಅಬ್ಬಬ್ಬಾ, ಆಗ್ಬಹುದು ನನ್ನ ಮಕ್ಕಳು ಎಲ್ಲರೂ
18: ಪ್ರಕಾಂಡ ಪಂಡಿತರು ಅಲ್ವಾ?
15: ಹೌದಪ್ಪ ಹೌದು.
9: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
19: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ. ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ? ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
20: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
21: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
22: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
23: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
22: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
23: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
22: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
23: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
22: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
24: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
2: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
3: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
4: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
3: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
4: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6 and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
3: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬೇಸಿಗೆ ರಜೆಯ ಮಜಾ ಮುಗಿಸಿ ಜಿಲ್ಲೆಯ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಸುಮಾರು 2.49 lakh ವಿದ್ಯಾರ್ಥಿಗಳು ಸಂಭ್ರಮದಿಂದ ಶಾಲೆಗೆ ಮರಳಿದ್ದು, June 1 ಸಂಪ್ರದಾಯದಂತೆ ಜಿಲ್ಲೆಯಾದ್ಯಂತ ಶಾಲಾ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಡೆದಿದೆ. ದುರ್ಗಿಗುಡಿಯ ಸರ್ಕಾರಿ ಶಾಲೆ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಮೊದಲ ದಿನವೇ ಮಕ್ಕಳ ಹಾಜರಾತಿ ಗಣನೀಯವಾಗಿ ಹೆಚ್ಚಿರುವುದು ಕಂಡುಬಂದಿದೆ. ನಗರದ ದುರ್ಗಿಗುಡಿಯಲ್ಲಿರುವ ಸರ್ಕಾರಿ ಶಾಲೆಗೆ ಮುಂಜಾನೆಯೇ ಉತ್ಸಾಹದಿಂದ ಆಗಮಿಸಿದ ವಿದ್ಯಾರ್ಥಿಗಳನ್ನ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಹೂವು ಕೊಟ್ಟು ಆರತಿ ಬೆಳಗಿ ಹಾಗೂ ಚಾಕ್ಲೇಟ್ ನೀಡಿ ಸ್ವಾಗತಿಸಿದರು. ಮೊದಲ ದಿನವೇ ತರಗತಿ ಆರಂಭಕ್ಕೂ ಮುನ್ನ ಮಕ್ಕಳಿಗೆ ಸಂವಿಧಾನದ ಪೀಠಿಕೆ ಹಾಗೂ ಪ್ರಮುಖ ವಿಧಿಗಳ ಬೋಧನೆ ಮಾಡಿದ್ದು ಈ ಬಾರಿಯ ಪ್ರಾರಂಭೋತ್ಸವದ ವಿಶೇಷವಾಗಿತ್ತು. ವಿದ್ಯಾರ್ಥಿಗಳ ಸ್ವಾಗತಕ್ಕಾಗಿ ಜಿಲ್ಲೆಯ 2800 ಶಾಲೆಗಳಲ್ಲಿ May 29 ಸಿದ್ಧತೆ ನಡೆದಿದ್ದು, ಶಾಲೆಗಳನ್ನ ಸುಣ್ಣ ಬಣ್ಣದ ಅಲಂಕಾರ ಹಾಗೂ ತೋರಣಗಳಿಂದ ಸಜ್ಜುಗೊಳಿಸಲಾಗಿದ್ದು ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಮುಂದಿನ ವಿವರ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮತ್ತು ವರಾಹಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರೀಯ ಅಧಿಕಾರಿಗಳ ಸಮಿತಿ ಯೋಜನಾ ಪ್ರದೇಶದಲ್ಲಿ ಮಾಹಿತಿ ಸಂಗ್ರಹಕ್ಕಾಗಿ ಉನ್ನತ ಸಮಿತಿ ಸಾರ್ವಜನಿಕರ ಸಭೆ ನಡೆಸಲಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದು ರಾಷ್ಟ್ರಭಕ್ತರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆ ಹೇಳಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಬಳಗದ ಸಂಸ್ಥಾಪಕರಾದ ಕೆಎಸ್ ಈಶ್ವರಪ್ಪ ಮತ್ತು ಮುಖಂಡರಾದ ಶ್ರೀಕಾಂತ್ ಇವರು ಮಾತನಾಡುತ್ತಾ, June 2-3 ಇಂದು ಮತ್ತು ನಾಳೆ ಈ ಸಂಸ್ಥೆಯ ಸದಸ್ಯರಾದ ಸುನಿಲ್ ಲಿಮಾಯೆ, ಶರಾವತಿ ಪಿಎಸ್ಪಿ ಯೋಜನೆಗೆ ಸಂಬಂಧಿಸಿದಂತೆ ಕೆಪಿಸಿ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರೊಂದಿಗೆ ಸಭೆಯನ್ನ ಆಯೋಜಿಸುವುದಾಗಿ ಮಾಹಿತಿ ಬಂದಿದೆ ಎಂದರು. ಈ ಸಂಸ್ಥೆಯು ಪರಿಸರಕ್ಕೆ ಸಂಬಂಧಿಸಿದಂತೆ ವಿಷಯಗಳ ಕುರಿತು ತನಿಖೆ ನಡೆಸಿ ಅಭಿವೃದ್ಧಿ ಯೋಜನೆಗಳಿಂದ ಪರಿಸರಕ್ಕೆ ಉಂಟಾಗುವ ಸಾಧಕ ಬಾಧಕಗಳ ಮಾಹಿತಿಯನ್ನು ಸಂಗ್ರಹಿಸಿ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಸಲ್ಲಿಸುವಂತಹ ಸಂವಿಧಾನಿಕ ಸಂಸ್ಥೆಯಾಗಿದೆ. ಶರಾವತಿ ಪಿಎಸ್ಪಿ ಸಂಬಂಧಿಸಿದಂತೆ ಈಗಾಗಲೇ ಮಾನ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಜಾರಿಯಾಗಿದ್ದು, ಇಂತಹ ಸಂದರ್ಭದಲ್ಲಿ ಕೇಂದ್ರದ ಉನ್ನತ ಮಟ್ಟದ ಸಂಸ್ಥೆಯಿಂದ ಈ ಯೋಜನೆಗೆ ಸಂಬಂಧಿಸಿದಂತೆ ತರಾತುರಿಯಲ್ಲಿ ಸಭೆ ನಡೆಸುತ್ತಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದರು. ಕೇಂದ್ರ ವನ್ಯಜೀವಿ ಮಂಡಳಿ ಸದಸ್ಯರಾದ ಪ್ರೊಫೆಸರ್ ಸುಕುಮಾರ್ ಮತ್ತು ಎಚ್ಎಸ್ ಸಿಂಗ್ ಮತ್ತು ಹಿರಿಯ ಐಎಫ್ಎಸ್ ಅಧಿಕಾರಿ ಪ್ರಣೀತ್ ಕೌರ ಅವರು, ಶರಾವತಿ ಕಾರ್ಯ ಸಾಧ್ಯವಿಲ್ಲ, ಈ ಯೋಜನೆಯಿಂದ ಪರಿಸರಕ್ಕೆ ಅಪಾರ ಪ್ರಮಾಣದ ಹಾನಿಯಾಗುತ್ತದೆ ಎಂದು ವರದಿ ನೀಡಿರುತ್ತಾರೆ. ಹೈಕೋರ್ಟ್ ಸಹ ಈ ವರದಿಯನ್ನ ಪರಿಗಣಿಸಿ ಶರಾವತಿ ಪಿಎಸ್ಪಿ ಯೋಜನೆಗೆ ತಡೆಯಾಜ್ಞೆ ನೀಡಿರುವುದನ್ನ ನೆನಪಿಸಿದರು. ಕೇಂದ್ರದ ಉನ್ನತ ಮಟ್ಟದ ಸಮಿತಿಯಿಂದ ಯೋಜನೆಗೆ ಪೂರಕವಾದ ವರದಿಯನ್ನ ಪಡೆಯುವ ಉದ್ದೇಶದಿಂದ ಸಿಇಸಿಯಿಂದ ತರಾತುರಿಯಲ್ಲಿ ಯೋಜನಾ ಪ್ರದೇಶಕ್ಕೆ ಭೇಟಿ ಹಾಗೂ ಸಭೆಯನ್ನ ಏರ್ಪಡಿಸುವ ಉದ್ದೇಶವಾಗಿದೆ. ಈಗಾಗಲೇ ಶರಾವತಿ ಪಿಎಸ್ಪಿ ವಿರುದ್ಧ ಸುಮಾರು 75,000 ಹೆಚ್ಚು ಆಕ್ಷೇಪಗಳನ್ನ ಸಲ್ಲಿಸಲಾಗಿದ್ದು ಮತ್ತು ಸಿಇಸಿ ಸಭೆಯ ಬಗ್ಗೆ ಸಾರ್ವಜನಿಕರಾಗಲಿ, ಮಾಧ್ಯಮಗಳಾಗಲಿ ಮತ್ತು ಯೋಜನೆಯಿಂದ ಬಾಧಿತರಾಗಿರುವವರೆಗೂ ಯಾವುದೇ ಮಾಹಿತಿ ನೀಡದೆ ಸಭೆ ನಡೆಸುತ್ತಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂದರು. ಮೂಕಾಂಬಿಕಾ ಅಭಯಾರಣ್ಯದಲ್ಲಿ ವರಾಹಿ ಪಿಎಸ್ಪಿ

ಯೋಜನೆಯನ್ನ ಕೈಗೊಳ್ಳಲು ರಾಜ್ಯ ವನ್ಯಜೀವಿ ಮಂಡಳಿಯಿಂದ ಈಗಾಗಲೇ ತಾಂತ್ರಿಕ ಅನುಮೋದನೆ ದೊರೆದಿದ್ದು, ಶರಾವತಿ ಪಿಎಸ್ಪಿ ಮತ್ತು ವರಾಹಿ 224.4 ಯೋಜನೆಗಳಿಗೂ ಪೂರಕವಾದಂತಹ ವರದಿಯನ್ನ ಪಡೆಯಲು ಯೋಜನಾ ಪ್ರದೇಶಕ್ಕೆ ಭೇಟಿ ಮತ್ತು ಸಭೆ ನಡೆಸಲಾಗುತ್ತಿದೆ ಎಂದು ಸಂಶಯ ವ್ಯಕ್ತಪಡಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಮನೆಗೊಂದು ಗ್ರಂಥಾಲಯ ಶೀರ್ಷಿಕೆಯೇ ಒಂದು ವಿಸ್ಮಯ. ಮನೆಯಲ್ಲಿ ಒಂದು ಗ್ರಂಥಾಲಯ ಆರಂಭವಾದರೆ ಓದುವ ಸಂಸ್ಕೃತಿ ತಲತಲಾಂತರಕ್ಕೆ ಸಾಗಿ ಬರುತ್ತದೆ ಎಂದು ಹೊಳೆಹೊನ್ನೂರು ಶ್ರೀ ಸ್ವಾಮಿ ವಿವೇಕಾನಂದ ಲಯನ್ಸ್ PU ಕಾಲೇಜಿನ ಪ್ರಾಚಾರ್ಯರಾದ ಎಸ್ ರಂಗನಾಥಯ್ಯ ಹೇಳಿದರು. ನಗರದ JH ಪಟೇಲ್ ಬಡಾವಣೆಯ ಡಿ ಬ್ಲಾಕ್ನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಜಾಗೃತ ಸಮಿತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಆಯೋಜಿಸಿದ ಮನೆಗೊಂದು ಗ್ರಂಥಾಲಯ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸಾಹಿತ್ಯವು ಸಮಾಜದಲ್ಲಿ ಮಾನವೀಯತೆ, ಪ್ರೀತಿ, ಮೌಲ್ಯಗಳ ಕುರಿತು ಪ್ರಭಾವ ಬೀರುತ್ತದೆ ಮತ್ತು ಮನಸ್ಸು ಕ್ರಿಯಾಶೀಲವಾಗುತ್ತದೆ. ಒಂದು ತಿಂಗಳಲ್ಲಿ ಒಂದು ಪುಸ್ತಕ ಕೊಂಡು ಓದುವುದನ್ನ ಆರಂಭ ಮಾಡಬೇಕು. ಓದಿನ ನಂತರ ಕೊನೆಯ ಪುಟದಲ್ಲಿ ದಿನಾಂಕ ಬರೆಯಬೇಕು. ಆ ಒಂದು ಪುಸ್ತಕದಿಂದಲೇ ನಿಮ್ಮ ಮನೆಯ ಗ್ರಂಥಾಲಯ ಆರಂಭವಾಗಬೇಕಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಮಾತನಾಡಿ, ಕನ್ನಡ ಪುಸ್ತಕ ಸಂಸ್ಕೃತಿ ಜೊತೆಗೆ ನಮ್ಮ ಭಾಷೆ, ಓದುವ ಮತ್ತು ಬರೆಯುವ, ಚಿಂತಿಸುವ ಸೃಜನಶೀಲರನ್ನ ರೂಪಿಸಲು ಎಲ್ಲವೂ ಸಾಧ್ಯವಾಗುವುದು ಪುಸ್ತಕದಿಂದ. ಆದ್ದರಿಂದ ಪುಸ್ತಕವನ್ನ ಕೊಂಡು ಓದುವುದನ್ನ ರೂಢಿಸಿಕೊಳ್ಳಬೇಕು ಎಂದರು. ವಾರ್ತ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಆರ್ ಮಾರುತಿ ಮಾತನಾಡಿ, ಪುಸ್ತಕ ಓದು ನಮ್ಮ ಚಿಂತನೆಗೆ ಅಪಾರ ಶಬ್ದ ಸಂಪತ್ತನ್ನ ಒದಗಿಸುತ್ತದೆ. ಮನೆಗೊಂದು ಗ್ರಂಥಾಲಯ ಅತ್ಯುತ್ತಮ ಯೋಜನೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಜಗದ ಬೆಳಕು ಬುದ್ಧ ಕವನದ ಪ್ರತಿ ಬಿಡುಗಡೆ ಮಾಡಲಾಯಿತು. ವಿಶ್ರಾಂತ ಮುಖ್ಯ ಶಿಕ್ಷಕರಾದ ಟಿ ಮಂಜಪ್ಪ, ನಿರ್ಮಲಾ, ರಮೇಶ್, PK ಸತೀಶ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಭಾರತೀಯ ಜನಪದ ಸಂಸ್ಕೃತಿ ಪರಂಪರೆಯಲ್ಲಿ ಕರಾವಳಿ ಮೂಲದ ಯಕ್ಷಗಾನ ಕಲೆ ಧಾರ್ಮಿಕ ಮನೋಭಾವದೊಂದಿಗೆ ಸನಾತನ ಧರ್ಮದ ಸಾರವನ್ನ ಮುಂದಿನ ತಲೆಮಾರಿಗೆ ಸಾರುತ್ತಿದೆ ಎಂದು ಶಾಸಕರಾದ ಅರಗ ಜ್ಞಾನೇಂದ್ರ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅರಗದಲ್ಲಿ ಸ್ಥಳೀಯ ಯಕ್ಷಮಿತ್ರ ಕಲಾ ಬಳಗ ಆಯೋಜಿಸಿದ ತೆಂಕು ಬಡಗು ತಿಟ್ಟಿನ ಕಲಾವಿದರ ಪಾಲ್ಗೊಳ್ಳುವಿಕೆಯ ವಾಲಿ ಸುಗ್ರೀವ ಯಕ್ಷಗಾನ ಪ್ರದರ್ಶನದಲ್ಲಿ ಸ್ಥಳೀಯ ಮೆಸ್ಕಾಂ ಸಿಬ್ಬಂದಿಗಳೊಂದಿಗೆ ಮೆಸ್ಕಾಂ ಸಿಬ್ಬಂದಿಯನ್ನ ಗೌರವಿಸಿ ಮಾತನಾಡಿದ ಅವರು, ದೇಶದ ಮೂಲ ಸಂಸ್ಕೃತಿಯೊಂದಿಗೆ ಧಾರ್ಮಿಕ ಭಾವನೆ ಹಾಗೂ ಸನಾತನ ಧರ್ಮದ ಮೌಲ್ಯಗಳನ್ನ ಜನರ ಹೃದಯದಲ್ಲಿ ತುಂಬುವ ಯಕ್ಷಗಾನ ಕಲೆಗೆ ಸಮಾನವಾದ ಕಲೆ ವಿರಳ ಎಂದರು. ಹಣ ಗಳಿಕೆಗೆ ಆದ್ಯತೆ ನೀಡದೆ ಕಲೆಗಾಗಿಯೇ ತಮ್ಮನ್ನ ಸಮರ್ಪಿಸಿಕೊಂಡ ಕಲಾವಿದರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದಾರೆ. ಬಹಳ ಮುಖ್ಯವಾಗಿ ಯಕ್ಷಗಾನ ಸಹ ಕಲಾವಿದರನ್ನ ಪೋಷಿಸಿಕೊಂಡು ಬರುತ್ತಿರುವುದು ಗಮನಾರ್ಹ ಸಂಗತಿ. ಈ ಬೆಳವಣಿಗೆಯನ್ನ ಈ ಕ್ಷೇತ್ರದಲ್ಲಿ ಮಾತ್ರ ಕಾಣಬಹುದು ಮತ್ತು ಇದು ಕಲೆಯ ಮಹತ್ವವನ್ನ ಸಾರುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯಕ್ಷಗಾನ ಸಂಘಟಕರಾದ ರಾಘವೇಂದ್ರ ಆಚಾರ್ಯ ಗುಡ್ಡೇಕೊಪ್ಪ ಮಾತನಾಡಿ, ವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿ ಉನ್ನತ ಶಿಕ್ಷಣ ಪಡೆದವರನ್ನು ಆಕರ್ಷಿಸುತ್ತಿರುವ ಯಕ್ಷಗಾನ ಮೇಳಗಳು ಧಾರ್ಮಿಕ ಕ್ಷೇತ್ರದ ಕಡೆಯಿಂದಲೇ ನಡೆಯುತ್ತಿವೆ. ಆದರೆ ಟೆಂಟ್ ಮೇಳಗಳ ಸಂಖ್ಯೆ ನಶಿಸುತ್ತಿರುವುದು ಆತಂಕದ ಸಂಗತಿ ಎಂದರು. ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಹಾಗೂ ಭರತ್ ರಾಜ್ ಶೆಟ್ಟಿಯವರ ಭಾಗವತಿಕೆ, ವಾಲಿಯಾಗಿ ಜಯಪ್ರಕಾಶ್ ಶೆಟ್ಟಿ, ದಿನೇಶ್ ಶೆಟ್ಟಿ, ವಿದ್ಯಾಧರ ಸಂತೋಷ್ ಮುಂತಾದವರ ಅಭಿನಯದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಉತ್ತಮ ಆರೋಗ್ಯ ಪದ್ಧತಿ, ಜೀವನ ಶೈಲಿ ಹಾಗೂ ಯೋಗದಿಂದ ಆರೋಗ್ಯ ವೃದ್ಧಿ ಎಂದು ಯೋಗಾಚಾರ್ಯರಾದ ಡಾಕ್ಟರ್ ಸಿವಿ ರುದ್ರಾರಾಧ್ಯರು ತಿಳಿಸಿದರು. ವಿನೋಬನಗರ ಕಾಶಿಪುರದ ಕಲ್ಲಹಳ್ಳಿ ಶ್ರೀ ಶಿವಗಂಗಾ ಯೋಗ ಕೇಂದ್ರದ ಮುಖ್ಯ ಕಚೇರಿಯಲ್ಲಿ 38 ಕೇಂದ್ರದ ಶಿಕ್ಷಕರಿಗೆ ಹಾಗೂ ತರಬೇತುದಾರರಿಗೆ ಹಮ್ಮಿಕೊಳ್ಳಲಾದ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಿವಿ ರುದ್ರಾರಾಧ್ಯ ಅವರು ಮಾತನಾಡುತ್ತಾ, ಒತ್ತಡದ ಪ್ರಪಂಚದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದೇ ಒಂದು ದೊಡ್ಡ ಸವಾಲಾಗಿದೆ. ಪ್ರತಿನಿತ್ಯ ನಾವು ಸೇವಿಸುವ ಆಹಾರದಲ್ಲಿ ಎಷ್ಟು ಪೋಷಕಾಂಶ ಇದೆ ಹಾಗೂ ನಾರಿನಂಶ ಇದೆ ಎಂಬುದನ್ನ ಅರಿತುಕೊಳ್ಳಬೇಕು. ಹಾಗೆ ಪ್ರತಿನಿತ್ಯ ಸಕಾರಾತ್ಮಕ ಭಾವನೆಯಿಂದ ನಮ್ಮ ಜೀವನ ಶೈಲಿಯನ್ನ ಮುಂದುವರಿಸುವುದರ ಜೊತೆಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳು ನಮ್ಮ ಪ್ರತಿನಿತ್ಯದ ಅವಿಭಾಜ್ಯ ಅಂಗವಾಗಬೇಕು. ಇತ್ತೀಚಿನ ವರದಿಗಳ ಪ್ರಕಾರ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡುವುದರಿಂದ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಣುವುದಿಲ್ಲ. ಅವರು ಸದಾ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ. ಪೋಷಕರು ಬಾಲ್ಯದಲ್ಲಿಯೇ ತಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿಸಿದರೆ ಯಾವ ಕಾಯಿಲೆಗಳೂ ಸಹ ಅವರ ಬಳಿ ಸುಳಿಯುವುದಿಲ್ಲ. ಹಾಗೆ ಶಿಕ್ಷಕರ ಸಹಕಾರದಿಂದ ಇಂದು ಶಿವಮೊಗ್ಗ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಉಚಿತವಾಗಿ ಸಾವಿರಾರು ಜನರು ಯೋಗ ಮತ್ತು ಪ್ರಾಣಾಯಾಮ ಧ್ಯಾನವನ್ನ ಅಭ್ಯಾಸ ಮಾಡುವ ಮೂಲಕ ಆರೋಗ್ಯವಂತರಾಗಿ ಸಂಸಾರ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಿವಗಂಗಾ ಯೋಗ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರಯ್ಯನವರು ಮಾತನಾಡುತ್ತಾ, ಶಿವಗಂಗಾ ಯುವ ಕೇಂದ್ರ ವಿದೇಶದಲ್ಲಿಯೂ ಸಹ ಮನೆ ಮಾತಾಗಿದೆ. ಹಾಗೆ ಪ್ರತಿಯೊಂದು ಕ್ಷೇತ್ರಗಳನ್ನು ಸಹ ತರಬೇತಿ ಬಹಳ ಮುಖ್ಯ. ಪ್ರತಿಯೊ ಜೊತೆಗೆ ತರಬೇತಿ ಸಹ ಮುಖ್ಯವಾಗುತ್ತದೆ.

ಶಿಕ್ಷಕರು ಪರಿಪಕ್ವವಾಗಿ ತರಬೇತಿಯನ್ನ ಪಡೆದರೆ ಶಿಬಿರಾರ್ಥಿಗಳಿಗೆ ಅಭ್ಯಾಸ ಮಾಡಿಸಲು ಉತ್ತಮವಾಗುತ್ತದೆ. ಯೋಗ, ಪ್ರಾಣಾಯಾಮ, ಧ್ಯಾನವನ್ನ ಸರಿಯಾದ ಕ್ರಮದಲ್ಲಿ ಅಭ್ಯಾಸ ಮಾಡದಿದ್ದರೆ ಅಡ್ಡ ಪರಿಣಾಮಗಳು ಆಗುತ್ತದೆ. ಆದ್ದರಿಂದ ತರಬೇತಿಗಳು ಹೆಚ್ಚು ಮಹತ್ವವನ್ನ ಪಡೆದಿದೆ ಎಂದರು. ಕಾರ್ಯಕ್ರಮದಲ್ಲಿ 38 ಯೋಗ ಕೇಂದ್ರದ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು 2026-27 ಸಾಲಿನ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳ ಉಚಿತ ರಿಯಾಯಿತಿ ಪಾಸ್, ಬಸ್ ಪಾಸ್ ವಿತರಣಾ ಕಾರ್ಯವನ್ನು 29 ಆರಂಭಿಸಿದ್ದು, ಪ್ರಸಕ್ತ ಸಾಲಿನಲ್ಲಿ ವಿದ್ಯಾರ್ಥಿಗಳು ಬಸ್ ಪಾಸ್ ಪಡೆಯಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಸರ್ಕಾರದ ಆದೇಶದಂತೆ ಸಂಪೂರ್ಣ ಗಣಕೀಕೃತವಾಗಿ ಪಾಸ್ಗಳನ್ನು ವಿತರಿಸಲಾಗುವುದು. ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ತೋಟಗಾರಿಕಾ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ದರ ಒದಗಿಸಿಕೊಡುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘದಿಂದ ಜೂನ್ 5, 6 ಮತ್ತು 7 ಮೂರು ದಿನಗಳ ಕಾಲ ವಿನೋಬನಗರದ 100 ರಸ್ತೆಗೆ ಅಭಿಮುಖವಾಗಿರುವ ಎಪಿಎಂಸಿ ಸಭಾಂಗಣದಲ್ಲಿ ವಿವಿಧ ಬಗೆಯ ಮಾವು ಮತ್ತು ಹಲಸಿನ ಮೇಳವನ್ನು ಆಯೋಜಿಸಲಾಗಿದೆ. ಜೂನ್ 5 ಬೆಳಿಗ್ಗೆ 10:30 ಮೇಳದ ಉದ್ಘಾಟನೆ ನಡೆಯಲಿದೆ ಎಂದು ಅಧ್ಯಕ್ಷರಾದ ಆರ್ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಈ ಕಾರ್ಯಕ್ರಮವು ಬೆಳೆಗಾರರಿಂದ ಬೆಳೆಗಾರರಿಗಾಗಿ ಕಾರ್ಯಕ್ರಮದಡಿ ಕಾರ್ಯನಿರ್ವಹಿಸುತ್ತಿದ್ದು, ಸದಸ್ಯರ ತೋಟಗಾರಿಕಾ ಉತ್ಪನ್ನಗಳನ್ನು ಲಾಭದಾಯಕ ಬೆಲೆಗೆ ಮಾರಾಟ ಮಾಡಲು ಉತ್ಪನ್ನಗಳ ಸಂಗ್ರಹಣೆ ಮಾಡುವುದಲ್ಲದೆ ಗ್ರಾಹಕರಿಂದಲೇ ನೇರ ಮಾರಾಟ ಮಾಡುವುದರ ಉದ್ದೇಶ ಹೊಂದಿದೆ. ಜಿಲ್ಲೆಯ ಮತ್ತು ಅಂತರ್ ಜಿಲ್ಲೆಯ ರೈತರಿಗೆ ಋತುಮಾನಕ್ಕನುಗುಣವಾಗಿ ಬೆಳೆಯುವ ತೋಟಗಾರಿಕಾ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ದರ ಒದಗಿಸುವ ಕಾರ್ಯಕ್ರಮದಡಿ ಈ ಮಾವು ಹಲಸು ಮೇಳವನ್ನು ಆಯೋಜಿಸಲಾಗಿದೆ ಎಂದರು. ಈ ಮೇಳಕ್ಕೆ ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕಾ ಮಾರಾಟ ಮಹಾಮಂಡಳಿ ಮತ್ತು ಮಾವು ಹಲಸು ಬೆಳೆಗಾರರ ಸಹಕಾರ ಸಂಘ ರಾಮನಗರ ಇವರ ಸಹಯೋಗವಿರುತ್ತದೆ. ಈ ಮೇಳದಲ್ಲಿ ಮಲ್ಲಿಕಾ, ರಸಪೂರಿ, ಸಿಂಧೂರು ಮೊದಲಾದ ಪ್ರಮುಖ ತಳಿಯ ಮಾವಿನ ಹಣ್ಣುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗುವುದು. ಜೊತೆಗೆ ವಿವಿಧ ಜಾತಿಗಳ ಹಲಸಿನ ಹಣ್ಣುಗಳು ಮಾರಾಟಕ್ಕೆ ಇಡಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಲಾಗಿದೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
3: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
2: ನಿನ್ ಮಾತಿನ ಅರ್ಥ,
3: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರೇ ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಪರಿಸರ ಅಂದ್ರೆ ನಿಮಗೆ ನೆನಪಾಗತ್ತೆ, ನನಗಂತೂ ಕೆಲವೊಂದು ವಿಷಯ ಕಣ್ಮುಂದೆನೆ ಬರುತ್ತೆ. ಪರಿಸರ ಅನ್ನುವಾಗ ಕೆಲವೊಂದು ವಿಷಯ ಕಾಡುತ್ತೆ, ಕೆಲವೊಂದು ವಿಷಯ ಕಾಣುತ್ತೆ. ಅಂತ ವಿಷಯಗಳಲ್ಲಿ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸುವಂತಹ ಒಂದು ವಿಷಯ ಏನಪ್ಪ ಅಂದ್ರೆ ಅದು ಪರಿಸರ ಕಾಳಜಿ. ಖಂಡಿತವಾಗ್ಲೂ ನಾವು ಪರಿಸರಕ್ಕೆ ಕಾಳಜಿ ಮಾಡಿದಾಗ, ಪ್ರೀತಿ ತೋರಿಸಿದಾಗ ಪರಿಸರ ಕೂಡ ನಿಸ್ವಾರ್ಥವಾಗಿ ನಮಗೆ ಪ್ರೀತಿ ಹಾಗೆ ಕಾಳಜಿಯನ್ನ ತೋರಿಸುತ್ತೆ. ಏನಂತೀರಾ? ಸೊ ಹಾಗಿದ್ಮೇಲೆ ಇವತ್ತು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣವಾ? ಕೇಳುಗರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಕೆಲಸಗಳನ್ನ ಮಾಡ್ತೀವಿ. ಅದರಲ್ಲಿ ಕೆಲವರು ಜಾಗ್ ಹೋಗ್ತಾರೆ, ಕೆಲವರು ವಾಕ್ ಹೋಗ್ತಾರೆ, ಕೆಲವರು ಜಿಮ್ಮಿಗೆ ಹೋಗ್ತಾರೆ, ಕೆಲವರು ಎಕ್ಸಸೈಸ್ ಮಾಡ್ತಾರೆ, ಹೀಗೆ ಒಬ್ಬೊಬ್ರು ಒಂದೊಂದು ಮಾಡ್ತಾರೆ ಆಯ್ತಾ. ಬಟ್ ನಾನಿವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯುವಾಗ ಗಿಡದಲ್ಲಿ ಅರಳಿರುವಂತಹ ಒಂದು ಪುಟ್ಟ ದಾಸವಾಳದ ಹೂವನ್ನ ನಾನು ನೋಡಿದೆ ಆಯ್ತಾ. ಆ ಹೂವನ್ನ ನಾವೇ ಕೈಯಾರೆ ನೀರ್ ಹಾಕಿ ಬೆಳೆಸಿರೋದು. ಆ ಕೆಂಪು ಹೂವನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು. ಆಹಾ, ನಾವು ಬೆಳೆಸಿರುವಂತ ಒಂದು ಪುಟ್ಟ ಗಿಡ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ವಾ ಅಂತ. ಅದಕ್ಕೆ ದೊಡ್ಡವ್ರು ಹೇಳ್ತಾರಲ್ಲ, ಮನೆಗೊಂದು ಮರ ಇರ್ಲಿ ಅಂತ. ಆದ್ರೆ ನಾನ್ ಹೇಳ್ತೀನಿ, ಮನೆಗೊಂದು ಪುಟ್ಟ ಕೈ ತೋಟ ಇರ್ಲಿ ಅಂತ. ಖಂಡಿತವಾಗ್ಲೂ ಯಾಕಪ್ಪ ಅಂದ್ರೆ, ಇವತ್ತಿನ ದಿನಗಳಲ್ಲಿ ಕೆಮಿಕಲ್ ಇಲ್ದಲೇ ತರಕಾರಿ ಸಿಗೋದು ತುಂಬಾನೇ ಅಪರೂಪ ಆಗ್ಬಿಟ್ಟಿದೆ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಕಣ್ಣೆದುರು ಒಂದು ಪುಟ್ಟ ಜಾಗದಲ್ಲಿ ಬಾಲ್ಕನಿಯಲ್ಲೋ ಅಥವಾ ಟೆರಸ್ ಮೇಲೋ ಒಂದಿಷ್ಟು ಸೊಪ್ಪನ್ನ, ಒಂದು 4 ಮೆಣಸಿನಕಾಯಿ ಗಿಡ, ಒಂದೆರಡು ಟೊಮೆಟೊ ಗಿಡ ಬೆಳೆಸ್ಕೊಂಡ್ರೆ ನಮ್ಗೆ ತಾಜಾ ತರಕಾರಿನೂ ಸಿಗುತ್ತೆ, ದಿನವಿಡೀ ಇರುವಂತ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ಮೈಂಡ್ ಫುಲ್ ರಿಫ್ರೆಶ್ ಆಗತ್ತೆ. ಏನಂತೀರಾ? ನಮ್ಮ ಮನೆಯಲ್ಲಿ ಜಾಗ ಇದೆಯಾ? ಹಾಗಾದ್ರೆ ಇವತ್ತೇನೆ ಸ್ಟಾರ್ಟ್ ಮಾಡಿ. ದೊಡ್ಡದಾಗಿ ಮಾಡ್ಬೇಕಂತೇನಿಲ್ಲ, ಒಂದು ಹಳೆ ಪ್ಲಾಸ್ಟಿಕ್ ಡಬ್ದಲ್ಲೋ ಅಥವಾ ಒಂದು ಗ್ರೋ ಬ್ಯಾಗ್ ನಲ್ಲೋ ಸ್ವಲ್ಪ ಕೊತ್ತಂಬರಿ ಅಥವಾ ಮೆಂತ್ಯ ಕಾಳು ಹಾಕ್ ನೋಡಿ. ಮೂರೇ ವಾರದಲ್ಲಿ ನಿಮ್ಮ ಮನೆಯಲ್ಲಿ ಗಮಗಮಿಸುವಂತಹ ಕೊತ್ತಂಬರಿ ಸೊಪ್ಪು ರೆಡಿ ಆಗತ್ತೆ. ನಿಮ್ಮ ಮನೆಯಲ್ಲಿ ಯಾವ್ಯಾವ ಗಿಡಗಳನ್ನ ಬೆಳೆಸಿದಿರಾ? ನಿಮ್ಮ ಗಾರ್ಡನ್ ಸ್ಟೋರಿನ ನನ್ ಜೊತೆ ನೀವು ಕೂಡ ಶೇರ್ ಮಾಡ್ಕೋಬಹುದು. ನಾನಂತೂ ನಿಮ್ಮ ಮೆಸೇಜ್ಗೆ ಕಾಯ್ತಾ ಇರ್ತೀನಿ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಯ ಕೈತೋಟದ ಬಗ್ಗೆ ಒಂದಿಷ್ಟು ವಿಚಾರವನ್ನ ಹಂಚಿಕೊಳ್ಳೋಣ. ಹಾಗೆ ನಮ್ಮ ಸುತ್ತಮುತ್ತಲು ಗಿಡ ಮರಗಳು ಇರೋದ್ರಿಂದ ಎಷ್ಟೆಲ್ಲ ಅನುಕೂಲತೆ ಇದೆ, ಇವೆಲ್ಲದ್ರ ಬಗ್ಗೆ ಕೂಡ ನಿಮ್ಮೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮ್ ಗಾರ್ಡನಿಂಗ್ ಅಥವಾ ಮನೆಯ ಕೈತೋಟದ ಬಗ್ಗೆ ಮಾತನಾಡ್ತಾ ಇದ್ದೆ. ಮನೆ ಎಷ್ಟೇ ಚಂದ ಇದ್ರು ಅದಕ್ಕೆ ಒಂದು ಚಿಕ್ಕ ಕೈತೋಟ ಇದ್ರೆ ಅದರ ಲಕ್ಷಣನೇ ಹೆಚ್ಚಾಗುತ್ತೆ ಅಲ್ವಾ? ಖಂಡಿತವಾಗ್ಲೂ. ಮನೆ ಕೈತೋಟ ಅನ್ನೋದು ಕೇವಲ ಒಂದು ಹವ್ಯಾಸವಲ್ಲ, ಅದು ನಮ್ಮ ಮನೆಗೆ ಹಸಿರನ್ನ ತರುವುದರ ಜೊತೆಗೆ ಆರೋಗ್ಯಕರ ಹಾಗೆ ರಾಸಾಯನಿಕ ಮುಕ್ತ ಆಹಾರವನ್ನ ಪಡೆದುಕೊಳ್ಳೋಕೆ ಅತ್ಯುತ್ತಮವಾದಂತಹ ಮಾರ್ಗವಾಗಿದೆ. ನಮ್ಮ ಮನೆಯ ಕೈತೋಟವನ್ನ ಯಶಸ್ವಿಯಾಗಿ ನಿರ್ವಹಿಸೋಕೆ ಕೆಲವು ಕ್ರಮಗಳು ಅಂದ್ರೆ ಕೆಲವು ಮಾಹಿತಿಗಳು ಕೂಡ ಇದೆ. ಕೇಳುಗರೆ, ಏನಪ್ಪಾ ಅಂದ್ರೆ ಮೊದಲು ಸ್ಥಳದ ಆಯ್ಕೆ ತುಂಬಾ ಮುಖ್ಯ ಆಗುತ್ತೆ, ಅಂದ್ರೆ ಸೆಲೆಕ್ಷನ್ ಆಫ್ ಪ್ಲೇಸ್. ಈಗ ತುಂಬಾ ಬಿಸಿಲಿದ್ರೆ ತರಕಾರಿ ಹಾಗೆ ಹೂವಿನ ಗಿಡಗಳಿಗೆ ದಿನಕ್ಕೆ ಕನಿಷ್ಠ 4-6 ಗಂಟೆಗಳ ಕಾಲ ಉತ್ತಮ ಸೂರ್ಯನ ಬೆಳಕು ಅತ್ಯಗತ್ಯವಾಗಿದೆ. ಇನ್ನು ಮನೆಯ ಸುತ್ತಮುತ್ತ ಖಾಲಿ ಜಾಗವಿದ್ರೆ ನೆಲದ ಮೇಲೆ ಮಾಡಬಹುದು. ಜಾಗದ ಕೊರತೆ ಇದ್ರೆ ಟೆರೆಸ್ ತೋಟ ಅಥವಾ ಬಾಲ್ಕನಿ ತೋಟವನ್ನ ಮಾಡಿಕೊಳ್ಳಬಹುದು. ಇನ್ನು ಕೈತೋಟಕ್ಕೆ ಮಣ್ಣು ಅತ್ಯಂತ ಪ್ರಮುಖವಾಗಿರುವಂತದ್ದು. ಮೊದಲು ಜಾಗವನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಸೆಲೆಕ್ಷನ್ ತುಂಬಾ ಚೆನ್ನಾಗಿರಬೇಕು. ಅದಾದ್ಮೇಲೆ ಮಣ್ಣಿನ ಸಿದ್ಧತೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಕೈತೋಟಕ್ಕೆ ಮಣ್ಣು ಅತ್ಯಂತ ಪ್ರಮುಖವಾದದ್ದು. ಗಿಡಗಳು ಆರೋಗ್ಯವಾಗಿ ಬೆಳೆಯೋಕೆ ಈ ಕೆಳಗಿನ ಅನುಪಾತದಲ್ಲಿ ಮಣ್ಣನ್ನ ಸಿದ್ಧಪಡಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಫಲವತ್ತಾದಂತಹ ಕೆಂಪು ಮಣ್ಣು ಒಂದು 40% ಆಗಿದ್ರೆ ಸಾವಯವ ಗೊಬ್ಬರ ಅಂದ್ರೆ ಕೊಳೆತ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಒಂದು 40% ಆಡ್ ಮಾಡ್ಕೋಬೇಕು. ಅದಾದ್ಮೇಲೆ ತೆಂಗಿನ ನಾರಿನ ಹುಡಿ ಒಂದು 20%. ಇದು ತೇವಾಂಶ ಹಿಡಿದಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಹಾಗೆ ಇನ್ನು ಪಾಟ್ ಅಂತ ನಾವ್ ಹೇಳ್ತೀವಿ, ಕುಂಡಗಳ ಆಯ್ಕೆ ಕೂಡ ತುಂಬಾ ಮುಖ್ಯ. ನೆಲದಲ್ಲಿ ಜಾಗವಿಲ್ಲ ಅಂತ ಗೊತ್ತಾದ್ರೆ ಈ ಗ್ರೋ ಬ್ಯಾಗ್ಗಳು ಅಥವಾ ಪ್ಲಾಸ್ಟಿಕ್ ಅಥವಾ ಮಣ್ಣಿನ ಕುಂಡಗಳನ್ನ ಬಳಸಬಹುದು. ಕುಂಡದ ತಳಭಾಗದಲ್ಲಿ ಹೆಚ್ಚುವರಿ ನೀರು ಹೋಗೋಕೆ ಸಣ್ಣ ರಂಧ್ರವಿರುವುದು ಕಡ್ಡಾಯ ಆಗುತ್ತೆ. ಕೇಳುಗರೆ, ಇಲ್ದಿದ್ರೆ ಬೇರುಗಳು ಕೊಳೆತು ಹೋಗುವಂತ ಸಾಧ್ಯತೆಗಳಿರುತ್ತೆ. ಹಾಗೆ ಆರಂಭದಲ್ಲಿ ಸುಲಭವಾಗಿ ಬೆಳೆಯಬಹುದಾದಂತಹ ಗಿಡಗಳನ್ನ ಆಯ್ದುಕೊಳ್ಳೋದು ಉತ್ತಮ. ಈಗ ಉದಾಹರಣೆಗೆ ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು, ದಂಟು, ಕೊತ್ತಂಬರಿ, ಮೆಂತ್ಯ, ಪುದೀನ ಇವು ಕೇವಲ 3-4 ವಾರಗಳಲ್ಲಿ ಕಟಾವಿಗೆ ಬಂದ್ಬಿಡುತ್ತೆ. ಹಾಗೆ ತರಕಾರಿಗಳಲ್ಲಿ ಟೊಮೊಟೊ, ಹಸಿಮೆಣಸಿನಕಾಯಿ, ಬದನೆಕಾಯಿ, ಬೆಂಡೆಕಾಯಿ ಹಾಗೆ ಮೂಲಂಗಿ ಈ ತರಕಾರಿಗಳು ಕೂಡ ಬೇಗನೆ ಸಿಗುತ್ತೆ. ಹಾಗೆ ಬಳ್ಳಿ ತರಕಾರಿಗಳಲ್ಲಿ ಹೀರೆಕಾಯಿ ಆಗಿರ್ಬೋದು, ಹಾಗಲಕಾಯಿ, ಸೋರೆಕಾಯಿ ಇವು ಕೂಡ ಸಿಗುವಂತದ್ದು. ಜೊತೆಗೆ ತರಕಾರಿಯೊಟ್ಟಿಗೆ ಹೂಗಳಿದ್ರು ಕೂಡ ನಮಗೆ ಹೆಚ್ಚು ಅನುಕೂಲಕಾರಿ. ಯಾಕಪ್ಪ ಅಂದ್ರೆ ನಾವು ದೇವರ ಪೂಜೆಗೆ ಹೂಗಳನ್ನ ಬಳಸ್ತೀವಿ ಅಲ್ವಾ, ಅದರಲ್ಲೂ ಹೂವಿನ ಗಿಡ ಬೆಳೆಸಬೇಕು ಅಂದ್ರೆ ದಾಸವಾಳ ಉತ್ತಮವಾದದ್ದು. ಹಾಗೆ ಮಲ್ಲಿಗೆ ಗಿಡ ಬೆಳೆಸಬಹುದು, ಕನಕಾಂಬರ ಗಿಡ, ಚೆಂಡು ಹೂವಿನ ಗಿಡ ಇವೆಲ್ಲವೂ ಕೂಡ ತೋಟದ ಅಂದವನ್ನ ಹೆಚ್ಚುತ್ತೆ. ವಿಶೇಷವಾಗಿ ಚೆಂಡು ಹೂ ತೋಟಕ್ಕೆ ಕೀಟಗಳು ಬರದಂತೆ ತಡೆಯುತ್ತೆ. ಹಾಗಾಗಿ ನಮ್ಮ ಕೈತೋಟದಲ್ಲಿ ಒಂದು ಚೆಂಡು ಹೂವಿನ ಗಿಡವನ್ನ ಬೆಳೆಸೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಜಾಗದ ಆಯ್ಕೆ ಆಗಿದೆ, ಮಣ್ಣಿನ ಫಲವತ್ತತೆ ಬಗ್ಗೆ ಕೂಡ ಗಮನ ಹರಿಸಾಗಿದೆ, ಯಾವ್ಯಾವ ಗಿಡ ಬೆಳೆಸಬೇಕು ಅನ್ನೋದು ಕೂಡ ನಿರ್ಧಾರ ಮಾಡಾಗಿದೆ. ಇದ್ರೊಟ್ಟಿಗೆ ನೀರ್ ಹಾಕೋದಿದೆಯಲ್ಲ, ಅದು ತುಂಬಾನೇ ಮುಖ್ಯವಾಗಿರುವಂತಹ ಕೆಲಸ. ಬೇಸಿಗೆಯಲ್ಲಿ ದಿನಕ್ಕೆ 2 ಬಾರಿ ಅಂದ್ರೆ ಬೆಳಗ್ಗೆ ಹಾಗೆ ಸಂಜೆ ನೀರ್ ಹಾಕಬೇಕು. ಮಳೆಗಾಲ ಹಾಗೆ ಚಳಿಗಾಲದಲ್ಲಿ ಮಣ್ಣಿನ ತೇವಾಂಶವನ್ನ ನೋಡಿ ನೀರನ್ನ ಹಾಕಬೇಕು. ಗಿಡದ ಬುಡಕ್ಕೆ ನೇರವಾಗಿ ನೀರು ಹಾಕೋದಕ್ಕಿಂತ ತುಂತುರು ನೀರಾವರಿ ಅಥವಾ ಜರಡಿಯಿಂದ ನೀರಿಡೋದು ಒಳ್ಳೆಯದು. ಗಿಡಗಳ ಉತ್ತಮ ಬೆಳವಣಿಗೆಗೆ 15 ದಿನಕ್ಕೊಮ್ಮೆ ಅಡುಗೆ ಮನೆಯ ಹಸಿ ಕಸದಿಂದ ಮಾಡಿದಂತಹ ಕಾಂಪೋಸ್ಟ್, ಅಕ್ಕಿ ತೊಳೆದ ನೀರು ಅಥವಾ ಕಡಲೆಕಾಯಿ ಹಿಂಡಿ ದ್ರಾವಣವನ್ನ ಕೂಡ ನೀಡಬಹುದು. ಸೊ ಕೇಳ್ತಾ ಇದ್ದೀರಲ್ಲ, ಕೈತೋಟವನ್ನ ಹೇಗೆ ಮಾಡಬಹುದು, ಮಾಡೋದ್ರಿಂದ ಏನೆಲ್ಲ ಅನುಕೂಲಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ದೆ. ಹಾಗಿದ್ರೆ ಈ ವಿಷಯ ಕುರಿತು ಮತ್ತಷ್ಟು ವಿಚಾರವನ್ನ ನಿಮಗೆ ನೀಡೋದಿದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಕರೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಮನೇಲಿ ಕೈತೋಟ ಮಾಡಿದ್ರೆ ಹೇಗೆಲ್ಲ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೆ. ಹಾಗೆ ಕೈತೋಟ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳಿದೆ ಅಂತ ಕೂಡ ಹೇಳ್ತಾ ಇದ್ದೆ. ಅಲ್ಲ ಅರ್ಪಿತಾ, ನಾವು ಕೈತೋಟ ಏನೋ ಮಾಡ್ತೀವಿ, ಕಷ್ಟಪಟ್ಟು ಗಿಡ ತಂದು ಬೆಳೆಸ್ತೀವಿ, ಆದ್ರೆ ಈ ಕೀಟಗಳಿಂದ ಈ ಕೈತೋಟವನ್ನ ಕಾಪಾಡೋದೇ ತುಂಬಾ ಸವಾಲಾಗ್ಬಿಡಿದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಕೈತೋಟ ಮಾಡುವಾಗ ಕೀಟ ನಿಯಂತ್ರಣ ಬಹುದೊಡ್ಡ ಪಾತ್ರವನ್ನ ವಹಿಸುವಂತದ್ದು. ಯಾಕಪ್ಪ ಅಂದ್ರೆ ರಾಸಾಯನಿಕ ಕೀಟನಾಶಕಗಳ ಬದಲಿಗೆ ಸಂಪೂರ್ಣ ಸಾವಯವ ವಿಧಾನಗಳನ್ನ ಬಳಸಿದ್ರೆ ನಾವು ಸೇವಿಸುವಂತ ಆಹಾರ ಆರೋಗ್ಯಕರವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಬೇವಿನ ಎಣ್ಣೆ ಸ್ಪ್ರೇ, ಅಂದ್ರೆ 1 ಲೀಟರ್ ನೀರಿಗೆ 5 ಮಿಲಿಗ್ರಾಂ ಬೇವಿನ ಎಣ್ಣೆ, ಹಾಗೆ ಕೆಲವು ಹನಿ ಲಿಕ್ವಿಡ್ ಸೋಪ್ ಅನ್ನ ಸೇರಿಸಿ ಗಿಡಗಳಿಗೆ ಸಿಂಪಡಿಸಿ, ಇನ್ನು ಸೊಪ್ಪು ಮತ್ತೆ ತರಕಾರಿ ಗಿಡಗಳಿಗೆ ಲಘುವಾಗಿ ಒಲೆ ಬೂದಿಯನ್ನ ಉದುರಿಸೋದು ನುಸಿ ಹಾಗೆ ಕೀಟಗಳ ಕಾಟ ಕಡಿಮೆ ಮಾಡುತ್ತೆ. ಜೊತೆಗೆ

ಲಘು ಕೀಟಬಾಧೆಗೆ ಹುಳಿ ಮಜ್ಜಿಗೆಯನ್ನ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದು ಕೂಡ ಕೀಟನಾಶಕಕ್ಕೆ ಸಾಕಷ್ಟು ಅನುಕೂಲಕಾರಿಯಾಗಿದೆ. ಮನೆ ಕೈತೋಟದಿಂದ ನಮಗೆ ಪ್ರತಿದಿನ ತಾಜಾ ತರಕಾರಿ ಸಿಗೋದಲ್ಲದೆ ದಿನವಿಡೀ ಮಾನಸಿಕ ನೆಮ್ಮದಿ ಹಾಗೆ ದೈಹಿಕ ಶ್ರಮಕ್ಕೆ ಒಂದು ಉತ್ತಮ ವೇದಿಕೆ ಕೂಡ ಸಿಗುವಂಥದ್ದು. ಇನ್ನು ಕೇಳುಗರೆ, ಮನೆ ಎಷ್ಟೇ ಸುಂದರವಾಗಿರ್ಲಿ, ಆದ್ರೆ ಕೈತೋಟದಲ್ಲಿ ಗಿಡಗಳಿದ್ರೇನೆ ಚಂದ ಅಲ್ವಾ? ಇನ್ನು ನಗರ ಪ್ರದೇಶಗಳಲ್ಲಿ ಸಣ್ಣ ಜಾಗದಲ್ಲಿ ಮನೆ ಕಟ್ಟೋದ್ರಿಂದ ಹೂವಿನ ತೋಟ ಮಾಡೋದು ಅಷ್ಟು ಸುಲಭವಲ್ಲ. ಆದ್ರೆ ಇವೆಲ್ಲವನ್ನೂ ಮೀರಿ ಗಿಡ ಬೆಳೆಸುವ ಸೆಳೆತ ಜಾಸ್ತಿ ಇದ್ರೆ ಪ್ಲಾನ್ ಮಾಡಿ ಗಿಡಗಳನ್ನ ಬೆಳೆಸಿ ಸಂತೋಷ ಪಡಬಹುದು. ಉದಾಹರಣೆಗೆ ಬಾಲ್ಕನಿಯಲ್ಲಿ ಬೋನ್ಸಾಯಿ ಗಿಡ ಬೆಳೆಸಬಹುದು. ಇದನ್ನ ನೋಡಿಕೊಳ್ಳುವಷ್ಟು ತಾಳ್ಮೆ ಹಾಗೆ ಸಮಯವಿರುವವರು ನರ್ಸರಿಯಿಂದ ಬೋನ್ಸಾಯಿ ಗಿಡವನ್ನ ಖರೀದಿಸಿ ಬೆಳೆಸಿ. ಇನ್ನು ಮನೆಯ ಆವರಣದಲ್ಲಿ ಬೆಳೆಯುವಂತಹ ಈ ಗಿಡ 800 ಹೆಚ್ಚು ಅಧಿಕ ಮಾದರಿಗಳನ್ನ ಹೊಂದಿದೆ. ಇದರಲ್ಲಿ ಕೆಲವಕ್ಕೆ ಸೂರ್ಯನ ಶಾಖ ಚೆನ್ನಾಗಿ ಬೇಕಾಗುತ್ತೆ, ಇನ್ನು ಕೆಲವಕ್ಕೆ ಸ್ವಲ್ಪ ಬೆಳಕು ಬಿದ್ರೂ ಸಾಕು. ಇವುಗಳಿಗೆ ಸ್ವಲ್ಪ ಕಾಲ ನೀರು ಹಾಕ್ತಿದ್ರು ಆರೋಗ್ಯವಾಗಿರೋದ್ರಿಂದ ಕೆಲಸಕ್ಕೆ ಹೋಗೋರಿಗೂ ಕೂಡ ಇದು ಬೆಸ್ಟ್. ಇನ್ನು ಪಾಮ ಟ್ರೀಗಳು 5-6 ಬೆಳೆಯುತ್ತೆ. ಇದನ್ನ ಮನೆಯ ಆವರಣದಲ್ಲಿ ಬೆಳೆಸಬಹುದು. ಅತಿ ಎತ್ತರವೆನಿಸಿದ್ರೆ ಈ ಗಿಡ ನಗರದ ಮನೆಯ ಗಾರ್ಡನ್ಗೆ ಹೇಳಿ ಮಾಡಿಸ್ದಾಗಿರುತ್ತೆ. ಇನ್ನು ದಟ್ಟವಾಗಿ ನೋಡೋಕೆ ಸುಂದರವಾಗಿ ಬೆಳೆಯುವ ಈ ಗಿಡಗಳನ್ನ ಕ್ರಿಸ್ಮಸ್ ಗಿಡ ಅಂತಲೂ ಕರೀತಾರೆ. ಸಾಧಾರಣವಾಗಿ 8 ಬೆಳೆಯುವ ಈ ಗಿಡವನ್ನ ಕತ್ತರಿಸೋದ್ರಿಂದ ಚಿಕ್ಕದಾಗಿ ಬೆಳೆಯುವಂತೆ ಕೂಡ ಮಾಡಬಹುದು. ಇನ್ನು ಕೇಳುಗರೆ, ಅಡುಗೆ ಮನೆಯ ಕಸವನ್ನ ಎಸೆಯೋ ಬದಲು ಅದನ್ನೇ ಗಿಡಗಳಿಗೆ ಅಮೃತದಂತೆ ಹೇಗೆ ಬಳಸಬಹುದು ಅಂತ ಕೆಲವರಿಗೆ ನೀವು ಕೂಡ ತಿಳಿಸಬಹುದು. ಏನಪ್ಪಾ ಅಂದ್ರೆ, ಅಕ್ಕಿ ಬೇಳೆ ತೊಳೆದಂತಹ ನೀರು, ಇದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ನಂತಹ ಪೋಷಕಾಂಶಗಳಿರುತ್ತೆ. ಇದನ್ನ ಚೆಲ್ಲೋ ಬದಲು ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಮಸ್ತ್ ಆಗಿ ಬೆಳೆಯುತ್ತೆ. ಹಾಗೆ ಈ ಮೊಟ್ಟೆ ಸಿಪ್ಪೆ ಹಾಗೆ ಟೀ ಪುಡಿಗಳನ್ನ, ಅಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಟೊಮೆಟೊ ಗಿಡಗಳಿಗೆ ವರದಾನ ಇದ್ದಂತೆ. ಇನ್ನು ನಾವು ಬಳಸಿ ವೇಸ್ಟ್ ಆಗುವಂತಹ ಟೀ ಪುಡಿಯನ್ನ ತೊಳೆದು ಒಣಗಿಸಿ ಗುಲಾಬಿ ಗಿಡಕ್ಕೆ ಹಾಕಿದ್ರೆ ಹೂಗಳು ದೊಡ್ಡದಾಗಿ ಅರಳುತ್ತೆ. ಇದು ವಿಶೇಷ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ. ಹಾಗೆ ಈರುಳ್ಳಿ ಸಿಪ್ಪೆ ಕಷಾಯ, ಅಂದ್ರೆ ಈರುಳ್ಳಿ ಸಿಪ್ಪೆಯನ್ನ 14 ನೀರಿನಲ್ಲಿ ನೆನೆಸಿ ಆ ನೀರನ್ನ ಗಿಡಗಳಿಗೆ ಸಿಂಪಡಿಸಿದ್ರೆ ಅದು ಅತ್ಯುತ್ತಮ ಪೊಟ್ಯಾಸಿಯಂ ಯುಕ್ತ ಲಿಕ್ವಿಡ್ ಗೊಬ್ಬರವಾಗುತ್ತೆ. ಇನ್ನು ಜಾಗನೇ ಇಲ್ಲ ಅನ್ನೋರಿಗೆ ಬಾಲ್ಕನಿ ಕೂಡ ಒಂದು ಒಳ್ಳೆ ಐಡಿಯಾ. ಬಾಲ್ಕನಿಯಲ್ಲಿ ಕೂಡ ನೀವು ಸಾಕಷ್ಟು ಗಿಡಗಳನ್ನ ಬೆಳೆಸಬಹುದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೈತೋಟದ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜಿ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮ್ಗೆ ಪರಿಚಯಿಸ ಹೊರಟಂತಹ ತಾಣ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವ ಜಲಪಾತಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರುವಂತಹ ಜಂಬೋಟಿ ಎನ್ನುವಂತಹ ಜಲಪಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಜಂಬೋಟಿ ಜಲಪಾತ ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ಅಂತಾನೆ ಹೇಳಬಹುದು. ಮಲಪ್ರಭಾ ನದಿಗಳ ಉಗಮ ಸ್ಥಾನ ಇದಾಗಿದೆ. ಇಲ್ಲಿನ ಪ್ರಮುಖ ಜಲಪಾತಗಳೆಂದರೆ ವಜ್ರ ಮಹಾ ಜಲಪಾತ ಮತ್ತೆ ಗುಪ್ತ ಜಲಪಾತಗಳು. ಇದು ಟ್ರಕ್ಕಿಂಗ್ಗೆ ಅತ್ಯುತ್ತಮವಾದಂತಹ ಸ್ಥಳವಾಗಿದೆ. ಹಾಗೆ ಇದೊಂದು ಹಿಡನ್ ಪ್ಲೇಸ್ ಆಗಿದೆ, ಅಷ್ಟೊಂದು ಪ್ರಸಿದ್ಧತೆಯನ್ನು ಇನ್ನೂ ಕೂಡ ಪಡ್ಕೊಂಡಿಲ್ಲ. ಜಂಬೋಟೆ ಗ್ರಾಮದ ಬಳಿ ಈ ಒಂದು ತಾಣ ಇದೆ. ಹಾಗಿದ್ರೆ ಈ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಜಲಪಾತಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಯಾವ ಟೈಮ್ ಇಲ್ಲಿಗೆ ಹೋಗೋದಕ್ಕೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
4: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
5: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
6: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
7: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ, ಬೆಳಗಾವಿ ಜಿಲ್ಲೆಯ ಜಂಬೋಟಿಯಲ್ಲಿರುವಂತಹ ಒಂದು ಹಿಡನ್ ಜಲಪಾತದ ಬಗ್ಗೆ, ಅಂದರೆ ಗುಪ್ತ ಜಲಪಾತ ಅಂತ ಹೇಳಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಈ ಜಂಬೋಟಿ ಜಲಪಾತ ಹೇಗಿದೆ, ಈ ಒಂದು ಜಂಬೋಟಿ ಜಲಪಾತ ಹೇಗಿದೆ, ಇಲ್ಲಿಗೆ ಹೋಗಬೇಕು ಅಂದರೆ ಎಷ್ಟು ಟ್ರಾವೆಲ್ ಮಾಡಬೇಕು, ಎಷ್ಟು ಟ್ರಕ್ಕಿಂಗ್ ಇದೆಯಾ, ಏನು ಎತ್ತ ಅಂತ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಈ ಜಲಪಾತ ಜಂಬೋಟಿ ಬೆಟ್ಟ, ಇದು ಹಚ್ಚ ಹಸಿರಿನ ಕಾಡು, ಶಾಂತವಾದ ವಾತಾವರಣ ಮತ್ತು ನಿಮ್ಮನ್ನು ಮಂತ್ರಮುಗ್ಧಗೊಳಿಸುವ ಉಸಿರು ಕಟ್ಟುವ ನೋಟವನ್ನು ಹೊಂದಿದೆ. ಜಂಬೋಟಿ ಬೆಟ್ಟಗಳು ಸಮುದ್ರ ಮಟ್ಟದಿಂದ 902 ಮೀಟರ್ ಎತ್ತರದಲ್ಲಿರುವ ಒಂದು ಆಕರ್ಷಕ ಗಿರಿಧಾಮವಾಗಿದೆ. ಇದು ನಿತ್ಯ ಹರಿದ್ವರ್ಣ ಕಾಡುಗಳು, ಎತ್ತರದ ಮರಗಳು ಮತ್ತು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಯನ್ನು ಒಳಗೊಂಡಿರುವ ದಟ್ಟವಾದ ಸಸ್ಯವರ್ಗಕ್ಕೆ ಹೆಸರುವಾಸಿಯಾಗಿದೆ. ಈ ಒಂದು ಬ್ಯುಸಿ ಲೈಫ್, ಹಾಗೆ ವಾಹನಗಳ ಸದ್ದು ಎಲ್ಲ ಸಾಕಾಗಿ ಹೋಗಿದೆ. ಒಂದು ತಂಪಾದ ವಾತಾವರಣ, ಹಾಗೆ ಶಾಂತವಾದ ವಾತಾವರಣ ಬೇಕು ಅಂತ ಹೇಳಿ ಇಷ್ಟಪಡೋರಿಗೆ ಖಂಡಿತವಾಗ್ಲೂ ಜಂಬೋಟಿ ಎನ್ನುವಂತಹ ಸ್ಥಳ ಅದ್ಭುತವಾಗಿರೋ ಸ್ಥಳ ಅಂತಾನೆ ಹೇಳಬಹುದು. ಬೆಟ್ಟಗಳ ತಪ್ಪಲಿನಲ್ಲಿರುವ ಜಂಬೋಟಿ ಜಲಪಾತವು ತುಂಬಾನೇ ರಮಣೀಯವಾಗಿದೆ. ಧುಮ್ಮಿಕ್ಕುವ ನೀರಿನ ಶಬ್ದ ಮತ್ತು ಮಂಜಿನ ಸುತ್ತಮುತ್ತಲಿನ ಪ್ರದೇಶವು ಶಾಂತ ಮತ್ತು ಉಲ್ಲಾಸಕರ ವಾತಾವರಣವನ್ನು ಸೃಷ್ಟಿಸುತ್ತೆ. ಇದು ಪ್ರಕೃತಿ ಪ್ರಿಯರು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ. ಇದರ ನೈಸರ್ಗಿಕ ಸೌಂದರ್ಯದ ಜೊತೆಗೆ ಜಂಬೋಟಿ ಬೆಟ್ಟಗಳು ಸಾಹಸ ಪ್ರಿಯರಿಗೆ ಹಲವಾರು ರೋಮಾಂಚಕ ಚಟುವಟಿಕೆಯನ್ನು ಸಹ ನೀಡುತ್ತೆ. ಚಾರಣ ಮತ್ತು ಪಾದಯಾತ್ರೆ ಇಲ್ಲಿ ಜನಪ್ರಿಯ ಚಟುವಟಿಕೆಯಾಗಿದೆ. ಇನ್ನು ಬೆಟ್ಟ ಹತ್ತಿರ ಅಂದರೆ ಒಂದು ಸಣ್ಣ ಸರೋವರವನ್ನು ಕೂಡ ನೀವು ನೋಡಬಹುದು. ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಹಾಗೆ ದೋಣಿ ವಿಹಾರವನ್ನು ಕೂಡ ಅಲ್ಲಿ ಮಾಡಬಹುದಾಗಿದೆ. ಹಾಗೆ ಈ ಜಲಪಾತ ಬೆಳಗಾವಿಯಿಂದ ನೈಋತ್ಯಕ್ಕೆ ಸುಮಾರು 20 ಕಿಲೋಮೀಟರ್ ಮತ್ತು ಖಾನಾಪುರದಿಂದ ಪಶ್ಚಿಮಕ್ಕೆ 18 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇಲ್ಲಿಗೆ ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಜುಲೈನಿಂದ ಅಕ್ಟೋಬರ್. ಇನ್ನು ಇದು ಭೀಮ್ಗಡ್ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗೆ ಇಲ್ಲಿಗೆ ಟ್ರಕ್ ಮಾಡ್ತೀರಾ ಅಂತ ಹೇಳಿದ್ರೆ ಆದಷ್ಟು ಗುಂಪಿನಲ್ಲಿ ಹೋಗೋದು ಒಳ್ಳೇದು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ವನ್ಯಜೀವಿ ಅಭಯಾರಣ್ಯ ಆಗಿರೋದ್ರಿಂದ ಸಾಕಷ್ಟು ಕಾಡು ಪ್ರಾಣಿಗಳು ಇಲ್ಲಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಒಬ್ರು ಇಬ್ರು ಟ್ರಕ್ಕಿಂಗ್ ಮಾಡೋದಕ್ಕಿಂತ ಒಂದು ಗುಂಪಿನಲ್ಲಿ ಹೋದ್ರೆ ಒಂದು ಸೇಫ್ಟಿ ಇರುತ್ತೆ ಅಂತಲೇ ಹೇಳಬಹುದು. ಇನ್ನು ಮಳೆಗಾಲದಲ್ಲಿ ಕಲ್ಲುಗಳು ಜಾರುವಂತಹ ಸಾಧ್ಯತೆ ಇರುತ್ತೆ, ತುಂಬಾನೇ ಸ್ಲಿಪ್ಪರಿ ಇರುತ್ತೆ. ಸೊ ಹಾಗಾಗಿ ಸೂಕ್ತವಾದ ಟ್ರಕ್ಕಿಂಗ್ ಶೂಸ್ಗಳನ್ನು ನೀವು ವೇರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ರೂಟು ಅಷ್ಟು ಈಸಿ ಇಲ್ಲ, ರೂಟ್ನ ಹುಡುಕೊಂಡು ಹೋಗೋದು. ಹಾಗಾಗಿ ಈ ಒಂದು ಪ್ಲೇಸ್ಗೆ ಆಲ್ರೆಡಿ ವಿಸಿಟ್ ಮಾಡಿರೋರು ಇರ್ಬೋದು, ಅಥವಾ ಅಲ್ಲಿಯ ಸ್ಥಳೀಯರು ಯಾರಾದರೂ ಟ್ರಕ್ಕಿಂಗ್ ಗೈಡ್ ನಿಮಗೆ ಸಿಕ್ಕಿದ್ರೆ ಅವರನ್ನು ಕರ್ಕೊಂಡು ಹೋಗೋದು ತುಂಬಾ ಉತ್ತಮ ಅಂತಾನೆ ಹೇಳಬಹುದು. ಹಾಗಿದ್ರೆ ಈ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಜಂಬೋಟಿ ಅನ್ನುವಂತಹ ಒಂದು ಸ್ಥಳದ ಬಗ್ಗೆ ಹೇಳ್ತಾ ಇದೆ, ಜಲಪಾತದ ಬಗ್ಗೆ ಹೇಳ್ತಾ ಇದೆ. ಹಾಗಿದ್ರೆ ಈ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇನ್ನು ಈ ಜಂಬೋಟಿಯ ಬಳಿ ಅನೇಕ ಸುಂದರವಾಗಿರುವಂತಹ ಜಲಪಾತಗಳಿದೆ. ಚಾರಣ ಮಾಡಿಕೊಂಡು ನೀವು ಅಲ್ಲಿಗೆ ಕೂಡ ಹೋಗಬಹುದು. ವಜ್ರಪೂಹಾ ಜಲಪಾತ ಇರಬಹುದು, ಗೊಡಚಿನ ಮಲ್ಕಿ ಜಲಪಾತ, ಶಿಂಬೋಲಾ ಜಲಪಾತ, ಕಿತ್ವಾಡ್ ಜಲಪಾತಗಳು, ಈ ಎಲ್ಲ ಜಲಪಾತಗಳಿಗೆ ನೀವು ಭೇಟಿಯನ್ನ ನೀಡಬಹುದಾಗಿದೆ. ಹಾಗೆ ನೀವು ಇಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅರಣ್ಯಾಧಿಕಾರಿಗಳ ಪರ್ಮಿಷನ್ನ ತಗೊಂಡು ಹೋಗ್ಬೇಕಾಗುತ್ತೆ, ಇದು ಕಡ್ಡಾಯ ಆಗಿದೆ. ಹಾಗೆ ಇಲ್ಲಿಗೆ ಪ್ರವೇಶ ಶುಲ್ಕ ಕೂಡ ಇರುತ್ತೆ. ಆ ಪ್ರವೇಶ ಶುಲ್ಕವನ್ನು ಪಾವತಿಸಿ ಅರಣ್ಯಾಧಿಕಾರಿಗಳ ಪರ್ಮಿಷನ್ನ ತಗೊಂಡು ನೀವು ಹೋಗ್ಬೇಕಾಗತ್ತೆ. ಇಲ್ಲಿ ನದಿಗಳು ಕೂಡ ಮಧ್ಯ ಮಧ್ಯದಲ್ಲಿ ಜರಿಗಳು, ನದಿಗಳು ಕೂಡ ಸಿಗ್ತವೆ. ಇದನ್ನು ದಾಟುವಾಗ ತುಂಬ ಎಚ್ಚರಿಕೆಯಿಂದ ದಾಟಬೇಕಾಗತ್ತೆ. ಕೆಲವೊಮ್ಮೆ ಇಲ್ಲಿನ ನೀರಿನ ಹರಿವು ಕೂಡ ಹೆಚ್ಚಾಗುವುದನ್ನು ನೋಡಬಹುದು. ಸೊ ಹಾಗಾಗಿ ಇಲ್ಲಿಗೆ ಹೋಗುವಾಗ ತುಂಬಾ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ. ಇನ್ನು ಮಳೆಗಾಲದ ಟೈಮ್ನಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಮಳೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆಗ ನೀರಿನ ಹರಿವು ಒಮ್ಮೆಲೆ ರಭಸವಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಅದನ್ನು ನೋಡಿಕೊಂಡು ತುಂಬ ಜಾಗ್ರತೆಯಿಂದ ಹೋಗೋದು ಅಷ್ಟೇ ಮುಖ್ಯ ಆಗುತ್ತೆ. ಇವಾಗ ಒಂದು ಟ್ರಾವೆಲಿಂಗ್ ಪ್ಲೇಸ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ಎಂಜಾಯ್ ಮಾಡೋದ್ರ ಜೊತೆಗೆ ನಮ್ಮ ಜೀವವನ್ನು ಕಾಪಾಡಿಕೊಂಡು ವಾಪಸ್ ಬರೋದು ಕೂಡ ಅಷ್ಟೇ.

ಮುಖ್ಯವಾಗುತ್ತೆ ಅಲ್ವಾ. ಎಂಜಾಯ್ಮೆಂಟ್ ಒಂದು ಕಡೆ ಆದರೆ ನಾವು ಒಂದಷ್ಟು ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನೀರು ತುಂಬ ಕೆಲವೊಂದು ಕಡೆ ನೀರು ಆಳವಾಗಿರುವಂತಹ ನೀರಿನ ಹರಿವು ಜಾಸ್ತಿ ಆಗಿರುವಂತಹ ಸ್ಥಳಗಳಿಗೆ ಭೇಟಿಯನ್ನು ನೀಡಿದೆ ಅಲ್ಲೇ ನೀರು ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಆಟ ಆಡೋದು ತುಂಬಾ ಮುಖ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಜಲಪಾತಗಳಿಗೆ ಭೇಟಿಯನ್ನು ನೀಡ್ತೀರಾ ಅನ್ನುವಾಗ ಸ್ವಲ್ಪ ಮಳೆ ಕಡಿಮೆ ಇರುವಂತಹ ಸಮಯದಲ್ಲಿ ಹೋಗೋದು ಉತ್ತಮ ಅಂತಲೇ ಹೇಳ್ಬೋದು. ತುಂಬ ಮಳೆ ಬರ್ತಿದೆ ಅಂದರೆ ಜಲಪಾತಗಳಿಗೆ ಹೋಗೋದು ಖಂಡಿತವಾಗ್ಲೂ ಸೇಫ್ ಇರೋದಿಲ್ಲ. ಹಾಗಾಗಿ ಮಳೆ ಕಡಿಮೆಯಾದ ನಂತರ ಯಾವಾಗ ಸ್ವಲ್ಪ ಕಡಿಮೆ ಮಳೆ ಬರ್ತಾ ಇರುತ್ತೋ ಅಂತಹ ಟೈಮ್ನಲ್ಲಿ ನೀವು ಜಲಪಾತಗಳಿಗೆ ಹೋಗಬಹುದು. ಸೊ ಹಾಗಾಗಿ ಯಾವುದೇ ಜಲಪಾತಗಳಿಗೆ ಯಾವುದೇ ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋಗ್ತೀರಾ ಅಂದರೆ ಕೂಡ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆಯ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686279686209622799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚೆ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ಹೌದು ಹೌದು, ಚೆಂದಾಗೈತೆ. ಈಗ ಊರ್ ಹತ್ರಕ್ಕೆ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11ಕ್ಕೆ ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11 ಗಂಟೆಗೆ. ಕರೆ ಮಾಡಿ 9686609627.
1: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
2: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನಾ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
3: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 ಜೂನ್ 5, 6 ಮತ್ತು 7 ಶಿವಮೊಗ್ಗದ ವಿನೋಬನಗರದ 100 ಫೀಟ್ ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
2: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಂದು ಮಾತಿದೆ, ನಮ್ಮ ಆಲೋಚನೆಗಳು ಚೆನ್ನಾಗಿದ್ರೆ ಎಂತಹ ದೊಡ್ಡ ಸವಾಲುಗಳನ್ನು ಕೂಡ ಸುಲಭವಾಗಿ ನಾವು ಗೆಲ್ಲಬಹುದು ಅನ್ನುವಂತಹ ಮಾತಿದೆ. ಖಂಡಿತವಾಗ್ಲೂ ಅಲ್ವಾ? ನಮ್ಮ ಯೋಚನೆ ಚಿಂತನೆ ಹೇಗಿರುತ್ತೋ ಹಾಗೆ ನಮ್ಮ ಜೀವನದ ಒಂದು ದಾರಿ ಕೂಡ ಹಾಗೆ ಇರುತ್ತೆ. ಇದಕ್ಕೆ ತಕ್ಕಂತೆ ಒಂದು ಕತೆ ಕೂಡ ನೆನಪಾಗತ್ತೆ ಸ್ನೇಹಿತರೆ. ಮೆಸಿಡೋನಿಯಾ ಎಂಬ ದೇಶದ ರಾಜ ಫಿಲಿಪ್ ಆಗಿರ್ತಾನೆ. ಈತ ಸಾಕಷ್ಟು ಆಕ್ಟಿವ್ ಆಗಿರುವಂತಹ ಮನುಷ್ಯ, ತುಂಬನೇ ಎಲ್ಲ ವಿಷಯಗಳಲ್ಲೂ ತುಂಬ ಉತ್ಸಾಹಿ ಆಗಿರ್ತಾನೆ. ಜೊತೆಗೆ ಜೀವನದ ಎಲ್ಲ ವಿಷಯಗಳ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿರುವಂತಹ ರಾಜ ಅವನೇ ಮೆಸಿಡೋನಿಯಾದ ಫಿಲಿಪ್ ಎಂಬ ರಾಜ. ಅದರಲ್ಲೂ ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸಗಳು ಇರ್ತವೆ ಸ್ನೇಹಿತರೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯ ಹವ್ಯಾಸಗಳನ್ನು ಹೊಂದಿರ್ತಾರೆ, ಸಾಮಾನ್ಯವಾಗಿ ಅವರ ಒಂದು ವೈಯಕ್ತಿಕ ಖುಷಿಗೆ ತಕ್ಕಂತೆ. ಹಾಗೆ ಈ ಮೆಸಿಡೋನಿಯಾದ ರಾಜನಾದ ಫಿಲಿಪ್ಗೂ ಕೂಡ ಒಂದು ಹವ್ಯಾಸ ಇರುತ್ತೆ. ಈ ದೇಶ ವಿದೇಶಗಳಿಂದ ಕುದುರೆಗಳನ್ನು ಆತ ತರಿಸ್ಕೊಳ್ತಾ ಇರ್ತಾನೆ. ಎಲ್ಲೆಲ್ಲಿ ಯಾವೆಲ್ಲ ಕುದುರೆಗಳು ತುಂಬ ಅಟ್ರ್ಯಾಕ್ಟಿವ್ ಆಗಿರ್ತವೋ ಅಂತಹ ಕುದುರೆಗಳನ್ನೆಲ್ಲ ಇವನ ಆಸ್ಥಾನಕ್ಕೆ ತರಿಸ್ಕೊಳ್ತಾ ಇರ್ತಾನೆ. ಇದು ಮೆಸಿಡೋನಿಯಾ ದೇಶದ ರಾಜನಾಗಿದ್ದಂತಹ ಫಿಲಿಪ್ ರಾಜನ ಹವ್ಯಾಸವಾಗಿರುತ್ತೆ. ಯಾವೆಲ್ಲ ದೇಶಗಳಲ್ಲಿ ಕುದುರೆಗಳು ಚೆನ್ನಾಗಿರ್ತವೋ ಆ ದೇಶಗಳಿಂದ ಕುದುರೆಗಳನ್ನ ಇವರ ಒಂದು ಸ್ಥಳಕ್ಕೆ ತರಿಸ್ಕೊಳ್ತಾ ಇರ್ತಾರೆ. ಅಷ್ಟೊಂದು ಇಷ್ಟಪಡ್ತಾ ಇರ್ತಾನೆ ಕುದುರೆಗಳನ್ನ, ಅದನ್ನ ಹವ್ಯಾಸವಾಗಿ ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಒಮ್ಮೆ ಸ್ನೇಹಿತರೆ, ಟರ್ಕಿ ದೇಶದಿಂದ ಒಬ್ಬ ವ್ಯಾಪಾರಿ ಅತ್ಯಂತ ಬಲಿಷ್ಠವಾದಂತಹ ಸುಂದರವಾದ ಕುದುರೆಗಳನ್ನ ತರ್ತಾರೆ. ಆ ಟರ್ಕಿಯಿಂದ ವ್ಯಾಪಾರಿ ತಂದಂತಹ ಕುದುರೆಗಳನ್ನ ತುಂಬಾ ಖುಷಿಯಿಂದ ಆಸಕ್ತಿಯಿಂದ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ತಾನೆ ಫಿಲಿಪ್. ತುಂಬಾ ಕೌತುಕದಿಂದ ನೋಡ್ತಾ ಇರ್ತಾನೆ ಸ್ನೇಹಿತರೆ, ಈ ಕುದುರೆಗಳಲ್ಲಿ ಏನೋ ಒಂದು ವಿಶೇಷ ಇದೆ, ಎಷ್ಟು ಚೆನ್ನಾಗಿದಾವಲ್ವಾ ಅಂತ ಫಿಲಿಪ್ ತುಂಬಾ ಗಮನ ಕೊಟ್ಟು ಅವರ ಒಂದು ಸೈನ್ಯದ ಪರಿವಾರದೊಂದಿಗೆ ಆ ಕುದುರೆಗಳನ್ನ ನೋಡ್ತಾ ನಿಂತಿರ್ತಾನೆ. ಆ ಕುದುರೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿರ್ತವೆ, ಒಂದಕ್ಕಿಂತ ಒಂದು ಚಂದ ಚಂದ ಇರ್ತವೆ. ಅವು ಟರ್ಕಿ ದೇಶದ ಕುದುರೆಗಳು. ಆ ಕುದುರೆಗಳ ಗುಂಪಲ್ಲಿ ಒಂದು ಕುದುರೆ ತುಂಬಾನೇ ಆಕ್ಟಿವ್ ಆಗಿರುತ್ತೆ ಸ್ನೇಹಿತರೆ, ತುಂಬ ಅಂದ್ರೆ ತುಂಬ ಆಕ್ಟಿವ್ ಆಗಿರುತ್ತೆ. ಯಾರಿಗೂ ಕೂಡ ಆ ಕುದುರೆಯನ್ನ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ, ಅದರ ಒಂದು ಲಗಾಮನ ಹಿಡ್ಕೊಳಕ್ಕೆ ಆಗೋದಿಲ್ಲ, ಅಷ್ಟು ಆಕ್ಟಿವ್ ಆಗಿರುತ್ತೆ. ಅಂದ್ರೆ ಅಷ್ಟು ತುಂಟ ಕುದುರೆ ಅದು ಆಗಿರುತ್ತೆ. ಅದರ ಹೆಸರು ಬ್ಯುಸೆಫಾಲ್ಸ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯುಸೆಫಾಲ್ಸ್ ಅನ್ನೋದು ಆಗಿರುತ್ತೆ. ಆ ಕುದುರೆಯ ವಿಶೇಷತೆ ಏನಪ್ಪ ಅಂದರೆ, ಆ ಕುದುರೆಯ ಹತ್ತಿರಕ್ಕೆ ಯಾರನ್ನೂ ಅದು ಬಿಟ್ಕೊಳ್ತಾ ಇರಲಿಲ್ಲ. ಯಾರಾದರೂ ಹತ್ತಿರ ಬಂದರೆ ಸಾಕು, ಅವ್ರಿಗೇನಾದರೂ ಒಂದು ಸಮಸ್ಯೆ ಮಾಡ್ತಾ ಇತ್ತು, ಕಾಲಿಂದ ಒದೆಯೋದು ಅಥವಾ ಅದರ ಮುಖದಿಂದ ತಿವಿಯೋದು ಇಲ್ಲ ಇನ್ನೂ ಏನಾದರೂ ಬೇರೆ ಒಂದು ಸಮಸ್ಯೆಯನ್ನು ಮಾಡ್ತಾ ಇತ್ತು. ಯಾರು ನನ್ನ ಹತ್ರ ಬರಬಾರ್ದು ಅನ್ನೋ ಥರ ಬಿಹೇವ್ ಮಾಡ್ತಾ ಇತ್ತು ಬ್ಯುಸೆಫಾಲ್ಸ್ ಅನ್ನುವಂತಹ ಕುದುರೆ. ಆದರೆ ಈ ಕುದುರೆ ಸವಾರರು, ಈ ಕುದುರೆಯನ್ನು ಹೇಗೆ ಪಳಗಿಸ್ಬೇಕು ಅನ್ನುವಂತಹ ಗೊತ್ತಿರುವಂತಹ ಕುದುರೆ ಸವಾರರು ಈ ಬ್ಯುಸೆಫಾಲ್ಸ್ ಅನ್ನುವಂತಹ ಕುದುರೆ ಮೇಲೇರಿ ಹೇಗಾದರೂ ಮಾಡಿ ಇದರ ಮೇಲೆ ಸವಾರಿ ಮಾಡಬೇಕು ಅಂತ ಹತ್ತಿ ಕೂತ್ಕೊಂಡಾಗ ಆ ಕುದುರೆಯನ್ನು ಏರಿ ತಕ್ಷಣ ಆ ಕ್ಷಣ ಮಾತ್ರದಲ್ಲೇ ಅವರನ್ನು ನೆಲಕ್ಕೆ ಬೀಳಿಸ್ತಾ ಇತ್ತು ಆ ಬ್ಯುಸೆಫಾಲ್ಸ್ ಅನ್ನುವಂತಹ ಕುದುರೆ. ಆಗ ಈ ಫಿಲಿಪ್ ರಾಜನ ಸೈನ್ಯದಲ್ಲಿದ್ದಂತಹ ಎಲ್ಲ ಕುದುರೆ ಸವಾರರು ಅದನ್ನು ಸವಾರಿ ಮಾಡಲಾಗದೆ ನಿರಾಶರಾಗ್ತಾರೆ, ನಿರುತ್ಸಾಹಿಗಳಾಗ್ತಾರೆ, ತುಂಬ ಬೇಸರ ಕೂಡ ಆಗತ್ತೆ. ಅಂತಹ ಸಮಯದಲ್ಲಿ ಈ ಟರ್ಕಿ ದೇಶದ ವ್ಯಾಪಾರಿ ಸುಮ್ಮನೆ ಇರ್ತಾರಾ? ಫಿಲಿಪ್ ರಾಜನ ಸೈನಿಕರಿಗೆ, ಫಿಲಿಪ್ ರಾಜನಿಗೆ, ಹಾಗೆ ಅವರ ಸೈನ್ಯದಲ್ಲಿದ್ದ ಎಲ್ಲ ವ್ಯಕ್ತಿಗಳಿಗೂ, ಜೊತೆಗೆ ಆ ಕುದುರೆ ಸವಾರರಿಗೂ ಎಲ್ಲರಿಗೂ ಕೂಡ ಕೊಂಕ್ ಮಾತಾಡ್ತಾನೆ. ಛೇ, ಈ ಮೆಸಿಡೋನಿಯಾದ ದೇಶದ ರಾಜರ ಜೊತೆಗಿದ್ದ ಸೈನಿಕರು, ಕುದುರೆ ಸವಾರರು ಇಷ್ಟೊಂದು ಅಳುಬುರುಕರ, ಇಷ್ಟೊಂದು ಶಕ್ತಿಹೀನರ, ಯಾರಿಗೂ ಶಕ್ತಿನೇ ಇಲ್ವಾ, ಇಷ್ಟೊಂದು ಅಂಜುಬುರುಕರ? ಆಫ್ಟರ್ ಆಲ್ ಈ ಬ್ಯುಸೆಫಾಲ್ಸ್ ಅನ್ನುವಂಥ ಕುದುರೆಯನ್ನ ಪಳಗ್ಸೋಕ್ಕಾಗ್ತಾ ಇಲ್ಲಲ್ಲ. ಮತ್ತೆ ಹೇಳೋದಕ್ಕೆ ಮೆಸಿಡೋನಿಯಾದ ರಾಜ ಫಿಲಿಪ್ ಅತ್ಯಂತ ದೊಡ್ಡ ರಾಜ ಅಂತ ಹೇಳ್ಕೊಳ್ತೀರ, ಆದರೆ ಈ ಮೆಸಿಡೋನಿಯಾ ದೇಶದಲ್ಲಿ ಒಬ್ರು ಕೂಡ ಈ ಕುದುರೆನ ಪಳಗ್ಸೋರುಟ್ಟಿಲ್ವಾ ಅಂತ ಕೊಂಕ್ ಮಾತಾಡ್ತಾನೆ, ಅವ್ರನ್ನ ಹೀಯಾಳಿಸ್ತಾನೆ. ಇಂತಹ ಮೆಸಿಡೋನಿಯಾ ದೇಶಕ್ಕೆ ನನ್ನ ಕುದುರೆಗಳನ್ನು ಮಾರಬೇಕಾ? ಇಂತಹ ದೇಶದಲ್ಲಿರುವಂತಹ ಈ ವ್ಯಕ್ತಿಗಳಿಗೆ ನಾನು ಟರ್ಕಿಯಿಂದ ಇಲ್ಲಿಗೆ ಕುದುರೆಗಳನ್ನ ತನ್ನ ಅಂತ ನಗ್ತಾನೆ, ಹೀಯಾಳಿಸಿ ನಗ್ತಾನೆ. ಈ ಟರ್ಕಿ ದೇಶದ ವ್ಯಾಪಾರಿಯ ಮಾತನ್ನು ಕೇಳಿ ಫಿಲಿಪ್ಗೆ ತುಂಬಾ ಸಿಟ್ಟು ಬರುತ್ತೆ, ಅದ್ರ ಜೊತೆಗೆ ಬೇಸರ ಕೂಡ ಆಗತ್ತೆ ಫಿಲಿಪ್ಗೆ. ಆಗ ಸ್ನೇಹಿತರೆ ಒಂದು ಅದ್ಭುತ ನಡೆಯುತ್ತೆ. ಏನಪ್ಪ ಅಂದರೆ, ಈ ಫಿಲಿಪ್ ರಾಜನ ಪಕ್ಕದಲ್ಲಿ ಕುಳಿತಿದ್ದ ಅವನ 14 ವರ್ಷದ ಮಗ ಕೇಳ್ದ, ಅಪ್ಪ ಈ ವ್ಯಾಪಾರಿ ಯಾಕೆ ಈ ಥರ ಮಾತಾಡ್ತಾ ಇದ್ದಾನೆ? ನಮ್ಮ ದೇಶದ, ಅದು ನಮ್ಮ ಕುದುರೆ ಸವಾರರ ಬಗ್ಗೆ, ಜೊತೆಗೆ ನಮ್ಮ ರಾಜ್ಯವನ್ನಾಳುವ ಸೈನಿಕರ ಬಗ್ಗೆ, ಅವರ ಶಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾನೆ? ಅವನಿಗೇನು ಅಧಿಕಾರ ಇದೆ? ಯಾಕೆ ನಾವು ಅವನ ಸವಾಲನ್ನು ಫೇಸ್ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ನಮಗೆ ಅಷ್ಟೊಂದು ಶಕ್ತಿನೂ ಇಲ್ವಾ ಅಂತ ಫಿಲಿಪ್ನ ಮಗ, 14 ವರ್ಷದ ಮಗ ಕೇಳ್ತಾನೆ. ಯಾಕೆ ಅಷ್ಟೊಂದು ಕಷ್ಟನ ಈ ಕುದುರೆಯನ್ನು ಗೆಲ್ಲೋದು? ಅಂತಹ ಸ್ಪೆಷಾಲಿಟಿ ಕುದುರೆಯಲ್ಲೇನಿದೆ? ನೋಡೇ ಬಿಡ್ತೀನಿ ನಾನು ಅಂತ ಆ ಹುಡುಗ ಸವಾಲನ್ನು ಹಾಕ್ತಾನೆ ಸ್ನೇಹಿತರೆ. ಇಷ್ಟೆಲ್ಲ ಆವೇಶದಿಂದ ಮಾತಾಡಿದಂತಹ ಆ ಹುಡುಗ ಕ್ಷಣ ಮಾತ್ರದಲ್ಲೇ ಜನ ನೋಡ್ತಾ ಇದ್ದಂತೆ ಓಡೋಗಿ ಆ ಕುದುರೆಯ ಬೆನ್ನೇರ್ತಾನೆ. ಆ ಕುದುರೆಯ ಬೆನ್ನೇರಿದಂತಹ ಕ್ಷಣದಲ್ಲೇ ಬಿಸೆಫಾಲ್ಸ್ ಅನ್ನುವಂತಹ ಕುದುರೆ ಎತ್ತಿ ಕೆಳಗೆ ಬಿಸಾಡತ್ತೆ ಆ 14 ವರ್ಷದ ಮಗನನ್ನ. ಆಗ ಅವನಿಗೆ ತುಂಬ ಪೆಟ್ಟಾಗತ್ತೆ, ನೋವಾಗತ್ತೆ, ಬೆನ್ನೆ ಮುರಿದಂತಾಗತ್ತೆ. ಇಷ್ಟು ದೊಡ್ಡ ವ್ಯಕ್ತಿಗಳಿಗೆ ಆಗಿಲ್ಲ, ಕುದುರೆ ಸವಾರರಿಗೆ ಆಗಿಲ್ಲ, ಆ ಚಿಕ್ಕ ಮಗನಿಗೆ ಆಗತ್ತಾ? ಅದರಲ್ಲೂ ಈಗ ಅವನಿಗೆ 14 ವರ್ಷ. ಆದ್ರೆ ಸ್ನೇಹಿತರೆ, ಆ ಕುದುರೆ ಬಿಸಾಡಿದ ಹೊಡೆತಕ್ಕೆ ಮತ್ತೆ ಅವನು ಇಮಿಡಿಯೇಟ್ ಆಗಿ ಕ್ಷಣ ಮಾತ್ರದಲ್ಲೇ ಚೆಂಡಿನಂತೆ ಪುಟಿದೇಳ್ತಾನೆ. ಚೆಂಡಿನಂತೆ ಪುಟಿದೆದ್ದು ಮತ್ತೆ ಕುದುರೆಯ ಮೇಲೆ ಕೂರ್ತಾನೆ. ಕುದುರೆಯ ಮೇಲೆ ಕೂತಂತ ಆ ಹುಡುಗ ಲಗಾಮನ ಹೇಳಿತಾನೆ. ಲಗಾಮನ ಹೇಳಿದ ತಕ್ಷಣ ಅದು ಹೂಂಕರಿಸತ್ತೆ. ಆ ಕುದುರೆ ಹೂಂಕರಿಸಿ ಮುಂದಿನ ಎರಡೂ ಕಾಲ್ಗಳನ್ನ ಮೇಲಕ್ಕೆತ್ತತ್ತೆ, ಮತ್ತೆ ಅವನನ್ನ ಕೆಡವತ್ತೆ. ಹೀಗೆ ಒಂದಲ್ಲ ಎರಡಲ್ಲ 3-4 ಬಾರಿ ಕೆಳಗೆ ಬೀಳ್ತಾನೆ ಆ ಹುಡುಗ. ಆದರೂ ಆ ಹುಡುಗ ಛಲ ಬಿಡಲಿಲ್ಲ, ಮತ್ತೆ ಹಾರಿ ಹಾರಿ ಅದರ ಬೆನ್ನನ್ನು ಬಿಗಿದಪ್ತಾನೆ. ಆ ಕುದುರೆಯ ಬೆನ್ನನ್ನು ಬಿಗಿದಪ್ಪಿ ಗಟ್ಟಿಯಾಗಿ ಹಿಡ್ಕೊಂಡು ಲಗಾಮನ ಬಿಗಿದೆಳಿತಾನೆ. ಲಗಾಮನ ಬಿಗಿದೆಳೆದ ತಕ್ಷಣ ಕುದುರೆಗೆ ಉಸಿರುಗಟ್ಟಂತಾಗತ್ತೆ. ಆಗ ಆ ಕುದುರೆ ಗರಗರ ಗರಗರಗರನೆ ತಿರುಗಾಡತ್ತೆ. ಆಗ ಆ ಕುದುರೆ ಗರಗರಗರನೆ ತಿರುಗ್ಸತ್ತೆ ಆ ಹುಡುಗನ. ಆಗ ಆ 14 ವರ್ಷದ ಹುಡುಗ ಕೆಳಗೆ ಬೀಳಲಿಲ್ಲ. ಆ ಕುದುರೆಯ ಲಗಾಮನ ಹಿಡಿದೆಳೆದು ಅದರ ಪಕ್ಕೆಗೆ ಮೊಳಕಾಲಿನಿಂದ ತಿವಿತಾನೆ. ಮೊಳಕಾಲಿನಿಂದ ತಿವಿದ ತಕ್ಷಣ ಕುದುರೆ ಮುಂದೆ ಓಡತೊಡಗತ್ತೆ. ಅದಕ್ಕೆ ಉಸಿರಾಡಲಿಕ್ಕೆ ಬಿಡದಂತೆ ಪಕ್ಕೆಯನ್ನ ತಿವಿತ ಕುದುರೆಯನ್ನ ಓಡಿಸ್ತಾನೆ. ಕುದುರೆಗೂ ಕೂಡ ತುಂಬಾ ದಣಿವಾಗಿರುತ್ತೆ. ದಣಿವಾದ ಕುದುರೆಯ ಬಾಯಿಯಿಂದ ನೊರೆ ಕೂಡ ಸುರಿತಾ ಇರತ್ತೆ. ಕೊನೆಗೆ ಆ ಕುದುರೆ ಸಾಕಿದ ಬೆಕ್ಕಿನ ಮರಿಯಂತೆ ಆ ಹುಡುಗ ಯಾವ ದಿಕ್ಕನ್ನು ತೋರಿಸ್ತಾನೋ ಆ ದಿಕ್ಕಿಗೆ ಓಡತೊಡಗತ್ತೆ. ಆ 14 ವರ್ಷದ ಹುಡುಗ ಏನ್ ಹೇಳ್ತಾನೋ ಅದನ್ನ ಮಾಡತೊಡಗತ್ತೆ. ಹಾಗೆ ಅವನ ಆಜ್ಞೆಯನ್ನ ಪಾಲಿಸತೊಡಗತ್ತೆ. ಆಗ ಜನ ಹುಚ್ಚೆದ್ದು ಕೂಗ್ತಾರೆ ಸ್ನೇಹಿತರೆ. ಅವನ ತಂದೆ ಅಭಿಮಾನದಿಂದ ಅವನ ಮಗನನ್ನ ಅಪ್ಪಿಕೊಳ್ತಾನೆ. ಆಗ ಅಪ್ಪ ಮಗನಿಗೆ ಒಂದು ಮಾತು ಹೇಳ್ತಾನೆ, ಈ ಮೊಂಡು ಕುದುರೆಯನ್ನ ಹೇಗೆ ನೀನು ಪಳಗಿಸ್ದೆ? ಇದು ಹೇಗೆ ಸಾಧ್ಯ ಆಯಿತು? ಇಷ್ಟೆಲ್ಲ ಸವಾರರು, ಇಷ್ಟೆಲ್ಲ ಪ್ರಾಕ್ಟೀಸ್ ಇರುವಂಥವ್ರೆ, ಅವ್ರ ಕೈಯಲ್ಲೇ ಆಗಿಲ್ಲ, ನಿನಗೇಗೆ ಇದು ಸಾಧ್ಯ ಆಯಿತು ಅಂತ ಕೇಳ್ತಾರೆ. ಆಗ ಹುಡುಗ ಒಂದು ಮಾತು ಹೇಳ್ತಾನೆ, ಈ ಸೊಕ್ಕಿದ ಕುದುರೆಗೆ ಅದರ ನೆರಳು ಕಾಣಿಸಬಾರದು, ಕಂಡರೆ ಅದರ ಗಾತ್ರ ನೋಡಿ ಮತ್ತಷ್ಟು ಅದಕ್ಕೆ ಮದವೇರತ್ತೆ, ಅದಕ್ಕೆ ನಾನು ಅದನ್ನು ಸೂರ್ಯನತ್ತ ಮುಖ ಮಾಡಿಸಿ

0: ಓಡಿಸಿದೆ. ಆಗ ಅದರ ನೆರಳಿನ ಸಹಾಯ ಅದಕ್ಕೆ ಸಿಗಲಿಲ್ಲ. ಕೇವಲ ನನ್ನ ನಿಯಂತ್ರಣದಲ್ಲಿತ್ತು ಆ ಕುದುರೆ. ಆಗ ತಂದೆ ಒಂದು ಮಾತು ಹೇಳ್ತಾರೆ, ಮಗು, ನಿನಗೆ ಈ ಪುಟ್ಟ ದೇಶದ ವಿಸ್ತಾರ ಸಾಲದು, ಹೋಗು ಜಗತ್ತನ್ನೇ ಗೆಲ್ಲು ಅಂತ ಹೇಳ್ತಾನೆ ಅಪ್ಪ. ಇಷ್ಟೊಂದು ಬುದ್ಧಿವಂತನಾದ ನಿನಗೆ ಈ ಮೆಸಿಡೋನಿಯಾ ದೇಶ ಸಾಕಾಗಲ್ಲ, ಹೋಗು ಜಗತ್ತನ್ನೇ ಗೆದ್ಕೊಂಡು ಬಾ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಆ ಹುಡುಗ ಜಗತ್ತನ್ನೇ ಗೆಲ್ತಾನೆ ಸ್ನೇಹಿತರೆ. ಆ ಹುಡುಗ ಅಪ್ಪ ಹೇಳಿದ ಮಾತನ್ನೇ ಕೇಳ್ತಾನೆ. ತನ್ನ 32ನೇ ವಯಸ್ಸಿನಲ್ಲಿ ಪ್ರಪಂಚದ ಅರ್ಧ ಭಾಗವನ್ನೇ ಗೆದ್ಬಿಡ್ತಾನೆ. ಅವನ ಹೆಸರೇ ಅಲೆಕ್ಸಾಂಡರ್ ಸ್ನೇಹಿತರೆ. ಆತನೇ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಎಂದೇ ಪ್ರಸಿದ್ಧಿಯನ್ನ ಪಡಿತಾನೆ. ಈ ಕಥೆಯ ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ಬಹಳ ಜನ ನಾವು ಪ್ರಯತ್ನದಲ್ಲೇ ಸೋತ್ಬಿಡ್ತೀವಿ. ಅದನ್ನು ಹೇಗೆ ಗೆಲ್ಲಬೇಕು ಅನ್ನೋ ಒಂದು ಅನುಮಾನದಲ್ಲೇ ಯೋಚನೆಯಲ್ಲೇ ನಿರತರಾಗ್ಬಿಡ್ತೀವಿ. ಅಷ್ಟು ಜನ ಸೋತಾಗಲೇ ನಿಮ್ಮ ಗೆಲುವಿನ ಅವಕಾಶ ಇರೋದು ಅನ್ನೋದು ಮರ್ತು ಬಿಡ್ತೀವಿ. ಸ್ನೇಹಿತರೆ, ಸಣ್ಣ ಪ್ರಯತ್ನಕ್ಕೆ ಸಣ್ಣ ಸಾಧನೆ ಸಿಗತ್ತೆ, ಆದರೆ ದೊಡ್ಡ ಹಾಗೂ ಅವಿರತ ಪ್ರಯತ್ನಕ್ಕೆ ಬಿಟ್ಟು ಬಿಡದೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಆತ್ಮವಿಶ್ವಾಸದಿಂದ ಸಾಧನೆ ಮಾಡಿದಾಗ ಖಂಡಿತವಾಗ್ಲೂ ಆ ಸಾಧನೆಗೆ ಒಂದು ಪ್ರತಿಫಲ ಸಿಕ್ಕೇ ಸಿಗತ್ತೆ. ಈ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಸ್ನೇಹಿತರೆ. ಆದರೆ ನಾವು ಹಿಂದೇಟಾಗ್ತೀವಿ, ಹಿಂದೆನೇ ಹೋಗ್ಬಿಡ್ತೀವಿ. ಆ ರೀತಿ ಆಗದೆ ನಮ್ಮ ಶಕ್ತಿ ಎಲ್ಲೆಲ್ಲಿ ನಾವು ಉಪಯೋಗ ಮಾಡಬೇಕು ಅಲ್ಲಿ ಉಪಯೋಗ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಜಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಸುಮ ಮೇಡಮ್ ಅವರು ಭಕ್ತಿ ಮತ್ತು ಭಾವ ಅನ್ನುವಂತಹ ವಿಚಾರದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವುದೇ ಕೆಲಸ ಮಾಡುವಾಗ ಭಕ್ತಿ ಮತ್ತು ಭಾವ ಇದ್ದಾಗ ಮಾತ್ರ ಅದರಲ್ಲಿ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗತ್ತೆ ಅಲ್ವಾ. ಈ ಭಕ್ತಿ ಮತ್ತು ಭಾವ ಏನು ಹೇಳುತ್ತೆ ಅನ್ನೋದನ್ನು ಕುಸುಮ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಕುಸುಮ ಮೇಡಮ್ ಅವರಿದ್ದಾರೆ. ಕುಸುಮ ಮೇಡಮ್ ಅವರು ಈ ದಿನ ಭಕ್ತಿ ಮತ್ತು ಭಾವ ಅನ್ನುವಂತಹ ವಿಚಾರದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಈ ಭಕ್ತಿ ಮತ್ತು ಭಾವನೆ ಅನ್ನುವಂಥದ್ದು ಆಧ್ಯಾತ್ಮಿಕ ಮತ್ತು ಮಾನಸಿಕ ಬದುಕಿನ ಎರಡು ಪ್ರಮುಖ ಆಯಾಮಗಳಾಗಿವೆ. ಇವು ಮನುಷ್ಯನನ್ನು ದೈವತ್ವದ ಕಡೆಗೆ ಕೊಂಡೊಯ್ಯುವಂತಹ, ಜೊತೆಗೆ ನಮ್ಮನ್ನು ಆಂತರಿಕವಾಗಿ ಸದೃಢಗೊಳಿಸುವಂತಹ ಶಕ್ತಿಗಳಾಗಿವೆ ಈ ಭಕ್ತಿ ಮತ್ತು ಭಾವನೆ. ಹಾಗಾದರೆ ಈ ಭಕ್ತಿ ಮತ್ತು ಭಾವನೆ ಅನ್ನುವಂಥದ್ದು ಏನು ಹೇಳುತ್ತೆ ಅನ್ನೋದನ್ನು ಕುಸುಮ ಮೇಡಮ್ ಅವರಿಂದ ಕೇಳೋಣ. ಕುಸುಮ ಮೇಡಮ್, ನಮಸ್ತೆ.
3: ನಮಸ್ತೆ ಮಹಾಲಕ್ಷ್ಮಿ, ಶುಭೋದಯ. ಪ್ರಿಯ ಕೇಳುಗ ಮಿತ್ರರಿಗೂ ಶುಭ ವಂದನೆಗಳು. ನಾನು ಕುಸುಮ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಂದು ನಾನು ಭಕ್ತಿ ಮತ್ತು ಭಾವ ಎನ್ನುವ ವಿಚಾರದ ಬಗ್ಗೆ ಎಲ್ಲರೊಂದಿಗೂ ನನಗೆ ತಿಳಿದ ಮಾಹಿತಿಯಷ್ಟನ್ನು ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ಭಕ್ತಿ ಮತ್ತು ಭಾವ ಎರಡಕ್ಕೂ ಸಾಹಿತ್ಯ ಲೋಕದಲ್ಲಿ ಅವಿನಾವ ಭಾವ ನಂಟಿದೆ ಎಂದರೆ ತಪ್ಪಾಗಲಾರದು. ಇನ್ನು ಭಕ್ತಿ ಎಂದರೇನು, ಭಾವ ಎಂದರೇನು, ಇವು ಹೇಗೆ ಸಾಹಿತ್ಯ ಲೋಕದಲ್ಲಿ ಒಂದು ನಂಟನ್ನು ಹೊಂದಿವೆ ಎನ್ನುವುದನ್ನು ತಿಳಿಯುವುದಕ್ಕಿಂತ ಮೊದಲು ಅದಕ್ಕೆ ಪೂರಕವಾಗಿ ಭಕ್ತಿ ಎಂದರೇನು ಎಂದು ತಿಳಿಯೋದಕ್ಕೆ ಒಂದು ಪೂರಕವಾಗಿ ಒಂದು ಶಿವ ಪರಮಾತ್ಮನ ಕುರಿತಾದಂತಹ ಒಂದು ಭಕ್ತಿಗೀತೆಯನ್ನು ಹಾಡಲು ಇಚ್ಛಿಸುತ್ತೇನೆ.

ಓಂಕಾರ ರೂಪಿಯಾದ ಪರಶಿವನು ಎಲ್ಲ ಜೀವ ಜಂತುಗಳ ಚರಾಚರಗಳೆಲ್ಲರಲ್ಲೂ ಕೂಡ ಏಕಾತ್ಮನು ಅಂತಂದರೆ ತಪ್ಪಿಲ್ಲ. ಈ ಕನ್ನಡ ಸಾಹಿತ್ಯವು ಭಕ್ತಿ ಭಾವನೆ ಮತ್ತು ಮಾನವೀಯ ಮೌಲ್ಯಗಳ ಸಮೃದ್ಧ ಭಂಡಾರವಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ಭಕ್ತಿ ಮತ್ತು ಭಾವ ಎಂಬ ಎರಡು ಅಂಶಗಳು ಸಾಹಿತ್ಯಕ್ಕೆ ಆಧ್ಯಾತ್ಮಿಕತೆ ಮತ್ತು ಮಾನವೀಯತೆ ನೀಡಿವೆ ಎಂದರೆ ನಿಜಕ್ಕೂ ತಪ್ಪಿಲ್ಲ. ಇನ್ನು ಭಕ್ತಿ ಎಂದರೇನು? ಎಲ್ರಿಗೂ ಗೊತ್ತಿದೆ, ಭಕ್ತಿ ಅಂದರೆ ನಾವೇನು ದೇವರನ್ನು ನಂಬೋದು, ಕೈ ಮುಗಿಯೋದು. ಭಕ್ತಿ ಅಂದರೆ ಕೈ ಮುಗಿದು ದೇವರ ಮುಂದೆ ನಿಂತ್ಕೊಳ್ಳೋದು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಲ್ವಾ. ಭಕ್ತಿ ಎಂದರೆ ಖಂಡಿತ ಅದೇನೆ, ದೇವರ ಮೇಲಿನ ಅಪಾರವಾದಂತಹ ಪ್ರೀತಿ, ನಂಬಿಕೆ ಮತ್ತು ದೇವರಲ್ಲಿ ಶರಣಾಗತಿ. ಅಂದರೆ ನಾವು ಭಕ್ತಿ ಇದ್ದವರು ಯಾವತ್ತೂ ಕೈ ಮುಗಿದು ತಲೆ ಬಾಗ್ತೀವಲ್ವ, ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಭಕ್ತಿ ಕೇವಲ ಪೂಜೆ ಮಾತ್ರವಲ್ಲ, ಅದು ಜೀವನದ ಮಾರ್ಗವೂ ಕೂಡ ಆಗಿದೆ. ಇನ್ನು ಭಕ್ತಿಯ ಮೂಲಕ ಮಾನವೀಯತೆ, ಸಮಾನತೆ, ದಯೆ, ಸತ್ಯ, ಸರಳತೆ ಇವುಗಳನ್ನು ಸಾರಲಾಗಿದೆ. ಇನ್ನು ಕನ್ನಡ ಸಾಹಿತ್ಯದಲ್ಲಿ ನಾವು ಅನೇಕ ರೀತಿಯ ಭಕ್ತಿ ಚಳುವಳಿ ಆಗಿರ್ಬೋದು, ಅದನ್ನು ಶತಮಾನಗಳ ಹಿಂದಿನಿಂದಲೂ ಕೂಡ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಈಗ 12ನೇ ಶತಮಾನದಲ್ಲೇ ನಾವು ಹಿಂದೆ ಭಕ್ತಿ ಚಳುವಳಿ ಆಗಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೋದು. ಈ ವಚನಕಾರರು ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿಯವರು, ಚನ್ನಬಸವಣ್ಣನವರು, ಹೀಗೆ ಅನೇಕ ಅನೇಕ ಶರಣ ಶರಣೆಯರು ಈ ಒಂದು ಚಳವಳಿಯನ್ನು ನಡೆಸಿ ಭಕ್ತಿಯ ಸಾಹಿತ್ಯಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಿದಂತಹ ಒಂದು ಸಂದರ್ಭವನ್ನು 12ನೇ ಶತಮಾನದಿಂದಲೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಶತಮಾನಗಳು ಕಳೆದರೂ ಕೂಡ ಇನ್ನೂ ಅದು ಜನಮನದಲ್ಲಿ ನಿತ್ಯ ಒಂದು ನೆನಪಾಗಿ ಈಗಲೂ ಕೂಡ ಉಳ್ಕೊಂಡಿದ್ದಾವೆ ಅಲ್ವಾ. ಈ ಒಂದು ಚಳವಳಿ ಕೂಡ ಕನ್ನಡ ಸಾಹಿತ್ಯದಲ್ಲಿ ಆವಾಗಲೇ ಆಗಿತ್ತು ಅಂತಂದೇಳಿ ನಾವು ಗಮನಿಸ್ತಾ ಇದ್ದೇವೆ, ನೋಡಿದ್ದೇವೆ, ಓದಿದ್ದೇವೆ, ತಿಳಿದಿದ್ದೇವೆ. ಇವರು ವಚನಗಳ ಮೂಲಕ ಸರಳ ಕನ್ನಡದಲ್ಲಿ ಭಕ್ತಿಯ ಸಂದೇಶವನ್ನು ಹರಡಿದರು. ಸುಲಭವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗುವಂತಹ ಸರಳ ಭಾಷೆಯಲ್ಲಿ ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆ ಒಂದು ಸರಳ ಭಾಷೆಯಲ್ಲಿ

0: ಒಂದು ಭಕ್ತಿಯ ಸಂದೇಶವನ್ನು ಒಂದು ಈ ಒಂದು ಸಾಹಿತ್ಯದಲ್ಲಿ ತಿಳಿಸಿದ್ರು ಅಂತ ನಾವು ಖಂಡಿತ ನಾವೆಲ್ರಿಗೂ ಕೂಡ ತಿಳಿದಿದೆ, ಗೊತ್ತಿದೆ. ಅದನ್ನು ನಾವು ಅವರ ಮಾತುಗಳನ್ನು ವಚನಗಳನ್ನು ನಾವು ಓದಿದ್ದೇವೆ, ಕೇಳಿದ್ದೇವೆ. ಮಹಾಕವಿತೆಯಾದಂತಹ ಮೊದಲ ಒಂದು ಶರಣೆ ಆದಂತಹ ಸಮಾನತೆಗಾಗಿ ಹೋರಾಡಿ, ಪುರುಷ ಸಮಾನತೆಗಾಗಿ, ಜಾತಿ ಮತ್ತು ಲಿಂಗ ಸಮಾನತೆಗಾಗಿ ಹೋರಾಡಿ ಆ ಒಂದು ಕಾಲದಲ್ಲೇ ಕೂಡ ಅಕ್ಕ ಮಹಾದೇವಿಯವರು ಭಕ್ತಿ ಭಾವವನ್ನು ಅಪಾರವಾಗಿ ನಂಬಿದರು. ಆ ಭಕ್ತಿ ಇದ್ದಲ್ಲಿ ಭಾವ ಖಂಡಿತ ಇದ್ದೇ ಇರುತ್ತೆ. ಈಗ ಅಕ್ಕ ಮಹಾದೇವಿಯರ ವಚನಗಳನ್ನು ಗಮನಿಸಿದರೆ ಅವರು ಆ ಶಿವನ ಮೇಲಿನ ಅಪಾರ ಭಕ್ತಿ ಅವರ ವಚನಗಳಲ್ಲಿ ಎದ್ದು ಕಾಣುತ್ತೆ. ಅವರು ನಿನ್ನ ಹೊರತು ಬೇರೆ ದೇವರಿಲ್ಲ ಚನ್ನಮಲ್ಲಿಕಾರ್ಜುನಯ್ಯ ಅಂಥೇಳಿ ಆವಾಗಿನ ಅವರ ವಚನಗಳಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಮತ್ತು ದೈವ ಪ್ರೀತಿಯನ್ನು ಅವರು ವ್ಯಕ್ತಪಡಿಸಿರುವುದನ್ನು ನೋಡಬಹುದಾಗಿದೆ. ಹಾಗಾಗಿ ಈ ಸಮಾನತೆ, ಸರಳ ಭಾಷೆ ಅಂದರೆ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಮಾನವೀಯತೆ, ಮಾನವ ಸೇವೆಯೇ ದೇವರ ಸೇವೆ ಎನ್ನುವಂತಹ ಒಂದು ಸಂದೇಶವನ್ನು ಕೂಡ ನೀಡಿದಂತಹ ಆಧ್ಯಾತ್ಮಿಕವಾಗಿ ಜನರಲ್ಲಿ ಒಂದು ಭಕ್ತಿಯ ಮೂಲಕ ಆತ್ಮಜ್ಞಾನವನ್ನು ತಿಳಿಸುವಂತಹ ಒಂದು ಕಾರ್ಯವನ್ನು ಕೂಡ ಒಂದು ಭಕ್ತಿ ಸಾಹಿತ್ಯದಲ್ಲಿ ಆವಾಗಲೇ ಕೂಡ ಶರಣರು ಶರಣೆಯರು ಎಲ್ಲ ಮಾಡಿದರು.
1: ಖಂಡಿತವಾಗ್ಲೂ ಭಕ್ತಿ ಸಾಹಿತ್ಯವು ಕೂಡ ತನ್ನದೇ ಆದ ಒಂದು ಅದ್ಭುತವಾದಂತಹ ಪರಂಪರೆಯನ್ನು ಕೂಡ ಹೊಂದಿದೆ. ಇಲ್ಲಿ ಭಕ್ತಿ ಅಂದರೆ ದೇವರ ಮೇಲಿನ ಅಚಲವಾದಂತಹ ಒಂದು ನಂಬಿಕೆ ಆಗತ್ತೆ, ಜೊತೆಗೆ ಗೌರವ, ಪ್ರೀತಿ ಮತ್ತು ಶರಣಾಗತಿ ಕೂಡ ಆಗತ್ತೆ. ಇನ್ನು ಭಾವನೆ ಅನ್ನುವಂಥದ್ದು ಮಾನವನ ಮನಸ್ಸಿನ ಆಂತರಿಕ ಅನುಭವವಾಗತ್ತೆ. ಇಲ್ಲಿ ಪ್ರೀತಿ, ಕರುಣೆ, ಭಕ್ತಿ, ಕೋಪ ಎಲ್ಲವೂ ಕೂಡ ಇಲ್ಲಿ ವ್ಯಕ್ತವಾಗತ್ತೆ. ಸೊ ಇಂತಹ ಭಕ್ತಿ ಮತ್ತು ಭಾವದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಕುಸುಮಾ ಮೇಡಮ್ ಅವರು. ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಇವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಕುಸುಮಾ ಮೇಡಮ್ ಅವರಿದ್ದಾರೆ. ಈ ದಿನ ಕುಸುಮಾ ಮೇಡಮ್ ಅವರು ಭಕ್ತಿ ಮತ್ತು ಭಾವನೆಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಭಕ್ತಿ ಅನ್ನುವಂಥದ್ದು ಭಗವಂತನ ಮೇಲಿನ ಪ್ರೀತಿಯಾದರೆ, ಭಾವನೆ ಅನ್ನುವಂಥದ್ದು ಆ ಭಕ್ತಿಯನ್ನು ಅನುಭವಿಸುವ ಮತ್ತು ವ್ಯಕ್ತಪಡಿಸುವ ಮನಸ್ಥಿತಿಯಾಗಿದೆ ಕೂಡ. ಇವೆರಡರ ಸಮ್ಮಿಲನದಿಂದ, ಇವೆರಡರ ಜೊತೆಯಿಂದ, ಇವೆರಡನ್ನು ನಾವು ಅನುಸರಿಸೋದ್ರಿಂದ ನಮ್ಮ ವ್ಯಕ್ತಿಯ ಜೀವನದಲ್ಲಿ ಅಂದರೆ ಮನುಷ್ಯನ ಜೀವನದಲ್ಲಿ ಶಾಂತಿ ಮತ್ತು ಶ್ರದ್ಧೆ ಕೂಡ ಉಂಟಾಗತ್ತೆ ಅಲ್ವಾ? ಭಕ್ತಿ ಮತ್ತು ಭಾವ ಇದ್ದಾಗ ಅದಕ್ಕೊಂದು ಅರ್ಥ ಬರುತ್ತೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಕುಸುಮಾ ಮೇಡಮ್ ಅವರಿಂದ ಕೇಳೋಣ.
0: ಅವರ ವಚನಗಳಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಮತ್ತು ದೈವ ಪ್ರೀತಿಯನ್ನು ಅವರು ವ್ಯಕ್ತಪಡಿಸಿರುವುದನ್ನು ನೋಡಬಹುದಾಗಿದೆ. ಹಾಗಾಗಿ ಈ ಸಮಾನತೆ, ಸರಳ ಭಾಷೆ ಅಂದರೆ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಮಾನವೀಯತೆ, ಮಾನವ ಸೇವೆಯೇ ದೇವರ ಸೇವೆ ಎನ್ನುವಂತಹ ಒಂದು ಸಂದೇಶವನ್ನು ಕೂಡ ನೀಡಿದಂತಹ ಆಧ್ಯಾತ್ಮಿಕವಾಗಿ ಜನರಲ್ಲಿ ಒಂದು ಭಕ್ತಿಯ ಮೂಲಕ ಆತ್ಮಜ್ಞಾನವನ್ನು ತಿಳಿಸುವಂತಹ ಒಂದು ಕಾರ್ಯವನ್ನು ಕೂಡ ಒಂದು ಭಕ್ತಿ ಸಾಹಿತ್ಯದಲ್ಲಿ ಆವಾಗಲೇ ಕೂಡ ಶರಣರು ಶರಣೆಯರು ಎಲ್ಲ ಮಾಡಿದರು. ಇದೇ ರೀತಿ ಇನ್ನು ಕನ್ನಡ ಸಾಹಿತ್ಯದಲ್ಲಿ ಭಾವಗಳ ಪ್ರಭಾವವು ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು. ಈಗ ಮಾನವನಿಗೆ ಮನಸ್ಸಿನ ಒಂದು ಭಾವನೆ ಏನಿದೆ ಅದನ್ನು ಹಂಚಿಕೊಳ್ಳಲು ಅನೇಕ ಸಾಹಿತ್ಯ ನಮ್ಮ ಈ ಒಂದು ಸಾಹಿತ್ಯದಲ್ಲಿ ಅನೇಕ ಕವಿಗಳು ಇರ್ಬೋದು, ಸಾಹಿತಿಗಳು ಇರ್ಬೋದು, ಅವರೆಲ್ಲ ತಮ್ಮ ಒಂದು ಕಾವ್ಯ ರಚನೆಯ ಮೂಲಕ ಹಂಚಿಕೊಂಡಿರೋದನ್ನು ಎಲ್ಲರ ಜೊತೆ ಇದನ್ನು ತೋರಿಸ್ಕೊಂಡಿರೋದನ್ನು ನಾವು ಈ ಒಂದು ಕಾವ್ಯಗಳಲ್ಲಿ ನೋಡ್ತೀವಿ. ಕನ್ನಡ ಕಾವ್ಯ, ವಚನ, ಕೀರ್ತನೆ ಮತ್ತು ದಾಸ ಸಾಹಿತ್ಯದಲ್ಲೂ ಕೂಡ ಭಾವಗಳಿಗೆ ವಿಶೇಷವಾದಂತಹ ಸ್ಥಾನವಿದೆ. ಶತಮಾನಗಳ ಹಿಂದಿನೇ ಇತ್ತು ಈ ದಾಸತ್ರಯರು, ಆವಾಗಲೇ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಕಬೀರದಾಸರಿರ್ಬೋದು, ಹೀಗೆ ಅನೇಕ ಶ್ರೇಷ್ಠ ಮಹನೀಯರಿದ್ದರು. ಅವರೆಲ್ಲರೂ ಕೂಡ ಇವರು ಭಕ್ತಿ ಮತ್ತು ಸಂಗೀತವನ್ನು ಒಂದಾಗಿಸಿದ್ರು ಅಂತ ಹೇಳಿದ್ರೆ ಖಂಡಿತ ನಿಜ. ಅವರು ತಮ್ಮ ಒಂದು ಭಕ್ತಿಯನ್ನು ತಮ್ಮ ಸಂಗೀತದಲ್ಲಿ ಒಂದು ಆ ರಚನೆಗಳಲ್ಲಿ ಒಂದಾಗಿಸಿ ತೋರಿಸಿದ್ರು ಅಂತ ಹೇಳ್ಬೋದು. ಹಾಗಾಗಿ ಈ ಇಂದಿನ ದಿನಗಳಲ್ಲಿ ಈಗ ನಮ್ಮ ಸಾಹಿತ್ಯ ಲೋಕದಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಬಂದಾಗ ಇತ್ತೀಚಿನ ನಮ್ಮ ಈ ಹೊಸಗನ್ನಡದಲ್ಲಿ ಅನೇಕ ಅನೇಕ ಮಹಾಶ್ರೇಷ್ಠ ಕವಿಗಳನ್ನು ನಾವು ಕಾಣ್ತೇವೆ. ಕುವೆಂಪು ಇರ್ಬೋದು, ದ ರಾ ಬೇಂದ್ರೆ ಇರ್ಬೋದು, ಲಕ್ಷ್ಮೀನಾರಾಯಣ ಭಟ್ರು ಇರ್ಬೋದು, ಜಿ ಎಸ್ ಶಿವರುದ್ರಪ್ಪ ಇವರೆಲ್ಲ, ಮತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಇತ್ತೀಚಿನ ದಿನಗಳಲ್ಲಿ ನಾವು ಅವರ ಒಂದು ಭಾವ, ಅವರ ಭಾವ ಗೀತೆಗಳನ್ನು ನಾವು ನೋಡಿದಾಗ ಭಕ್ತಿ ಭಾವ ಎರಡೂ ಕೂಡ ಎಷ್ಟು ಸಾಮ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಅಷ್ಟರ ಮಟ್ಟಿಗೆ ಅವರು ಈ ಒಂದು ಸಾಹಿತ್ಯ ಲೋಕದಲ್ಲಿ ಭಕ್ತಿ ಭಾವ ಎರಡೂ ಒಂದೇ ಅನ್ನೋ ರೀತಿಯಲ್ಲಿ ಒಂದು ರಚನೆಗಳಿದ್ದಾವೆ. ಈಗ ನಾವು ಕುವೆಂಪು ನಮ್ಮ ಇಷ್ಟೆಲ್ಲ ಸಾಧನೆ ಭಾವದಿಂದ ಒಂದು ಭಾವದಿಂದ ಆಗಿರುವಾಗ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ಅನೇಕ ಭಾವಗೀತೆಗಳನ್ನು ನಾವು ರಚನೆಗಳನ್ನು ನೋಡಿದ್ದೇವೆ, ಕೇಳಿದ್ದೇವೆ, ನೀವು ಎಲ್ಲ ಕೇಳಿರ್ತೀರ. ಅವರ ಒಂದು ಈ ಭಾವದ ಬಗ್ಗೆ ತಿಳಿಸ್ಬೇಕಾದ್ರೆ ಅವರ ಒಂದು ಭಾವಗೀತೆಯನ್ನು ಹಾಡೋಣ ಅಂತ ಅನಿಸ್ತಾ ಇದೆ. ಹಾಗಾಗಿ ಕುವೆಂಪು ಅವರ ಒಂದು ಈ ರಚನೆ

0: ಇದು ಭಾವಗೀತೆಗಳಾಗಿದ್ರೂ ಕೂಡ ತನುವು ನಿನ್ನದು ಮನವು ನಿನ್ನದು ಇನ್ನ ಜೀವನ ಧನವು ನಿನ್ನದು ಈ ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು ನೀನು ಹೊಳೆದರೆ ನಾನು ಹೊಳೆವನು ಎನ್ನ ಮನದಲ್ಲಿ ನೀನೇ ಯುಕ್ತಿ ಎನ್ನ ಹೃದಯದಿ ನೀನೇ ಭಕ್ತಿ ಹೀಗೆ ಎಲ್ಲ ಪ್ರತಿಯೊಂದು ಸಾಲಿನಲ್ಲೂ ಕೂಡ ತನ್ನ ಮತ್ತು ತೇನವಿನ ತೇನವಿನ ತೃಣಮಪಿ ನಚಲತಿ ತೇನವಿನ ಅಂದರೆ ಒಂದು ಪರಮಾತ್ಮನ ಒಂದು ಒಂದು ಒಂದು ರಕ್ಷಣೆ ಇಲ್ಲದೆ ಒಂದು ಆದೇಶ ಇಲ್ಲದಂತೆ ಒಂದು ಹುಲ್ಲುಕಡ್ಡಿಯು ಕೂಡ ಅಲ್ಲಗಾಡಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲಾಡೋದಿಲ್ಲ ಈ ಒಂದು ತನ್ನ ನೀನು ಕೊಟ್ಟಿರುವುದು ಮನ ಎಲ್ಲವೂ ನಿನ್ನದು ಅಂತ ಹೀಗೆ ಭಾವಗಳನ್ನು ತಮ್ಮ ಭಾವನೆಗಳನ್ನು ಅವರಿಂದ ವ್ಯಕ್ತಪಡಿಸಿದ್ರು ಕೂಡ ಅದೆಲ್ಲವೂ ಕೂಡ ಪರಮಾತ್ಮನಿಂದನೇ ಆಗುವುದು ಅಂಥೇಳಿ ಆತ್ಮ ಮತ್ತು ಪರಮಾತ್ಮಗಳು ಎರಡು ಒಂದೇ ಹಾಗೆ ಭಕ್ತಿ ಮತ್ತು ಭಾವ ಎರಡೂ ಕೂಡ ಈ ಒಂದು ಸಾಹಿತ್ಯದಲ್ಲಿ ಒಂದೇ ಆಗಿರುತ್ತೆ ಆ ಒಂದು ಭಾವನೆಗಳನ್ನು ಈ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಈ ಭಕ್ತಿಭಾವದ ಬಗ್ಗೆ ಒಂದಷ್ಟು ವಿಚಾರ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಈ ಒಂದು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನೀಡಿದಂತಹ ಅವಕಾಶಕ್ಕಾಗಿ ನಮ್ಮ ಬಾನುಲಿ ಶಿವಮೊಗ್ಗ ಮತ್ತು ಅದ್ಭುತ ನಿರೂಪಣೆಯೊಂದಿಗೆ ಈ ಒಂದು ಸಾಹಿತ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತಹ ಆರ್ ಜೆ ಮಹಾಲಕ್ಷ್ಮಿ ಅವರಿಗೆ ಹಾಗೂ ಎಲ್ಲ ಕೇಳಿದಂತಹ ಕೇಳುಗ ಮಿತ್ರರೆಲ್ಲರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಭಕ್ತಿ ಮತ್ತು ಭಾವನೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಶಿವಮೊಗ್ಗದ ಕುಸುಮ ಮೇಡಮ್ ಅವರು. ಭಕ್ತಿ ಅಂದರೆ ದೇವರ ಮೇಲಿನ ಅಚಲವಾದ ಒಂದು ನಂಬಿಕೆ, ಗೌರವ, ಪ್ರೀತಿ ಮತ್ತು ಶರಣಾಗತಿ ಅಂತ ಆದರೆ, ಭಾವನೆ ಅನ್ನುವಂಥದ್ದು ಮಾನವನ ಅಂದರೆ ಮನುಷ್ಯನ ಮನಸ್ಸಿನ ಆಂತರಿಕ ಅನುಭವವಾಗುತ್ತೆ. ಇಲ್ಲಿ ಪ್ರೀತಿ, ಕರುಣೆ, ಭಕ್ತಿ, ಕೋಪ ಎಲ್ಲದೂ ಕೂಡ ಇರುತ್ತೆ. ಭಕ್ತಿ ಮತ್ತು ಭಾವ ಮಾನಸಿಕ ನೆಮ್ಮದಿಯನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾ ಈ ದಿನ ಭಕ್ತಿ ಮತ್ತು ಭಾವದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಂತಹ ಕುಸುಮ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಎಸ್ ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಶೇಷ ಅಂದರೆ, ಸಂಗೀತ ನಿರ್ದೇಶಕರು, ಗಾಯಕರು, ಗೀತ ರಚನೆಕಾರರು, ನಿರ್ಮಾಪಕರು, ಹಾಗೆ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾದ ಇಳಯರಾಜರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಗೀತ ನಿರ್ದೇಶನ ಮಾಡಿದಂತಹ ಗೀತೆಗಳನ್ನು ಹಾಡ್ಬೋದು, ಅಥವಾ ಗಾಯಕರಾಗಿ ಕೂಡ ಸಾಕಷ್ಟು ಗೀತೆಗಳಿಗೆ ಧ್ವನಿ ಕೊಟ್ಟಿದ್ದಾರೆ. ಅವರು ಹಾಡಿರುವಂತಹ ಗೀತೆಗಳನ್ನ ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಸ್ನೇಹಿತರೆ, ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಜೊತೆಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ, ಸ್ನೇಹಿತರೆ, ಅಂದಾಗೆ ಇಳಿಯರಾಜ ಅವರು ಹಾಡಿದಂತಹ ಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ. ನಗುವ ನಯನ ಮಧುರ ಮೌನ, ಅರೆ ಎಂತಹ ಹಾಡು. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೇನೋ ಹೀಗೆ ಎಂದು, ಎಸ್, ಈ ಹಾಡುಗಳನ್ನು ಯಾರಾದರೂ ಮರೆಯೋದುಂಟಾ? ಎಸ್, ಎಲ್ರಿಗೂ ಕೂಡ ಫೇವ್ರೆಟ್ ಆಗಿರುವಂತಹ ಹಾಡುಗಳು. ಅಂದಾಗೆ ಸ್ನೇಹಿತರೆ, ಈ ಹಾಡುಗಳ ಮಾಂತ್ರಿಕರು ಇಳಯರಾಜ ಅವರು. ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾಗಿ ಜಿ ಕೆ ವೆಂಕಟೇಶ್ ರವರ ಪಟ್ಟ ಶಿಷ್ಯರಾಗಿದ್ದರು ಇವರು. ಸ್ನೇಹಿತರೆ, ಇವರು ಮೂಲತಃ ತಮಿಳುನಾಡಿನವರು. ಕೇವಲ ತಮಿಳು ಅಲ್ಲದೆ ಸಾಕಷ್ಟು ಭಾಷೆಗಳಿಗೆ ಸಂಗೀತವನ್ನು ನೀಡಿದರೆ ಇಳಯರಾಜರವರು ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಗಳಿಸ್ಕಿದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಹಾಡುಗಳನ್ನು ಕೊಡುಗೆಯಾಗಿ ನೀಡಿರುವ ಇಳಯರಾಜರವರ ಹೆಸರಿನ ಕೂಡ ಒಂದು ವಿಶೇಷತೆ ಇದೆ. ಸ್ನೇಹಿತರೆ, ಇಳಯರಾಜರವರ ಮೂಲ ಹೆಸರು ಜ್ಞಾನ ದೇಶಿಕನ್ ಅಂತ. ಇವರ ಮೊದಲ ಹೆಸರು ಜ್ಞಾನ ದೇಶಿಕನ್, ನಂತರ ರಾಜ ಆಗ್ತಾರೆ, ನಂತರ ಇಳಯರಾಜರಾಗಿ ಪ್ರಸಿದ್ಧಿಯನ್ನ ಗಳಿಸ್ತಾರೆ. ಅಂದಾಗೆ ಸ್ನೇಹಿತರೆ, ಇಳಯರಾಜ ಅಂತ ಹೆಸರು ಬಂದಿದ್ದು ಕೂಡ ಒಂದು ರೋಚಕತೆ. ಇಳಯರಾಜರನ್ನು ಅವರ ತಂದೆ ಶಾಲೆಗೆ ಸೇರಿಸುವಾಗ ಈತನ ಹೆಸರನ್ನ ಬದಲಿಸಿ ರಾಜಯ್ಯ ಅಂತ ಮರುನಾಮಕರಣ ಮಾಡ್ತಾರೆ. ಮರುನಾಮಕರಣ ಮಾಡಿದ್ಮೇಲೆ ಆ ಊರಿನವರೆಲ್ಲ ಅವರನ್ನ ರಾಸಯ್ಯ ಅಂತ ಕರೀತಾರೆ. ರಾಸಯ್ಯ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಬಳಿಕ ಇವರು ಸಂಗೀತ ಮಾಸ್ಟರ್ ಅಂದ್ರೆ ಅವರ ಧನರಾಜ್ ಮಾಸ್ಟರ್ ಬಳಿ ವಿದ್ಯಾರ್ಥಿಯಾಗಿ ಸೇರ್ಕೊಳ್ತಾರೆ. ಆಗ ಅವರ ಗುರುಗಳು ರಾಜಯ್ಯ ಅನ್ನುವ ಹೆಸರನ್ನ ರಾಜ ಅಂತ ಬದಲಾವಣೆ ಮಾಡ್ತಾರೆ. ರಾಜ ಎಂದು ಸಂಗೀತ ಕ್ಷೇತ್ರಕ್ಕೆ ಕಾಲಿಟ್ಟು ಇಳಯರಾಜ ಆಗಿದ್ದು ನಿರ್ಮಾಪಕರಿಂದ. ಸ್ನೇಹಿತರೆ, ಇವರ ಮೊದಲ ಚಿತ್ರ, ಸಂಗೀತ ನಿರ್ದೇಶನ ಮಾಡಿದ ಮೊದಲ ಚಿತ್ರ ಅನ್ನ ಕೇಳಿ ಚಿತ್ರ. ಈ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ಕೂಡ ಗುರುತಿಸ್ಕೊಳ್ತಾರೆ ಇಳಯರಾಜರವರು. ಆ ಚಿತ್ರದ ನಿರ್ಮಾಪಕರಾದ ಪಂಚು ಅರುಣಾಚಲಂ ರವರು ಇಳಯರಾಜ ಅಂತ ಮರುನಾಮಕರಣ ಮಾಡ್ತಾರೆ. ರಾಜ ಹೆಸರಿನ ಮೊದಲು ಇಳೆಯ ಅನ್ನ ಸೇರಿಸ್ತಾರೆ. ಇಳೆಯ ಅಂದ್ರೆ ಇನ್ನು ಕಿರಿಯವನು ಅಂತ ಅರ್ಥ ಆಗತ್ತೆ ಸ್ನೇಹಿತರೆ. ಬಳಿಕ ಇಳಯರಾಜರಾಗಿ ಪ್ರಸಿದ್ಧಿಯನ್ನ ಪಡೀತಾರೆ. ಇಳಯರಾಜ ಅವರು ಕೇವಲ ತಮಿಳಿಗಷ್ಟೇ ಸೀಮಿತವಾಗಿರ್ಲಿಲ್ಲ, ತಮಿಳು, ತೆಲುಗು, ಕನ್ನಡ, ಮರಾಠಿ ಸೇರಿದಂತೆ 10,000 ಅಧಿಕ ಗೀತೆಗಳಿಗೆ ಸಂಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ, ಸಂಗೀತ ಲೋಕದ ದಿಗ್ಗಜ ಅಂದ್ರೆ ತಪ್ಪಾಗ್ಲಾರ್ದು. ನಮ್ಮೂರ ಮಂದಾರ ಹೂವೆ, ಹೂಮಳೆ, ಪಲ್ಲವಿ ಅನುಪಲ್ಲವಿ, ಜನ್ಮ ಜನ್ಮದ ಅನುಬಂಧ, ಗೀತ, ಶಿವಸೈನ್ಯ, ಆ ದಿನಗಳು, ನೀ ನನ್ನ ಗೆಲ್ಲಲಾರೆ, ಜೀವ ಹೂವಾಗಿದೆ, ಇನ್ನು ಸಾಕಷ್ಟು ಫಿಲಂಗಳಿಗೆ ಸಂಗೀತ ನಿರ್ದೇಶನ ಮಾಡಿದರೆ ಇಳಯರಾಜರವರು. ಸೊ ಅಂದಾಗೆ ಸ್ನೇಹಿತರೆ, ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ. ಸೊ ಆ ಪ್ರಶಸ್ತಿಗಳ ಬಗ್ಗೆ ತದನಂತರ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡಿ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಯಾವೆಲ್ಲ ಗೀತೆಗಳನ್ನ ಆಯ್ಕೆ ಮಾಡಿಕೊಂಡು ತುಂಬ ಖುಷಿ ಖುಷಿಯಿಂದ ಬಿಂದಾಸ್ ಆಗಿ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ತಾರೆ ಅಂತ ಎಸ್ ಕೇಳುವಂತಹ ಕುತೂಹಲ ನನಗೂ ಕೂಡ ಇದೆ. ನಾನಂತೂ ನಿಮ್ಮ ಗೀತೆಗಳನ್ನ ಕೇಳಲಿಕ್ಕೆ ರೆಡಿ ಆಗಿದ್ದೀನಿ, ನೀವು ಕೂಡ ಹಾಡಲಿಕ್ಕೆ ರೆಡಿ ಆಗಿದ್ದೀರಾ ಅನ್ಕೊಳ್ತೀನಿ. ಹಾಗಾದ್ರೆ ಮತ್ತೆ ಆಗ್ತಡ, ಯಾರೆಲ್ಲ ನಮ್ಮ ರೇಡಿಯೋ ಶಿವಮೊಗ್ಗದ ನಂಬರನ್ನು ಸೇವ್ ಮಾಡ್ಕೊಂಡಿಲ್ವೋ, ಎಸ್, ಈಗ ಮತ್ತೆ ಒಮ್ಮೆ ನಾನು ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686096279. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಖುಷ್ ಖುಷಿಯಾಗಿ ಭಾಗವಹಿಸಿ ಅಂತ ಹೇಳ್ತಾ ಫಸ್ಟ್ ಕರೆ ಮಾತಾಡುವ. ನಮಸ್ತೆ.
10: ನಮಸ್ತೆ.
1: ನಮಸ್ತೆ ಶುಭ ಮೇಡಮ್, ಹೇಗಿದ್ದೀರಾ?
10: ಹೌದು, ಚೆನ್ನಾಗಿದ್ದೀವಿ. ಶುಭ ಆರಂಭ ಆಗ್ತಾ ಇದೆ.
1: ಎಸ್, ಕರೆಂಟ್ ಅಲ್ವಾ? ಓಕೆ. ಶುಭ ಮೇಡಮ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
10: ಇಳಿಯರಾಜ ಅವರ ಸಂಗೀತದಲ್ವಾ? ಪಲ್ಲವಿ ಅನ್ನು ಪಲ್ಲವಿನೇ.
1: ಓಕೆ.

ಕಿವಿಯಲು ಬಿಡದಂತೀಡಿದೆ ಕೈಯನು ಗೆಳೆಯ ಜೊತೆಗೆ ಹಾರಿ ಬನ್ನಿ ಬಾಲಾಯಲ್ಲಿ ದಾಟಿ ನಲಿ.

0: Okay, thank you, Shubha.
1: Thank you.
0: Yes, madam. Yes, madam.
1: Avakasha sikkakke.
0: Yes, madam. Okay. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್. ಶುಭೋದಯ.
0: ಶುಭೋದಯ. ಉಮಾ ಮೇಡಮ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನನ್ನ ನಿನ್ನೆಲ್ಲರ ಪಿಕ್ಚರ್.
0: ಸೂಪರ್. ಹಾಡಿಮ್ಮ.

0: ஜெயந்தி. தேங்க்யூ மேடம்.
1: ஓகே, தேங்க்யூ சோ மச். எஸ் மேடம், மத்தொன்னு கரை ஸ்பீக்கர் மாடோண. நமஸ்தே.
2: நமஸ்காரம் மேடம், குட் மார்னிங். நான் கிராமேட வித்யாநகர சிவமோக மாட்டா
1: இருக்கேன். எஸ் சார், எஸ் சார்,
2: ತಿಂಡಿ ಆಯ್ತು ಮೇಡಮ್?
1: ಸರ್ ಆಯ್ತು, ನಿಮ್ದು?
2: ಹಾ, ನಮ್ದು ಆಯ್ತು. ಇವತ್ತು ಹಸು ಕಡಿಮೆ ಇತ್ತು, ಒಂದ್ ಮಾವಿನ ಕಾರ್ನ್ ಫ್ಲೆಕ್ಸ್ ತಿಂದಿದ್ದು.
1: ಅಬ್ಬಾ ಅಬ್ಬಾ ಅಬ್ಬಾ ಅಬ್ಬಾ, ವಾವ್, ಏನ್ ಸರ್
2: ಸಾಕ್ ಅಷ್ಟೇ ಪೂಜ ಅಂತ. ನಿಮ್ದು ಮೇಡಮ್?
1: ನಮ್ದು ಇವತ್ತು ಇಡ್ಲಿ ಸಾಂಬಾರ್ ಸರ್.
2: ಓ, ಇಡ್ಲಿ ಸಾಂಬಾರ್, ಚಟ್ನಿ, ವಡೆ.
1: ಓ, ಹಂಗಪ್ಪ.
2: ಹೌದು ಮೇಡಮ್.
1: ಸರ್, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಾ
2: ಮೇಡಮ್? ಅದೇ ಇವತ್ತು ಇಳೆಯರಾಜ ಅವರ ಒಂದು ಹುಟ್ಟಿದಬ್ಬ. ಅವರು ಸಾವಿರಾರು ಗೀತೆಗಳನ್ನ ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಹಿಂದಿಗಳಲ್ಲಿ ಇದ್ ಮಾಡ್ಯಾರೆ.
1: ಹೌದು.
2: ನಾನು ಭರ್ಜರಿ ಬೇಟೆಯಿಂದ ಒಂದೆರಡು ಲೈನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ವಾವ್, ಸೂಪರ್.
2: ಈ ಹಾಡು ಕೂಡ ನಂಗೆ ತುಂಬಾ ಇಷ್ಟ.
1: ಎಸ್ ಸರ್, ಎಸ್ ಸರ್, ಎಸ್ ಸರ್.
2: ಹೇಳ್ತೀನಿ ಮೇಡಮ್, ಇದು ನನ್ನನ್ನ ಇಷ್ಟಪಡೋ ಪ್ರೇಯಸಿಯರಿಗೆ. ಹೇಳ್ತೀನಿ ಮೇಡಮ್.
1: ಹಾಡಿ.
2: ಸ್ವೀತಿ ನನ್ನ ಜೋಡಿ, ಗಾಟಿ ನನ್ನ ಜೋಡಿ, ಸ್ವೀತಿ ನನ್ನ ಜೋಡಿ, ಗಾಟಿ ನನ್ನ ಜೋಡಿ, ಈಗ ಲೈಫ್ ಲವ್ಲಿ, ಐ ಲವ್ ಯು, ಲವ್ ಯು, ಲವ್ ಯು, ನಾಳೆ ಸಾಂಗು ಲಾಲಿ ಲಾಲಿ, ಐ ಲವ್ ಯು, ಲವ್ ಯು, ಲವ್ ಯು, ಈಗ ಲೈಫ್ ಲವ್ಲಿ ಲವ್ಲಿ, ನಾಳೆ ಸಾಂಗು ಲಾಲಿ ಲಾಲಿ. ಓಡಿ ಹೋದಗಿ ಜಿಂಕೆ ನನದಾಗಿ ತೀಗ, ಬೇಟೆಗಾರ ತಾನಾಗಿ ಬಲೆಗೆ ಬಿದ್ದನೀಗ. ನಿನ್ನ ಸೊಗಸು ಕಂಡೆ, ಐ ಲವ್ ಯು, ಲವ್ ಯು, ಲವ್ ಯು, ನಿನ್ನ ವರಸಿ ಬಂದೆ, ಐ ಲವ್ ಯು, ಲವ್ ಯು, ಲವ್ ಯು. ನೀನೆ ನೀನೆ ಗಿನ್ನೆಲ್ಲ, ಬೇರೆಗೇನು ಬೇಕಿಲ್ಲ. ಬಾರೆ ಲವ್ ಯು, ಲವ್ ಯು, ಲವ್ ಯು. ಸ್ವೀಟಿ ನನ್ನ ಜೋಡಿ, ಗಾಟಿ ನನ್ನ ಜೋಡಿ, ಈಗ ಲೈಫ್ ಲವ್ಲಿ ಲವ್ಲಿ. ಆಯ್ತು ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಎಸ್ ಸರ್. ಓಕೆ, ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರೇ, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಒಂದು ಸಿಹಿ ಗಾಳಿ ಅಂತ ಮೇಡಮ್ ಅವ್ರದ್ದು, ಒಂದೆರಡು ಲೈನ್ ಹಾಡ್ತೀನಿ ಮೇಡಮ್.
1: ಹಾಡಿ ಮಾ, ಹಾಡಿ.
3: ಸಿಹಿ ಗಾಳಿ, ಸಿಹಿ ಗಾಳಿ, ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಬರಿ ಮಾತು, ಇನ್ನೇಕೆ ಪ್ರೀತಿಯಲ್ಲಿ. ಲೋಕ ಬಂದೇ ಸಾಕು, ದಿನವೂ ಮೆರೆಯಲೇಬೇಕು,

0: ಇಷ್ಟಾರ್ದಿನ.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೊಗೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಎನರ್ಜೆಟಿಕ್ ನವಾಸ್ ಸರ್.
2: ಹೌದ್ರಿ, ಆರಾಮದಿರಿ ಮೇಡಮ್?
1: ಎಸ್ ಸರ್, ಎಸ್ ಸರ್, ಆರಾಮಾಗಿದ್ದೀನಿ. ಹೇಗಿದೆ ಬಿಜಾಪುರ್?
2: ಬಿಜಾಪುರ್ ಏನ್ ಜರಾ ಬೆಚ್ಚಿಗಾದ್ರಿ ಮೇಡಮ್, ಏನ್ ತಂಪಾಗಲ್ರಿ ಒಟ್ಟ.
1: ಓಹೋ, ಓಕೆ ಸರ್. ಯಾವ ಗೀತೆ
2: ಮೇಡಮ್?
1: ನಾಷ್ಟ ಇಡ್ಲಿ ಸರ್.
2: ನಾಷ್ಟಾ ರೀ?
1: ಇಡ್ಲಿ ಸಾಂಬಾರ್.
2: ಇಡ್ಲಿ ಸಾಂಬಾರ್ ರೀ?
1: ಹಾ, ನಿಮ್ದು?
2: ಹಾ, ನಮ್ದು ಇವತ್ತು ಚಿತ್ರಾನ್ನ ಮಾಡಿದ್ರಿ, ಅದಕ್ಕೆ ಅದೇ ಮಾಡ್ಕೊಂಡು ಕೃಷಿಯಿಂದ ಕೆಲಸ ಮಾಡಕತ್ತೀರಿ ಮೇಡಮ್.
1: ಒಳ್ಳೇದು, ಒಳ್ಳೇದು ಸರ್. ಸರ್,
2: ಇಳೆಯರಾಜ ಅವ್ರ ಹಾಡುಗಳು ಹೇಳ್ರಿ ಮೇಡಮ್.
1: ಹೌದು ಸರ್, ಹೌದು ಹೌದು.
2: ನಾವೊಂದ್ ಹಾಡ್ತೀನಿ ನೋಡ್ರಿ ಮೇಡಮ್, ಜನ್ಮ ಜನ್ಮದ ಅನುಬಂಧದಾಗಿರ್ಬೇಕ್ರಿ ಅದು.
1: ಓಹೋ, ಹಾಡಿ.
2: ಹಾ, ಹಾಡ್ತೀನಿ ನೋಡ್ರಿ ಮೇಡಮ್. ಯಾವ ಶಿಲ್ಪಿ, ಯಾವ ಶಿಲ್ಪಿ ಕಂಡ ಕನಸು ನೀನು, ಯಾವ ಕವಿಯ ಪ್ರೇಮ ಗೀತೆ ನೀನು, ಇಂಥ ಅಂದವನ್ನು

0: ಬಾಳು ಗೆಳೆಯ ನಿನಗೆ ನಾನು ಕೊನೆಗೆ ನಾನು ಯಾವ ಶಿಲ್ಪಿ ಕಂಡ ಕನಸು ನೀನು ಪಾಪ ಪವ. ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು. ಧನ್ಯವಾದ.
1: ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್. ಮಹಾಲಕ್ಷ್ಮಿ ಮೇಡಮ್.
1: ಎಸ್ ಸರ್. ರಾಘವೇಂದ್ರ ಸರ್, ಯಾವ ಗೀತೆನ ಹಾಡ್ತಾ ಇದ್ದೀರಿ?
2: ಇಳೆಯವರೇ ಜೋರ್ ಸಾಂಗ್ ಅಲ್ಲ ಮೇಡಮ್? ಇದು ಶಂಕರ್ ನಾಗರ್ ಅವರ ಫಿಲ್ಮ್.
1: ಗೀತಾ ಫಿಲ್ಮ್.
2: ಯಾವ್ದು ಹೇಳಿ ಮೇಡಮ್?
1: ಗೀತಾ.
2: ಗೀತಾ ಅಲ್ಲ, ಇದೆ ಬಾ ಇಂದ ಸ್ಟಾರ್ಟ್ ಆಗುತ್ತೆ.
1: ಬಾ
2: ಬಾ ಇಂದ ಸ್ಟಾರ್ಟ್ ಆಗುತ್ತೆ.
1: ಭರ್ಜರಿ ಬೇಟೆನಾ?
2: ಹಾ ಭರ್ಜರಿ.
1: ಹಾ
2: ಕರ್ತ ಮೇಡಮ್.
1: ಹಾ ಹಾ.
2: ಸ್ವೀಟಿ ನನ್ನ ಜೋಡಿ, ಗಾಟಿ ನನ್ನ ಜೋಡಿ, ಈಗ ಲೈಫ್ ಲವ್ಲಿ ನಾನಿ, ನಾಳೆ ಸಂಗ ಲವ್ಲಿ ನಾನಿ, ಓಡಿ ಹೋದ ಜಿಂಕೆ ನನ್ನದಾಯಿತೀಗ, ಬೇಟೆಗಾಳ ತಾನಾಗಿ ಬಲೆಗೆ ಬಿದ್ದ ನೀಗ. ಅದೇನಾದ್ರು
1: ಓಕೆ. ಥ್ಯಾಂಕ್ ಯು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ.
3: ನಮಸ್ಕಾರ ಮೇಡಮ್ ಅವರೇ.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಿ?
3: ಆರಾಮದಿರಿ ಮೇಡಮ್? ನೀವು ಆರಾಮದಿರಿ?
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ರಮೇಶ್ ಸರ್,
3: ರಾಜ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
1: ಎಸ್ ಸರ್. ನೀವು
3: ಅವ್ರ ಬಗ್ಗೆ ಬಹಳ ಎಳೆಯಾಗಿ ಬಿಡಿ ಹೇಳಿದ್ರಿ ಮೇಡಮ್. ಪೂರ್ವದಿಂದ ಕಾರ್ಯಕ್ರಮ ಕೇಳಕ್ ಬೇರೆ ಖುಷಿ ಆಯ್ತು ಮೇಡಮ್.
1: ಹೌದಾ? ಥ್ಯಾಂಕ್ ಯು.
3: ನಾವು ನನ್ನ ಪ್ರೀತಿ ರಾಮದೊಳಗೊಂದು ಅವರೇ ಹಾಡ್ಯಾರಿ ಮೇಡಮ್.
1: ಹೌದು ಸರ್, ಹೌದು ಖಂಡಿತ.
3: ಚಿತ್ರ ನೋಡುವಾಗ ಅದು ಪಕ್ಕ, ಯಾಕಂದ್ರೆ ಇದು ಅದೇ ಸೆಟ್ಲ ಬಾಳ ಇರ್ತದಲ್ರಿ ಮೇಡಮ್. ಥಿಯೇಟರ್ ಒಳಗ ನೋಡಿದ್ದೆ, ಅದು ನೋಡಿದಾಗಿಂದ ಬಹಳ ಹಾಡನ ಕೇಳಿನ್ರಿ ಮೇಡಮ್. ನನಗೆ ಸಾಹಿತ್ಯ ಅಷ್ಟು ನೆನಪಿಲ್ಲ, ಯಾವ್ದು ಲೈನ್ ಹೇಳ್ತೀನಿ ಮೇಡಮ್.
1: ಸರ್ ಓಡಾಡ್ತಾ ಮಾತಾಡ್ಬೇಡಿ, ನಿಂತಲ್ಲೇ ನಿಂತ ಮಾತಾಡಿ, ಗಾಳಿ ಶಬ್ದ ತುಂಬಾ ಕೇಳಿಸ್ತಿದೆ.
3: ಹೌದೌದ್ರಿ ಮೇಡಮ್, ಒಂದ್ ಸ್ವಲ್ಪ ಹೊರಗಡೆ ಬಂದ್ರಿ ಸದ್ಯ.
1: ಇರ್ಲಿ, ಪರವಾಗಿಲ್ಲ.
3: ಬಡವನ ಗುಡಿಸಲನು ಗುಡಿಯಾಗಿ ಮಾಡಲೆಂದು, ಆ ದೇವನೇ ಇಲ್ಲಿ ಜಾಕೆ ಬಂದ. ಏನ್ ನನಗೆ ಸಾಹಿತ್ಯ ನೆನಪಾ ಇಲ್ರಿ ಮೇಡಮ್.
1: ಹಾಡಂತ್ರಿ
3: ಅವರೇ ಹಾಡ್ಯಾರಿ, ನಾ ಕೇಳಿನ್ರಿ.
1: ಓಕೆ,
3: ಅಷ್ಟಾಗ ಗೊತ್ತ್ರಿ ಮೇಡಮ್. ಮುಂದಿನ ಅವ್ರಿಗೆ ಅವಕಾಶ ಮಾಡ್ಕೊಡ್ತೀನಿ.
1: ಓಕೆ ಸರ್, ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು. ಓಕೆ, ಬಸವನ ಬಾಗೇವಾಡಿಯಿಂದ ರಮೇಶ್ ಸರ್ ಅವರು ಕರೆ ಮಾಡಿ ಮಾತಾಡಿದ್ರು. ಅಂದ್ರೆ ಅವರಿಗೆ ಫಿಲ್ಮ್ ಹೆಸರು ನೆನಪಿದೆ, ನನ್ನ ಪ್ರೀತಿಯ ರಾಮು ಅಂತ, ಆದ್ರೆ ಸಾಹಿತ್ಯ ಮರ್ತ್ಕೊಂಡಿದ್ದಾರೆ. ಆದ್ರೆ ಪ್ರೀತಿಯಿಂದ ಕರೆ ಮಾಡಿ ಅವ್ರ ಬಗ್ಗೆ ಮಾತಾಡಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಸ್ನೇಹಿತರೆ, ನೀವು ಕೂಡ ಇಳೆಯ ರಾಜ ಅವರು ಸಂಗೀತ ನಿರ್ದೇಶನ ಮಾಡಿದಂತಹ ಗೀತೆಗಳನ್ನು ಹಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಫೇವ್ರೇಟ್ ಗೀತೆಯನ್ನು ಹಾಡಿ ಅಂತ ಹೇಳ್ತಾ, ಎಸ್ ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುನ್ನ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ.

0: ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸಂಗೀತ ಮಾಂತ್ರಿಕ, ಸಂಗೀತ ದಿಗ್ಗಜರಾದಂತಹ ಇಳೆಯ ರಾಜ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಸಂಗೀತ ನಿರ್ದೇಶನ ಮಾಡಿದಂತಹ ಗೀತೆಗಳನ್ನು ಹಾಡ್ಬೋದು. ಜೊತೆಗೆ ಅವರು ಕೂಡ ಗಾಯಕರಾಗಿ ಸಾಕಷ್ಟು ಗೀತೆಗಳನ್ನು ಹಾಡಿದ್ದಾರೆ. ಸ್ನೇಹಿತರೆ, ಆ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಹಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ರೇಡಿಯೋ ಶಿವಮೊಗ್ಗದ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686969 ಈ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ಪ್ರಿಯವಾದಂತಹ ಗೀತೆಯನ್ನು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
3: ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್, ಹೇಗಿದ್ದೀರಿ?
3: ಚೆನ್ನಾಗಿ. ಸ್ವಲ್ಪ ತುಂತುರು ಮಳೆ ಆಯ್ತು ನಿನ್ನೆ ಅಷ್ಟೇ.
2: ಅದಕ್ಕೆ ನಿಮ್ಮ ಮುಖದಲ್ಲೂ ಕೂಡ ಮಂದಹಾಸ
3: ನೋಡಕ್ಕೂ ಇದೆ. ವಾತಾವರಣ ಮಳೆ ಬರೋದಿಲ್ಲ.
2: ನೀವು ಕೂಡ ಕೂಲ್ ಆಗಿದ್ದೀರಿ?
3: ಸ್ವಲ್ಪ ಕೂಲ್ ಆಗಿದೀವಿ. ಕಾರ್ಯಕ್ರಮ ಕೇಳ್ತಾ ಇದೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ.
2: ಥ್ಯಾಂಕ್ ಯು.
3: ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ. ಜೊತೆಗೆ ಇವತ್ತು ಸಂಗೀತ ಮಾಂತ್ರಿಕ ಇಳಯರಾಜ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಸಂಗೀತ ನಿರ್ದೇಶನ ಮಾಡುವಂತ ಪಿಕ್ಚರ್ ನ ಹಾಡುಗಳನ್ನ ಹೇಳ್ಬೇಕು.
2: ಹೌದು ಸರ್.
3: ನಾನೊಂದು ಹಾಡನ್ನ ಹೇಳ್ತೀನಿ. ಸಿಹಿ ಗಾಳಿ, ಸಿಹಿ ಗಾಳಿ, ಸಿಹಿ ಗಾಳಿ, ಸಿಹಿ ಗಾಳಿ, ಸೈ ಹಾಕಿದೆ ಮನಸ್ಸಿನಲ್ಲಿ, ಸೈ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು, ಬರಿ ಮಾತು, ಇನ್ಯಾಕೆ ಪ್ರೀತಿಯಲ್ಲಿ, ಇನ್ಯಾಕೆ ಪ್ರೀತಿಯಲ್ಲಿ, ಸಿಹಿ ಗಾಳಿ, ಸಿಹಿ ಗಾಳಿ, ಸೈ ಹಾಕಿದೆ ಮನಸ್ಸಿನಲ್ಲಿ, ಲೋಕ ಒಂದೇ ಸಾಕು, ದಿನವು ಬೇರೆ ಬರೆಯಲೇಬೇಕು, ಪ್ರೇಮ ಅಮೃತದ ಗೀತೆ ಬರೆಯೋಣ ಬಾ. ಸಿಹಿ ಗಾಳಿ, ಸಿಹಿ ಗಾಳಿ, ಸಿಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು, ಬರಿ ಮಾತು, ಇನ್ನೇಕೆ ಪ್ರೀತಿಯಲ್ಲಿ.
2: ಧನ್ಯವಾದಗಳು. ನಗು ಯಾಕೆ ಅಂತ ಗೊತ್ತಾಗ್ಲಿಲ್ಲ ನಮ್ಗೂ. ಸಿಹಿ ಗಾಳಿ ಮಧ್ಯೆ ನಗು ಯಾಕೆ ಬಂತು ಅಂತ.
3: ಅಲ್ಲ ಮೇಡಮ್, ಅವರು ನಗಾಡ್ತಾ ಇದ್ರು.
2: ರತ್ನಮ್ಮವರ ಹಂಗೆ
3: ಮಹಾಲಕ್ಷ್ಮಿ ಮೇಡಮ್ ಬಂದವರು ಅಂತ ಆಡ್ತಾ ಇದ್ದೀರಾ ಅಂತ ಕೇಳ್ತಾರೆ.
2: ಓಕೆ ಸರ್, ಮಹಾಲಕ್ಷ್ಮಿ ಮೇಡಮ್ ಅವ್ರಿಗಲ್ಲ, ರತ್ನಮ್ಮರಿಗೋಸ್ಕರ ಅಂತ ಹೇಳ್ಬಿಡಿ.
3: ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ.
2: ಓಕೆ,
3: ತುಂಬಾ ಖುಷಿ ಆಗ್ತದೆ ಮೇಡಮ್. ಥ್ಯಾಂಕ್ ಯು
2: ಸರ್. ಎಸ್ ಸರ್. ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
4: ಹಲೋ, ನಮಸ್ಕಾರ.
2: ನಮಸ್ತೆ ಮಹೇಶ್ ಸರ್.
4: ಹೇಳಿ ಮೇಡಮ್.
2: ಹೇಗಿದೆ ಶಿಕಾರಿಪುರ, ಹೊಸೂರು?
4: ಕೂಲ್ ಆಗಿದೆ ಈಗ.
2: ಕೂಲ್ ಆಗಿದೆ,
4: ಮಳೆ ಏನಿಲ್ಲ.
2: ವಾತಾವರಣ ಕೂಲ್ ಇದೆ.
4: ಹೌದು.
2: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
4: ಮೇಡಮ್? ಮೊದಲನೇದಾಗಿ ಇಳಯರಾಜ ಹಾಗೂ ಮಣಿರತ್ನಮ್ಮ ಅವರ ಜನ್ಮದಿನ ಇದೆ ಮೇಡಮ್ ಇವತ್ತು.
2: ಸೂಪರ್, ವೆರಿ
4: ನೈಸ್. ಹಾಗಾಗಿ ಪಲ್ಲವಿ ಅನ್ನು ಪಲ್ಲವಿ ಫಿಲಮ್ ಡೈರೆಕ್ಟ್ ಮಾಡಿದ್ದು ಮಣಿರತ್ನಮ್ಮ. ಆ ಚಿತ್ರ ಸಂಗೀತ ನೀಡಿದವರು ಇಳಯರಾಜ. ಹಾಗಾಗಿ ಅವ್ರು ಆ ಫಿಲಮ್ ಒಂದು ಸಾಂಗ್ ಮೇಡಮ್. ಹಾಗೆ ಇನ್ನೊಂದು ಮೇಡಮ್, ನನ್ನ ಮುದ್ದಿನ ಸೊಸೆ ಮಧುರ ಅವರ ಜನ್ಮದಿನ ಇದೆ ಮೇಡಮ್ ಇವತ್ತು ದಾವಣಗೆರೆಯಲ್ಲಿ. ಮಧುರ
2: ಹುಟ್ಟುಹಬ್ಬ ಶುಭಾಶಯ ಮೇಡಮ್. ಓಕೆ ಸರ್, ವಿಶ್ ಮಾಡಿ. ನಮ್ ಕಡೆಯಿಂದ ಕೂಡ ಮಧುರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ.
5: ಹಾಡಿ ಸರ್. ಮಗು

0: ఇదే మంచి బిందు చిలిపిలి బాబా జతేలి కూడే నమ్మంతే హాడు నీను బేగ బాబా హారలు ఆగదు సోకిరలు ಬಾಳಿಗೆ ಗೆಳೆಯನು ಬೇಕಿರಲು ಬಯಸಿದೆ ಅರಸಿದೆ ನಾ ಕಂಡೆ ಈಗಲಿನ ನನ್ನ ಸ್ನೇಹಿತನ ಇದೇ ನಗುವ ಮನದ ಸ್ಪಂದ ಸವಿ ಮಧುರ ಮಮತೆ ಬಂದ.
1: ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಓಕೆ. ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ
2: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಗುರುಗಳೇ, ಹೇಗಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್.
1: ಎಸ್ ಸರ್, ಹೇಗಿದೆ ಹಾಸನ್?
2: ಹಾಸನ್ ಏನು 50-50 ಮೇಡಮ್. ಸ್ವಲ್ಪ ಈಗ ಟೆಂಪರೇಚರ್ ಕಡಿಮೆ ಆಗಿದೆ, ಮಳೆ ಬಿದ್ದಿದ್ದರಿಂದ ಸ್ವಲ್ಪ ತಂಪಾಗ್ತದೆ.
1: ಓಕೆ ಸರ್. ಸರ್, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಮೇಡಮ್, ನಾನು ಮಾತು ತಪ್ಪದ ಮಗ ಅಂತ ಒಂದು ಅನಂತನಾಗ್ ಮತ್ತೆ ಆರತಿ ಅವರ ಸಿನಿಮಾ.
1: ಓಕೆ, ಸೂಪರ್.
2: ಆ ಚಿತ್ರದ ಗೀತೆ ಮೇಡಮ್. ನನಗೆ ಇಳಯರಾಜ ಅವರ ಸಂಗೀತ ಅಂದ್ರೆ ತುಂಬಾ ಇಷ್ಟ ಮೇಡಮ್.
1: ಓಕೆ.
2: ಖ್ಯಾತ ವಯಲಿನಿಸ್ಟ್ ಅವರು, ವಯಲಿನ್ಗೆ ಯಾರು ತಲೆ ಬಾಗ್ಬಸ ಇಲ್ಲ.
1: ಹೌದು ಸರ್, ಹೌದು ಸರ್.
2: ಹಾಡ್ತೇನೆ.
1: ಹಾ ಸರ್.

0: ಎಲ್ಲೋ ಆ ತಾಯನಗೆಯೇ ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆ ತಾಯ ಸಿರಿಯೇ ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆ ತಾಯನಗೆಯೇ ಭಾರತ ಮಾತೆಯ ಈತನು ಜಾತೆಯ ಚೆಲುವನು ನೋಡುವೆ ನೆನೆಯುವೆ ಮೆರೆಯುವೆ ನಾ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು.
1: ಓಕೆ ಸರ್, ನಿಮ್ಮ ಧ್ವನಿಯಲ್ಲಿ ಕೇಳಕ್ಕೆ ಖುಷಿ ಆಯ್ತು ಈ ಸಾಂಗ್ ನ. ಆಕ್ಚುಲಿ ಕೇಳಿರ್ಲಿಲ್ಲ, ನನಗೆ ಗೊತ್ತಿರ್ಲಿಲ್ಲ ಈ ಫಿಲಮ್ ಅಲ್ಲಿ ಇದೆ ಈ ಸಾಂಗ್ ಅಂತ.
0: ಇಲ್ಲ ಮೇಡಮ್, ಇದು ನಮ್ಮ ನಾಡು ನುಡಿಯ ಕುರಿತಾಗೂ ಕೂಡ ಒಂದು ಒಳ್ಳೆ ಹಾಡು.
1: ಓಕೆ ಸರ್, ನಿಮ್ಮಿಂದ ಆ ಸಾಂಗ್ ನ ಪರಿಚಯ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್.
0: ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
1: ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ಹಲೋ. ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ. ಹಾಯ್ ಲಕ್ಷ್ಮಿ, ನಾಳೆ ಫಿಲ್ಮ್ ಆಫೀಸಿಗೆ ಬರ್ತಾ ಇದ್ದೀನಿ. ಯಾವಾಗ ಬರ್ತಾ ಇದ್ದೀನಿ?
1: ಹಲೋ ಶಾಂತ ಮೇಡಮ್.
2: ಹಾಯ್ ಲಕ್ಷ್ಮಿ.
1: ಎಸ್, ಗೊತ್ತಾಯ್ತು ಶಾಂತ ಮೇಡಮ್ ಅವ್ರು ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ.
2: ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ.

0: ಅದಕ್ಕೆ
1: ಬಾಳು ಒಂದಾಟ ದಿನವೂ ಹೊಸ ನೋಟ ಒಲಿದ ಹುಡುಗಿ ಜೊತೆಯಾಗಿರಲು ಸಂತೋಷ ಬಾಳು ಒಂದಾಟ.

0: ಬೇರೆ ಏನು ಬೇಡ ನಮಗೆ ಶಾಂತಾ ಮೇಡಮ್ ಬಿಟ್ಟು. ಓಕೆ ಶಾಂತಾ ಮೇಡಮ್, ಥ್ಯಾಂಕ್ ಯು, ತುಂಬಾ ಬಿಂದಾಸ್ ಆಗಿ ಖುಷಿ ಖುಷಿಯಾಗಿ ತುಂಬಾ ಚಂದ ಹಾಡಿದ್ರಿ. ಎಸ್ ಮೇಡಮ್. ಓಕೆ ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ
1: ಮೇಡಮ್.
0: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಿ? ಹೇಗ್ ನಡೀತಾ ಇದೆ ಕೆಲಸ ಎಲ್ಲ? ಸರ್ ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹಾಡಿ ಹಾಡಿ ಸರ್.
1: ಮಧುವ ನಯನ ಮಧುರ ಮೌನ ಮಿಡಿವ ಹೃದಯ ಸಸಕಾವ್ಯ ಇದು ಹಾಡಲು ಕವಿದೇಕೆ

நான்

0: ಕೊರುವೆ ಬಾನ ಎಲ್ಲೋ ದಾಟಿ ನಲಿವಿ ನಗುವ ನಯನ ಮಧುರ ಮೌನ ಮೆರೆವ ಹೃದಯ
1: ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
2: ನಮಸ್ತೆ. ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ.
1: ಹೇಗಿದೆ ಬೆಂಗಳೂರು?
2: ಬೆಂಗಳೂರು ಮೊನ್ನೆ ಸ್ವಲ್ಪ ಮಳೆ ಆಯ್ತು, ನಿನ್ನೆ ಇಲ್ಲ, ಒಂದಿನ ಬಿಟ್ಟು ಬರ್ತಾ ಇದ್ದೆ.
1: ಮೇಡಮ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಇದು ಪಲ್ಲವಿ ಅನ್ನೋ ಪಲ್ಲವಿ ಇದು.
1: ಓಕೆ ಮೇಡಮ್.

0: ಓಕೆ ಎಸ್ ಮೇಡಮ್ ಥ್ಯಾಂಕ್ ಯು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸುಬ್ರಹ್ಮಣ್ಯ ಸರ್.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್.
0: ಓಕೆ ಸರ್. ಓಕೆ ಸರ್, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ
1: ಮೇಡಮ್? ಇವತ್ತು ನನ್ನ ಮಗಂದು ಬರ್ತ್ಡೇ ಇದೆ ಮೇಡಮ್.
0: ಓ ಸೂಪರ್.
1: ಜಯಂತ.
0: ಓಕೆ, ವಿಶ್ ಮಾಡಿ ಸರ್.
1: ಅದಕ್ಕೆ ಇವತ್ತು ಮಂತ್ರಾಲಯ ಬಂದಿದ್ದೀವಿ ಮೇಡಮ್.
0: ಓ, ರಾಯರ ದರ್ಶನಕ್ಕೆ ಹೋಗಿದ್ದೀರಾ?
1: ಎಲ್ಲಾ ದರ್ಶನ ಎಲ್ಲ ಆಗಿ ಬಂದಿದ್ದೀವಿ ಮೇಡಮ್.
0: ಓಕೆ, ಹೇಗಿದೆ ಮಂತ್ರಾಲಯ ಅಲ್ಲಿ ಕ್ಲೈಮೇಟ್?
1: ಇಲ್ಲ ಬಿಸಿಲ ಮೇಡಮ್, ಏನಂತ ಮಳೆ ಏನ್ ಕಾಣ್ತಾ ಇಲ್ಲ ಈ ಕಡೆ. ತುಂಗಭದ್ರಾ ನದಿ ಏನಂತ ನೀರೇನಿಲ್ಲ ಮೇಡಮ್, ಎಲ್ಲ ಖಾಲಿ ಆಗಿದೆ.
0: ಓಕೆ ಸರ್. ಎಸ್ ಜಯಂತ್ ಅವ್ರಿಗೆ ವಿಶ್ ಮಾಡಿ ಸರ್.
1: ಥ್ಯಾಂಕ್ ಯು ಮೇಡಮ್, ಅವ್ರು ಮಲಗಿದಾನೆ ಜಯಂತ್.
0: ಓಕೆ, ನಾವೇ ವಿಶ್ ಮಾಡ್ತೀವಿ. ಜಯಂತ್, ಹುಟ್ಟುಹಬ್ಬದ ಶುಭಾಶಯಗಳು ಮಗ. ಯಾವಾಗ್ಲೂ ಖುಷಿ ಖುಷಿಯಾಗಿರೋ ನಿನ್ನ ಕನಸುಗಳೆಲ್ಲ ನನ್ಸಾಗ್ಲಿ ಪುಟ.
1: ಥ್ಯಾಂಕ್ ಯು ಮೇಡಮ್.
0: ಹಾಡಿ ಸರ್, ಯಾವ ಗೀತೆ ಆಯ್ಕೆ
1: ಮಾಡ್ಕೊಂಡಿದ್ದೀನಿ? ನಮ್ಮೂರ ಮಂದಾರ ಚಿತ್ರ ತಗೊಂಡಿದ್ದೀನಿ.
0: ಓಕೆ ಸರ್, ಹಾಡಿ.
1: ಮುತ್ತು ಮುತ್ತು ನೀರ ಹನಿಯ ತಾಂತನ ಉಲ್ಲಾಸ ಮೇರೆ ಚಿಂತನ ಕಲಿ. ಮುತ್ತು ಮುತ್ತು ನೀರ ಹನಿಯ ತಾಂತನ ಉಲ್ಲಾಸ ಮೇರೆ ಮೇರೆ ಚಿಂತನ ಕಲಿ. ಪಾಪ ಇಂತ ಸ್ಪಂದನ ಕಿಲ್ಲಿ ಮೂಲ ಋತುಮಾನ. ಓಹೋ, ಇದೆ ನಿಂತ ಹೊಸತರ ಚೈತ ಋತುಗಾನ. ಮೈ ಮನವೇ ಋತು ಋತುಗಳ ಚೇತನ. ಅರರೇ ತುಂತುರು ತುಂತುರುತು, ಅರರೇ ತುಂತುರು ತುಂತುರುತು. ಋತುಗಳ ಆ ಬಂಡಿಯ ಮೇಲೆ ಈ ಬಾಳ ಪಯಣವಿದೆ. ಬಾಳಿನ ಈ ಪಯಣಗಳನ್ನು ಪ್ರೀತಿಯೇ ನಡೆಸುತ್ತಿದೆ. ಮಿನು ಮಿನುಗು ಮಿಂಚುಗಳಂತೆ ಬಾಳಲ್ಲಿ ತಿರುವು ಇದೆ. ಒಂದೊಂದು ತಿರುವುಗಳಲ್ಲೂ ಶೃಂಗಾರ ಸರಸವಿದೆ. ಆಹಾ ಎಲ್ಲ ಮನಸ್ಸು, ಆಹಾ ಎಲ್ಲ ಮನಸ್ಸು ಆಹ್ಲಾದಮಯವಿಲ್ಲಿ. ಓಹೋ, ಎಲ್ಲ ಹೃದಯ ತುಂಬು ಈ ಸ್ನೇಹ ಜೊತೆ. ಇಲ್ಲಿ ಇಲ್ಲಿ ತುಟುಪಿಟಿ ಕೆಂಡದ ಚಿತಪಟ ಪುಟಿಯುವ ತುಂತುರು ಸಡಗರದಲ್ಲಿ ನಾವಿಲ್ಲಿ. ಮುತ್ತು ಮುತ್ತು ನೀರ ಹನಿಯ ತಾಂತನ ಉಲ್ಲಾಸದ ಮೇರೆ ಮೇರೆ ದೀಂತನ ಕದಿ. ಹಲೋ.
0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್. ನಮ್ಮ ಮಗ ಇದ್ದಿದ್ದ ಮೇಡಮ್, ಒಂದ್ ಸೆಕೆಂಡ್ ಕೊಟ್ಟ ಮೇಡಮ್.
2: ಹಲೋ.
0: ಹಲೋ ಜಯಂತ್, ಹುಟ್ಟುಹಬ್ಬದ ಶುಭಾಶಯಗಳು ಪುಟ.
2: ಥ್ಯಾಂಕ್ ಯು ಮ್ಯಾಮ್.
0: ಓಕೆ, ಚಾಕ್ಲೇಟ್ ಎಲ್ಲಿ? ಆಯ್ತು ಪುಟ, ಮಂತ್ರಾಲಯದಿಂದ ಬಂದ್ಮೇಲೆ ಕೊಡುವಂತೆ. ಆಯ್ತಾ, ಖುಷಿಯಾಗಿರು. ಓಕೆ, ನಿನಗೆ ಸೋಮಶೇಖರ್ ಸರ್ ಅವರು ವಿಶ್ ಮಾಡಿದ್ದಾರೆ ಹಾಸನದಿಂದ, ಅವ್ರಿಗೆ ಕೂಡ ಥ್ಯಾಂಕ್ ಯು ಹೇಳ್ ಪುಟ. ಓಕೆ ಪುಟ, ಥ್ಯಾಂಕ್ ಯು ಮಾ.
2: ಥ್ಯಾಂಕ್ ಯು.
0: ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ತೆ.
3: ಹಲೋ. ನಮಸ್ಕಾರಗಳು.
0: ನಮಸ್ಕಾರಗಳು ಉಡುಪಿ ಸತೀಶ್ ಸರ್ ಅವರಿಗೆ.
3: ಹೇಗಿದ್ದೀರಿ ಮಹಾಲಕ್ಷ್ಮಿ ಮೇಡಮ್?
0: ಎಸ್ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
3: ನಾವು ಕೂಡ ಸೂಪರ್ ರೀ.
0: ಓಕೆ ಸರ್. ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ
3: ಇವತ್ತು? ನಮ್ಮ ಇಳಯರಾಜ ಸರ್ ಜನ್ಮದಿನ ಅಲ್ವಾ?
0: ಎಸ್ ಸರ್. ಎಸ್ ಸರ್.
3: ನೋಡಿ, ಸಂಗೀತ ಸಾಮ್ರಾಜ್ಯದ ಸಾಮ್ರಾಟ್.
0: ನಿಜ ನಿಜ ಸರ್
3: ಅಲ್ವಾ?
0: ಹೌದು,
3: ಯಾಕಂದ್ರೆ ವಿಶ್ವ ದಾಖಲೆ ಕೂಡ ಇದೆ. 1000ಕ್ಕೂ ಮಿಕ್ಕಿ ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದವರು.
0: ಹೌದು
3: ಅಲ್ವಾ? ಪದ್ಮವಿಭೂಷಣ.
0: ಹೌದು ಸರ್.
3: ಹೌದು. ಮತ್ತೆ ಅವರು ಒಂದು ವಿಷಯ ಹೇಳಿ ಹಾಡುವ, ಯಾಕಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅವರು ತಮ್ಮ ಈಗ ಸಂಗೀತ ಲೋಕದಲ್ಲಿ ಉತ್ತುಂಗಕ್ಕೆ ಶಿಖರಕ್ಕೆ ತಲುಪಿದ್ದಾರಲ್ಲ, ಅದು ಎಲ್ಲವೂ ತಾಯಿ ಮೂಕಾಂಬಿಕೆಯಿಂದ ಅಂತ ಹೇಳಿದ್ದಾರೆ ಅವರು.
0: ಕರೆಕ್ಟ್. ಹೌದು.
3: ಕೊಲ್ಲೂರಿಗೆ ಬಂದು ಅಲ್ಲಿ ಪ್ರತಿ ವರ್ಷವೂ ಬಂದು ನವರಾತ್ರಿಗೆ ಭೇಟಿ ಕೊಟ್ಟು ಒಂದು ಕಲಾ ಉಪಾಸನೆ ಮಾಡ್ತಾರೆ ಅವರು ತಾಯಿಗೆ.
0: ಹೌದು.
3: ಮತ್ತೆ ಕಳೆದ ವರ್ಷ ಅಷ್ಟೇ ಅವರು ತಾಯಿಗೆ ಸುಮಾರು 4.5 ಕೋಟಿ ಮೌಲ್ಯದ ವಜ್ರದ ಕಿರೀಟ ಮತ್ತು ಸ್ವರ್ಣ ಕಡಗವನ್ನು ಅರ್ಪಿಸಿ ತಾಯಿಗೆ ಶರಣಾಗತರಾಗಿ ಹೋಗಿದ್ದಾರೆ.
0: ವಾವ್, ಸೂಪರ್ ಸರ್.
3: ಯಾಕಂದ್ರೆ ಅವರು ತಮ್ಮ ಜೀವನದ ಈ ಸಂಗೀತ ಕ್ಷೇತ್ರದ ಆದಾಯದಲ್ಲಿ 1% ತಾಯಿಗಾಗಿ ಮುಡಿಪಾಗಿ ಇಡ್ತಾರಂತೆ.
0: ಹೌದು ಹೌದು ಸರ್. ಹೌದು.
3: ಆದ್ರಿಂದ ಅದೊಂದು ವಿಶೇಷ. ಎಲ್ಲಾ ನಮ್ಮ ಕೀರ್ತಿ ಪತಾಕಿಗೂ ಕಾರಣ ಅದು ಮೂಕಾಂಬಿಕೆಯ ತಾಯಿ ಅಂತ ಸಾರಾಸಟ್ಟಾಗಿ ಹೇಳಿದ್ದಾರೆ. ಹೇಳಿದ್ದಾರೆ.
4: ನಿಜ ನಿಜ ನಿಜ ಸರ್.
3: ಅದರಿಂದನೇ ಆ ಉತ್ತುಂಗ ಸ್ಥಾನ ತಲುಪಿದ್ದಾರೆ ಅಂತ ನನ್ನ ಅನಿಸಿಕೆ.
4: ಹೌದು ಸರ್, ಖಂಡಿತ ಖಂಡಿತ
3: ಅಲ್ವಾ.
4: ಖಂಡಿತ
3: ಆಯ್ತು. ನಾವು ಮತ್ತೆ ಸಾಫ್ಟ್ ವಾಯ್ಸ್ ರೀ, ತಮಿಳಲ್ಲಿ ಸುಮಾರು 600-700 ಗೀತೆಗಳನ್ನು ಹಾಡಿದ್ದಾರೆ. ಅದರಲ್ಲೂ ಹೆಚ್ಚಿನ ಗೀತೆ ನಮ್ಮ ಜಾನಕಮ್ಮನ ಜೊತೆಗೆ ಹಾಡಿದ ಗೀತೆ ಎಲ್ಲವೂ ಜೂಬ್ಲಿ ಸಾಂಗ್.
4: ನಿಜ ನಿಜ ನಿಜ
3: ಆಯ್ತು. ಕನ್ನಡದಲ್ಲೂ ಹಾಡಿದ್ದಾರೆ ಅವರ ಸಾಫ್ಟ್ ವಾಯ್ಸ್, ಅವರದ್ದೇ ವಾಯ್ಸ್ ಅಂತ. ಮತ್ತೆ ಜೊತೆಯಲ್ಲಿ ನಂದಿತ ಕೊಡಗುಗೆ ಹಾಡಿದ ಗೀತೆ ಒಂದು ಹಾಡುವ.
4: ಓಕೆ ಸರ್, ಹಾಡಿ.
3: ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ನನ್ನ ನನ್ನ ನನ್ನ ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಬರಿ ಮಾತು ಇಲ್ಲಾಕೆ ಪ್ರೀತಿಯಲ್ಲಿ, ನೋಟ ಒಂದೇ ಸಾಕು ದಿನವೂ ಮೆರೆಯಲೇಬೇಕು, ಪ್ರೇಮಾಮೃತ ಗಾನ ಬರೆಯೋಣ ಬಾ. ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬಾನಾಡಿಗೊಂದು ಸರಿ ಮಾತು ಕಲಿಸುವ, ಆಸೆನೆಗೊಂದು ಎದುರಾಗ ತಿಳಿಸುವ, ನದಿಗಳಿಗೆ ಅಲೆಗಳಿಗೆ ಕುಳಿವ ಮನಸ್ಸು ಕೊಡುವ, ಅರಳುತ್ತಿರೋ ಹೂಗಳಿಗೆ ಒಲವ ಸುರಯ ಕೊಡುವ, ನಾನ ಬಾಳಿನ ಅರ್ಥವೇ ಪ್ರೀತಿ ಎಂಬುದಲ್ಲವೇ, ಆ ಪ್ರೇಮವೇ ಇಲ್ಲದೆ ನಾನು ನೀನು ಯಾಕೆ. ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲ್ಲಿ, ನೋಟ ಒಂದೇ ಸಾಕು ದಿನವು ಮೆರೆಯಲೇಬೇಕು, ಪ್ರೇಮಾಮೃತದ ಗಾನ ಬರೆಯೋಣ ಬಾ. ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ನನ್ನ ನನ್ನ ನನ್ನ ನಾನ ನನ್ನ ನಾನ ನನ ನಾನ ನನ ನನ ನನ ನನ ನಾನ ನನ ನಾನ
4: ಹದಿನಾಲ್ಕು
3: ಭಾಷೆಯಲ್ಲಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಭಾರತೀಯ ಭಾಷೆಗಳಲ್ಲದೆ ನಿಮ್ದು ಅರಬ್ಬಿ ಭಾಷೆಗೆ, ಇದು ಅರಬ್ಬಿ, ಮಾಲ್ಡೀವ್, ನೇಪಾಳ ಮತ್ತು ಇನ್ನು ಅನೇಕ ವಿದೇಶಿ ಭಾಷೆಗಳಿಗೆ ಸಂಗೀತ ನಿರ್ದೇಶನ ಮಾಡಿ ಸೈ ಮತ್ತು ಜೈ ಅನಿಸಿಕೊಂಡಿದ್ದೆ.
4: ಖಂಡಿತ ಸರ್, ಖಂಡಿತ. ನಿಮ್ಮ
3: ಒಳ್ಳೆ ಟಾಪಿಕ್ ತಂದಿದ್ದೀರಾ, ಒಳ್ಳೆ ಖುಷಿ ಆಯ್ತು. ಕಾರ್ಯಕ್ರಮನೂ ಅಷ್ಟೇ ಬ್ಯೂಟಿಫುಲ್ ಆಗಿ ನಡೆಸಿಕೊಡ್ತಾ ಇದ್ದೀರಿ. ಮತ್ತೊಮ್ಮೆ ಧನ್ಯವಾದ, ವಂದನೆ ರೀ.
4: ಎಸ್ ಸರ್, ನಿಮ್ಮ ಒಂದು ವಿಶೇಷ ಮಾಹಿತಿಗಾಗಿ, ಹಾಗೆ ವಿಶೇಷ ಗೀತೆನ ಆಯ್ಕೆ ಮಾಡಿಕೊಂಡು ಹಾಡಿದಕ್ಕಾಗಿ ಧನ್ಯವಾದ.
3: ಜೂಬ್ಲಿ ಸಾಂಗ್, ನಮಸ್ಕಾರ.
4: ಎಸ್ ಸರ್, ಎಸ್ ಸರ್. ಓಕೆ ಸ್ನೇಹಿತರ, ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ, ನಾನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
5: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
7: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
8: ಸೂರ್ಯಘರ್.
9: ಏ ದೀಪಾ, ಏನಿದು, ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
10: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ಟಣ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
11: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
10: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
14: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
13: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
14: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
13: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
14: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರ್ಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
15: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕರು, ಗಾಯಕರು, ಗೀತ ರಚನೆಕಾರರು, ನಿರ್ಮಾಪಕರು, ಜೊತೆಗೆ ಪದ್ಮಭೂಷಣ ಪ್ರಶಸ್ತಿ ವಿಜೇತರಾದಂತಹ ಇಳೆಯ ರಾಜ ಅವರ ಹುಟ್ಟ ಹಬ್ಬದ ಪ್ರಯುಕ್ತ ಅವರ ಒಂದು ನಿರ್ದೇಶನ ಮಾಡಿದಂತಹ ಗೀತೆಗಳನ್ನು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ನನ್ನೆಲ್ಲ ಪ್ರೀತಿಯ ಕೇಳುಗರು ಒಬ್ಬರಿಗಿಂತ ಒಬ್ಬರು ತುಂಬ ಚಂದ ಚಂದದ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದಾರೆ. ಜೊತೆಗೆ ನಮಗೆ ವಾಸುಕಿ ಸರ್ ಅವರು ಮೆಸೇಜನ್ನು ಕೂಡ ಮಾಡಿದ್ದಾರೆ, ಇಳೆಯ ರಾಜ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ. ಎಸ್ ಸರ್, ನಿಮ್ಮ ಕಡೆಯಿಂದ ಅವರಿಗೆ ಕೂಡ ವಿಶೇಷನ ತಿಳಿಸ್ತೀವಿ. ಹಾಗೆ ಮುಟ್ಟತ್ತೆ ನಿಮ್ಮ ವಿಶೇಷ ಕೂಡ. ಸ್ನೇಹಿತರೆ, ನೀವು ಕೂಡ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಇಷ್ಟವಾದಂಥ ಗೀತೆಯನ್ನು ಹಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
16: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
0: ನಮಸ್ತೆ ಬೀನಾ ಮೇಡಮ್, ಹೇಗಿದ್ದೀರಿ?
16: ಚೆನ್ನಾಗಿದ್ದೀನಿಪ್ಪ.
0: ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
16: ಇದು ಗೀತಾ ಅವರ ಗೀತಾ ಫಿಲ್ಮ್ ಆಗಿದೆಯಾ?
0: ಹಾ,
16: ಅದಾಯ್ತಾ?
0: ಇಲ್ಲ,
16: ಹಾಡಿ ಆಗಿಲ್ವಾ? ಓಕೆ, ಥ್ಯಾಂಕ್ ಯು. ಹೇಳ್ತೀನಿಪ್ಪ, ಅವರಿಗೆ ಶುಭಾಶಯಗಳು. ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ದ ಫೇಮಸ್ ಆಕ್ಟರ್ ಶಂಕರಣ್ಣನ್ ಅವರ ಹಾಡು ಕೇಳಿ ಥ್ಯಾಂಕ್ ಯು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ಕಾಲಕ್ಕೆ ಕುಣಿದು ನಳಿರು ರಾಗಕ್ಕೆ ನಳಿರು ನನ್ನಂತ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಲತೆಯ ಮಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ ಲದ್ದೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ.

0: ಸೂಪರ್. ಎಸ್, ಮ್ಯೂಸಿಕ್ ಸಮೇತ ತುಂಬಾ ಖುಷಿ ಖುಷಿಯಲ್ಲಿ ಜಾಲಿಯಾಗಿ ಹಾಡಿದ್ರಿ.
1: ಅವ್ರ ಹಾಡುಗಳಿಂದ ಹಿಂಗೆ ಅಲ್ವಾ ಎಲ್ಲಾನು ಅಷ್ಟೇ ಅವ್ರ ಹಾಡುಗಳು.
0: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ಓಕೆ ಮ್ಯಾಮ್, ಎಸ್, ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ.
2: ಹಲೋ.
0: ನಮಸ್ತೆ. ಶೆಟ್ರೆ, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಮ್ಮೂರ ಮಂದಾರ ಹೂವಿನಿಂದ.
0: ಎಸ್ ಮೇಡಮ್.
2: ಈಗ ನಾನು ನನ್ನ ಮಟ್ಟಿಗೆ ಹಾಡ್ತೀನಿ, ಮಕ್ಕಳು ಚೇಂಜ್ ಮಾಡ್ಬೇಡಿ.
0: ಓಕೆ.
2: ನಾನು ಯಾವ ಹಾಡಿದ್ದೆ ಇಲ್ಲಿ ಬೆಸ್ಟ್ ಹಾಡ್ತಾ ಇದ್ದೀನಿ.
0: ಆಯ್ತು ಮೇಡಮ್.
2: ಕೇಳಿ ಕೋಗಿಲೆ ಇಂಪಾಗಲ, ಕೇಳಿ ಮಲ್ಲಿಗೆ ಕಂಪಾಗಲ, ಎಲ್ಲೆಲ್ಲೋ ಹೊಸ ಬೆಳಕು.

0: ಹೊಸತಿಗರು ಬಂದಂತಾಯಿತು. ಧನ್ಯವಾದಗಳು.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯಿತು. ಹಾಗೆ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಇಳೆಯರಾಜ ಅವರು ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಂತ ಹೇಳಿದೆ. 2010 ಇಳೆಯರಾಜ ಅವರಿಗೆ ಭಾರತದ 3ನೇ ಅತ್ಯುತ್ತಮ ಪ್ರಶಸ್ತಿ ನಾಗರಿಕ ಗೌರವವಾದ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಜೊತೆಗೆ ಪದ್ಮವಿಭೂಷಣ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರೇ, ಹೇಗಿದ್ದೀರಿ?
2: ಆರಾಮಿದ್ದೀವ್ರಿ. ನಿಮ್ದು ನಾಷ್ಟ ಆಯ್ತಂತ ಕೇಳಿದೆ ರೀ.
1: ಎಸ್ ಮೇಡಮ್. ಯಾಕೆ

0: ಅಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಸೌಮ್ಯ ಅವರು, ಏನಾಯ್ತು?
1: ಏನಿಲ್ಲ ಮೇಡಮ್, ಆರೋಗ್ಯವಾಗಿ ಇದ್ದೀವಿ.
0: ವೆರಿ ನೈಸ್, ಸೂಪರ್. ಯಾವಾಗ್ಲೂ ಖುಷಿ ಖುಷಿಯಾಗಿರಿ ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ.
0: ಹಾ ಹೇಳಿ.
1: ಇಬ್ಬರು ಸೋದರಳೆಗಳದ ಹುಟ್ಟು ಹಬ್ಬ ಇವತ್ತ.
0: ಓಹೋ, ಓಕೆ.
1: ಒಬ್ಬ ಜಯಂತ್ ಅಂತ, ಬೆಂಗಳೂರಿಂದ ಜಯಂತ್. ಇನ್ನೊಬ್ಬ ತಿಕೋಟದಿಂದ ವರುಣ್ ಅಂತ, ಅವನಿಗೆ ನಮ್ಮ ಅಪ್ಪನ ಹೆಸರು ಇಟ್ಟಿವಿ ದೊರೆಪ್ಪ ಅಂತೇಳಿ. ನಾವೆಲ್ಲ ವರುಣ್ ಅಂತ ಕರಿ, ಮನೆಗೆಲ್ಲ ದೊರೆಪ್ಪ ಅಂತ ಕರೀತಾರ, ಸಾಲಿ ಒಳಗ ವರುಣ್ ಅಂತ ಹಚ್ಚಾರು.
0: ಓಹೋ, ಹಾಗೆ.
1: ಹಾಗ ಅವರಿಬ್ರು ಸೇಮ್ ವಯಸ್ಸು. ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು.
0: ಓಕೆ ಮೇಡಮ್, ಓಕೆ
1: ಓಕೆ ಮೇಡಮ್.
0: ಸೌಮ್ಯ ಮೇಡಮ್ ಅವ್ರ ಕಡೆಯಿಂದ ಜಯಂತ್ ಅವರಿಗೂ ವರುಣ್ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು. ಮುಂದಿನ ಕರೆ ಅಂತ ಹೋಗ್ರಿ.
0: ಥ್ಯಾಂಕ್ ಯು. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ, ಯಾರಿದು? ಸ್ವಲ್ಪ ಜೋರಾಗಿ ಮಾತಾಡಿ, ಮತ್ತೆ ಸಿಗ್ನಲ್ ಇರೋ ಪ್ಲೇಸ್, ಸ್ವಲ್ಪ ಸಿಗ್ನಲ್ ಇರೋ ಪ್ಲೇಸಿಗೆ ಬನ್ನಿಮ್ಮ. ನಿಮ್ಮ ವಾಯ್ಸ್
2: ಸಿಗ್ನಲ್ ಹತ್ರ ಇದ್ದೀನಿ.
0: ಓಕೆ ಓಕೆ ಓಕೆ, ಡನ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಕಲ್ಪನಾ?
2: ಜಯಂತ್ ಕಾಕೇನಿ ಅವ್ರದ್ದು ಮೇಡಮ್. ಅಲ್ಲ
0: ಅಲ್ಲ, ಹಲೋ, ಇಳೆಯ ರಾಜ ಅವರ ಹುಟ್ಟುಹಬ್ಬ.
2: ಓಂಕಾರದಿ ಕಂಡೆ ಪ್ರೇಮ ನಾದವ, ಈ ತಾಣದಿ ಕಂಡೆ ಈ ಶುಭೋದಯ, ಮಂದಾರ ಹೂವು ನೀನು ಕಂದೆ ಬಾಳಿಗೆ, ಸುಗಂಧ ಸೋಸಿ ನಿನ್ನ
0: ತಂಪು ತಂದಿದೆ.
2: ಇಲ್ಲ ಮೇಡಮ್, ಅಯ್ಯೋ ಅದೇ ವರ್ಕ್ ಮಾಡ್ಕಂತ ಇರ್ತೀನಿ, ಇವತ್ತಾಗ್ಲಿಲ್ಲ ಬರೀಲಿಕ್ಕೆ.
0: ಥ್ಯಾಂಕ್ ಯು.
2: ಇಲ್ಲ, ಟ್ರಾನ್ಸ್ಕ್ರಿಪ್ಷನ್ ತಕ್ಕೊಂಡು ಮೊಬೈಲ್ ಅಲ್ಲಿ ನೋಡ್ಕೊಂಡು ಹೇಳೋದು, ಏನೋ ಹೊಟ್ಟೆ ಏನೋ ಕಲಿತೀವಿ ನಿಮ್ಮಿಂದ. ದಿನ ನಮ್ಗೆ ಹೋಮ್ವರ್ಕ್.
0: ಮತ್ತೊಂದು ಕರೆ ತೊಗೊಳ್ಳೋಣ. ನಮಸ್ತೆ. ಹಲೋ.
3: ಹಲೋ,
0: ನಮಸ್ತೆ.
3: ನಮಸ್ತೆ
0: ಶಾಂತಿನಿ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
0: ಆರಾಮ್ ಮೇಡಮ್, ಆರಾಮ್. ಮೇಡಮ್, ಯಾವ ಗೀತೆನ?
3: ಇಳಯರಾಜ. ಅಯ್ಯೋ, ಎಷ್ಟು ಅವ್ರ ಸಂಗೀತದ ಕೆಲವು ಹಾಡುಗಳ ಕೇಳಕ್ಕೆ ಖುಷಿ ಅಲ್ವಾ? ಮೈ ಮರೆಯುವಷ್ಟು ಖುಷಿ ಆಗುತ್ತೆ, ನಂತರ ಆನಂದ ಆಗುತ್ತೆ. ಚೆನ್ನಾಗಿ, ನನಗೂ ಇಷ್ಟ ಸುಮಾರು ಚಿತ್ರದ ಹಾಡುಗಳು. ಇದನ್ನು ಹೇಳಿದಾರ ಪ್ರಿಯಾದ?
0: ಇಲ್ಲ ಇಲ್ಲ, ಹೇಳಿ.
3: ಹಾ ಹೇ

0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್ ಸ್ನೇಹಿತರೆ, ಇಳಯರಾಜ ಅವರ ಗೀತೆಗಳ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅನ್ಸುತ್ತೆ. ಅಷ್ಟೊಂದು ಅದ್ಭುತವಾದ, ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆಗಳಿವೆ. ಎಸ್, ನನ್ನೆಲ್ಲ ಪ್ರೀತಿಯ ಕೇಳುಗರು ಕೂಡ ತುಂಬ ಚೆನ್ನಾಗಿ ಈ ದಿನ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡಿದರು. ಹಾಗೆ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಆಯಿತು. ಯಾರೆಲ್ಲ ಕರೆ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಮೆಸೇಜ್ ಮಾಡಿ ಅವ್ರಿಗೆ ವಿಶ್ ಮಾಡಿದ್ರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ದಿನ ಮಧುರ, ಜಯಂತ್, ಹಾಗೆ ಜಯಂತ್ ಬೆಂಗಳೂರು, ವರುಣ್ ಅವರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಸೊ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರಾಗಬೇಡಿ. ಸಂಜೆ ಕೂಡ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ಭಾಗವಹಿಸಿ. ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದೆರಡು ಲೈನ್ ಹಾಡನ್ನು ಹಾಡುವುದರ ಮುಖಾಂತರ ಈ ದಿನದ ಕಾರ್ಯಕ್ರಮವನ್ನು ಮುಗಿಸೋಣ. ಪ್ರೀತಿ

ಹೀಗೆ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು ಹೋ ಎಂತ ಮಾತಾಡಿದೆ ಹೋ ನೀ ಎಂತ ಮಾತಾಡಿ

0: ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ, ಜೊತೆಯಲಿ ಜೊತೆ ಜೊತೆಯಲಿ ಇರುವೆನೋ ಹೀಗೆ ಎಂತು ಲಾ ಲಾ ಲಾ ಲಾ ಸಾ ಸಾ ಸಾ ಸಾ. ಬಾನಾಡಿಗೊಂದು ಸವಿ ಮಾತು ಕಲಿಸುವ, ಆ ವೀಣೆಗೊಂದು ಎದೆರಾಗ ತಿಳಿಸುವ, ನದಿಗಳಿಗೆ ಅಲೆಗಳಿಗೆ ಕುಣಿವ ಮನಸ್ಸು ಕೊಡುವ, ಅರಳಿತಿರೋ ಹೂಗಳಿಗೆ ಒಲವ ಸುದಯ ಕೊಡುವ. ಬಾಳಿನ ಅರ್ಥವೇ ಪ್ರೇಮವೆಂಬುದಲ್ಲವೇ, ಪ್ರೇಮವೇ ಇಲ್ಲದೆ ನಾನು ನೀನು ಯಾಕೆ. ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ. ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮೊಟ್ಟಿಗೆ ಹೀಗೆ ಇರಲಿ ಅಂತ ಆಶಿಸ್ತಾ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸ್ಟೇ ಟ್ಯೂನ್.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
4: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
3: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986-75-96-61. ಸಂಖ್ಯೆ ಮತ್ತೊಮ್ಮೆ 9986-75-96-61.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
8: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
1: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6 and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
5: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
9: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ.

ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದರೂ ಕತೆಯನ್ನು ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತು ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ಈ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನು ಓದಿದಾಗ ಜೀವನ ಹೀಗೂ ಇರುತ್ತಾ ಅನಿಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನು ಓದಿದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತು, ಪುಸ್ತಕವನ್ನು ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನು ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನು ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಭಿಕ್ಷುಕನ ಕಥೆ ಅಂತ ಹೇಳಿ. ಆನಂದಪುರ ಎಂಬುದು ಒಂದು ಊರು. ಹತ್ತಾರು ಕೇರಿಗಳು ಹೊಂದಿದ ಈ ಊರಿನಲ್ಲಿ ಒಂದು ನದಿ ಹರಿತಿತ್ತು. ನದಿಯ ತಡದಲ್ಲಿ ಬಹು ಪುರಾತನವಾದ ದೇವಾಲಯ ಇದೆ. ಊರಿನಲ್ಲಿ ಒಬ್ಬ ಭಿಕ್ಷುಕ ಇರ್ತಿದ್ದ. ದೇವಾಲಯದ ಪೌಳಿಯಲ್ಲಿ ಅವನ ವಾಸ. ದಿನವಿಡೀ ಬೇಡಿ ತಂದ ಕಾಳುಗಳನ್ನ ಬೇಯಿಸಿ ತನ್ನ ಊಟದ ವ್ಯವಸ್ಥೆ ಮಾಡಿಕೊಳ್ತಿದ್ದ. ಭಿಕ್ಷುಕ ಮಲಗಿರುತ್ತಲೇ ತನ್ನ ಈ ದಾರಿದ್ರ್ಯ ಯಾವಾಗ ತಪ್ಪುತ್ತದೆ ಎಂದು ಯೋಚಿಸುತ್ತಲೇ ಇರುತ್ತಿದ್ದ. ಒಂದಿಲ್ಲೊಂದು ದಿನ ಆ ಭಗವಂತ ಸುವರ್ಣ ರಥವೀರಿ ಬಂದು ತನ್ನ ದುಃಖವನ್ನ ಬಡತನವನ್ನ ದೂರ ಮಾಡಬಹುದು ಎಂದು ಕನಸು ಕಾಣುತ್ತಲೇ ಇರ್ತಿದ್ದ. ಆದ್ರೆ ಅವನ ಕನಸು ನನಸಾಗಲೇ ಇಲ್ಲ. ಹೀಗಾಗಿ ಒಂದು ದಿನ ಕತ್ತಲು ಸರಿದು ಬೆಳಕು ಹರಿಯಿತು. ಪೂರ್ವದಲ್ಲಿ ಸೂರ್ಯ ಮೂಡಿ ಬಂಗಾರ ಬಣ್ಣ ಎಲ್ಲೆಡೆ ಪಸರಿಸತೊಡಗಿತು. ಮಲಗಿದ ಆ ಭಿಕ್ಷುಕ ಎದ್ದು ಹೊಳೆಯ ಹತ್ತಿರ ನಡೆದ. ನದಿಯ ನೀರೆಲ್ಲ ಹೊಂಬಣ್ಣವಾಗಿತ್ತು. ಸ್ನಾನ ಮಾಡುತ್ತಲೇ ಮನಸ್ಸು ಉಲ್ಲಾಸದಿಂದ ತುಂಬಿತು. ನೀರಿನಿಂದ ಹೊರಬರುತ್ತಲೇ ದೂರದಲ್ಲಿ ಬೆಳಕು ಕಾಣಿಸಿತು. ತಾನು ಕನಸಿನಲ್ಲಿ ಕಂಡ ಸ್ವರ್ಣ ರಥ ತನ್ನತ್ತ ಬರುತ್ತಿರುವುದು ಕಂಡು ಆಶ್ಚರ್ಯವಾಯಿತು. ರಥ ತನ್ನತ್ತ ಬಂದು ನಿಂತಿದ್ದನ್ನ ಕಂಡು ಹರುಷ ಚಿತ್ತನಾದ. ರಥದಿಂದ ದೇವರು ಬಂದು ನಸುನಕ್ಕ. ಭಿಕ್ಷುಕ ಮನದಲ್ಲೇ, ಇನ್ನು ನನ್ನ ದುರ್ದೆಸೆ ದೂರವಾಗುತ್ತದೆ, ತನಗೆ ಬೇಕಾದುದನ್ನ ಇವನ ಹತ್ತಿರ ಬೇಡಿ ಪಡೆಯಬಹುದು ಎಂದು ಎಣಿಸತೊಡಗಿದ. ಆಗ ಆ ದೇವನು ಮುಗುಳು ನಗುತ್ತಾ, ನನಗೆ ಕೊಡಬಹುದಾದ ನಿನ್ನಲ್ಲಿ ಏನಾದರೂ ಇದೆಯೇ? ದಯವಿಟ್ಟು ಅದನ್ನ ನಿರ್ಮಲ ಮನಸ್ಸಿನಿಂದ ನೀಡು ಎನ್ನುತ್ತಾನೆ. ಅವನ ಮಾತು ಕೇಳಿ ಆಶ್ಚರ್ಯದಿಂದ, ಭಿಕ್ಷುಕನಲ್ಲಿ ಭಿಕ್ಷೆಯೇ ಎಂದು ಪ್ರಶ್ನಾರ್ಥಕವಾಗಿ ನೋಡಿದ. ಅದಕ್ಕೆ ಮುಗುಳು ನಗುತ್ತಾ, ಹೌದು, ನಿನ್ನಲ್ಲಿ ಏನಿದೆಯೋ ಅದನ್ನೇ ಪ್ರಾಂಜಲ ಮನಸ್ಸಿನಿಂದ ನೀಡು ಎಂದನು. ತಿರುಕನಿಗೆ ಬಹಳ ನಿರಾಸೆಯಾಯಿತು. ಅನ್ಯ ಮನಸ್ಕನಾದ ಆಗಂತುಕನ ಮೇಲೆ ಕೋಪ ಬರಲಾರಂಭಿಸಿತು. ಆದರೆ ಎದುರಿಗೆ ನಿಂತ ವ್ಯಕ್ತಿ ನಗುತ್ತಲೇ ನಿಂತಿದ್ದ. ಇವನನ್ನ ಸಾಗ ಹಾಕಬೇಕು. ತನ್ನ ಜೋಳಿಗೆಯಿಂದ ಒಂದು ಮುಷ್ಟಿಯಷ್ಟು ಕಾಳನ್ನ ಅವನಿಗೆ ನೀಡಿದನು. ಆ ದಿನವೆಲ್ಲ ಅವನದೇ ನೆನಪಿನಲ್ಲಿ ಭಿಕ್ಷೆ ಬೇಡುತ್ತಾ ಸಾಗಿದ. ಸಂಜೆಯಾಗುತ್ತಲೇ ಎಂದಿನಂತೆ ಗುಡಿಯ ಪೌಳಿಗೆ ಬಂದನು. ದಿನವೆಲ್ಲ ಬೇಡಿ ತಂದ ಕಾಳುಗಳನ್ನ ತನ್ನ ಜೋಳಿಗೆಯಿಂದ ಸುರಿದನು. ಅವನಿಗೆ ಆಶ್ಚರ್ಯ ಕಾದಿತ್ತು. ತಂದ ಕಾಳುಗಳಲ್ಲಿ ಹತ್ತಾರು ಸುವರ್ಣ ಕಾಳುಗಳು. ಅವನಿಗೆ ಎಲ್ಲವೂ ಅರ್ಥ ಆಯಿತು. ತಾನು ನೀಡಿದ ಹಿಡಿ ಕಾಳಿಗಾಗಿ ಈ ಸುವರ್ಣ ಕಾಳನ್ನ ಭಗವಂತ ನೀಡಿದ್ದಾನೆ. ತನ್ನಲ್ಲಿ ಸಾಕಷ್ಟು ಕಾಳುಗಳಿದ್ದರೂ ದಾನ ಮಾಡುವಲ್ಲಿ ಲೋಭಿತನ ತೋರಿಸಿದೆ. ತನ್ನ ಸಂಗ್ರಹ ಬುದ್ಧಿಗೆ ತಕ್ಕ ಪ್ರತಿಫಲ ನೀಡಲಾಗಿದೆ ಎಂದು ಮಮ್ಮಲ ಮರುಗಿದ. ಅವನು ಭಿಕ್ಷೆ ಬೇಡುತ್ತಲೇ ಜೀವನ ಸಾಗಿಸಿದ. ಒಂದು ಅದ್ಭುತವಾಗಿರುವಂತಹ ಕಥೆ ಇದಾಗಿತ್ತಲ್ವ ಸ್ನೇಹಿತರೆ? ಸೊ ಜೀವನದಲ್ಲಿ ಯಾವಾಗ್ಲೂ ಅಷ್ಟೇ, ಆದಷ್ಟು ದಾನವನ್ನ ಮಾಡಬೇಕು. ನಮ್ಮ ಕೈಲಾಗೋದಕ್ಕಿಂತ ಹೆಚ್ಚಿನ ದಾನವನ್ನಲ್ದೇ ಇದ್ರು ನಮ್ಮ ಕೈಲಾದಷ್ಟು ದಾನವನ್ನ ನಾವು ಮಾಡಬೇಕು. ಆಗ ಜೀವನ ಸಾರ್ಥಕವಾಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಅದೇ ರೀತಿಯ

ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೇನೆ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೋ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು

ಹೋಗ್ತಿದ್ರು. ಅದರಿಂದ ಅವನ ಕಾಲಯಾಪನೆ ನಡೀತಿತ್ತು. ಅದಕ್ಕಾಗಿ ಬಡವರನ್ನ ಅವನು ಎಂದಿಗೂ ಪೀಡಿಸಿದವನಲ್ಲ. ಒಂದು ದಿನ ಒಬ್ಬಾತ ಒಂಟೆಯ ಮೇಲೆ ಕುಳಿತುಕೊಂಡು ಆ ದಾರಿಗೆ ಬಂದ. ಅವನು ತುಂಬಾ ಬಾಯಾರಿದ್ದ. ಜೋಸೆಫ್ ಧಾರಾಳವಾಗಿ ನೀರು ನೀಡೋದ್ರಿಂದ ಅವನ ಬಳಲಿಕೆ ನೀಗಿತ್ತು. ದಾರಿ ಹೋಕರಿಗೆ ಪ್ರತಿಫಲದ ಆಸೆ ಇಲ್ಲದೆ ಅವನು ನೀರು ಕೊಡುತ್ತಿರುವ ಸಂಗತಿ ಕೇಳಿ ತಿಳಿದುಕೊಂಡ ಅವನಿಗೆ ಸಂತಸವಾಯಿತು. ತನ್ನ ಒಂಟೆಯ ಮೇಲಿದ್ದ ಚೀಲದಿಂದ ಒಂದು ದೊಡ್ಡ ಗ್ರಂಥವನ್ನ ಹೊರತೆಗೆದ. ಅದನ್ನ ಜೋಸೆಫ್ನಿಗೆ ಕೊಡುತ್ತಾ, ಅಣ್ಣಯ್ಯ, ಬಡವರ ಮೇಲೆ ನೀನಿರಿಸಿದ ಪ್ರೀತಿಗಾಗಿ ನಿನಗೆ ನಾನು ಕೊಡುತ್ತಿರುವ ಕೊಡುಗೆ ಇದು. ಇದರಲ್ಲಿ ಎಲ್ಲಾ ವ್ಯಾಧಿಗಳಿಗೂ ಚಿಕಿತ್ಸೆ ಮಾಡುವ ವಿವರ ಇದೆ. ಇದರ ಆಧಾರದಿಂದ ನೀನು ಯಾರಿಗೆ ಚಿಕಿತ್ಸೆ ಮಾಡಿದ್ರೂ ಸರಿ, ಅದರ ಪ್ರತಿಫಲ ಕೇಳಬಾರದು. ಅವರಾಗೆ ಕೊಟ್ರೆ ತೆಗೆದುಕೋ. ಈ ಮಾತು ನೆನಪಿಡು ಎಂದು ಜೋಸೆಫ್ ಅವನ ಮಾತಿಗೆ ಸಮ್ಮತಿಸಿದ. ಗ್ರಂಥವನ್ನ ತೆಗೆದುಕೊಂಡ. ಅಂದಿನಿಂದ ಅವನು ಯಾವ ಕಾಯಿಲೆಗೆ ಚಿಕಿತ್ಸೆ ಮಾಡಿದರೂ ತಕ್ಷಣ ಗುಣವಾಗ್ತಿತ್ತು. ಬಡವರಿಂದ ಪ್ರತಿಫಲ ಯಾಚಿಸದೆ ನಗು ನಗುತ್ತಾ ಸೇವೆ ಮಾಡ್ತಿದ್ದ. ಆದರೆ ಶ್ರೀಮಂತರು ಅವನ ಬಳಿ ಬಂದರು. ಅವನ ಚಿಕಿತ್ಸೆಯಿಂದ ತೃಪ್ತರಾಗಿ ಬಂಗಾರದ ನಾಣ್ಯಗಳನ್ನ ಕೊಟ್ಟು ಹೋದರು. ಅದರಿಂದ ಜೋಸೆಫ್ ಧನಿಕನಾದ. ಒಂದು ಸಲ ಮಹಾರಾಜನ ಮಗಳ ಚಿಕಿತ್ಸೆ ಮಾಡಿ ರಾಜವೈದ್ಯ ಎಂದು ಗೌರವವನ್ನ ಕೂಡ ಪಡಿತಾನೆ. ಬಳಿಕ ಅವನಿಗೆ ಜಂಭ ಬಂತು. ತಾನೇಕೆ ಉಚಿತವಾಗಿ ಔಷಧಿ ಕೊಡಬೇಕು ಅಂತ ಅವನಿಗೆ ಅನ್ನಿಸ್ತು. ಒಂದು ದಿನ ರಾತ್ರಿ ಹೆಂಗಸೊಬ್ಬಳ ಮಗುವಿಗೆ ಹಾವು ಕಚ್ಚಿತು. ಅವಳು ಜೋಸೆಫ್ನ ಮನೆಗೆ ಬಂದು ಚಿಕಿತ್ಸೆ ಮಾಡುವಂತೆ ಯಾಚಿಸಿದಳು. ಆದರೆ ಜೋಸೆಫ್ ಅತಿ ಆಸೆಯಿಂದ ತನಗೆ ಹಣ ಕೊಟ್ಟರೆ ಮಾತ್ರ ಬರುವುದಾಗಿ ಹೇಳ್ತಾನೆ. ಆಕೆ ಮೊದಲೇ ಬಡವಳಾಗಿದ್ರಿಂದ ಯಾವುದೇ ರೀತಿ ಹಣ ಇರುವುದಿಲ್ಲ. ತನ್ನ ಹತ್ರ ಇರೋ ಅಲ್ಪ ಸ್ವಲ್ಪ ಹಣನ ಕೊಟ್ಟು ಹೇಗಾದ್ರೂ ಮಾಡಿ ನನ್ನ ಮಗುವನ್ನ ಬದುಕಿಸಿಕೊಡಿ ಅಂತ ಕೇಳ್ತಾಳೆ. ನಂತರ ಆಕೆಯ ಚಿಕಿತ್ಸೆಯನ್ನು ಮಾಡುವುದಕ್ಕೆ ಜೋಸೆಫ್ ಅಲ್ಲಿಗೆ ಹೋಗ್ತಾನೆ. ಆಕೆಯ ಚಿಕಿತ್ಸೆಯನ್ನ ಮಾಡ್ತಾನೆ. ಚಿಕಿತ್ಸೆ ಮಾಡಿ ಆಕೆ ಗುಣವಾಗ್ತಾಳೆ. ಆದರೆ ಈತನ ಕಣ್ಣು ನಿಧಾನಕ್ಕೆ ಮಬ್ಬಾಗುವುದಕ್ಕೆ, ಮಂಜು ಮಂಜಾಗುವುದಕ್ಕೆ ಶುರುವಾಗುತ್ತೆ. ನಂತರ ಕೆಲವೇ ಸಮಯದಲ್ಲಿ ತಾನು ಸಂಪೂರ್ಣವಾಗಿ ಕುರುಡನಾಗ್ತಾನೆ. ಆಗ ಅವನಿಗೆ ಅರಿವಾಗುತ್ತೆ, ತಾನು ಆಕೆಯ ಬಳಿ ದುಡ್ಡು ಬೇಕು ಅಂತ ಕೇಳಿದ್ದಕ್ಕೆ ಹಣವನ್ನು ತೆಗೆದುಕೊಂಡು ಈಕೆಯ ಚಿಕಿತ್ಸೆಯನ್ನು ಮಾಡಿದ್ದಕ್ಕಾಗಿ ಈ ಥರ ಆಗಿದೆ ಅನ್ನುವಂಥ ಅರಿವಾಗುತ್ತೆ. ಆದರೆ ಅದಾಗಲೇ ಆತ ತನ್ನ ಕಣ್ಣನ ಕಳೆದುಕೊಂಡಿರ್ತಾನೆ. ಎಂತಹ ಒಂದು ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ? ಆಸೆ ಇರಬೇಕು ಜೀವನದಲ್ಲಿ, ಆದರೆ ಅತಿ ಆಸೆ ಯಾವತ್ತೂ ಕೂಡ ಇರಬಾರ್ದು. ಒಂದೊಳ್ಳೆ ನೀತಿ ಇರುವಂತಹ ಕಥೆ ಆಗಿತ್ತು ಅಲ್ವಾ ಇದು? ಸೊ ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9896860969620969 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative.

ನಮಸ್ಕಾರ, ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 8, ಇದರಲ್ಲಿರುವಂತಹ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಬೇಟ್ಸ್ ಸಂಬಂಧಪಟ್ಟ ಸಂಪುಟದಲ್ಲಿ ಬರುವಂತಹ ಆಯ್ದ ಭಾಗವನ್ನು ನಾನು ನಿಮ್ಮ ಮುಂದೆ ತೆರೆದಿಡುತ್ತೇನೆ. ಅಬ್ರಕದ ಗಣಿ ಕಾರ್ಮಿಕರ ಕಲ್ಯಾಣ ನಿಧಿ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಮಿಕ ಸದಸ್ಯರಾದ ಸಮಯದಲ್ಲಿ ಸದನದಲ್ಲಿ ಮಾಡಿದ ಚರ್ಚೆ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬಿಹಾರದ ಮೈಕಾ ಗಣಿಗಳಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರ ಒಟ್ಟು ಸಂಖ್ಯೆ 41,431. ಮದ್ರಾಸಿನಲ್ಲಿ 18,379. ರಜಪುಟಾಣದಲ್ಲಿ 15,000. ಆದ ಕಾರಣದಿಂದ ರಜಪುಟಾಣಕ್ಕೆ ಪ್ರತ್ಯೇಕವಾಗಿ ಸಮಿತಿಯೊಂದನ್ನು ರಚಿಸುವ ಅಗತ್ಯವಿಲ್ಲವೆಂದು ತೀರ್ಮಾನಿಸಲಾಯಿತು. ಈ ತೀರ್ಮಾನಕ್ಕೆ ಕಾರಣ ಸ್ಪಷ್ಟವಾಗಿ ಇದೆ. ಈ ಸಲಹಾ ಸಮಿತಿಗಳ ಆಡಳಿತಾತ್ಮಕ ವೆಚ್ಚ ಬಹಳ ಹೆಚ್ಚಾಗಿ ಬೆಳೆಯುತ್ತಿದೆ ಹಾಗೂ ಈ ನಿಧಿಯ ಬಹುಪಾಲು ಹಣ ಆಡಳಿತಾತ್ಮಕ ವಿಷಯಗಳಿಗೆ ವ್ಯಯವಾಗುವುದು ನನಗೆ ಇಷ್ಟವಾಗುವ ಸಂಗತಿಯಾಗಿರಲಿಲ್ಲ. ಆದ್ದರಿಂದ ಹೊಸದಾಗಿ ಬೇರೊಂದು ಸಮಿತಿಯನ್ನು ನೇಮಕ ಮಾಡುವ ಪ್ರಮೇಯವನ್ನು ತಪ್ಪಿಸುವ ಉದ್ದೇಶ ನನ್ನದಾಗಿತ್ತು. ಸಾಧ್ಯವಾದರೆ ಈ ಜವಾಬ್ದಾರಿಯನ್ನು ಅನ್ಯ ಮಾರ್ಗದಲ್ಲಿ ನಿರ್ವಹಿಸುವ ಅಪಾಯಗಳನ್ನು ನೋಡಬೇಕೆಂಬುದಾಗಿತ್ತು. ಮಾನ್ಯರೇ, ಮಸೂದೆಯು ಬೇರೆ ಇನ್ನೂ ಯಾವ ನಿರ್ದಿಷ್ಟವಾದ ಅಂಶಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ಅಪೇಕ್ಷಿಸುತ್ತದೆ ಎಂದು ನನಗೆ ಗೊತ್ತಿಲ್ಲ. ವಿಷಯವು ಬಹಳ ತುರ್ತಾಗಿರುವುದರಿಂದ ಈ ಮಸೂದೆಯನ್ನು ಆದಷ್ಟು ಶೀಘ್ರವಾಗಿ ಶಾಸನಗಳ ಹೊತ್ತಿಗೆಯಲ್ಲಿ ನೋಡುವುದು ನನ್ನ ಬಯಕೆಯಾಗಿದೆ. ಗೌರವಾನ್ವಿತ ಸದಸ್ಯರ ಹೆಸರಿನಲ್ಲಿ ಒಂದು ತಿದ್ದುಪಡಿ ಇರುವುದು ನನ್ನ ಗಮನಕ್ಕೆ ಬಂದಿದೆ. ಅದರ ಪ್ರಕಾರ ಈ ಮಸೂದೆಯನ್ನ ಒಂದು ಪರಿಶೀಲನಾ ಸಮಿತಿ ಮುಂದೆ ಇಡಬೇಕೆಂದು. ಯಾವ ಸಮಿತಿಯ ಮುಂದೆಯೂ ಈ ಮಸೂದೆ ಹೋಗುವ ಅವಶ್ಯಕತೆ ಇಲ್ಲ ಮತ್ತು ನಾನು ಆ ಕ್ರಮವನ್ನು ವಿರೋಧಿಸುತ್ತೇನೆ. ಕಾರಣವೇನೆಂದರೆ ಈ ಮಸೂದೆಯು ಯಾವ ಬಗೆಯಲ್ಲೂ ವಿವಾದಾತ್ಮಕವಾಗಿಲ್ಲ ಅಥವಾ ಜಟಿಲವಾಗಿಲ್ಲ. ಪ್ರಯುಕ್ತ ಇದು ಪರಿಶೀಲನಾ ಸಮಿತಿಯೊಂದರ ಸಮಯವನ್ನು ವೃಥಾ ಪೋಲು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದಾಗ್ಯೂ ಸದನದ ಸದಸ್ಯರು ಈ ಮಸೂದೆಯನ್ನು ಪರಿಶೀಲನಾ ಸಮಿತಿಯ ಮುಂದೆ ಇಡಲು ಯಾವ ಅಡ್ಡಿಯೂ ಇಲ್ಲ. ಹೀಗೆ ಇದಕ್ಕೆ ಒಪ್ಪಿಗೆ ಕೊಡುವುದಾದರೆ ಮತ್ತು ಈ ಅಧಿವೇಶನ ಮುಗಿಯುವುದರೊಳಗಾಗಿ ಮಸೂದೆ ಮರಳಿ ಬರುತ್ತದೆ ಎಂಬ ಭರವಸೆ ಕೊಡುವುದಾದರೆ ನಾನು ಮಸೂದೆಯ 2ನೇ ಒಕ್ಕಣಿಕೆಯನ್ನು ಸೂಚಿಸುವುದಲ್ಲದೆ ಈ ತಿದ್ದುಪಡಿಗೆ ನನ್ನ ಅಭ್ಯಂತರವೇನೂ ಇಲ್ಲ. ಮನರೆ, ನಾನು ಮಂಡನೆಗೆ ಸೂಚಿಸುತ್ತೇನೆ. ಇದಕ್ಕೆ ಸಭಾಧ್ಯಕ್ಷರು ಪ್ರತಿಕ್ರಿಯಿಸಿ ಸೂಚನೆ ಮಂಡನೆಯಾಗಿದೆ ಎಂದು ಹೇಳುತ್ತಾರೆ. ಅಂಕಿಅಂಶಗಳಿವೆ. ಗಣಿ ಕೈಗಾರಿಕೆಯಲ್ಲಿ ನಿರತವಾಗಿರುವ ಕೆಲಸಗಾರರ ಕಲ್ಯಾಣ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಒಂದು ದತ್ತಿನಿಧಿಯನ್ನು ಸ್ಥಾಪಿಸುವ ಸಲುವಾಗಿ ವಿಷಯವನ್ನ ಮಂಡಿಸಬೇಕಾಗುತ್ತದೆ. ಸಭಾಧ್ಯಕ್ಷರ ಈ ಮಾತಿಗೆ ಬೊಂಬಾಯಿ ದಕ್ಷಿಣ ವಿಭಾಗದ ಶ್ರೀ ಮಹಮ್ಮದ್ ಇ ಎಚ್ ಜಾಫರ್ ಅವರು ಪ್ರತಿಕ್ರಿಯೆ ಕೊಡ್ತಾ, ಮನ್ನರೆ, ನಾನು ಹೀಗೆ ಸೂಚಿಸುತ್ತೇನೆ. ಈ ಮಸೂದೆಯನ್ನ ಈ ಕೆಳಕಂಡ ಮಹನೀಯರೊಳಗೊಂಡ ಪರಿಶೀಲನಾ ಸಮಿತಿಯ ಮುಂದೆ ತರುವುದು. ಗೌರವಾನ್ವಿತ ಸರ್ ಅಶೋಕ್ ರಾಯ್, ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕುಮಾರಿ ಮಣಿಬೆನ್ ಕರ, ಶ್ರೀ ಎಸ್ ಸಿ ಜೋಶಿ, ಬಾಬು ರಾಮನಾರಾಯಣ್ ಸಿಂಗ್, ಶ್ರೀ ಆರ್ ವೆಂಕಟಸುಬ್ಬಾರೆಡ್ಡಿ ಆರ್, ಶ್ರೀ ಗೌರಿಶಂಕರ ಕರಣ್ ಸಿಂಗ್, ಶ್ರೀ ಎ ಕರುಣಾಕರ ಮೆನನ್, ಪ್ರೊಫೆಸರ್ ಎನ್ ಜಿ ರಂಗ, ಶ್ರೀ ಜಾಫ್ರಿ ಡಬ್ಲ್ಯೂ ಟೈಸನ್, ಶ್ರೀ ಮದರ್ ದಾರಿ ಸಿಂಗ್, ಡಾಕ್ಟರ್ ಸರ್ ಜಿಯಾ ಉದ್ದೀನ್ ಅಹಮದ್, ಶ್ರೀ ಖಾನ್ ಬಹದ್ದೂರ್ ಹಾಫಿಜ್, ಶ್ರೀ ಎಂ ಗಜನ್ ಫರುಲ್ಲಾ, ಶ್ರೀ ಮೊಹಮ್ಮದ್ ನೌಮಾನ್ ಮತ್ತು ಸೂಚಕರು. ಹಾಗೂ 15 ಏಪ್ರಿಲ್ 1946 ಸಭೆ ಸೇರುವಂತೆ ಸೂಚನೆ ಕೊಡುವುದು. ಸಮಿತಿಯ ಸಭೆಯನ್ನು
ನಡೆಸಲು ಕನಿಷ್ಠ ಪಕ್ಷ 5 ಮಂದಿ ಸದಸ್ಯರಾದರೂ ಸೇರಬೇಕಾಗಿರುವುದು. ಅಧ್ಯಕ್ಷರು, 15ನೇ ತಾರೀಕು ಆಗಬಹುದು ತಾನೆ? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇಲ್ಲ, ಈ ದಿನಾಂಕವಾದರೆ ಬಹಳ ತಡವಾಗುತ್ತದೆ. ರಜಪುಟಾಣ ವಲಯವನ್ನ ಬಿಟ್ಟು ಕೊಡುತ್ತೇನೆಂದು ನಾನು ಹೇಳಲಿಲ್ಲ. ಅದಕ್ಕೋಸ್ಕರ ಪ್ರತ್ಯೇಕವಾದ ಬೇರೊಂದು ಸಮಿತಿಯನ್ನು ನಾನು ನೇಮಿಸುತ್ತೇನೆ. ಅದಕ್ಕೆ ದಿವಾನ್ ಚಮನ್ಲಾಲ್ ಹೇಳ್ತಾರೆ, ನನ್ನ ಗೌರವಾನ್ವಿತ ಸ್ನೇಹಿತರು ಇದಕ್ಕಾಗಿ ಪ್ರತ್ಯೇಕವಾದ ಸಮಿತಿಯೊಂದನ್ನು ರಚಿಸಬೇಕೆಂದು ಹೇಳಿದುದು ನನಗೆ ಕೇಳಲಿಲ್ಲ. ಬೇರೊಂದು ವಿಧಾನದಿಂದ ಎಂಬ ಮಾತು ಕೇಳಿತು. ಬೇರೊಂದು ಪ್ರತ್ಯೇಕ ಸಮಿತಿ ಎಂದು ಅವರು ಹೇಳಿದುದು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಈ ಕ್ರಮವನ್ನು ಗಮನಿಸಿದರೂ ಸಹ ರಜಪುಟಾಣವನ್ನು ಕೈಬಿಟ್ಟಿರುವುದು ಕಾಣುತ್ತದೆ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ನಿಧಿಯ ಮುಖಾಂತರ ಇಲ್ಲಿ ಕಲ್ಯಾಣ ಕಾರ್ಯಗಳನ್ನು ನಡೆಸಲು ಪ್ರಯತ್ನಿಸಲಾಗಿದೆ ಅಂತ. ದಿವಾನ್ ಚಮನ್ಲಾಲ್ ಅವರು ಅದಕ್ಕೆ ಉತ್ತರಿಸಿ, ಮದ್ರಾಸು ಮತ್ತು ಬಿಹಾರಕ್ಕೆ ಕೊಡುವ ಹಣವನ್ನ ರಜಪುಟಾಣಕ್ಕೆ ವರ್ಗಾಯಿಸುವರೇನು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಬೇರೊಂದು ಏಜೆನ್ಸಿಯನ್ನು ಅಥವಾ ಸಂಸ್ಥೆಯನ್ನು ಬಳಸಿಕೊಂಡು ನಾನು ಕೆಲಸಗಾರರ ಕ್ಷೇಮಾಭಿವೃದ್ಧಿಗಾಗಿ ಯೋಚಿಸಬಹುದು. ಈ ನಿಧಿಯಿಂದ ಖರ್ಚು ಭರಿಸಲು ಬರುತ್ತದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತೆ ಮುಂದುವರಿತಾ ಹೇಳ್ತಾರೆ, ಈ ಮಸೂದೆಯ ವಿರುದ್ಧ ಮಾಡಿರುವ ಟೀಕೆಗಳಿಗೆ ಉತ್ತರವನ್ನು ಕೊಡಲು ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. 3 ಜನ ಭಾಷಣಕಾರರು ಎತ್ತಿದ ಪ್ರಶ್ನೆಗಳಿಗೆ ನಾನು ತುಂಬಾ ಸಂಕ್ಷಿಪ್ತವಾಗಿ ಉತ್ತರ ಕೊಡಬಯಸುತ್ತೇನೆ. ಮೊದಲು ನನ್ನ ಗೆಳೆಯರಾದ ಶ್ರೀ ಟೈಸನ್ ಅವರು ಎತ್ತಿದ ಸಂಗತಿಯನ್ನು ತೆಗೆದುಕೊಳ್ಳುತ್ತೇನೆ. ನನ್ನ ಸೂಚನೆಯನ್ನ ಬೆಂಬಲಿಸಿ ನಾನು ಮಾಡಿದ ಭಾಷಣದಲ್ಲಿ ಅಬ್ರಕದ ಹೆಚ್ಚುವರಿ ದಾಸ್ತಾನಿನ ಬಗ್ಗೆ ಆಗಲಿ ಅಥವಾ ಹೆಚ್ಚುವರಿ ಮೇಲು ತೆರಿಗೆ ಹಾಕುವ ಅಗತ್ಯದ ಬಗ್ಗೆ ಆಗಲಿ ಅಥವಾ ನ್ಯಾಯಮೂರ್ತಿ ಶ್ರೀ ಬೋಬೆನ್ ರವರ ವರದಿ ಬಗ್ಗೆ ಆಗಲಿ ನಾನು ಪ್ರಸ್ತಾಪ ಮಾಡಲಿಲ್ಲ. ಮನರೆ ಪ್ರಜ್ಞಾಪೂರ್ವಕವಾಗಿಯೇ ನಾನು ಈ ಅಂಶಗಳನ್ನು ಎತ್ತಿರಲಿಲ್ಲ. ಅದಕ್ಕೆ ಕಾರಣ, ಹೇಗೋ ನನ್ನ ಸ್ನೇಹಿತರಾದ ಶ್ರೀ ಟೈಸನ್ ಅವರು ಇದರ ಬಗ್ಗೆ ಪ್ರಶ್ನೆ ಕೇಳಿಯೇ ಕೇಳುತ್ತಾರೆ, ಆಗ ಉತ್ತರ ರೂಪದಲ್ಲಿ ಪ್ರಸ್ತಾಪಿಸೋಣವೆಂದು ಲೆಕ್ಕ ಹಾಕಿದ್ದೆ. ನಾನೇ ಮೊದಲು ಪ್ರಸ್ತಾಪ ಮಾಡಲೇಬೇಕೆಂದರೆ ಈ ಸದನದ ಸಮಯವನ್ನು ಉಳಿಸುವುದು ನನ್ನ ಮನಸ್ಸಿನಲ್ಲಿ ಕೂಡ ಇತ್ತು. ಮನರೆ ವಸ್ತುಸ್ಥಿತಿ ಹೇಗಿದೆ? ಪ್ರೊಫೆಸರ್ ಆರಾಧ್ಕರ್ ಅವರ ಆಧಾರದ ಮೇಲೆ ಕಾರ್ಮಿಕ ಇಲಾಖೆ ಮತ್ತು ಭಾರತ ಸರ್ಕಾರ ಸಾಮಾಜಿಕ ಕಲ್ಯಾಣ ಕಾರ್ಯಗಳ ಬಗ್ಗೆ ಕ್ರಮ ಕೈಗೊಳ್ಳುವುದೆಂದು ನಿರ್ಧಾರವಾಗಿದ್ದರೂ ಸಹ ಪ್ರೊಫೆಸರ್ ಆರಾಧ್ಕರ್ ಅವರ ವರದಿ ಬರುವುದಕ್ಕೆ ಬಹಳ ಮೊದಲೇ ಕಾರ್ಮಿಕ ಇಲಾಖೆ ಈ ಬಗ್ಗೆ ತೀರ್ಮಾನ ಮಾಡಿತ್ತು. ಕಾರ್ಮಿಕ ಇಲಾಖೆ ತೆಗೆದುಕೊಂಡ ನಿರ್ಧಾರಗಳನ್ನ ನ್ಯಾಯಮೂರ್ತಿ ರೂಬೆನ್ ಅವರು ಅಬ್ರಕದ ಕೈಗಾರಿಕೋದ್ಯಮದ ಬಗ್ಗೆ ತಯಾರಿಸಿರುವ ತಮ್ಮ ವರದಿಯಲ್ಲಿ ಸಂಪೂರ್ಣವಾಗಿ ಬೆಂಬಲಿಸಿರುವುದು ನನಗೆ ತುಂಬಾ ಸಂತಸ ತಂದಿದೆ. ವಾಸ್ತವವಾಗಿ ರೂಬೆನ್ ಅವರು ಈ ವರದಿಯಲ್ಲಿ ತಯಾರಾದ ಅಥವಾ ರಫ್ತಾದ ಅಬ್ರಕದ ಮೇಲೆ ಸಾಮಾನ್ಯ ತೆರಿಗೆಯನ್ನು ಹಾಕಬೇಕು ಮತ್ತು ಈ ಸಾಮಾನ್ಯ ಮೇಲು ತೆರಿಗೆಯಿಂದ ವಸೂಲಾದ ಹಣದ 1/12 ಭಾಗವನ್ನ ಅಬ್ರಕದ ಗಣಿ ಕೆಲಸಗಾರರ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಬಳಸಬೇಕೆಂದು ಶಿಫಾರಸು ಮಾಡಿರುತ್ತಾರೆ. ಹಾಗಾಗಿ ಈ ಕ್ರಮಗಳನ್ನು ನಾವು ಕೈಗೊಳ್ಳುವುದರ ಮೂಲಕ ಯಾವ ವಿಧದಲ್ಲೂ ನ್ಯಾಯಮೂರ್ತಿ ರೂಬಿನ್ ಅವರ ವರದಿಗೆ ವಿರುದ್ಧವಾಗಿ ಹೋಗುತ್ತಿಲ್ಲ. ಆದರೆ ಒಂದು ಬದಲಾವಣೆಯನ್ನು ನಾವು ಮಾಡಿಕೊಂಡಿದ್ದೇವೆ. ರೂಬಿನ್ ಅವರು ತಮ್ಮ ವರದಿಯಲ್ಲಿ ಸಲಹೆ ನೀಡಿರುವಂತೆ ಈ ಎಲ್ಲ ಕೆಲಸಗಳಿಗೂ ಒಂದೇ ಒಂದು ಮೇಲು ತೆರಿಗೆಯನ್ನು ವಿಧಿಸುವ ಬದಲು 2 ನಿಧಿಗಳನ್ನು ಸ್ಥಾಪಿಸಲು ಉದ್ದೇಶಿಸಿದ್ದೇವೆ. ಕಲ್ಯಾಣ ಕಾರ್ಯಕ್ರಮಗಳಿಗೆ ಮಾತ್ರ ಒಂದು ಪ್ರತ್ಯೇಕವಾದ ನಿಧಿ, ಇನ್ನೊಂದು ನಿಧಿ ಕೈಗಾರಿಕೆಗೆ ಅಗತ್ಯ ಬೀಳುವಂತಹದ್ದು ಆಡಳಿತಾತ್ಮಕ ಕ್ರಮಗಳನ್ನು ಜಾರಿಗೊಳಿಸಲು. ನಾವು ಈ ರೀತಿ 2 ಪ್ರತ್ಯೇಕವಾದ ನಿಧಿಗಳನ್ನ ಗೊತ್ತು ಮಾಡಿರುವುದಕ್ಕೆ ಕಾರಣ ಕಲ್ಯಾಣ ಕಾರ್ಯಕ್ರಮಗಳನ್ನ ನೋಡಿಕೊಳ್ಳಲು ಪ್ರತ್ಯೇಕವಾದ ಒಂದು ಏಜೆನ್ಸಿ ಇರುತ್ತದೆ. ಹಾಗೆಯೇ
ಇನ್ನಿತರೆ ಕ್ರಮಗಳನ್ನು ಜಾರಿಗೊಳಿಸಿ ನೋಡಿಕೊಳ್ಳಲು ಅದಕ್ಕೂ ಪ್ರತ್ಯೇಕವಾದ ಏಜೆನ್ಸಿ ಇರುತ್ತದೆ. ಅಲ್ಲಿ ನನ್ನ ಗೌರವಾನ್ವಿತ ಮಿತ್ರ ಶ್ರೀ ಟೈಸನ್ ಅವರು ಗಮನಿಸಬೇಕಾದಂತೆ ಭಾರತ ಸರ್ಕಾರವು ಶ್ರೀ ರೂಬೆನ್ ಅವರ ವರದಿಗೆ ಸಂಪೂರ್ಣವಾಗಿ ಬದ್ಧವಾಗಿದೆ. ಹೆಚ್ಚುವರಿ ಮೇಲು ತೆರಿಗೆಗೆ ಸಂಬಂಧಿಸಿದಂತೆ ನನ್ನ ಸ್ನೇಹಿತರಿಗೆ ಇದು ವೇದ್ಯವಾಗುವಂತೆ ನಾವು ಮೊದಲು ನಿಗದಿಯಾಗಿದ್ದ ಪ್ರಮಾಣ ಬಹಳ ಕಡಿಮೆ ಇದ್ದಿತು.

ರೂಬೆನ್ ವರದಿಯಲ್ಲಿ ಗೊತ್ತು ಮಾಡಿದ್ದು 6% ಎಂದು. ಇದಕ್ಕೆ ಶ್ರೀ ಜಾಫ್ರಿ ಡಬ್ಲ್ಯೂ ಟೈಸನ್ ಅವರು ಹೇಳ್ತಾರೆ, ಕಾರ್ಮಿಕರಿಗಾಗಿಯೋ ಅಥವಾ ಸಾಮಾನ್ಯವೋ, ಅದಕ್ಕೆ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೇಲುಧ್ವನಿಯಲ್ಲಿ ಉತ್ತರಿಸ್ತಾರೆ, ಸಾಮಾನ್ಯ ಮುಂದಿನ ಘಟ್ಟದಲ್ಲಿ ಕೂಲಂಕುಷವಾಗಿ ಚರ್ಚಿಸಬೇಕಾದಂತ ವಿಷಯ ಇದು. ಚರ್ಚೆ ಮಾಡಿ ಯಾವ ಪ್ರಮಾಣದ ಮೇಲು ತೆರಿಗೆಯನ್ನ ಹಾಕಿದರೆ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಇತರೆ ಕಾರ್ಯಗಳಿಗೆ ಸಾಕಾಗುತ್ತದೆ ಎಂದು ತೀರ್ಮಾನಿಸಬೇಕು.

0: I was by my book.
1: Uh-huh.
0: Who are the lowest rung of the strata? The owner.
1: Yeah.
0: If the foundation of a building begins to collapse, it is first the lowest strata.
2: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.
3: ನಮಸ್ಕಾರ, ನಾನು ನಿಮ್ಮ ರಮೇಶ್ ಹೆರೇಜಂಬೂರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 8, ಇದರಲ್ಲಿರುವಂತಹ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಬೇಟ್ಸ್ ಸಂಬಂಧಪಟ್ಟ ಸಂಪುಟದಲ್ಲಿ ಬರುವಂತಹ ಆಯ್ದ ಭಾಗವನ್ನು ನಾನು ನಿಮ್ಮ ಮುಂದೆ ತೆರೆದಿಡುತ್ತೇನೆ. ಅಬ್ರಕದ ಗಣಿ ಕಾರ್ಮಿಕರ ಕಲ್ಯಾಣ ನಿಧಿ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಮಿಕ ಸದಸ್ಯರಾದ ಸಮಯದಲ್ಲಿ ಸದನದಲ್ಲಿ ಮಾಡಿದ ಚರ್ಚೆಯ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನನ್ನ ಸ್ನೇಹಿತರಾದ ಶ್ರೀ ರಾಮ್ ನಾರಾಯಣ್ ಸಿಂಗ್ ಅವರು ಎತ್ತಿದ ಪ್ರಶ್ನೆಗಳಿಗೆ ಬರೋದಾದರೆ ಅವರು ಒಳ್ಳೆಯ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಅದೇನೆಂದರೆ ಈ ಕ್ರಮ ತಡವಾಗಿ ಜಾರಿಯಾಗುತ್ತಿರುವ ಕ್ರಮ ಎಂದು. ಅವರಂದರು, ಅಬ್ರಕದ ಉದ್ಯಮ ಮೊದಲಿಂದಲೂ ಇದೆ. ಉದ್ಯಮದಲ್ಲಿ ದೋಷಗಳೂ ಲಗಾಯಿತಿನಿಂದ ಇವೆ, ಆದರೆ ಸರ್ಕಾರ ಮಾತ್ರ ಏನೂ ಮಾಡಿಲ್ಲ. ನಾನು ಅವರಿಗೆ ಹೇಳ ಬಯಸುತ್ತೇನೆ, ಒಂದು ವಿಷಯವನ್ನು ಹೇಳುವುದನ್ನು ಅವರು ಮರೆತಿದ್ದಾರೆ. ಅದೇನೆಂದರೆ ಅವರೂ ಕೂಡ ಲಗಾಯಿತಿನಿಂದ ಇಲ್ಲಿದ್ದಾರೆ. ಈ ಮೊದಲೇ ಅವರು ಒಮ್ಮೆಯಾದರೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಸರ್ಕಾರ ಮತ್ತು ಉದ್ಯಮಿಗಳ ಆತ್ಮಸಾಕ್ಷಿಯನ್ನು ಎಚ್ಚರಿಸಿದ್ದರೆ ಅವರು ಇಂದು ಎತ್ತಿರುವ ಪ್ರಶ್ನೆಗೆ ಅವಕಾಶವೇ ಇರುತ್ತಿರಲಿಲ್ಲ. ಆದರೆ ಮಾಡದೇ ಇರುವುದಕ್ಕಿಂತ ವಿಳಂಬವಾಗಿಯಾದರೂ ಮಾಡುವುದು ಉತ್ತಮ ಎಂಬ ತತ್ವ ಅವರಿಗೂ ಗೊತ್ತು. ಈ ನದಿಯ ಉಸ್ತುವಾರಿ ನೋಡಿಕೊಳ್ಳುವ ವಿಷಯದಲ್ಲಿ ಅವರು ಇದನ್ನು ಪ್ರಾಂತೀಯ ಸರ್ಕಾರಗಳಿಗೆ ಬಿಡುವುದು ಸೂಕ್ತವೆಂದು ತಿಳಿಸಿದ್ದಾರೆ. ಆ ತತ್ವವನ್ನು ನಾನು ಸ್ವೀಕರಿಸಲಾರೆ ಎಂದು ವಿಷಾದದಿಂದ ಹೇಳಬೇಕಾಗಿದೆ. ಈ ಶಾಸನ ಕೇಂದ್ರೀಯ ಶಾಸನ. ಈ ಶಾಸನಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ. ನಿಧಿ ಸಂಗ್ರಹವಾಗಿರುವುದು ಕೇಂದ್ರೀಯ ಕಾನೂನಿನಿಂದ. ನಿಧಿ ಸಂಗ್ರಹವಾಗಿರುವುದು ಒಂದು ನಿಧಿಯ ನಿಗದಿಯಾದ ಉದ್ದೇಶಕ್ಕಾಗಿ ಕೇಂದ್ರೀಯ ಕಾನೂನಿನಿಂದ. ನಿಧಿ ಸಂಗ್ರಹವಾಗಿರುವುದು ಒಂದು ನಿಗದಿಯಾದ ಉದ್ದೇಶಕ್ಕಾಗಿ. ಈ ಹಿನ್ನೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ತಿಳಿಯುತ್ತದೆ, ಈ ನಿಧಿಯನ್ನು ಇಡಿಯಾಗಿ ಪ್ರಾಂತೀಯ ಸರ್ಕಾರದ ಮನಸ್ಸಿಗೆ ಬಂದ ಹಾಗೆ ಖರ್ಚು ಮಾಡಲು ಕೊಡುವುದು ಉಚಿತವಲ್ಲ ಎಂಬುದು. ಕಾರಣವೆಂದರೆ ಅವರು ಈ ನಿಧಿಯನ್ನು ಸಾಮಾನ್ಯ ಸಂಪತ್ತಿನಲ್ಲಿ ವಿಲೀನಗೊಳಿಸಿ ವಿನಿಯೋಗ ಮಾಡುವ ಸಾಧ್ಯತೆ ಇದೆ. ಇದು ಸಲ್ಲದು. ಈ ನಿಧಿಯ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಈ ನಿಧಿ ಒಂದು ಗೊತ್ತಾದ ಉದ್ದೇಶಕ್ಕೆ ವಿನಿಯೋಗವಾಗಬೇಕಾಗಿರುವುದರಿಂದ ಈ ಟ್ರಸ್ಟ್ನ ನಿರ್ವಹಿಸಬೇಕಾದದ್ದು ಭಾರತ ಸರ್ಕಾರದ ಕರ್ತವ್ಯ. ಆದ ಕಾರಣ ಕೇಂದ್ರ ಸರ್ಕಾರವು ಆರಂಭದಿಂದ ಕೊನೆ ತನಕ ಈ ನಿಧಿಯ ಮೇಲೆ ನಿಗಾ ಇಡಬೇಕಾದದ್ದು ಅಪೇಕ್ಷಣೀಯವಷ್ಟೇ ಅಲ್ಲ, ಅತ್ಯವಶ್ಯಕತೆಯೂ ಹೌದು. ವಸ್ತುಸ್ಥಿತಿ ಹೀಗಿರಲಾಗಿ ನನ್ನ ಗೌರವಾನ್ವಿತ ಗೆಳೆಯರು ಪ್ರಾಯಶಃ ಕಲ್ಲಿದ್ದಲು ಗಣಿಗಳ

ಕಾರ್ಮಿಕರ ಕಲ್ಯಾಣ ನಿಧಿ ಉಸ್ತುವಾರಿ ಹೇಗೆ ಎಂಬುದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿಲ್ಲವೆಂದು ತಿಳಿಯುತ್ತೇನೆ. ಆದ್ದರಿಂದ ಅದರ ಬಗ್ಗೆ ನಾನು ಸ್ವಲ್ಪ ವಿವರಿಸಿ ಹೇಳಬೇಕು. ಏಕೆಂದರೆ ಈ ನಿಧಿಯು ಕಲ್ಲಿದ್ದಲು ಗಣಿಗಳ ಕಾರ್ಮಿಕ ಕಲ್ಯಾಣ ನಿಧಿಯ ಆಡಳಿತದ ಮಾದರಿಯಲ್ಲೇ ಸ್ಥಾಪಿತವಾಗಿರುವುದು. ಕಲ್ಲಿದ್ದಲು ಗಣಿಗಳ ಕಲ್ಯಾಣ ನಿಧಿಯ ಬಗ್ಗೆಯಾದರೆ ಅದರ ಆಡಳಿತವನ್ನು ನೋಡಿಕೊಳ್ಳುವವರು ಪ್ರಾಂತೀಯ ಸರ್ಕಾರದಿಂದ ನೇಮಕವಾಗುವ ಒಬ್ಬ ಆಯುಕ್ತರು. ವಸ್ತುಸ್ಥಿತಿಯನ್ನು ಅವರಿಗೆ ತಿಳಿಸಬೇಕೆಂದರೆ ಸದ್ಯದಲ್ಲಿ ಕಲ್ಲಿದ್ದಲು ಗಣಿಗಳ ಕಲ್ಯಾಣ ನಿಧಿಯನ್ನು ನೋಡಿಕೊಳ್ಳುತ್ತಿರುವವರು ಬಿಹಾರ ಸರ್ಕಾರದಿಂದ ನೇಮಿತರಾದ ಒಬ್ಬ ಅಧಿಕಾರಿ, ಹಾಗೆಯೇ ಅಬ್ರಕದ ನಿಧಿಯನ್ನು ನೋಡಿಕೊಳ್ಳಲು ಸಹ ಒಬ್ಬ ಅಧಿಕಾರಿಯನ್ನು ನೇಮಿಸುವಂತೆ ನಾವು ಬಿಹಾರ ಸರ್ಕಾರವನ್ನು ಕೇಳಿಕೊಳ್ಳುತ್ತೇವೆ. ಮಸೂದೆಯಲ್ಲಿ ನಮೂದಾಗಿರುವಂತೆ ಸ್ಥಳೀಯ ಪರಿಸ್ಥಿತಿಯನ್ನು ಚೆನ್ನಾಗಿ ಅರಿತಿರುವ ಅಬ್ರಕದ ಉದ್ಯಮದ ಬಿಹಾರ ಮತ್ತು ಮದ್ರಾಸಿ ಪ್ರತಿನಿಧಿಯನ್ನು ಈ ನಮ್ಮ ಸಮಿತಿಯಲ್ಲಿಯೂ ಸೇರಿಸುತ್ತೇವೆ. ಮುಂದುವರಿದು ಕಲ್ಲಿದ್ದಲು ಗಣಿಗಳ ಕ್ಷೇಮ ನಿಧಿಯ ಸಂವಿಧಾನದ ಪ್ರಕಾರ ಪ್ರಾಂತೀಯ ಸರ್ಕಾರಗಳು ಸಲಹಾ ಸಮಿತಿಗಳಲ್ಲಿರಲು ತಮ್ಮ ಪ್ರತಿನಿಧಿಗಳನ್ನು ಕಳಿಸಿಕೊಡಬೇಕೆಂದು ಕಾನೂನಿನಲ್ಲಿ ಅವಕಾಶ ಮಾಡಿಕೊಡಲಾಗುವುದು. ಈ ಸಮಿತಿಗಳು ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಸೇರುತ್ತವೆ. ಕಾರ್ಯಸೂಚಿಯನ್ನು ತಯಾರಿಸಿ ಸಮಿತಿಯ ಸಲಹೆಯನ್ನು ಬೇಡಲಾಗುವುದು. ಉತ್ಪಾದಕರು, ಮಾಲೀಕರು, ಕಾರ್ಮಿಕರು ಮತ್ತು ಪ್ರಾಂತೀಯ ಸರ್ಕಾರಗಳಿಂದಲೂ ಜನರನ್ನು ಆಹ್ವಾನಿಸಲಾಗುವುದು. ಸಲಹಾ ಸಮಿತಿಯ ಮುಂದೆ ವಾರ್ಷಿಕ ಅಂದಾಜು ಮಂಡಿಸಲಾಗುವುದು. ಈ ವಿಷಯದಲ್ಲೂ ಸಹ ಅವರ ಸಲಹೆ ಪಡೆಯಲಾಗುತ್ತದೆ. ಅವರ ಸಲಹೆಯನ್ನು ಪಡೆದ ನಂತರ ಆ ಪ್ರಕಾರವಾಗಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಮುಡಿಪಾದ ಹಣವನ್ನು ಬಳಸಲು ಪ್ರಾರಂಭ ಮಾಡಲಾಗುವುದು. ಹೀಗಿರುವುದರಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಏಕಪಕ್ಷೀಯವಾದ ಆಡಳಿತ ನಡೆಯುವುದಿಲ್ಲ ಎಂದು ನನ್ನ ಸ್ನೇಹಿತರಾದ ಶ್ರೀ ರಾಮ್ ನಾರಾಯಣ್ ಸಿಂಗ್ ಅವರು ಮನಗಾಣವರೆಂದು ಭಾವಿಸುವೆ. ಇಲ್ಲಿ ನಿಜವಾಗಿ ವಿಕೇಂದ್ರೀಕರಣವಾಗಿದೆ. ಈ ನಿಧಿಯ ಉಸ್ತುವಾರಿಯಲ್ಲಿ ಉತ್ಪಾದಕರು, ಕಾರ್ಮಿಕರು ಮತ್ತು ಪ್ರಾಂತೀಯ ಸರ್ಕಾರಗಳ ನಡುವೆ ನಿಜವಾದ ಸಹಕಾರವಿರುವುದನ್ನು ತಿಳಿಯಬಹುದು. ಮಾನ್ಯರೇ, ಈ ಮಸೂದೆಗೆ ಸಂಬಂಧಿಸಿದಂತೆ ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿರುವುದರಿಂದ ಇನ್ನೂ ಇದರ ಬಗ್ಗೆ ಹೆಚ್ಚು ಲಂಬಿಸುವ ಅವಶ್ಯಕತೆ ಇಲ್ಲವೆಂದು ಭಾವಿಸುತ್ತೇನೆ. ಅಧ್ಯಕ್ಷರು ಪ್ರತಿಕ್ರಿಯಿಸಿ ಹೇಳ್ತಾರೆ, ಪ್ರಶ್ನೆ ಇದು: ಈ ಮಸೂದೆಯನ್ನು ಈ ಕೆಳಕಂಡಂಥ ಮಹನೀಯರನ್ನೊಳಗೊಂಡ ಒಂದು ಪರಿಶೀಲನಾ ಸಮಿತಿಯ ಮುಂದೆ ತರುವುದು. ಆ ಮಹನೀಯರುಗಳೆಂದರೆ ಗೌರವಾನ್ವಿತ ಸರ್ ಅಶೋಕ್ ರಾಯ್, ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕುಮಾರಿ ಮಣಿಬೆನ್ನನ್ಕರ, ಶ್ರೀ ಎಸ್ ಸಿ ಜೋಶಿ, ಬಾಬು ರಾಮ್ ನಾರಾಯಣ್ ಸಿಂಗ್, ಶ್ರೀ ಆರ್ ವೆಂಕಟ ಸುಬ್ಬಾರೆಡ್ಡಿ ಆರ್, ಶ್ರೀ ಗೌರಿಶಂಕರ್ ಕರಣ್ ಸಿಂಗ್, ಶ್ರೀ ಎ ಕರುಣಾಕರ ಮೆನನ್, ಪ್ರೊಫೆಸರ್ ಎನ್ ಜಿ ರಂಗ, ಶ್ರೀ ಜಾಫ್ರಿ ಡಬ್ಲ್ಯೂ ಡೈಸನ್, ಶ್ರೀ ಮದನ್ದಾರಿ ಸಿಂಗ್, ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹ್ಮದ್, ಶ್ರೀ ಖಾನ್ ಬಹದ್ದೂರ್ ಹಾಫೀಸ್, ಶ್ರೀ ಎಂ ಗಜನ್ ಫರುಲ್ಲಾ, ಶ್ರೀ ಮೊಹಮ್ಮದ್ ನೌಮಾನ್ ಮತ್ತು ಈ ಮಸೂದೆಯ ಸೂಚಕರು. 12 ಏಪ್ರಿಲ್ 1946 ಹೊತ್ತಿಗೆ ವರದಿ ಕಳಿಸುವಂತೆ ಸೂಚನೆ ನೀಡಿ ಸಮಿತಿಯ ಸಭೆ ಸೇರಲು ಕನಿಷ್ಠ ಪಕ್ಷ 5 ಮಂದಿ ಸದಸ್ಯರಾದರೂ ಇರಬೇಕೆಂದು ತಿಳಿಸುವುದು. ಈ ಸೂಚನೆಯನ್ನು ಅಂಗೀಕರಿಸಲಾಗುವುದು. ಈ ಸೂಚನೆಯನ್ನು ಅಂಗೀಕರಿಸಲಾಯಿತು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳಲ್ಲಿರುವಂತಹ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಬೇಟ್ಸ್ನ ಒಂದು ಆಯ್ದ ಭಾಗ. ನಮಸ್ಕಾರ.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈ ರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
5: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
0: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
5: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
6: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
7: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
6: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
7: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ಲಾಗಿ ಹಣ್ಣಿನಿಂದ ಮಾಡುವಂತಹ ಒಂದು ಗೊಜ್ಜು ಅಥವಾ ಸಾಂಬಾರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ ಹಣ್ಣು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ನಿಮ್ಮ ಒಂದು ಊಹೆ ಸರಿಯಾಗಿರುತ್ತೆ. ಹೌದಲ್ವಾ, ಈಗಂತೂ ಮಾವಿನ ಹಣ್ಣಿನ ಸೀಸನ್ನು. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿನ ರೆಸಿಪಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಹೇಗೆ? ಈ ದಿನ ಮಾವಿನ ಹಣ್ಣಿನಿಂದ ಮಾಡಬಹುದಾದಂತಹ ಒಂದು ಗೊಜ್ಜು ಅಥವಾ ಸಾಂಬಾರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದಾಗೆ ಸ್ನೇಹಿತರೆ, ಮಾವಿನ ಹಣ್ಣು ಅಥವಾ ಮಾವಿನಕಾಯಿಯಿಂದ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಅಂತ ನಾನು ಕಳೆದ ಬಾರಿ ಒಂದು ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೆ. RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಒಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ಕೊಟ್ಟಿದ್ರು. ಈ ಮಾವಿನಕಾಯಿಯಿಂದ ಅಷ್ಟೇ ಅಲ್ಲದೆ ಮಾವಿನ ಹಣ್ಣುಗಳಿಂದ ಕೂಡ ಸಾಕಷ್ಟು ವಿಶೇಷ ಖಾದ್ಯಗಳನ್ನು ಮಾಡ್ಕೊಳ್ಬೋದು. ಈ ಮಾವಿನ ಹಣ್ಣಿನ ತೊಕ್ಕು, ಮಾವಿನ ಹಣ್ಣಿನ ಸಾಸಿವೆ, ಮಾವಿನ ಹಣ್ಣಿನ ಅಪ್ಪೆ ಹುಳಿ, ಇನ್ನು ಮಾವಿನ ಹಣ್ಣಿನ ಸೀಕರಣೆ, ಮಾವಿನ ಹಣ್ಣಿನ ಕೇಕು, ಮಾವಿನ ಹಣ್ಣಿನ ಪಾಯಸ, ಮಾವಿನ ಹಣ್ಣಿನ ಐಸ್ ಕ್ರೀಮು, ಮಾವಿನ ಹಣ್ಣಿನ ಜ್ಯೂಸು, ಒಂದಲ್ಲ ಎರಡಲ್ಲ ಈ ರೀತಿಯಲ್ಲಿ ಹೇಳ್ತಾ ಹೋದರೆ ಪಟ್ಟಿನೇ ಬೆಳೆಯುತ್ತೆ. ಮಾವಿನಕಾಯಿನ ಬಳಸಿ ಉಪ್ಪಿನಕಾಯಿ ಮಾಡೋದಷ್ಟೇ ಅಲ್ಲದೆ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ತೊಕ್ಕು, ಮಾವಿನಕಾಯಿ ಚಿತ್ರಾನ್ನ, ಈ ರೀತಿಯಲ್ಲೂ ಕೂಡ ಸಾಕಷ್ಟು ಅಡುಗೆಗಳನ್ನು ಮಾಡ್ಕೊಳ್ಬೋದು. ಏನು ಹೇಳಿ ಸ್ನೇಹಿತರೆ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಸ್ವಲ್ಪ ಒಗುರು, ಆಹಾ, ಒಂದೊಂದು ಮಾವಿನಕಾಯಿ ಕೂಡ ಒಂದೊಂದು ರೀತಿಯ ಟೇಸ್ಟನ್ನು ಕೊಡುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ರಸ್ತೆ ಬದಿಯ ಮಾವಿನ ಮರಗಳ ಒಂದು ಕಾಯಿಗಳು ಸಾಕಷ್ಟು ರುಚಿಯನ್ನು ಹೊಂದಿರ್ತವೆ. ಸಹಜವಾಗಿ, ಸ್ವಾಭಾವಿಕವಾಗಿ, ನ್ಯಾಚುರಲ್ಲಾಗಿ ಬೆಳೆದಿರುತ್ತೆ. ಹಾಗೆ ನ್ಯಾಚುರಲ್ ಆದಂತಹ ಸಿಹಿಯನ್ನು ಕೂಡ ಕೊಡತ್ತೆ. ಅಮೃತದಷ್ಟೇ ಸಿಹಿ ಆಗಿರುತ್ತೆ ಅಲ್ವಾ? ಸೊ ಈ ದಿನ ಸ್ನೇಹಿತರೆ, ಈ ಕಾಡು ಮಾವಿನಕಾಯಿಯನ್ನು ಬಳಸ್ಕೊಂಡು ಕಾಡು ಮಾವಿನಕಾಯಿಯ ಗೊಜ್ಜನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ತಡ ಮಾಡೋದು ಬೇಡ, ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ಕಾಡು ಮಾವಿನಕಾಯಿಯನ್ನು ಬಳಸಿ ಗೊಜ್ಜನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಡು ಮಾವಿನ ಹಣ್ಣಿನ ಗೊಜ್ಜಿನ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಕಾಡು ಮಾವಿನ ಹಣ್ಣಿನ ಗೊಜ್ಜನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಈ ಗೊಜ್ಜನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ತಡ ಮಾಡೋದು ಬೇಡ, ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ಕಾಡು ಮಾವಿನ ಹಣ್ಣಿನ ಗೊಜ್ಜಿನ ಬಗ್ಗೆ ತಿಳಿಯೋಣ.
5: ಬಾಯಿ ನೀರೂರಿಸುವಂತಹ ಒಂದು ಕಾಡು ಮಾವಿನ ಹಣ್ಣಿನ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಗೊಜ್ಜು ಕೂಡ ಅಂತಾರೆ ಇದಕ್ಕೆ, ತುಂಬ ಟೇಸ್ಟಿ ಆಗುತ್ತೆ, ಹಾಗೆಯೇ ಸುಲಭವಾಗಿ ಮಾಡಬಹುದು. ನಿಮಗೆಲ್ಲಾದರೂ ಕಾಡು ಮಾವಿನ ಹಣ್ಣು ಸಿಕ್ಕಿದರೆ ನಾನು ಹೇಳಿರೋ ಥರ ಈ ಥರ ಒಂದು ಸಲ ಸಾರು ಮಾಡಿ ನೋಡಿ, ಖಂಡಿತವಾಗಲೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಮೊದಲಿಗೆ ಈ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಒಂದು 5-6 ಚೆನ್ನಾಗಿ ಹಣ್ಣಾಗಿರುವಂತಹ ಕಾಡು ಮಾವಿನ ಹಣ್ಣುಗಳನ್ನು ತಗೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ತೊಳೆದು ಅದರದ್ದು ದಂಟೆಲ್ಲ ತೆಗಿಬೇಕು. ಆ ದಂಟೆಲ್ಲ ತೆಗೆದು ಒಗ್ರೊಗ್ರಾಗಿರುತ್ತೆ, ಅದನ್ನೆಲ್ಲ ತೆಗೆದು ಅದರದ್ದು ಸಿಪ್ಪೆನ ಸಪ್ರೇಟಾಗಿ ಇನ್ನೊಂದು ಬೌಲಲ್ಲಿ ಹಾಕಿ ಡೈರೆಕ್ಟಾಗಿ ಅದನ್ನು ಬಿಸಾಕಬೇಡಿ. ತುಂಬ ಹಣ್ಣಾಗಿರುವಂಥ ಹಣ್ಣುಗಳು ಹಾಗೆಯೇ ತುಂಬ ರೇರ್ ಆಗಿಬಿಟ್ಟಿದೆ ಇವಾಗ ಸಿಗುವಂಥದ್ದು. ಸೊ ಎಲ್ಲ ಮಾವಿನ ಹಣ್ಣುಗಳ ಆ ಸಿಪ್ಪೆನ ನಾನು ತೆಗಿತಾ ಇದ್ದೀನಿ. ತೆಗೆದಾದ ಮೇಲೆ ಇವಾಗ ಆ ಸಿಪ್ಪೆಗಳಿಗೆ ಒಂದು 1/4 ಲೋಟದಷ್ಟು ನೀರನ್ನು ಇಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಒಂದ್ಸಲ ಕಿವಿಸ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಕೂಡ ರಸ ಇರುತ್ತೆ, ಅದನ್ನೆಲ್ಲ ತೆಕ್ಕೋಬೇಕು. ಸೊ ಇದು ಸಿಗೋದೇ ತುಂಬ ಅಪರೂಪ, ಸೊ ಸ್ವಲ್ಪನೂ ಬಿಡಕ್ಕಿಲ್ಲ ಇಲ್ಲಿ. ಇವಾಗ ನಾನು ಪ್ಯಾನಲ್ಲಿ ರುಬ್ಕೊಳ್ಳಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಅದರಲ್ಲಿ 2 ಟೇಬಲ್ಸ್ಪೂನಷ್ಟು ಧನಿಯಾ, 1 tsp ಇಲ್ಲಿ ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ. ಹಾಗೆಯೇ ಸಾಸಿವೆಯಲ್ಲಿ ಜಾಸ್ತಿ ಬೇಕಾಗುತ್ತೆ, 1 tsp. ಪೆಪ್ಪರಲ್ಲಿ 1/6-7 ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸು 1/5, 3 ಗುಂಟೂರು ಮೆಣಸು, 3 ಬೆಳ್ಳುಳ್ಳಿ ಹೆಸಳುಗಳನ್ನು, ದೊಡ್ಡ ದೊಡ್ಡ ಹೆಸಳುಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1/2 ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ನಾವು ಇವಾಗ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ನೀವು ರೋಸ್ಟ್ ಮಾಡ್ಕೊಳ್ಳುವಾಗ ಮೀಡಿಯಂ ಫ್ಲೇಮಲ್ಲಿ 2-3 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈ ಥರ ಮಾಡ್ಕೊಂಡಾದಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಇಲ್ಲಿ 1/4 ಭಾಗದಷ್ಟು ತೆಂಗಿನ ತುರಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅರಿಶಿನ 1/4 ಚಮಚ ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸಿಹಿಗೆ 1-2 tsp ಬೆಲ್ಲ, ಹಾಗೆಯೇ ನಾವು ಇವಾಗ ಏನು ರೋಸ್ಟ್ ಮಾಡಿಕೊಂಡು ಆ ಇಂಗ್ರೀಡಿಯೆಂಟ್ಸ್ಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. 1 ಬಾಣಲಿನ ಬಿಸಿ ಮಾಡಿಕೊಂಡು ಆ ನೀರು ಮತ್ತು ಆ ಮಾವಿನ ಹಣ್ಣನ್ನು ನಾನು ಕುದಿಯೋಕ್ಕಿಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ, 1/4 tsp. ಮುಚ್ಚಳ ಮುಚ್ಚಿ 5-6 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಮಾವಿನ ಹಣ್ಣು ತುಂಬ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಇವಾಗ ನಾವು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಆ ಮಸಾಲೆಯನ್ನು ಹಾಕ್ಕೋಬೇಕು. ಇಲ್ಲಿ ನೀವು ಮಸಾಲೆನ ನುಣ್ಣಗೆ ರುಬ್ಕೋಬೇಕು, ಯಾಕಂದರೆ ಅದು ಎಲ್ಲಾದರೂ ತರಿತರಿಯಾಗಿ ಮಾಡ್ಕೊಂಡ್ಬಿಟ್ರೆ ಆ ಸಾರಲ್ಲಿರುವಂತಹ ಮಸಾಲೆ ಸಪ್ರೇಟ್ ಆಗುತ್ತೆ, ನೀರು ಸಪ್ರೇಟ್ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಎಲ್ಲದನ್ನು ಕೂಡ ಕಂಬೈನ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಾಯಿತು, ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಬೇಕಾಯಿತು. ಅದನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ ನಾನು ಮತ್ತೆ 3-4 ನಿಮಿಷ ಇದನ್ನು ಕುದಿಯಕ್ಕೆ ಬಿಟ್ಟಿದ್ದೆ. ಇವಾಗ 3-4 ನಿಮಿಷ ಆದಮೇಲೆ ಅದರದ್ದು ಥಿಕ್ನೆಸ್ ನೀವು ನೋಡ್ತಾ ಇದ್ದೀರಾ, ಗ್ರೇವಿ ಹೇಗೆ ಬಂದಿದೆ ಅಂತ. ಸೊ ಇದಕ್ಕಿವಾಗ ನಾನಿಲ್ಲಿ ಒಗ್ಗರಣೆ ಕೊಡೋದಕ್ಕೆ 1 tsp ಎಣ್ಣೆನ ಬಿಸಿ ಮಾಡಿಕೊಂಡು 1/2 tsp ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಒಡೆದಾದ್ಮೇಲೆ ಇದಕ್ಕೆ ಕರಿಬೇವು, ನಿಮಗೆ ಬೇಕಾದಷ್ಟು ಕರಿಬೇವಿನ ಎಲೆಗಳನ್ನು ಇಲ್ಲಿ ನೀವು ಸೇರಿಸ್ಕೋಬಹುದು. ಸೊ ನಾನಿಲ್ಲಿ 15-20 ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಗುಂಟೂರು ಮೆಣಸನ್ನು ಇಡೀ ಇಡಿಯಾಗಿಯೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗ್ ಬೇಕಾಗುತ್ತೆ, 3 ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ಎಲ್ಲದನ್ನು ಕೂಡ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಕಂಬೈನ್ ಮಾಡಿಕೊಂಡು ಈ ಒಗ್ಗರಣೆನೇ ಇವಾಗ ಸಾರಿಗೆ ಕೊಡ್ತಾ ಇದ್ದೀನಿ. ಅದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಪರಿಮಳನೂ ಅದ್ಭುತವಾಗಿರುತ್ತೆ, ರುಚಿ ಅಂತೂ ಹೇಳೋದೇ ಬೇಡ. ಸೊ ಇದು ಸಿಗೋದೇ ಅಪರೂಪ. ಹಾಗೇನೆ ಯಾರಿಗೆಲ್ಲ ಸಿಗುತ್ತೋ ನಿಜವಾಗ್ಲೂ ಹೇಳ್ತೀನಿ, ಲಾಟ್ರಿನೇ. ಯಾಕಂದರೆ ಇದೆಲ್ಲ ಇವಾಗ ಎಲ್ಲೂ ಕೂಡ ಸಿಗಲ್ಲ. ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ತೀನಿ ಅಂದರೂ ಕಾಡು ಮಾವಿನ ಹಣ್ಣು ಸಿಗೋದಿಲ್ಲ. ಸೊ ಸೂಪರ್ಬಾದಂತಹ ಒಂದು ಕಾಡು ಮಾವಿನ ಹಣ್ಣಿನ ಸಾರು ಅಥವಾ ಗೊಜ್ಜು ಇವಾಗ ರೆಡಿಯಾಗಿದೆ.
4: ಸ್ನೇಹಿತರೆ, ನಿಮಗೇನಾದರೂ ಕಾಡು ಮಾವಿನ ಹಣ್ಣು ಸಿಕ್ಕರೆ ಖಂಡಿತವಾಗ್ಲೂ ಈ ರೀತಿಯ ಒಂದು ಗೊಜ್ಜನ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿಯ ಒಂದು ಗೊಜ್ಜನ ಸವಿರಿ ಅಂತ ಹೇಳ್ತಾ, ಅಕಸ್ಮಾತ್ ಆಗಿ ಕಾಡು ಮಾವಿನ ಹಣ್ಣು ಸಿಗದೇ ಇದ್ದರೆ ಮಾರ್ಕೆಟಲ್ಲಿ ಸಿಗುವಂತಹ ಹಣ್ಣುಗಳಿಂದ ಕೂಡ ಈ ರೀತಿಯ ಗೊಜ್ಜನ ಮಾಡ್ಕೊಳ್ಬೋದು. ಹೇಗೂ ಈಗ ಮಾವಿನ ಹಣ್ಣಿನ ಸೀಸನ್ ಬೇರೆ. ನಾನಾಗಲೇ ಹೇಳ್ದಾಗೆ ಮಾವಿನ ಹಣ್ಣಿನಲ್ಲಿ ಸಿಹಿ ಮಾತ್ರ ಅಲ್ಲ, ಈ ರೀತಿಯ ಗೊಜ್ಜುಗಳನ್ನು ಕೂಡ ಮಾಡ್ಕೊಳ್ಬೋದು. ಸೊ ನೀವು ಕೂಡ ಈ ರೀತಿಯ ಗೊಜ್ಜನ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ. ಈ ದಿನ ರೋಷನ್ ಸರ್ ಅವರು ಕಾಡು ಮಾವಿನ ಹಣ್ಣಿನ ಗೊಜ್ಜನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇದೇ ರೀತಿಯಲ್ಲಿ ಮತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತಾ ಇದ್ದಾರೆ. ಅದು ಯಾವ ರೆಸಿಪಿ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇಳಿದೆ. ಸೊ ಅದರಿಂದ ಈ ಮಾವಿನಕಾಯಿಯನ್ನು ಬಳಸಿ ಚಟ್ನಿ, ಹಾಗೆ ಮಾವಿನಕಾಯಿ ತೊಕ್ಕು, ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ, ಈ ರೀತಿಯಲ್ಲಿ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಈ ದಿನ ಮಾವಿನಕಾಯಿಯಿಂದ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ರೋಷನ್ ಸರ್ ಅವರಿಂದ ಕೇಳೋಣ.
1: ಇಲ್ಲಿ ನಾನು ಅರ್ಧ ಭಾಗದಷ್ಟು ಇಲ್ಲಿ ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ನೀವು ಯಾವುದೇ ಮಾವಿನಕಾಯಿ ತಗೋಬಹುದು, ಆದರೆ ಜಾಸ್ತಿ ಹುಳಿ ಇದ್ರೆ ಮಾವಿನಕಾಯಿ ಪ್ರಮಾಣ ತುಂಬ ಕಮ್ಮಿ ಮಾಡಬೇಕಾಗುತ್ತೆ. ತೋತಾಪುರಿಯಲ್ಲಿ ನಿಮಗೆ ಸಿಹಿನೂ ಇರುತ್ತೆ, ಹಾಗೆಯೇ ಹುಳಿನೂ ಸ್ವಲ್ಪ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಇಂಚಿನಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ. ಇಲ್ಲಿ ಖಾರ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು 4 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಹಾಗೆಯೇ ಒಂದು ತೆಂಗಿನಕಾಯಲ್ಲಿ 1/2 ತೆಂಗಿನಕಾಯಿನ ಹಾಕ್ಕೋಬೇಕು. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಇದನ್ನು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾವು ರುಬ್ಕೋಬೇಕಾಗುತ್ತೆ. ಇವಾಗ ನೋಡಿ, ಚಟ್ನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಬೇರೆ ಯಾವುದೇ ಚಟ್ನಿನ ಮಾಡ್ಕೋಬಹುದು, ಆದರೆ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಅದರಲ್ಲೇ ಮಾಡಿದರೆ ಆ ರುಚಿ ಕೂಡ ಚೆನ್ನಾಗಿರುತ್ತೆ, ಆಮೇಲೆ ನಮಗೆ ಮತ್ತೆ ಮಾಡಬೇಕಂದ್ರೂ ಆಗೋದಿಲ್ಲ. ಸೊ ಈ ಮಾವಿನಕಾಯಿ ಚಟ್ನಿನ ನೀವು ಸಿಂಪಲ್ ಆಗಿ ನಾನು ತೋರಿಸಿರೋ ಥರ ಮಾಡಬಹುದು.
0: ಸ್ನೇಹಿತರೆ, ಈಗಂತೂ ಎಲ್ಲ ಕಡೆ ಮಾವಿನಕಾಯಿ ಸಿಕ್ಕೇ ಸಿಗತ್ತೆ. ಮಾವಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳಿ. ಇದು ದೋಸೆಗೂ ಸೈ, ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ, ಹಾಗೆ ಇಡ್ಲಿ ರೊಟ್ಟಿಗೂ ಕೂಡ ಮ್ಯಾಚ್ ಆಗುತ್ತೆ ಈ ಮಾವಿನಕಾಯಿ ಚಟ್ನಿ. ಅದರಲ್ಲೂ ಈ ತೋತಾಪುರಿ ಮಾವಿನಕಾಯಲ್ಲಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ, ಆಹಾ, ನಾಲ್ಗೆಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಸಾಕಷ್ಟು ಏನು ಸಾಮಗ್ರಿಗಳು ಇದಕ್ಕೆ ಬೇಕಾಗಿಲ್ಲ. ಸಿಂಪಲಾಗಿ ಮಾಡ್ಕೊಳ್ಬಹುದಾದಂತಹ ಚಟ್ನಿ ಇದಾಗಿದೆ. ಮಾವಿನಕಾಯಿ, ಶುಂಠಿ, ಹಸಿಮೆಣಸು, ತೆಂಗಿನಕಾಯಿ ತುರಿ, ಉಪ್ಪು, ಇಷ್ಟು ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಚಟ್ನಿ ಇದಾಗಿದೆ. ನೀವು ಕೂಡ ಈ ಮಾವಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ರೋಷನ್ ಸರ್ ಅವರು ತಿಳಿಸ್ಕೊಟ್ಟಂತಹ ಈ ಮಾವಿನಕಾಯಿ ಚಟ್ನಿ ಜೊತೆಗೆ ಕಾಡು ಮಾವಿನಕಾಯಿಯ ಒಂದು ಗೊಜ್ಜು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಎಸ್ ಈ ಸ್ಪೆಷಲ್ ರೆಸಿಪಿಗಳನ್ನು ತಿಳಿಸ್ಕೊಟ್ಟಂತಹ ರೋಷನ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
3: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
4: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 ಫೀಟ್ ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
3: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. SSLC ಮರುಪರೀಕ್ಷೆಯಲ್ಲಿ ತಾಲೂಕಿನ ಚಿಟ್ಟೆಬೈಲು ಪ್ರಜ್ಞಾಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿನಿ ಅಭಿಜ್ಞಾ ಆರ್ ಕಶ್ಯಪ್ 618 ಅಂಕ ಪಡೆದಿದ್ದಾರೆ. ಮೊದಲಿಗೆ 578 ಅಂಕ ಪಡೆದು ನಂತರ ಮರು ಮೌಲ್ಯಮಾಪನದಲ್ಲಿ 603 ಅಂಕ ಪಡೆದ ಅಭಿಜ್ಞಾ ಮೇ ತಿಂಗಳಲ್ಲಿ ನಡೆದ ಮರುಪರೀಕ್ಷೆ ಬರೆದು 618 ಅಂಕ ಗಳಿಸಿ ರಾಜ್ಯಕ್ಕೆ 8ನೇ ಸ್ಥಾನ, ತಾಲೂಕಿಗೆ 2ನೇ ಸ್ಥಾನ ಪಡೆದಿದ್ದಾರೆ. ಇವರು ಹೊದಲ ಅರಳಾಪುರ ಗ್ರಾಮದ ಕೆರೆಮನೆ ಕೆಎಂ ರಾಘವೇಂದ್ರ, ಶೋಭಿತಾ ದಂಪತಿ ಪುತ್ರಿ. ಮುಂದಿನ ವಿವರ. 2 ತಿಂಗಳ ಬೇಸಿಗೆ ರಜೆಯ ಬಳಿಕ ಮಕ್ಕಳು ಶಾಲೆಗಳಿಗೆ ಮರಳಿದರು. ಜ್ಞಾನ ದೇಗುಲಗಳು ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿದ್ದವು. ಪೋಷಕರೊಂದಿಗೆ ಆಗಮಿಸಿದ ಮಕ್ಕಳು ಸಂಭ್ರಮದಿಂದ ಶಾಲಾ ವಾತಾವರಣದಲ್ಲಿ ಬೆರೆತು ಹೋದರು. ಹಲವು ತಿಂಗಳುಗಳ ಬಳಿಕ ಸ್ನೇಹಿತರನ್ನು ಭೇಟಿಯಾದ ಸಾರ್ಥಕತೆ ಮಕ್ಕಳ ಮುಖದಲ್ಲಿ ಮನೆ ಮಾಡಿತ್ತು. ಮೊದಲನೇ ದಿನವೇ ಮಕ್ಕಳು ಕಿಕ್ಕಿರಿದಿದ್ದರು. ವಿಶೇಷವೆಂದರೆ ಶಿಕ್ಷಣ ಇಲಾಖೆ ಶಾಲಾ ಪ್ರಾರಂಭೋತ್ಸವಕ್ಕಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸಿತ್ತು. 2026-27 ಸಾಲಿನ ಶೈಕ್ಷಣಿಕ ವರ್ಷದ ಮೊದಲ ದಿನವಾದ ಸೋಮವಾರ ಶಾಲೆಗೆ ಆಗಮಿಸಿದ ಕಂದಮಗಳ ಸ್ವಾಗತಕ್ಕಾಗಿ ಶಿಕ್ಷಕರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ತೋರಣ, ರಂಗೋಲಿಗಳಿಂದ ಶಾಲಾ ಆವರಣವನ್ನು ಸಿಂಗರಿಸಿ ಹಬ್ಬದ ವಾತಾವರಣ ನಿರ್ಮಿಸಿದ್ದರು. ಶಾಲೆಗೆ ಹೆಜ್ಜೆ ಇಡುತ್ತಿದ್ದಂತೆ ವಿದ್ಯಾರ್ಥಿಗಳ ಮೇಲೆ ಪುಷ್ಪವೃಷ್ಟಿ ಮಾಡಲಾಯಿತು. ಆರತಿ ಎತ್ತುವ ಮೂಲಕ ಅತ್ಯಂತ ಸಡಗರದಿಂದ ಸ್ವಾಗತಿಸಲಾಯಿತು. ಇದರಿಂದ ಮೊದಲ ದಿನ ಶಾಲೆಗೆ ಬರಲು ಹಿಂಜರಿಯುತ್ತಿದ್ದ ಮಕ್ಕಳು ನಗುಮೊಗದಿಂದ ಶಾಲೆಗೆ ಬಂದರು. ಅದರಲ್ಲೂ ಮೊದಲನೆಯ ತರಗತಿಗೆ ಆಗಮಿಸಲು ರಜೆ ಹಿಡಿದ ಮಕ್ಕಳನ್ನು ಸಮಾಧಾನಪಡಿಸಿ ಶಾಲೆಯೊಳಗೆ ಕಳುಹಿಸಲಾಯಿತು. ಮಕ್ಕಳಿಗೋಸ್ಕರ ಸಿಹಿ ಊಟ ಸಿದ್ಧಪಡಿಸಲಾಗಿತ್ತು. ಬಳಿಕ ಪೋಷಕರೊಂದಿಗೆ ಸಭೆ ನಡೆಸಲಾಯಿತು. ಇಡೀ ತಿಂಗಳು ದಾಖಲಾತಿ ಆಂದೋಲನ ನಡೆಯಲಿದ್ದು, ಇನ್ನು ಶಾಲೆಗೆ ಬರದೇ ಇರುವ ಮತ್ತು ಹೊಸದಾಗಿ ಸೇರ್ಪಡೆಯಾಗಬೇಕಾದ ಮಕ್ಕಳಿರುವ ಮನೆಗಳಿಗೆ ಭೇಟಿ ಮಾಡಿ ಶಿಕ್ಷಕರು ಪೋಷಕರ ಮನವೊಲಿಸಲಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಹಾಪ್ಕಾಮ್ಸ್ನಿಂದ ರಾಜ್ಯ ಸಹಕಾರಿ ತೋಟಗಾರಿಕೆ ಮಾರಾಟ ಮಹಾಮಂಡಳ ಹಾಗೂ ರಾಮನಗರ ಮಾವು ಹಾಗೂ ಹಲಸಿನ ಬೆಳೆಗಾರರ ಸಹಕಾರ ಸಂಘದ ಸಹಯೋಗದಲ್ಲಿ June 5-3 ಕಾಲ ವಿನೋಬನಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಮಾವು ಮತ್ತು ಹಲಸು ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಪ್ಕಾಮ್ಸ್ ಜಿಲ್ಲಾಧ್ಯಕ್ಷ ಆರ್ ವಿಜಯಕುಮಾರ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು, ಮೇಳದಲ್ಲಿ ರಾಸಾಯನಿಕ ಬಳಸದೆ ಮಾವು ಮತ್ತು ಹಲಸನ್ನು ಬೆಳೆದ ರೈತರಿಂದ ನೇರವಾಗಿ ಖರೀದಿಸಿ ಪ್ರದರ್ಶನಕ್ಕೆ ಇಡಲಿದ್ದೇವೆ. ಪೈನಾಪಲ್ ಸಹ ಪ್ರದರ್ಶನದಲ್ಲಿ ಇರಲಿದೆ. ಮೇಳದಲ್ಲಿ 30 ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗುವುದು. ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಮೇಳದಲ್ಲಿ ಹಣ್ಣುಗಳು ಮಾರಾಟ ಮಾಡಲಾಗುವುದು. ಜೊತೆಗೆ ಮಾವು, ಹಲಸಿನ ಉತ್ಪನ್ನಗಳು ಇರಲಿವೆ ಎಂದರು. ಬಾಲರಾಜ್ ಅರಸ್ ರಸ್ತೆಯ ತೋಟಗಾರಿಕೆ ಇಲಾಖೆ ಕಚೇರಿ ಎದುರು ಕೋಲ್ಡ್ ಸ್ಟೋರೇಜ್ ಮಾದರಿಯಲ್ಲಿ ಹಣ್ಣು ತರಕಾರಿ ಮಾರಾಟ ಮಳಿಗೆ ತೆರೆಯುವ ಉದ್ದೇಶವಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ತರಕಾರಿ ಹಣ್ಣು ಸರಬರಾಜು ಮಾಡಲಿದ್ದೇವೆ. ಇದಕ್ಕೆ ಅವಕಾಶ ಸಿಕ್ಕರೆ ರೈತರಿಂದ ನೇರವಾಗಿ ಖರೀದಿಸಬಹುದು ಎಂದು ತಿಳಿಸಿದರು. ಉಂಬ್ಳೇಬೈಲು ಮೋಹನ್, ನಾರಾಯಣಪ್ಪ, ಕಾಂತರಾಜ್, ಅಕ್ಷಯ್, ವಾಸಣ್ಣ, ಸಿದ್ದರಾಜು, ಉಮೇಶ್, ಶರತ್, ಮರಿಯಪ್ಪ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಇಲ್ಲಿವರೆಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಸಾಗರ ಮೆಸ್ಕಾಂ ಗ್ರಾಮೀಣ ಉಪವಿಭಾಗ ಕಚೇರಿಯಲ್ಲಿ ಜೂನ್ 3 ಬೆಳಗ್ಗೆ 11 to 1 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9480880595 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ದೇಶದ ಜನಸಾಮಾನ್ಯರ ಸಕಾರಾತ್ಮಕ ಚಿಂತನೆಗಳು, ಪ್ರೇರಣಾದಾಯಿ ಸಾಧನೆಗಳು ಹಾಗೂ ರಾಷ್ಟ್ರದ ಪ್ರಗತಿಯ ವಿವಿಧ ಆಯಾಮಗಳನ್ನು ದೇಶದಾದ್ಯಂತ ಹಂಚಿಕೊಳ್ಳುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ರೇಡಿಯೋ ಸರಣಿ ಮನ್ ಕಿ ಬಾತ್ ದೇಶದ ಜನಗಳಿಗೆ ಸ್ಫೂರ್ತಿದಾಯಕವಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ತಾಲೂಕಿನ ಅಂಬರಗೊಪ್ಪ ಗ್ರಾಮದ ನಿವಾಸವೊಂದರಲ್ಲಿ ಭಾನುವಾರ ಮನ್ ಕಿ ಬಾತ್ ವೀಕ್ಷಣೆ ಮಾಡಿ ಅವರು ಮಾತನಾಡಿದರು. 111 ಸಂಚಿಕೆಯನ್ನ ಅಂಬಾರಗೊಪ್ಪ ಗ್ರಾಮದಲ್ಲಿ ವೀಕ್ಷಿಸಿರುವುದು ಸಂತೋಷದ ವಿಷಯವಾಗಿದೆ. ಈ ಮೂಲಕ ಪ್ರಧಾನಿಯವರಿಂದ ದೇಶದ ಅಭಿವೃದ್ಧಿ, ಸಾಮಾಜಿಕ ವಿಷಯಗಳು, ಶಿಕ್ಷಣ, ಆರೋಗ್ಯ, ಪರಿಸರ, ಸ್ವಚ್ಛತೆ, ಯುವಕರ ಸಾಧನೆಗಳು ಹಾಗೂ ವಿವಿಧ ಜನೋಪಯೋಗಿ ವಿಷಯಗಳ ಬಗ್ಗೆ ಚರ್ಚಿಸುವ ಕೆಲಸವಾಗುತ್ತಿದೆ. ಇಂತಹ ರಾಷ್ಟ್ರ ಚಿಂತನೆಗಳು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮತ್ತು ಗ್ರಾಮಸ್ಥರಿಗೂ ಹೊಸ ಚೈತನ್ಯ ನೀಡುತ್ತದೆ ಎಂದು ಸಾರ್ವಜನಿಕರೊಂದಿಗೆ ಚರ್ಚಿಸಿದರು. ಮುಖಂಡರಾದ ಕೆಎಸ್ ಗುರುಮೂರ್ತಿ, ವಸಂತ್ ಗೌಡ, ನಾಗಪ್ಪ, ಕೃಷ್ಣ ನಾಯ್ಕ್, ಸುಧೀರ್, ಬೆಣ್ಣೆ ಪ್ರವೀಣ್ ಸೇರಿದಂತೆ ಹಲವರು ಇದ್ದರು. ಮುಂದಿನ ವಿವರ. ಮಲೆನಾಡಿನ ಎಲ್ಲೆಡೆ ಈ ವರ್ಷ ಬೇಸಿಗೆ ಮುಕ್ತಾಯದ ಹಂತದಲ್ಲಿ ಕಾಡು ಹಣ್ಣುಗಳು ಸಮೃದ್ಧ ಸುಗ್ಗಿ ಮೇಳೈಸಿದೆ. ಗಿಡ ಮರಗಳ ತುಂಬ ಹಣ್ಣುಗಳು ಬಿರಿದು ದೂರ ದೂರಿನ ಪ್ರವಾಸಿಗರ ಕೈಬೀಸಿ ಕರೆಯುತ್ತಿದೆ. ರಸ್ತೆ, ಕಾಲುದಾರಿ ಮತ್ತು ಹೆದ್ದಾರಿಯ ಇಕ್ಕೆಲದಲ್ಲಿ ನೇರಳೆ ಮರಗಳಿದ್ದು ಪ್ರಯಾಣಿಕರು ವಾಹನವನ್ನ ನಿಲ್ಲಿಸಿಕೊಂಡು ವಿಶಿಷ್ಟ ರುಚಿ ಸವಿಯುವ ದೃಶ್ಯ ಕಂಡುಬರುತ್ತಿದೆ. ಸಾಮಾನ್ಯವಾಗಿ ನೇರಳೆ ಹಣ್ಣು ಬಲಿಯುವುದು ಮೇ ಕೊನೆಯ ವಾರದಲ್ಲಿ. ಕಳೆದ 3-4 ಮೇ ಮೊದಲು 2 ಸುಮಾರಿಗೆ ಬಿರುಗಾಳಿ ಇತ್ಯಾದಿ ಕಾರಣದಿಂದ ಮಳೆ ಆರಂಭವಾಗಿ ನಂತರ ಮುಂಗಾರು ಸಹ ಅದಕ್ಕೆ ಸಾಥ್ ನೀಡಿತ್ತು. ವಿಪರೀತ ಗಾಳಿ ಮಳೆಗೆ ನೇರಳೆ ಕಾಯಿಗಳು ಉದುರಿ ಹೋಗುತ್ತಿದ್ದವು. ಅತಿಯಾದ ಮಳೆ ಹಣ್ಣು ನೀರಿನಿಂದ ತುಂಬಿ ತಿನ್ನಲು ಬರುತ್ತಿರಲಿಲ್ಲ. ಆದರೆ ಈ ವರ್ಷ ಮಾರ್ಚ್ ಮೊದಲ ವಾರದಿಂದ ಆಗಾಗ ಮಳೆ ಬಿದ್ದಿದೆ. ಆದರೆ ವಿಪರೀತವಲ್ಲ, ಬೇಸಿಗೆಯಲ್ಲಿ ಈ ರೀತಿ ಹದ ಮಳೆ ಬಿದ್ದ ವರ್ಷಗಳಲ್ಲಿ ನೇರಳೆ ಮರಗಳು ಅತ್ಯಧಿಕ ಫಸಲು ಬಿಡುವುದು ವಾಡಿಕೆಯಾಗಿದೆ. ಈ ವರ್ಷ ಚಿಕ್ಕ ಗಿಡದಿಂದ ಹಿಡಿದು ದೊಡ್ಡ ಮರಗಳವರೆಗೂ ನೇರಳೆ ಫಸಲಿನಿಂದ ಕಂಗೊಳಿಸುತ್ತಿದೆ. ದೊಡ್ಡ ಮರಗಳ ಹಣ್ಣು ಕೀಳಲು ಸಾಧ್ಯವಿಲ್ಲದ ಕಾರಣ ಮಾಗಿ ರಸ್ತೆಗೆ ಉದುರುತ್ತಿದೆ. ನೇರಳೆ ಹಣ್ಣುಗಳು ಬಿದ್ದ ರಸ್ತೆಯ ಭಾಗ ನೀಲಿ ಬಣ್ಣದಿಂದ ಹೆಪ್ಪುಗಟ್ಟಿದಂತೆ ಕಾಣುತ್ತದೆ. ರಸ್ತೆಯಲ್ಲಿ ಸಂಚರಿಸುವವರು ಎಂತಹ ಅವಸರದ ಓಡಾಟದಲ್ಲಿದ್ದರೂ 5-10 ನಿಂತು ನೇರಳೆ ಹಣ್ಣು ಕಿತ್ತು ಸವಿಯುತ್ತಾರೆ. ನೇರಳೆ ಹಣ್ಣು ಮಧುಮೇಹ, ಅಜೀರ್ಣ, ಪಿತ್ತ ಮತ್ತು ರಕ್ತದೊತ್ತಡ ರೋಗಗಳಿಗೆ ಔಷಧದಂತೆ ಕೆಲಸ ಮಾಡುತ್ತದೆ. ಈ ಕಾರಣದಿಂದ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ನೇರಳೆ ಹಣ್ಣನ್ನ ಇಷ್ಟಪಟ್ಟು ತಿನ್ನುತ್ತಾರೆ. ಪಟ್ಟಣ ಪ್ರದೇಶಗಳಲ್ಲಿ ಕೆಲವರು ಅಲ್ಲಲ್ಲಿ ನೇರಳೆ ಹಣ್ಣು ಮಾರಾಟ ಮಾಡುತ್ತಿದ್ದು ನೇರಳೆ ಪ್ರಿಯರಿಗೆ ಸಾಕಷ್ಟು ದೊರೆಯುವಂತಾಗಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಡಿ ಪುರಂಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಲಿಂಗನಮಕ್ಕಿ ಜಲಾಶಯದ ಶರಾವತಿ ಹಿನ್ನೀರಿನ ಮಟ್ಟ ಕನಿಷ್ಠ ಮಟ್ಟಕ್ಕೆ ಇಳಿದ ಹಿನ್ನೆಲೆಯಲ್ಲಿ ಹಲ್ಕೆ ಮುಪ್ಪಾನೆ ಮಾರ್ಗದ ಲಾಂಚ್ ಸೇವೆಯನ್ನು ಜೂನ್ 2 ಸ್ಥಗಿತಗೊಳಿಸುವುದಾಗಿ ಬಂದರು ಇಲಾಖೆ ಪ್ರಕಟಣೆ ತಿಳಿಸಿದೆ. ಕರೂರು ಮತ್ತು ಭಾರಂಗಿ ಹೋಬಳಿಯ ಸಂಪರ್ಕದ ಅತಿ ಮುಖ್ಯ ಮಾರ್ಗ ಇದಾಗಿದ್ದು, ಸುರಕ್ಷತಾ ದೃಷ್ಟಿಯಿಂದ ಮಂಗಳವಾರದಿಂದ ಇಲ್ಲಿನ ಲಾಂಚ್ ಸೇವೆ ನಿಲ್ಲಲಿದೆ. ಸಿಗಂದೂರು ಸೇತುವೆ ಆದ ಮೇಲೂ ಕರೂರು ಹೋಬಳಿಯ ಈ ಮಾರ್ಗ ಕೆಲವು ಕಾರಣಗಳಿಂದ ಅತ್ಯಂತ ಮಹತ್ವದ್ದಾಗಿದೆ. ಕರೂರು ಹೋಬಳಿ ಪೊಲೀಸ್ ಠಾಣೆ ಮತ್ತು ಮೆಸ್ಕಾಂ ಕಚೇರಿ ಕಾರ್ಗಲ್ ಜೋಗ್ಗಳಲ್ಲಿದ್ದು, ಗ್ಯಾಸ್ ಸಿಲಿಂಡರ್ ಪಡೆಯಲು ಮತ್ತಿತರ ಕಾರಣಕ್ಕೆ ತುಮರಿ, ಸಿಗಂದೂರು, ಭಾರಂಗಿ ಹೋಬಳಿಯ ಜನ ಈ ಮಾರ್ಗದಲ್ಲೇ ಸಂಚರಿಸುತ್ತಾರೆ. ಶಿರಸಿ ಸಿದ್ದಾಪುರ ಭಾಗದ ಜನರು ಸಿಗಂದೂರಿಗೆ ಬರಲು ಈ ಮಾರ್ಗವಾಗಿ ಓಡಾಡುತ್ತಾರೆ. ಇದೀಗ ನೀರಿನ ಮಟ್ಟ ದಿನೇ ದಿನೇ ಕೆಳಗಿಳಿಯುತ್ತಿದ್ದು, ನೀರಿನ ಆಳದಲ್ಲಿರುವ ಮರದ ಕಾಂಡಗಳು ಲಾಂಚ್ಗೆ ತಾಗುವ ಅಪಾಯವಿದೆ. ವಾಹನ ಇಳಿಸುವ ಪ್ಲಾಟ್ಫಾರ್ಮ್ ಜಾಗದಲ್ಲಿ ಲಾಂಚ್ ಅಡಿಭಾಗ ನೆಲಕ್ಕೆ ತಾಗುತ್ತಿರುವುದರಿಂದ ಸೋಮವಾರವೇ ಇಲ್ಲಿನ ಸಂಚಾರ ಕೊನೆಯಾಗಲಿದೆ. ತಾತ್ಕಾಲಿಕವಾಗಿ ಲಾಂಚ್ ಸಂಚಾರ ಕೊನೆಗೊಂಡರೂ ಮಳೆ ಹೆಚ್ಚಾಗಿ ನೀರಿನ ಮಟ್ಟ ಏರಿದ್ದಲ್ಲಿ ಲಾಂಚ್ ಸಂಚಾರ ಪುನಾರಂಭವಾಗಲಿದೆ ಎಂದು ಬಂದರು ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಮಲೆನಾಡಿನ ಬಹುತೇಕ ಕಡೆ ವರ್ಷಧಾರೆಯಾಗಿದೆ. ಶಿವಮೊಗ್ಗ ನಗರ ಸೇರಿ ಜಿಲ್ಲೆಯ ಹಲವೆಡೆ ವರುಣನ ಸಿಂಚನವಾಗಿದ್ದು, ಕಳೆದ ಹಲವು ದಿನಗಳಿಂದ ತಾಪಮಾನ ಏರಿಕೆಯಿಂದ ಕಂಗಾಲಾಗಿದ್ದ ಮಲೆನಾಡಿಗರಿಗೆ ಮಳೆ ತಂಪೆರೆಯಿತು. ನಗರದ ಪ್ರಮುಖ ರಸ್ತೆಗಳು ಹಾಗೂ ವಿವಿಧ ಬಡಾವಣೆಗಳಲ್ಲಿ ಸಂಜೆ ವೇಳೆ ಉತ್ತಮ ಮಳೆಯಾಯಿತು. ಕಾಶಿಪುರದ ಲಕ್ಕಪ್ಪ ಲೇಔಟ್ನಲ್ಲಿ ಚರಂಡಿ ಬ್ಲಾಕ್ ಆಗಿ ಬಡಾವಣೆಯ ಕೆಲ ಬೀದಿಗಳು ಜಲಾವೃತಗೊಂಡಿದ್ದವು. ಮರ ಬಿದ್ದು ಸಾಗರ ಹೆದ್ದಾರಿಯ ಸಂಚಾರ ಕೆಲ ಹೊತ್ತು ವ್ಯತ್ಯಯವಾಗಿತ್ತು. ಚಿಕ್ಕಮಗಳೂರು ನಗರ ಸೇರಿ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕುಗಳಲ್ಲಿ ಮಳೆ ಸುರಿದಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯಿಂದ 5.64 ಲಕ್ಷ ರು ಮೌಲ್ಯದ ಹಾನಿ ಸಂಭವಿಸಿದೆ. ಈ ಪೈಕಿ ಜಗಳೂರು ತಾಲೂಕು ಒಂದರಲ್ಲೇ 29 ಎಕರೆ ಪ್ರದೇಶದ ಬೆಳೆ ಹಾನಿಯಾಗಿದ್ದು 5.30 ಲಕ್ಷ ರು ಅಂದಾಜು ನಷ್ಟವಾಗಿದೆ. 7 ಜಾನುವಾರುಗಳು ಮೃತಪಟ್ಟಿವೆ. ಮುಂದಿನ ವಿವರ. ಬೈಂದೂರಿನ ಹಟ್ಟಿ ಅಂಗಡಿ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಜೂನ್ 3 ಸಂಕಷ್ಟಹರ ಚತುರ್ಥಿ ನಡೆಯಲಿದೆ. ಬೆಳಗ್ಗೆ 8 ಗಣಪತಿ ಹವನ ಆರಂಭವಾಗಲಿದ್ದು, ಮಧ್ಯಾಹ್ನ 12 ಪೂರ್ಣಾಹುತಿಗೊಳ್ಳಲಿದೆ. ನಂತರ ಶ್ರೀ ಸಿದ್ದಿವಿನಾಯಕ ದೇವರಿಗೆ ಪೂಜೆ, ರಾತ್ರಿ 8 ಸಂಕಷ್ಟಹರ ಚತುರ್ಥಿ ಮಹಾಪೂಜೆ ನಡೆಯಲಿದೆ ಎಂದು ದೇವಳದ ಆಡಳಿತ ಮೋಕ್ತೇಶ್ವರ ಪ್ರಧಾನ ಅರ್ಚಕ ಬಾಲಚಂದ್ರ ಭಟ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸುದೀರ್ಘ ಅವಧಿಯವರೆಗೆ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಮರಳಿದ ಯೋಧ ಕೆಎಚ್ ವೀರಶಯ್ಯ ಅವರನ್ನು ಗುಳೇದಹಳ್ಳಿ ಗ್ರಾಮಸ್ಥರು ಸನ್ಮಾನಿಸಿದರು. 41 ಕಾಲ ಕರ್ತವ್ಯ ಸಲ್ಲಿಸಿರುವುದು ಕಡಿಮೆ ಸಾಧನೆಯಲ್ಲ ಎಂದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. 18 ವಯಸ್ಸಿನಲ್ಲಿ ಭಾರತೀಯ ಸೈನ್ಯಕ್ಕೆ ಸೇವೆಗೆ ಸೇರಿದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸೇವಾವಧಿ ಮುಗಿಸಿ ಗ್ರಾಮಕ್ಕೆ ವಾಪಸ್ಸಾಗಿದ್ದಾರೆ. ರಾಷ್ಟ್ರ ರಕ್ಷಣೆ ಮಾಡಲು ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ವೀರೇಶಯ್ಯ ಅವರ ಸಾಧನೆ ಇಡೀ ತಾಲೂಕಿಗೆ ಹೆಮ್ಮೆಯ ಸಂಗತಿ ಎಂದು ಕೊಂಡಾಡಿದರು. ತಾಲೂಕು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಕುಮಾರಸ್ವಾಮಿ ಹಿರೇಮಠ್, ಹಿರಿಯ ಸಹೋದರ ಟಿಎಂ ಕೊಟ್ರಯ್ಯ, ಮೃತ್ಯುಂಜಯ ಸ್ವಾಮಿ, ಗ್ರಾಮಸ್ಥರಾದ ಶಾಂತಪ್ಪ, ಮಲ್ಲಯ್ಯ ಇತರರು ಇದ್ದರು. ಮುಂದಿನ ವಿವರ. ರಿಪ್ಪನ್ಪೇಟೆ ಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವರು ಆಯೋಜಿಸಿದ್ದ ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಕಾರ್ಯಕ್ರಮ ಶ್ರದ್ಧೆಯಿಂದ ಆಚರಿಸಲಾಯಿತು. ಶ್ರೀ ವಿಷ್ಣು ಶ್ರೀ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನು ಸಾಮೂಹಿಕವಾಗಿ ಆಚರಿಸಿದ ಭಕ್ತರು ಸಮಾಜದವರ ಕ್ಷೇಮಾಭಿವೃದ್ಧಿ ಹಾಗೂ ರಾಷ್ಟ್ರದ ಅಭ್ಯುದಯಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಭಜನೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಅನ್ನಸಂತರ್ಪಣೆ ನಡೆಯಿತು. ಜಿಎಸ್ಬಿ ಸಮಾಜದ ಅಧ್ಯಕ್ಷ ಗಣೇಶ್ ಕಾಮತ್, ಮಂಜುನಾಥ ಕಾಮತ್, ರಾಮದಾಸ್, ಡಿ ನರಸಿಂಹ, ದೀಪಕ್, ಸಂಧ್ಯಾ, ಯಶೋಧ ಇತರರು ಇದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗರಾಡಿ ಪೊರೊಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
8: ಕೇಳು ಜಾಣ ಸುದ್ದಿಯ ಕೇಳು.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಆನೆಗಳ ಹೆಸರು, ವಿಜ್ಞಾನ ಕಥೆ ಹಾಗೂ ವ್ಯಥೆ ಭಾಗ ಒಂದು, ಹಾಗೂ ವಾರದ ವಿಜ್ಞಾನಿ ಜಾರ್ಜ್ ಗೇರಾರ್ಡ್ ಸಿಂಪ್ಸನ್.
1: ಆನೆಯ ಹೆಸರೇನು?

ಅಶ್ವತ್ಥಾಮೋ ಹತಃ ಕುಂಜರಃ. ದ್ರೋಣನನ್ನು ಬಗ್ಗುಬಡಿಯಲು ಕೃಷ್ಣ ಹೂಡಿದ ಉಪಾಯ ಇದು. ಅಶ್ವತ್ಥಾಮ ಎನ್ನುವ ಆನೆ ಸತ್ತಿತ್ತು ಎನ್ನುವಾಗ ಅಶ್ವತ್ಥಾಮ ಸತ್ತ ಎಂಬುದನ್ನಷ್ಟೇ ಜೋರಾಗಿ ಉಸುರಿ ಆನೆ ಎನ್ನುವುದನ್ನು ಮೆಲ್ಲಗೆ ಹೇಳಿಬಿಟ್ಟಿದ್ದನಂತೆ. ಅಂದ ಹಾಗೆ ನಮಗೆ ಕೊತ್ತಿರುವ ಇನ್ನೊಂದು ಅಶ್ವತ್ಥಾಮ ಎನ್ನುವ ಆನೆ ನಿನ್ನೆ ವಿದ್ಯುತ್ ತಂತಿ ತಗಲಿ ಸತ್ತಿದೆಯಂತೆ. ಅಶ್ವತ್ಥಾಮೋ ಹತಃ ಕುಂಜರಃ ಎಂದು ಈಗ ಹೇಳಿದರೆ ಅವನ ಸಂಗಾತಿ ಆನೆಗಳಿಗೆ ತಿಳಿಯುತ್ತದೆಯೋ? ಬಹುಶಃ ಇಲ್ಲ ಎನ್ನುತ್ತದೆ ಇತ್ತೀಚಿನ ನೇಚರ್ ಇಕಾಲಜಿ ಅಂಡ್ ಎವಲ್ಯೂಷನ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಒಂದು ಶೋಧ. ಕೊಲೊರಾಡೋ ವಿಶ್ವವಿದ್ಯಾನಿಲಯದ ಪ್ರಾಣಿ ನಡವಳಿಕೆ ತಜ್ಞ ಮೈಕೆಲ್ ಪಾರ್ಡೋ ಮತ್ತು ಸಂಗಡಿಗರು ಆಫ್ರಿಕಾದ ಆನೆಗಳು ತಮ್ಮ ಸಂಗಾತಿಗಳನ್ನು ಹೆಸರಿಟ್ಟು ಸಂಬೋಧಿಸುತ್ತಿರಬಹುದು ಎಂದು ವರದಿ ಮಾಡಿದ್ದಾರೆ. ಅದರಲ್ಲೇನು ವಿಶೇಷ? ಆನೆಗಳಿಗೆ ಹೆಸರು ಕೊಡುವುದು ಸಾಮಾನ್ಯ. ಅಶ್ವತ್ಥಾಮ, ದ್ರೋಣ, ಅರ್ಜುನ, ಬಲರಾಮ ಎನ್ನುವ ಹೆಸರುಗಳನ್ನು ಮೈಸೂರು ದಸರಾದಲ್ಲಿ ಅಂಬಾರಿ ಹೊರುವ ಆನೆಗಳಿಗೆ ಕೊಟ್ಟಿಲ್ಲವೇ ಎಂದಿರಾ? ನಿಜ. ಆನೆಗಳನ್ನು ಹಿಡಿದು ಕಟ್ಟಿಹಾಕಿ ಅವನ್ನು ಸಾಕಿದ್ದ ಮಾವುತರು ಅವುಗಳಿಗೆ ಹೆಸರುಗಳನ್ನು ಕೊಟ್ಟಿದ್ದರು. ಮಾವುತರು ಹೆಸರು ಕರೆದಲ್ಲಿ ಆನೆಗಳು ಸ್ಪಂದಿಸುತ್ತಿದ್ದವು. ಪಾರ್ಡೋ ಅವರ ಸಂಶೋಧನೆ ಇದಲ್ಲ. ಅಶ್ವತ್ಥಾಮನನ್ನು ಅರ್ಜುನ ಕರೆಯಬೇಕಾದರೆ ಹೇಗೆ ಸಂಬೋಧಿಸುತ್ತಾನೆ? ಅಶ್ವತ್ಥಾಮನಿಗೇ ಬೇರೆ ಹೆಸರಿಟ್ಟು ಕರೆಯುತ್ತಿದ್ದಾನೋ, ಅಥವಾ ದ್ರೋಣ ಬಲರಾಮರೆಲ್ಲರನ್ನೂ ಒಂದೇ ರೀತಿ ಕರೆಯುತ್ತಿದ್ದನೋ?

ಆಡೋಗೆ ಈ ಬಗ್ಗೆ ಹತ್ತಾರು ವರ್ಷಗಳಿಂದ ಕುತೂಹಲ. ಆನೆಗಳು ತಮ್ಮ ತಮ್ಮಲ್ಲಿ ಮಾತನಾಡುವಾಗ ಒಂದಿನ್ನೊಂದನ್ನು ಹೆಸರಿಟ್ಟು ಕರೆಯುತ್ತವೆಯೇ? ಹಾಗಿದ್ದರೆ ಅದನ್ನು ತಿಳಿಯುವುದು ಹೇಗೆ? ಇದಕ್ಕೆ ಕಾರಣವೂ ಇತ್ತೆನ್ನಿ. ಬಾಲ್ಯದಲ್ಲಿ ಡಾಲ್ಫಿನ್ನುಗಳ ಆಟವನ್ನು ನೋಡುವಾಗ ಡಾಲ್ಫಿನ್ನುಗಳ ಗುಂಪಿನಲ್ಲಿ ಒಂದಿನ್ನೊಂದನ್ನು ನಿರ್ದಿಷ್ಟವಾಗಿ ಕರೆಯುತ್ತವೆ ಎಂಬ ವರದಿಯನ್ನು ಪಾರಡೋ ಓದಿದ್ದ. ಅಂದಿನಿಂದ ಇಂತಹ ನಡವಳಿಕೆಗಳು ಬೇರೆ ಪ್ರಾಣಿಗಳಲ್ಲಿಯೂ ಇವೆಯೇ ಎನ್ನುವ ಕುತೂಹಲವಿತ್ತು. ಅದರಲ್ಲಿಯೂ ಗುಂಪು ಗುಂಪಾಗಿ ಬದುಕುವ ಬುದ್ಧಿವಂತ ಎನಿಸಿದ ಆನೆಯಂತಹ ಪ್ರಾಣಿಗಳು ಹೀಗೆ ಮಾಡುತ್ತಿರಬೇಕು ಎನ್ನುವ ಗುಮಾನಿ ಬಲವಾಗಿತ್ತು. ಆದರೆ ಅದನ್ನು ತಿಳಿಯುವ ಸಂಶೋಧನೆಗಳಿಗೆ ಬೇಕಾಗುವ ಹಣವಾಗಲಿ ಪರಿಕರಗಳಾಗಲಿ ಇಲ್ಲದ್ದರಿಂದ ಪಾರ್ಡೋ ಸುಮ್ಮನಿದ್ದ. ಆನೆಗಳು ಮಾತನಾಡುತ್ತವೆ ಎನ್ನುವುದು ಮಾವುತರಿಗೆ ತಿಳಿದಿರುವ ವಿಷಯ. ಕೇವಲ ಸೊಂಡಿಲನ್ನೆತ್ತಿ ಪೊಡ ಮಾಡುವುದಷ್ಟೇ ಅಲ್ಲ, ಸೊಂಡಿಲು ಕಿವಿಗಳನ್ನು ಅಲ್ಲಾಡಿಸುತ್ತಾ ತಮ್ಮ ಭಾವನೆಗಳನ್ನು ಆನೆಗಳು ಪ್ರಕಟಿಸುತ್ತವೆ, ಜೊತೆಗೆ ಶಬ್ದವನ್ನು ಮಾಡುತ್ತವೆ. ನೋವಾದಾಗ, ಎಚ್ಚರಿಸುವಾಗ ಆನೆಗಳು ಘೀಳಿಡುವುದು ನಮಗೆಲ್ಲ ಗೊತ್ತಿದೆ. ಅದಲ್ಲದೆ ಅವು ಗುರುಗುಡುತ್ತವೆ. ಹಿಂಡಿನಲ್ಲಿ ಒಂದಿನ್ನೊಂದರ ಜೊತೆಗೆ ಅಥವಾ ಬೇರೆ ಹಿಂಡಿನ ಜೊತೆಗೆ ಸಂಭಾಷಣೆಗೆ ಗುರುಗುಡುತ್ತವೆ. ದುರದೃಷ್ಟವಶಾತ್ ಈ ಪಿಸು ಮಾತು ನಮಗೆ ಕೇಳಿಸುವುದೇ ಇಲ್ಲ. ಏಕೆಂದರೆ ನಮ್ಮ ಕಿವಿ ಗ್ರಹಿಸದಷ್ಟು ಕಡಿಮೆ ತರಂಗಾಂತರದ ಶಬ್ದಗಳು ಇವು. ಇತ್ತೀಚಿನ ಅಧ್ಯಯನಗಳು ಆನೆಗಳ ಈ ಪಿಸು ಮಾತುಗಳಲ್ಲಿ ಅರ್ಥಗಳನ್ನು ಹುಡುಕಲು ಪ್ರಯತ್ನಿಸುತ್ತಿವೆ. ಅಂತಹದೊಂದು ಪ್ರಯತ್ನವನ್ನು ಪಾರ್ಡೋ ತಂಡ ಮಾಡಿತು. ಆನೆಗಳ ಪಿಸು ಮಾತಿನಲ್ಲಿ ನಿರ್ದಿಷ್ಟ ಆನೆಗಷ್ಟೇ ಮೀಸಲಾದ ಶಬ್ದಗಳಿರಬಹುದೇ? ಅದು ಆ ಆನೆಗೆ ಹಿಂಡು ಅಥವಾ ಅದರ ಸಂಗಾತಿ ಇಟ್ಟ ಹೆಸರು ಇರಬಹುದೇ? ಇದನ್ನು ತಿಳಿಯಲು ಪಾರ್ಡೋ ತಂಡ ಮೊದಲಿಗೆ ಆಫ್ರಿಕಾದ ಕಾಡುಗಳಲ್ಲಿ ಆನೆಗಳ ಬೆನ್ನು ಹತ್ತಿತು. ಅವುಗಳ ಗುರುಗುಡುವುದನ್ನು ಧ್ವನಿ ಮುದ್ರಿಸಿಕೊಂಡಿತು. ಇದಕ್ಕೆ ವಿಶೇಷವಾದ ಧ್ವನಿ ಮುದ್ರಣ ಯಂತ್ರಗಳು ಬೇಕು. ಎರಡು ಆನೆಗಳು ಮಾತ್ರ ಜೊತೆಗಿದ್ದಾಗ, ಹಲವು ಆನೆಗಳು ಒಟ್ಟಿಗಿದ್ದಾಗ ಎಂದೆಲ್ಲ ಧ್ವನಿ ಮುದ್ರಣ ಮಾಡಿತು. ಅನಂತರ ಯಾವುದಾದರೂ ಆನೆ ಇದ್ದಾಗ ಮಾತ್ರ ಮುದ್ರಣವಾದ ಶಬ್ದವಿದೆಯೋ ಎಂದು ಮೆಷಿನ್ ಲರ್ನಿಂಗ್ ತಂತ್ರವನ್ನು ಬಳಸಿ ಹುಡುಕಾಡಿತು. ಇದಕ್ಕಾಗಿ ಒಟ್ಟು 469 ಗಜ ಕರೆಗಳನ್ನು ಧ್ವನಿ ಮುದ್ರಿಸಿದ್ದಾರೆ. ಇವು ಎರಡು ಆನೆಗಳ ನಡುವಿನ ಸಂಭಾಷಣೆಗಳು. ಇದು ಇನ್ನೇನಲ್ಲ, ಒಂದು ಆನೆ ಗುರುಗುಟ್ಟಿದಾಗ ಅದಕ್ಕೆ ಉತ್ತರವಾಗಿ ಇನ್ಯಾವುದಾದರೂ ಗುರುಗುಟ್ಟುವ ಘಟನೆ. ಈ ಸಂಭಾಷಣೆಯಲ್ಲಿ ಭಾಗವಹಿಸಿದ ಆನೆಗಳನ್ನು ಕರೆಯುವ ಆನೆ ಹಾಗೂ ಉತ್ತರಿಸಿದ ಆನೆ ಎಂದು ಗುರುತಿಟ್ಟುಕೊಂಡರು. ಅನಂತರ ವಿಶ್ಲೇಷಿಸಿದರು. ಇಂತಹ ಹಲವು ಜೋಡಿ ಆನೆಗಳಲ್ಲಿ ಉತ್ತರಿಸುವ ಆನೆ ಒಂದೇ ಇದ್ದಂತಹ ಸಂಭಾಷಣೆಗಳಲ್ಲಿ ಕರೆಯುವ ಆನೆಗಳ ಕರೆಗಳಲ್ಲಿ ವಿಶೇಷ ಸ್ವರೂಪವೇನಾದರೂ ಇದೆಯೇ ಎಂದು ಮೆಷಿನ್ ಲರ್ನಿಂಗ್ ತಂತ್ರಜ್ಞಾನದಿಂದ ಪರಿಶೀಲಿಸಿದರು. ಇದು ಉತ್ತರಿಸುವ ಆನೆಯನ್ನು ಗುರುತಿಸುವ ಧ್ವನಿಯೇ? ಅದರ ಹೆಸರೇ? ಇದು ಪ್ರಶ್ನೆಯಾಗಿತ್ತು. ಅನಂತರ ಇಂತಹ ವಿಶೇಷ ಸದ್ದುಗಳನ್ನು ಪ್ರತ್ಯೇಕಿಸಿ ಮೆಷಿನ್ ಲರ್ನಿಂಗ್ ತಂತ್ರಾಂಶಕ್ಕೆ ಹಲವಾರು ಆನೆ ಜೋಡಿಗಳ ಸಂಭಾಷಣೆಯನ್ನು ನೀಡಿ ಉತ್ತರಿಸುವ ಆನೆ ಯಾವುದು ಎಂದು ಗುರುತಿಸಲು ಕೇಳಿದರು. ಬಹುತೇಕ ಸಂದರ್ಭಗಳಲ್ಲಿ ತಂತ್ರಾಂಶ ಉತ್ತರಿಸುವ ಆನೆ ಯಾವುದು ಎಂದು ನಿಖರವಾಗಿ ತಿಳಿದಿತ್ತು. ಅಂದರೆ ಕೇವಲ ಕರೆಯುವ ಆನೆಯ ಸಂಭಾಷಣೆಯನ್ನಷ್ಟೇ ಕೇಳಿ ಯಾವ ಆನೆಯನ್ನು ಕುರಿತು ಅದು ಮಾತನಾಡುತ್ತಿದೆ ಎಂದು ತಂತ್ರಾಂಶ ಗುರುತಿಸುತ್ತಿತ್ತು. ಅರ್ಥಾತ್ ಕರೆಯುವ ಆನೆಯ ಕರೆಯಲ್ಲಿಯೇ ಉತ್ತರಿಸುವ ಆನೆಯನ್ನು ಗುರುತಿಸುವ ಸದ್ದು ಇದ್ದಿರಬೇಕು. ತಂತ್ರಾಂಶ ಅದನ್ನು ಪತ್ತೆ ಮಾಡಿದೆ ಎಂದಾಯಿತು. ಇದು ತಂತ್ರಾಂಶದ ಸಾಧನೆ. ನಿಜಕ್ಕೂ ಆನೆಗಳಿಗೆ ನಿರ್ದಿಷ್ಟವಾದ ಹೆಸರುಗಳಿರಬಹುದೇ? ಅವನ್ನು ಆ ಆನೆಗಳಿಗೆ ಕೇಳಿಸಿದರೆ ಏನಾಗಬಹುದು? ಇದನ್ನು ಇವರು ಪರಿಶೀಲಿಸಿದ್ದಾರೆ. ತಂತ್ರಾಂಶ ಗುರುತಿಸಿದ ಹೆಸರುಗಳನ್ನುವ ಸದ್ದನ್ನು ಆನೆಗಳಿಗೆ ಕೇಳಿಸಿ ಅವುಗಳ ಪ್ರತಿಕ್ರಿಯೆಯನ್ನು ಗಮನಿಸಿದ್ದಾರೆ. ತಂತ್ರಾಂಶ ಹೆಸರು ಎಂದು ಗುರುತಿಸಿದ ಸದ್ದನ್ನು ಕೇಳಿಸಿದಾಗ ಕೇವಲ ಆ ಹೆಸರಿನ ಆನೆ ಮಾತ್ರ ಕಿವಿಯಾಡಿಸಿಯೋ ಮರು ಉತ್ತರ ನೀಡಿಯೋ ಸ್ಪಂದಿಸುತ್ತಿತ್ತು. ಬೇರೆ ಆನೆಗಳು ಪ್ರತಿಕ್ರಿಯಿಸುವುದು ಕಡಿಮೆ ಇತ್ತು. ಅಂದರೆ ಆನೆ ತನ್ನನ್ನೇ ಉದ್ದೇಶಿಸಿದ ಸದ್ದು ಅದು ಎಂದು ಗುರುತಿಸುತ್ತಿತ್ತು. ಅರ್ಥಾತ್ ಅದು ಅದರ ಹೆಸರಾಗಿರಬೇಕು. ಪ್ರಾಣಿಗಳಲ್ಲಿ ಹೀಗೆ ನಿರ್ದಿಷ್ಟ ಪ್ರಾಣಿಯನ್ನು ಗುಂಪಿಗೆ ಇತರೆ ಪ್ರಾಣಿಗಳು ಗುರುತಿಸುವುದು ಹೊಸತೇನಲ್ಲ. ಗಿಣಿಗಳು ತಮ್ಮ ಜೋಡಿಯ ಕರೆಯನ್ನು ಅನುಕರಿಸಿ ಅದನ್ನು ಗುರುತಿಸುತ್ತವೆ, ಕರೆಯುತ್ತವೆ. ಡಾಲ್ಫಿನ್ನುಗಳೂ ಅಷ್ಟೇ. ಈ
ಹೀಗೆ ಗುಂಪುವಾಸಿ ಪ್ರಾಣಿಗಳಲ್ಲಿ ಕೆಲವು ತಮ್ಮ ಜೊತೆಗಾರರನ್ನು ವಿಶೇಷವಾಗಿ ಗುರುತಿಸಿ ಕರೆಯುತ್ತವೆ ಎಂಬುದು ತಿಳಿದಿತ್ತು. ನಮಗೆ ಕೇಳದ ಭಾಷೆಯಲ್ಲಿ ಆನೆಗಳೂ ತಮ್ಮ ಜೊತೆಗಾರರಿಗೆ ಹೆಸರಿಡುತ್ತವೆ ಎಂದು ಪಾರ್ಡೋ ಅವರ ಸಂಶೋಧನೆ ಸೂಚಿಸುತ್ತದೆ. ಅದು ಸರಿ, ಜೋಡಿ ಆನೆಯಲ್ಲಿ ಒಂದು ಇನ್ನೊಂದನ್ನು ಹೆಸರಿಟ್ಟು ಕರೆಯುತ್ತದೆಯಷ್ಟೇ. ಜೋಡಿಯಲ್ಲಿರುವ ಆನೆಯನ್ನು ಅದೇ ಹೆಸರಿನಿಂದಲೇ ಅಥವಾ ಅದೇ ಸದ್ದಿನಿಂದಲೇ ಉಳಿದ ಆನೆಗಳು ಕರೆಯುತ್ತವೆಯೇ? ಅರ್ಥಾತ್ ಹಿಂದಿನ ಎಲ್ಲ ಆನೆಗಳು ಒಂದೇ ಹೆಸರಿನಿಂದ ಆನೆಯನ್ನು ಗುರುತಿಸುತ್ತವೆಯೋ, ಅಥವಾ ಪ್ರತಿಯೊಂದು ಆನೆಯು ತನಗೆ ಇಷ್ಟವಾದ ಅಡ್ಡ ಹೆಸರನ್ನಿಟ್ಟು ಕರೆಯುತ್ತವೆಯೋ? ಇದು ಇನ್ನೂ ಗೊತ್ತಿಲ್ಲ. ಅಶ್ವತ್ಥಾಮೋ ಹತಃ ಕುಂಜರಃ ಎಂದು ಕೃಷ್ಣ ಕೂಗಿದಾಗ ಆ ಅಶ್ವತ್ಥಾಮ ಎನ್ನುವ ಆನೆಯ ಸಂಗಾತಿಗಳಿಗೆ ಅದು ತಿಳಿದಿದ್ದರೆ ಎನ್ನುವ ಯೋಜನೆಯೇ ಕಚಗುಳಿಯಿಡುತ್ತದೆ ಅಲ್ಲವೇ?

ವಿಜ್ಞಾನ ಕಥೆ ಹಾಗೂ ವ್ಯಥೆ. ಒಂದೂರು ಅಮೆರಿಕಾದ ನ್ಯೂಯಾರ್ಕ್ ಪಟ್ಟಣ. ಅಲ್ಲೊಬ್ಬ ಪುಟ್ಟ ಹುಡುಗಿ ಚುರುಕಾಗಿ ಆಟ ಆಡ್ಕೊಂಡಿದ್ದಂತಹ ಹುಡುಗಿಯ ಕಥೆ ಇದು. ಹಾಗೆ ವ್ಯಥೆ ಸಹ ಹೌದು, ವಿಜ್ಞಾನದ ಸಾಹಸ ಕಥೆಯೂ ಹೌದು. ಈ ವಾರದ ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಕಥೆಯ ಹೀರೋಯಿನ್ ಒಬ್ಬ ಹುಡುಗಿ. ಹುಡುಗಿಯ ಹೆಸರು ಉದಿತಿ. ತಂದೆ ರಾಜೀವ್ ಸರಾಫ್ ಹಾಗೂ ತಾಯಿ ಸೋನಂ ಸರಾಫ್. ಉದಿತಿ ಇವರ ಒಬ್ಬಳೇ ಮಗಳು. ಚಿಕ್ಕಂದಿನಲ್ಲಿ ಬಹಳ ಚುರುಕಾಗಿ ಆಟ ಆಡ್ಕೊಂಡಿದ್ದಂತಹ ಉದಿತಿಗೆ ಒಂದು ಸಮಸ್ಯೆ ಇತ್ತು. ಆಟದ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಕ್ಷಣಕಾಲ ಎಲ್ಲವನ್ನ ಮರೆತು ನಿಂತು ಬಿಡ್ತಾ ಇದ್ಲು. ತಾನೇನ್ ಮಾಡ್ತಾ ಇದ್ದೀನಿ ಅನ್ನೋದು ಸಹ ಮರೆತು ಹೋಗ್ತಾ ಇದ್ಲು. ಏನೋ ಮಾಡ್ತಾ ಇದ್ದ ಮಗು ಇನ್ಯಾವುದೋ ವಿಷಯದ ಬಗ್ಗೆ ಆಸಕ್ತಿ ಹುಟ್ಟಿದಾಗ ಅನ್ಯ ಮನಸ್ಗಳಾಗ್ತಾವಲ್ಲ ಹಾಗೆ. ಒಮ್ಮೆ ಹೀಗಾಯ್ತಂತೆ, ಅಮ್ಮ ಅಪ್ಪನ ಫೋಟೋ ತೆಗೆಯಲು ಕ್ಯಾಮ್ರಾ ಹಿಡಿದು ನಿಂತಿದ್ದಳಂತೆ. ನಿಂತವಳು ನಿಂತ ಹಾಗೆ ಕ್ಯಾಮ್ರಾವನ್ನ ಕೈ ಚೆಲ್ಲಿ ಬಿಟ್ಲು. ಹಾಗೆ ಕ್ಯಾಮ್ರಾ ತನ್ನ ಕೈಯಿಂದ ಕೆಳಗೆ ಬಿದ್ದಿದ್ದು ಸಹ ಆಕೆಗೆ ಗೊತ್ತಾಗೇ ಇರಲಿಲ್ಲ. ತಾಯಿಗೆ ಯಾಕೋ ಇದು ಸರಿ ಇಲ್ಲ ಅಂತ ಅನ್ನಿಸ್ತು. ಇದು ಅನ್ಯ ಮನಸ್ಕತೆ ಇರಲಿಕ್ಕಿಲ್ಲ ಅಂತ ಅನ್ನಿಸ್ತು. ಏನೋ ಸಮಸ್ಯೆ ಇರಬೇಕು ಅಂತ ಅನಿಸಿ ವೈದ್ಯರ ಬಳಿ ಕೊಂಡೊಯ್ದರು. ಇದೊಂದು ಸಮಸ್ಯೆಯ ಹೊರತಾಗಿ ಉದಿತಿಯ ಆರೋಗ್ಯ ಚಟುವಟಿಕೆ ಎಲ್ಲವೂ ಸಾಮಾನ್ಯವಾಗೇ ಇತ್ತು. ವೈದ್ಯರು ಎಲ್ಲಾ ತಪಾಸಣೆಯ ನಂತರ ತೀರ್ಪು ಕೊಟ್ಟರು. ಇದು ಮೂರ್ಛೆ ರೋಗ ಅಥವಾ ವೈದ್ಯರ ಭಾಷೆಯಲ್ಲಿ ಎಪಿಲೆಪ್ಸಿ, ಮೆದುಳಿನಲ್ಲಿ ತೊಂದರೆಯಾಗಿರುವುದರಿಂದ ಕಾಣುವಂತಹ ಸಮಸ್ಯೆ ಅಂತ ಹೇಳಿದರು. ರಾಜೀವ್ ಅವರಿಗೆ ಇದ್ಯಾಕೋ ಸಮಾಧಾನ ತಂದಿರಲಿಲ್ಲ. ಉದಿತಿಗೆ ಆಗ 13 ವರ್ಷ, ಇಸವಿ 2017. ಉದಿತಿಯ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇತ್ತು. ಶಾಲೆಯಲ್ಲಿ ಆಗಾಗ್ಗೆ ಮೂರ್ಛೆ ಹೋಗುವುದು ಸಾಮಾನ್ಯವಾಗ್ಬಿಟ್ಟಿತ್ತು. ಹೀಗೆ ಬಿಟ್ರೆ ಉಳಿಗಾಲ ಇಲ್ಲ ಅಂತ ತಿಳಿದ ತಂದೆ ತಾಯಿ ಮಗಳನ್ನ ಉಳಿಸಿಕೊಳ್ಳಲು ಶತ ಪ್ರಯತ್ನಕ್ಕೆ ತೊಡಗಿದ್ರು. ರಾಜೀವ್ ವಿದ್ಯಾವಂತ, ಮಗಳ ಸಮಸ್ಯೆಗೆ ಹೊಸ ಚಿಕಿತ್ಸೆ ಪರಿಹಾರ ಇರಬಹುದು ಅಂತ ಹುಡುಕೋದಕ್ಕೆ ಪ್ರಯತ್ನ ಮಾಡಿದ್ರು. ಈ ಪ್ರಯತ್ನದಲ್ಲಿ ಮೊದಲು ಅವರಿಗೆ ನೆನಪಾಗಿದ್ದು ಮಾನವ ಜೀನೋಮು. ಅಷ್ಟರಲ್ಲಿ ಮಾನವ ಜೀನೋಮ್ ಅಂದರೆ ಮನುಷ್ಯರಲ್ಲಿ ಇರುವ ಎಲ್ಲಾ ಜೀನುಗಳ ಪಟ್ಟಿಯು ಸಿದ್ಧವಾಗಿತ್ತು. ಇದನ್ನ ಬಳಸಿಕೊಂಡು ಹುಟ್ಟಿನಿಂದ ಬರುವ ಕಾಯಿಲೆಗಳನ್ನ ಪತ್ತೆ ಮಾಡೋದು ಹಾಗೂ ಅವಕ್ಕೆ ಚಿಕಿತ್ಸೆ ರೂಪಿಸೋದು ಸಾಧ್ಯವೇ ಅಂತ ಪ್ರಯತ್ನಗಳು ನಡೀತಾ ಇದ್ವು. ರಾಜೀವ್ ತಮ್ಮ ಮಗಳ ಜೀನೋಮ್ ಅನ್ನ ಈ ಪರೀಕ್ಷೆಗೆ ಒಡ್ಡಿದ್ರು. ಅದರಲ್ಲಿ ಏನಾದರೂ ದೋಷ ಕಾಣಿಸಬಹುದಾ, ಆ ದೋಷಕ್ಕೆ ಚಿಕಿತ್ಸೆ ಸಿಗಬಹುದಾ? ಆ ಮಟ್ಟಿಗೆ ಅದಿತಿ ಅದೃಷ್ಟವಂತಳೆ ಅಂತ ಅನ್ಬೇಕು. ಅಮೆರಿಕದಲ್ಲಿ ಜೀನೋಮ್ ಪರೀಕ್ಷೆಗಳು ಸಾಮಾನ್ಯವೆನ್ನಿಸ್ಬಿಟ್ಟಿದ್ವು ಆಗಾಗ್ಲೆ. ಹಾಗಿದ್ದು ಭಾರತೀಯರ ಜೀನೋಮ್ಗಳಲ್ಲಿ ಇರಬಹುದಾದಂತಹ ವ್ಯತ್ಯಾಸಗಳ ಪಟ್ಟಿ ಇರಲಿಲ್ಲ. ಯಾಕಂದ್ರೆ ಭಾರತದಲ್ಲಿ ಇಂತಹ ಅಧ್ಯಯನಗಳು ಇನ್ನೂ ಆರಂಭವಾಗಿತ್ತು ಅಷ್ಟೆ. ಆದರೂ ಉದಿತಿಯ ಜೀನೋಮ್ನಲ್ಲಿ ಒಂದು ದೋಷ ಪತ್ತೆಯಾಯಿತು. ಒಂದೇ ದೋಷ ಅವಳ ಡಿಎನ್ಎಯ ಲಕ್ಷಾಂತರ ಅಕ್ಷರಗಳಲ್ಲಿ ಒಂದು ಅಕ್ಷರ ಬದಲಾಗಿತ್ತು. ನ್ಯೂರೋಸರ್ಪಿನ್ ಎನ್ನುವ ಪ್ರೋಟೀನಿನ ಮಾಹಿತಿ ಇದ್ದ ಜೀನ್ನಲ್ಲಿ ಗ್ವಾನಿನ್ ಎನ್ನುವ ರಾಸಾಯನಿಕ ಇರಬೇಕಾದಂತಹ ಜಾಗದಲ್ಲಿ ಅಡೆನೈನ್ ಎನ್ನುವ ರಾಸಾಯನಿಕವಿತ್ತು ಅಷ್ಟೆ. ಇದರಿಂದಾಗಿ ಹುಟ್ಟಿದ ಪ್ರೋಟೀನ್ ದೋಷಪೂರ್ಣವಾಗಿದ್ದರಿಂದ ಆ ನರಕೋಶಗಳು ಸಾಯುತ್ತಿದ್ವು, ಉದಿತಿಗೆ ಸಂಕಟ ತರ್ತಾ ಇದ್ವು. ಇದಕ್ಕೆ ಒಂದು ಹೆಸರು ಇದೆ, ಫ್ಯಾಮಿಲಿಯಲ್ ಎನ್ಕೆಫಾಲೋಪತಿ ವಿತ್ ನ್ಯೂರೋಸ್ಪಿನ್ ಪ್ರೋಟೀನ್ ಇನ್ಕ್ಲೂಷನ್ ಬಾಡೀಸ್ ಎಂಬ ಹೆಸರು. ಇಂತಹ ದೋಷ ಇಡೀ ಪ್ರಪಂಚದಲ್ಲಿ ಬಹಳ ಅಪರೂಪ. ಅಥವಾ ರಾಜೀವ್ರಂತೆ ಜೀನೋಮ್ ಪರೀಕ್ಷೆ ಮಾಡಿಸುವವರು ಕಡಿಮೆ ಆಗಿದ್ದರಿಂದ ಪತ್ತೆಯೇ ಆಗಿದ್ದಿಲ್ವೋ ಏನೋ. ಈ ರೋಗವನ್ನ ಅಧ್ಯಯನ ಮಾಡುವ ಒಂದೇ ಒಂದು ಪ್ರಯೋಗಾಲಯ ಇಟಲಿಯ ರೋಮ್ನಲ್ಲಿತ್ತು. ಉದಿತಿಗೆ ಚಿಕಿತ್ಸೆ ಕೊಡಿಸಲು ರಾಜೀವ್ ದಂಪತಿಗಳು ಮೊರೆ ಹೋಗದ ವೈದ್ಯರುಗಳು ದೇವರುಗಳು ಇಲ್ಲವೇ ಇಲ್ಲ. ಆಯುರ್ವೇದ, ಯುನಾನಿ ಎಲ್ಲ ಬಗೆಯ ಚಿಕಿತ್ಸೆಯನ್ನ ಬಳಸಿದ್ರೂ ಸಹ
ಉದಿತಿಯ ಖಾಯಿಲೆ ಉಲ್ಬಣವಾಗುತ್ತಲೇ ಹೋಯಿತು. ಸಾಮಾನ್ಯ ಶಾಲೆಯಿಂದ ಆಕೆಯನ್ನ ವಿಶೇಷಚೇತನರ ಶಾಲೆಗೆ ಸೇರಿಸಿದರು. ಜೀನ್ನಲ್ಲಿರುವ ಒಂದೇ ಒಂದು ಅಕ್ಷರವನ್ನ ತಿದ್ದೋದು ಆಗೋದೇ ಇಲ್ವಾ? ಇದು ರಾಜೀವ್ ದಂಪತಿಗಳ ಪ್ರಶ್ನೆಯಾಗಿತ್ತು. ಹೀಗೆ ಜೀನ್ನಲ್ಲಿರುವ ದೋಷಗಳನ್ನ ತಿದ್ದುವ ಪ್ರಯತ್ನಗಳು ಆದಾಗಲೇ ಆರಂಭವಾಗಿದ್ದವು. ಇದೇ ಬಗೆಯಲ್ಲಿ ಜೀನ್ನಲ್ಲಿ ಒಂದಕ್ಷರದ ದೋಷದಿಂದ ಉಂಟಾಗುವ ಡಚನ್ಸ್ ಮಸ್ಕ್ಯುಲಾರ್ ಡಿಸ್ಟ್ರೋಫಿ ಎನ್ನುವ ರೋಗಕ್ಕೆ ಜೀನನ್ನೇ ತಿದ್ದುವ ಕೆಲಸ ನಡೆದಿತ್ತು. ಈಗಾಗಲೇ ಇಲಿಗಳಲ್ಲಿ ಇಂತಹ ಚಿಕಿತ್ಸೆಯ ಪ್ರಯೋಗಗಳನ್ನು ನಡೆದಿದ್ರೂ ಸಹ ಮನುಷ್ಯರಲ್ಲಿ ನಡೆಸಲು ಹಲವು ತೊಡಕುಗಳಿದ್ವು. ದುಬಾರಿ ಚಿಕಿತ್ಸೆ ಅನ್ನೋದು ಒಂದಾದ್ರೆ ಮತ್ತೊಂದು ಕಾನೂನಿನ ತೊಡಕುಗಳು. ಏನೇ ಬರಲಿ ಮಗಳನ್ನ ಉಳಿಸಿಕೊಳ್ಳಲೇಬೇಕು ಅಂತ ರಾಜೀವ್ ದಂಪತಿಗಳು ತೀರ್ಮಾನಿಸ್ಬಿಟ್ಟಿದ್ರು ಈಗಾಗಲೇ. ಎಲ್ಲ ತಂದೆ ತಾಯಂದಿರ ಬದುಕು ಅಷ್ಟೇ ಅಲ್ವಾ, ಮಕ್ಕಳಿಗಾಗಿಯೇ ಅಲ್ವೇ? ಅಷ್ಟರಲ್ಲಿ ರಾಜೀವ್ ಅವರಿಗೆ ನ್ಯೂಯಾರ್ಕಿನ ವೈದ್ಯ ಓರೆನ್ ಡೆವನ್ಸ್ಕಿ ಹೊಸದೊಂದು ತಂತ್ರಜ್ಞಾನದ ಬಗ್ಗೆ ತಿಳಿಸಿದ್ರು.

0: ತಲುಪಿಸಲು ಯಾವುದೇ ಸಮಸ್ಯೆಯು ಸಹ ಸಿದ್ಧವಿರಲಿಲ್ಲ. ಯಾಕಂದ್ರೆ ಇದು ಅಪರೂಪಕ್ಕೆ ಒಮ್ಮೆ ಯಾರಲ್ಲೋ ಕಾಣಿಸಿಕೊಳ್ಳೋ ತೊಂದರೆ, ಆದ್ಯತೆಯ ಸಮಸ್ಯೆ ಸಹ ಅಲ್ಲ. ಇನ್ನು ಔಷಧ ಕಂಪನಿಗಳು, ಅವು ಲಾಭವಿಲ್ಲದೆ ಯಾವ ಕೆಲಸಕ್ಕೂ ತೊಡಗುವುದಿಲ್ಲ ಬಿಡಿ. ಹೀಗಾಗಿ ಪ್ರಯೋಗಗಳಿಗೆ ಹಣವಿಲ್ಲವೆಂದಾಗ ಸ್ವತಃ ರಾಜೀವ್ ದಂಪತಿ ಈ ಸಂಶೋಧನೆಗಳಿಗೆ ಬೇಕಾದ ಹಣವನ್ನ ವೆಚ್ಚ ಮಾಡಲು ಸಿದ್ಧರಾದರು. ಮಗಳ ಜೀವ ಉಳಿಸಲು ಹೊಸ ಸಂಶೋಧನೆಗೆ ನೆರವು ನೀಡಿದ್ರು. ಈ ಸಂಶೋಧನೆಗೆ ಹಲವು ತೊಡಕುಗಳಿದ್ವು. ಮೊದಲನೇದಾಗಿ ಜೀನನ್ನ ತಿದ್ದುವ ತಂತ್ರಜ್ಞಾನ ಆಗಿನ್ನು ಹೊಸದು. ಎರಡನೆಯದಾಗಿ ಒಂದಕ್ಷರವನ್ನ ತಿದ್ದಲು ಒಂದು ದೊಡ್ಡ ಪ್ರೋಟೀನ್ ಅನ್ನ ಮೆದುಳು ಕೋಶದೊಳಗೆ ನುಸಳಿಸಬೇಕಿತ್ತು. ಇದು ಸುಲಭ ಅಲ್ಲ. ಇನ್ನು ಮೆದುಳಿನ ಕೋಶಗಳು ಉಳಿದೆಲ್ಲ ಅಂಗಗಳ ಕೋಶಗಳಿಗಿಂತ ತುಸು ಗಡುಸು. ಯಾವ ಪರವಸ್ತುವನ್ನ ನೀವು ಒಳಗಡೆ ಅದು ನುಸುಳೋದಕ್ಕೆ ಬಿಡುವುದೇ ಇಲ್ಲ. ಇದನ್ನ ಸಾಧಿಸಲು ಉಪಾಯ ಹುಡುಕಬೇಕಿತ್ತು. ಅದಕ್ಕಾಗಿ ಸಂಶೋಧನೆ ಅಗತ್ಯವಿತ್ತು. ಇಷ್ಟಾದರೂ ಉದಿತಿಯ ಕಾಯಿಲೆ ಗುಣವಾಗುತ್ತೆ ಅನ್ನೋದು ಖಾತ್ರಿ ಇರಲಿಲ್ಲ. ಏನಿದ್ರೂ ಆಕೆಯ ಕಾಯಿಲೆ ತೀವ್ರವಾಗದಂತೆ ನಿಧಾನಿಸಬಹುದಿತ್ತು ಅಷ್ಟೆ. ಅರೆ ಅಷ್ಟೇ ಸಾಕು ಅನ್ನೋದು ತಂದೆ ತಾಯಿಯಂದಿರ ಹಾರೈಕೆಯಾಗಿತ್ತು. ಡೆವೆನ್ಸ್ಕಿಯ ತಂಡ ಪ್ರಯೋಗವನ್ನು ಆರಂಭಿಸಿತು. ಮೊದಲ ಹಂತದಲ್ಲಿ ಚಿಕಿತ್ಸೆ ಆಗಿದೆಯೋ ಇಲ್ಲವೋ ಅನ್ನೋದನ್ನ ಪರೀಕ್ಷಿಸುವ ಅಳತೆಗೋಲು ಬೇಕಲ್ಲ, ಅದರ ತಯಾರಿ ನಡೆದಿತ್ತು. 10 ತಿಂಗಳ ಕಾಲ ಹಗಲು ರಾತ್ರಿ ಕೆಲಸ ಮಾಡಿದ ಮೇಲೆ ಉದಿತಿಯ ಮೆದುಳಿನ ಕೋಶಗಳಲ್ಲಿ ಇದ್ದಂತಹುದೇ ದೋಷವಿರುವ ಜೀವಕೋಶಗಳನ್ನು ರೂಪಿಸಿದ್ರು. ಇವನ್ನ ಪ್ರಣಾಳಗಳಲ್ಲಿಟ್ಟು ಬೆಳೆಸಿ ತಿದ್ದಬಹುದೆನ್ನುವ ಆಲೋಚನೆಯೂ ಇತ್ತು. ಚಿಕಿತ್ಸೆ ಫಲಕಾರಿಯಾದರೆ ಈ ಕೋಶಗಳು ಸಾಮಾನ್ಯ ಕೋಶಗಳಂತೆ ಆಗತ್ವೆ. ಫಲಕಾರಿಯಾಗದಿದ್ರೆ ದೋಷಪೂರ್ಣ ಪ್ರೋಟೀನ್ ತಯಾರಾಗುತ್ತೆ. ಆದರೆ ಕಾಲ ಯಾವುದಕ್ಕೂ ಕಾಯದೇ ಇಲ್ಲವಲ್ಲ. ಉದಿತಿಯ ಪರಿಸ್ಥಿತಿ ಇನ್ನಷ್ಟು ಕೆಡ್ತಾ ಬಂತು. ಅಮೆರಿಕಾದಲ್ಲಿ ಆಕೆಯ ನಿರ್ವಹಣೆ, ಮನೆ ಖರ್ಚು ದುಬಾರಿ ಅನ್ನಿಸ್ತು. ರಾಜೀವ್ ದಂಪತಿಗಳು ಅಮೆರಿಕಾವನ್ನ ತೊರೆದು ಭಾರತಕ್ಕೆ ಮರಳಲು ನಿರ್ಧರಿಸಿದ್ರು. ಡಿಸೆಂಬರ್ 2019 ಉದಿತಿಯ ಕುಟುಂಬ ನವದೆಹಲಿಗೆ ಮರಳಿತು. ಉದಿತಿಯ ಕಷ್ಟಗಳು ಕಡಿಮೆ ಆಗಲಿಲ್ಲ. ಕೋವಿಡ್ ಆರಂಭವಾಯಿತು. ಬಾಗಿದವರಿಗೆ ಬಾರ್ಕೋಲು ಅನ್ನೋ ಹಾಗೆ ಉದಿತಿಗೆ ಕೋವಿಡ್ ಸೋಂಕು ತಗುಲಿತು. ಉದಿತಿಯ ಆರೋಗ್ಯ ಇನ್ನಷ್ಟು ಕ್ಷೀಣಿಸಿತು. ಕೋವಿಡ್ ನಂತರ ಆಕೆಯ ಕಾಯಿಲೆ ಮತ್ತಷ್ಟು ಉಲ್ಬಣಗೊಂಡು ಊಟ ತಿಂಡಿ ಮಾಡೋದಿರಲಿ ಮಾತನಾಡೋದು ಸಹ ಕಷ್ಟವನ್ನಿಸ್ಬಿಡ್ತು. ಕುಣಿದಾಡ್ಕೊಂಡಿದ್ದಂತಹ ಉದಿತಿ ಮಲಗದಲ್ಲೇ ಇರುವ ಹಾಗಾಗೋಯ್ತು. ಮುಂದೇನು? ಉದಿತಿಗೆ ಚಿಕಿತ್ಸೆ ಸಿದ್ಧವಾಯ್ತಾ? ಹೇಗೆ?
1: ವಿಜ್ಞಾನ ಕಥೆ ವ್ಯಥೆ ಮುಂದುವರೆಯಲಿದೆ. ಮುಂದಿನ ವಾರ ಜಾಣಸುದ್ದಿ ಸಂಪುಟ 6 ಸಂಚಿಕೆ 18 ಕೇಳಿ.
2: ವಾರದ ವಿಜ್ಞಾನಿ ಜಾರ್ಜ್ ಗೆಲಾರ್ಡ್ ಸಿಮ್ಸನ್, ಜೀವಿ ವಿಕಾಸ ಹಾಗೂ ಪಳೆಯುಳಿಕೆ ತಜ್ಞ. ಜಾರ್ಜ್ ಗೆಲಾರ್ಡ್ ಸಿಮ್ಸನ್ ಡಾರ್ವಿನ್ನ ಜೀವಿ ವಿಕಾಸವಾದಕ್ಕೆ ಪಳೆಯುಳಿಕೆಗಳಿಂದ ಸಾಕ್ಷಿಯನ್ನು ಒದಗಿಸಿದ 20ನೇ ಶತಮಾನದ ಪ್ರಭಾವಿ ವಿಜ್ಞಾನಿ. ಜೂನ್ 16 ಈತ ಹುಟ್ಟಿದ ದಿನ. ಜಾರ್ಜ್ ಗೆಲಾರ್ಡ್ ಸಿಮ್ಸನ್ ಅಮೆರಿಕದ ಶಿಕಾಗೋ ನಗರದಲ್ಲಿ 1902 ಜೂನ್ 16 ಜನಿಸಿದ. ಜಾರ್ಜ್ ಅವನ ತಂದೆ ತಾಯಿಯಂದಿರ 3ನೇ ಮಗ, ಅತಿ ಚಿಕ್ಕವ. ಈತ ಬಹಳ ಚಿಕ್ಕವನಾಗಿದ್ದಾಗಲೇ ಈತನ ತಂದೆ ವಕೀಲ ವೃತ್ತಿಯನ್ನು ತೊರೆದು ಕೊಲರಾಡೋ ರಾಜ್ಯದಲ್ಲಿದ್ದ ಡೆನ್ವರ್ ಪಟ್ಟಣಕ್ಕೆ ವಲಸೆ ಹೋದ. ಅಲ್ಲಿ ಗಣಿಗಾರಿಕೆಯಲ್ಲಿ ತೊಡಗಿಕೊಂಡ. ಕೊಲರಾಡೋದ ವಿಶಾಲವಾದ ಬಯಲುಗಳಲ್ಲಿ ಓಡಾಡುವ ಅವಕಾಶ ಹೀಗೆ ಜಾರ್ಜ್ ಸಿಮ್ಸನ್ಗೆ ದೊರೆಯಿತು. ಜಾರ್ಜ್ನ ಬಾಲ್ಯದ ಶಿಕ್ಷಣವೆಲ್ಲವೂ ಡೆನ್ವರಿಯಲ್ಲಿಯೇ ನಡೆಯಿತು. ಶಾಲೆಯಲ್ಲಿ ಗಣಿತದಲ್ಲಿ ಜಾರ್ಜ್ ಪ್ರತಿಭೆ ತೋರಿದ್ದ. 1918 ಪದವಿ ಗಳಿಸಿದ ನಂತರ ಹಣದ ಕೊರತೆಯಿಂದಾಗಿ ವಿದ್ಯಾಭ್ಯಾಸವನ್ನು ತೊರೆದು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ

0: ತೊಡಗಿಕೊಂಡ. ನಂತರ ಕೊಲರಾಡೋ ವಿಶ್ವವಿದ್ಯಾನಿಲಯದಲ್ಲಿ ಪಳವಳಿಕೆ ಮತ್ತು ಭೂಗಳ ಚರಿತ್ರೆಯ ಕುರಿತು ವ್ಯಾಸಂಗ ಮಾಡಿದ. ಹೀಗೆ ಪಳವಳಿಕೆಗಳಲ್ಲಿ ಆತನಿಗೆ ಆಸಕ್ತಿ ಬೆಳೆಯಿತು. ತದನಂತರ ತನ್ನ ಗುರುವಿನ ಸಲಹೆಯ ಮೇರೆಗೆ ಯೇಲ್ ವಿಶ್ವವಿದ್ಯಾನಿಲಯದಲ್ಲಿ ಪಳವಳಿಕೆಗಳ ಬಗ್ಗೆ ವ್ಯಾಸಂಗ ಮಾಡಲು ಉದ್ಯುಕ್ತನಾದ. ಭೂಮಿಯ ಚರಿತ್ರೆಯಲ್ಲಿ ಉರಗಗಳು ಮೇರುಸ್ಥಿತಿಯಲ್ಲಿ ಇದ್ದ ಕಾಲದಲ್ಲಿ ಜೀವಿಸಿದ್ದ ಸ್ತನಿಗಳ ಬಗ್ಗೆ ಈತನಿಗೆ ಅಪಾರ ಆಸಕ್ತಿಯಿಂದ ಅಧ್ಯಯನದಲ್ಲಿ ತೊಡಗಿದ. 20ನೇ ಶತಮಾನದ ಆರಂಭದಲ್ಲಿ ಡಾರ್ವಿನ್ನ ವಿಕಾಸವಾದ ಮತ್ತೆ ಚರ್ಚೆಗೊಳಗಾಗಿತ್ತು. 19ನೇ ಶತಮಾನದಲ್ಲಿ ಡಾರ್ವಿನ್ನ ವಾದವನ್ನು ಪಳವಳಿಕೆಯ ವಿಜ್ಞಾನಿಗಳು ಸಂಪೂರ್ಣವಾಗಿ ಒಪ್ಪಿರಲಿಲ್ಲ. ಏಕೆಂದರೆ ಡಾರ್ವಿನ್ನನು ಜೀವಿಗಳಲ್ಲಿ ಸಹಜವಾಗಿ ತೋರುವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳೇ ಅನಂತರ ಹೊಸದೊಂದು ಪ್ರಭೇದವನ್ನು ಹುಟ್ಟು ಹಾಕುತ್ತವೆ ಎಂದಿದ್ದ. ಇದರ ಪ್ರಕಾರ ಪಳವಳಿಕೆಗಳಲ್ಲಿಯೂ ಅತಿ ಪುರಾತನವಾದದ್ದಕ್ಕೂ ಅನಂತರದ ಪಳವಳಿಕೆಗಳಿಗೂ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರಬೇಕಾಗಿತ್ತು. ಆದರೆ ಅಧ್ಯಯನ ಮಾಡಿದ ಎಲ್ಲಾ ಪಳವಳಿಕೆಗಳಲ್ಲಿಯೂ ಇದ್ದಕ್ಕಿದ್ದ ಹಾಗೆ ಹೊಸ ಗುಣಗಳು ವಿಕಾಸವಾದಂತಿದ್ದವು. ಉರಗಗಳು ಇದ್ದಕ್ಕಿದ್ದ ಹಾಗೆ ಎರಕ್ಕೆ ಬೆಳೆಸಿಕೊಂಡು ಹಕ್ಕಿಗಳ ಹಾಗೆ ತೋರುತ್ತಿದ್ದವು. ಕೆಲವು ಕಾಲದಲ್ಲಿ ಮಾತ್ರ ಜೀವಿ ಪ್ರಭೇದಗಳಲ್ಲಿ ಅಗಾಧ ವ್ಯತ್ಯಾಸವಾಗಿದ್ದು ಕಂಡುಬರುತ್ತಿತ್ತು. ಡಾರ್ವಿನ್ ಹೇಳಿದಂತೆ ನಿರಂತರವಾಗಿ ಬದಲಾವಣೆಗಳು ಆಗುತ್ತಿದ್ದಂತೆ ತೋರುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಜಾರ್ಜ್ ತನ್ನ ಸಂಶೋಧನೆಗಳನ್ನು ಆರಂಭಿಸಿದ. ಅಮೆರಿಕವಷ್ಟೇ ಅಲ್ಲದೆ ಇಂಗ್ಲೆಂಡ್, ಆಫ್ರಿಕಾ, ದಕ್ಷಿಣ ಅಮೆರಿಕ ಖಂಡಗಳಲ್ಲಿಯೂ ಸಂಶೋಧನೆಗಳನ್ನು ನಡೆಸಿದ. ಕೊನೆಗೆ ಡಾರ್ವಿನ್ನ ವಾದ ಸರಿ, ಅದಕ್ಕೆ ಪಳವಳಿಕೆಗಳಲ್ಲಿಯೂ ಪುರಾವೆಗಳಿವೆ, ಪುಟ್ಟ ಪುಟ್ಟ ನಡೆಗಳೊಂದಿಗೆ ವಿಕಾಸ ಸಾಗಿ ಬಂದಿದೆ, ಇದ್ದಕ್ಕಿದ್ದ ಹಾಗೆ ಬದಲಾವಣೆಗಳು ಘಟಿಸಿಲ್ಲ ಎಂದು ನಿರೂಪಿಸಿದ. ಮೈಕ್ರೋ ಎವಲ್ಯೂಷನ್ ತತ್ವಕ್ಕೆ ಪುರಾವೆ ಒದಗಿಸಿದ. ಹಾಗೆ ಅದುವರೆಗೂ ಜೀವಿ ವಿಕಾಸದ ಬಗ್ಗೆ ತಳಿ ವಿಜ್ಞಾನಿಗಳ ವಿಚಾರಗಳು ಪಳವಳಿಕೆ ತಜ್ಞರ ವಿಚಾರಗಳು ಹೊಂದುತ್ತಿರಲಿಲ್ಲ. ಅವು ಒಂದನ್ನೊಂದು ವಿರೋಧಿಸುವಂತೆ ತೋರುತ್ತಿದ್ದವು. ಆದರೆ ಹಾಗಲ್ಲ. ಎರಡು ಡಾರ್ವಿನ್ನನು ಹೇಳಿದ ವಿಕಾಸವಾದಕ್ಕೆ ಪೂರಕವಾದಂಥವು ಎಂದು ಜಾರ್ಜ್ ನಿರೂಪಿಸಿದ. ಜಾರ್ಜ್ನ ವೈಯಕ್ತಿಕ ಬದುಕು ಅಷ್ಟೇನು ಹಸನಾಗಿರಲಿಲ್ಲ. ಆತ ಇಂಗ್ಲೆಂಡ್ಗೆ ಅಧ್ಯಯನಕ್ಕೆಂದು ಕುಟುಂಬ ಸಮೇತನಾಗಿ ತೆರಳಿದ್ದ. ಆದರೆ ಅವನ ಮಡದಿ ಮಕ್ಕಳೊಂದಿಗೆ ಇಂಗ್ಲೆಂಡ್ನಲ್ಲಿ ಇರದೆ ಫ್ರಾನ್ಸ್ಗೆ ತೆರಳಿದಳು. 1938ರಲ್ಲಿ ಜಾರ್ಜ್ ಮಡದಿಯಿಂದ ವಿಚ್ಛೇದನ ಪಡೆದ. ಅದೇ ಸಂದರ್ಭದಲ್ಲಿ 2ನೇ ವಿಶ್ವಯುದ್ಧ ಆರಂಭವಾಯಿತು. ಜಾರ್ಜ್ ಸ್ವಪ್ರೇರಣೆಯಿಂದ ಯುದ್ಧದಲ್ಲಿ ಬೇಹುಗಾರಿಕೆ ವಿಭಾಗದಲ್ಲಿ ಸೇರಿದ. ಆಫ್ರಿಕಾ ಹಾಗೂ ಇಟಲಿಯಲ್ಲಿ ಸೇನೆಯ ಜೊತೆ ಕೆಲಸ ಮಾಡಿದ. ತಾನು ಬಿಟ್ಟಿದ್ದ ಗಡ್ಡವನ್ನು ತೆಗೆಯುವುದಿಲ್ಲವೆಂದು ಸೇನಾಧ್ಯಕ್ಷರ ಜೊತೆಗೆ ವಾದಿಸಿ ಉಳಿಸಿಕೊಂಡಿದ್ದ. ಸೇನೆಯಲ್ಲಿ ಎಲ್ಲರೂ ಗಡ್ಡವನ್ನು ತೆಗೆಯಬೇಕೆಂಬ ನಿಯಮವಿದ್ದರೂ ಅದರಿಂದ ವಿನಾಯಿತಿ ಪಡೆದ. ಯುದ್ಧದ ನಂತರ ಯೇಲ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕನಾಗಿ ಸೇರಿಕೊಂಡ. ಅಲ್ಪಕಾಲದ ನಂತರ ಮರಳಿ ಅಮೆರಿಕೆಯ ವಸ್ತು ಸಂಗ್ರಹಾಲಯದಲ್ಲಿ ಪಳವಳಿಕೆ ತಜ್ಞನಾಗಿ ಸೇರಿಕೊಂಡ. ಅಲ್ಲಿಯೇ ಭೂಗರ್ಭಶಾಸ್ತ್ರ ಹಾಗೂ ಪಳವಳಿಕೆ ವಿಜ್ಞಾನವನ್ನು ಬೋಧಿಸಿದ. ಸಾಮಾನ್ಯ ಜನರಿಗಾಗಿ ವಿಕಾಸವಾದ ಹಾಗೂ ಪಳವಳಿಕೆ ವಿಜ್ಞಾನದ ಕುರಿತು ಹಲವು ಪುಸ್ತಕಗಳನ್ನು ಬರೆದ. 1950ರ ದಶಕದಲ್ಲಿ ದಕ್ಷಿಣ ಅಮೆರಿಕದಲ್ಲಿ ಪಳವಳಿಕೆಗಳಿಗಾಗಿ ಹುಡುಕಾಟ ನಡೆಸಿದ್ದಾಗ ಮರವೊಂದರಿಂದ ಬಿದ್ದು ಕಾಲು ಮುರಿದುಕೊಂಡ. ಅತಿ ಹತ್ತಿರದ ಆಸ್ಪತ್ರೆ 1500 ಕಿಲೋಮೀಟರ್ ದೂರವಿತ್ತು. ಗೆಳೆಯರ ನೆರವಿನಿಂದ ಅಲ್ಲಿಗೆ ಪಯಣಿಸಿ ಮುರಿದ ತೊಡೆಯ ಜೊತೆಗೆ ಅಮೆರಿಕಕ್ಕೆ ತೆರಳಿದ. ಹಲವಾರು ಶಸ್ತ್ರಕ್ರಿಯೆಗಳ ನಂತರ ಕೋಲೂರಿಕೊಂಡು ನಡೆಯುವಂತಾಯಿತು. ಮರಳಿ ಪಳವಳಿಕೆಗಳನ್ನು ಹುಡುಕಲು ಆರಂಭಿಸಿದ. ಮೊದಲ ಹೆಂಡತಿಯ ಜೊತೆಗಿನ ವಿಚ್ಛೇದನದ ನಂತರ ಜಾರ್ಜ್ ಮರುಮದುವೆಯಾದ. 2ನೇ ಹೆಂಡತಿ ಈತನ ಜೊತೆಗೆ ಪಳವಳಿಕೆಗಳನ್ನು ಅಧ್ಯಯನ ಮಾಡುತ್ತಿದ್ದ ಸಹೋದ್ಯೋಗಿ. ಈ ದಂಪತಿಗಳು ಪ್ರತಿ ವರ್ಷವೂ ಡಾರ್ವಿನ್ನ ಹುಟ್ಟುಹಬ್ಬದ ದಿನ ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸುತ್ತಿದ್ದರು. ತಮ್ಮ ಮನೆಯಲ್ಲಿಯೇ ಗ್ರಂಥಾಲಯವೊಂದನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತೆರೆದಿಟ್ಟರು. ಅನಂತರ ದತ್ತಿ ನಿಧಿಯೊಂದನ್ನು ಸ್ಥಾಪಿಸಿ ಗ್ರಂಥಾಲಯವನ್ನು ಅದರ ಸುಪರ್ದಿಗೆ ಒಪ್ಪಿಸಿದರು. ಜಾರ್ಜ್ ವಿಕಾಸವಾದ ಹಾಗೂ ಪಳೆಯುಳಿಕೆ ವಿಜ್ಞಾನಗಳನ್ನು ಕುರಿತು ಹಲವಾರು ಗ್ರಂಥಗಳನ್ನು ಬರೆದ. ಈ ಪುಸ್ತಕಗಳು ವಿಕಾಸವಾದ ಹಾಗೂ ಪಳೆಯುಳಿಕೆ ವಿಜ್ಞಾನಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟವು. ಅವರಲ್ಲಿ ಇನ್ನಷ್ಟು ಕುತೂಹಲವನ್ನು ಉಂಟು ಮಾಡುತ್ತಿದ್ದವು. ಹೀಗೆ ತಳಿ ವಿಜ್ಞಾನ ಹಾಗೂ ಪಳೆಯುಳಿಕೆ ವಿಜ್ಞಾನಗಳಲ್ಲಿ ಇದ್ದ ಭೇದವನ್ನು ಅಳಿಸಿ ವಿಕಾಸವೆನ್ನುವುದು ವಾಸ್ತವ ಎಂದು ನಿರೂಪಿಸಲು ನೆರವಾದ ವಿಜ್ಞಾನಿ ಜಾರ್ಜ್ ಗೆಲಾರ್ಡ್ ಸಿಂಪ್ಸನ್. ಹುಟ್ಟಿದ ದಿನ ಇಂದು ಜೂನ್ 16.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಸುಮನಾ ಮೈಸೂರು, ಶ್ರೀಮತಿ ನವ್ಯಾಯನ್ ಮತ್ತು ಕುಮಾರಿ ಸಿಂಧು. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೂ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 416ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಯಿಲ್ ಟೆಂಪರೇಚರ್, ಮಣ್ಣಿನ ಉಷ್ಣತೆ, ಮಣ್ಣಿನಲ್ಲಿ ಕಂಡುಬರುವ ಉಷ್ಣತೆ. ಮಣ್ಣಿನ ಉಷ್ಣತೆಯು ಅದರ ರಾಸಾಯನಿಕ ಮತ್ತು ಜೈವಿಕ ಚಟುವಟಿಕೆಗಳನ್ನು ಹಾಗೂ ಸಸ್ಯ ಬೆಳವಣಿಗೆಯಲ್ಲಿ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಸಾರಜನಕ ಸ್ಥಿರೀಕರಣವು 25°C ನಿಂದ 35°C ಉಷ್ಣತೆಯಲ್ಲಿ ಗರಿಷ್ಠ ಮಟ್ಟದಲ್ಲಿ ನಡೆಯುತ್ತದೆ. ಮಣ್ಣಿನ ಉಷ್ಣತೆಯು ಮಣ್ಣಿನಲ್ಲಿರುವ ಗಾಳಿಯ ಚಲನೆಯನ್ನು ನಿಯಂತ್ರಿಸುತ್ತದೆ. ಮಣ್ಣಿನ ಉಷ್ಣತೆಯು ಸೌರ ವಿಕಿರಣಗಳನ್ನು ಹೀರುವ ಮಣ್ಣಿನ ಸಾಮರ್ಥ್ಯವನ್ನು, ಮಣ್ಣಿನಲ್ಲಿರುವ ತೇವಾಂಶದ ಆವೀಕರಣವನ್ನು ಅವಲಂಬಿಸಿದೆ. ಇದರೊಂದಿಗೆ ವಾಯುಗುಣ, ಮಣ್ಣಿನ ಬಣ್ಣ, ಪ್ರದೇಶದ ಉನ್ನತಿ, ಪ್ರದೇಶದಲ್ಲಿರುವ ಸಸ್ಯ ಸಂಪತ್ತು ಮುಂತಾದವುಗಳು ಮಣ್ಣಿನ ಉಷ್ಣತೆಯನ್ನು ನಿಯಂತ್ರಿಸುತ್ತವೆ. ಮಣ್ಣಿನ ಉಷ್ಣತೆಯು ಅನಾನುಕೂಲತಮ ಮಟ್ಟದಲ್ಲಿದ್ದರೆ ಸೂಕ್ಷ್ಮಜೀವಿಗಳ ಚಟುವಟಿಕೆಗಳನ್ನು, ಬೀಜಾಂಕುರವನ್ನು, ಪೋಷಕಾಂಶಗಳನ್ನು, ಚಾಲನೆಯನ್ನು, ಸಸ್ಯಗಳು ನೀರು ಹೀರುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಸಸ್ಯಗಳ ಬೆಳವಣಿಗೆಗೆ ಹಿತಕರವಾದ ಮಾಧ್ಯಮವನ್ನು ಸೃಷ್ಟಿಸುತ್ತದೆ. ಸೋಲಾರ್ ಸೆಲ್, ಸೌರಕೋಶ, ಸೌರಶಕ್ತಿಯನ್ನು ಶೇಖರಿಸುವ ಉಪಕರಣ. ಸಿಲಿಕಾನ್ ಎಂಬ ಅರೆವಾಹಕ ಖನಿಜ ಪದಾರ್ಥಗಳಿಂದ ತಯಾರಿಸಿರುವ ಈ ಉಪಕರಣದ ಸಹಾಯದಿಂದ ಸೌರಶಕ್ತಿಯನ್ನು ಸಂಗ್ರಹಿಸಿ ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸಬಹುದು. ಸೋಲಾರ್ ಕಲೆಕ್ಟರ್ಸ್, ಸೌರ ಸಂಗ್ರಾಹಕ, ಸೌರಶಕ್ತಿಯನ್ನು ಸಂಗ್ರಹಿಸಿ ಉಷ್ಣವನ್ನು ಉತ್ಪತ್ತಿ ಮಾಡುವ ಉಪಕರಣ. ಸೌರ ಸಂಗ್ರಾಹಕಗಳು ಸೌರಶಕ್ತಿಯನ್ನು ಹೀರಿ ಅದನ್ನು ಸಾರೀಕರಿಸುತ್ತವೆ. ಸಂಗ್ರಾಹಕಗಳಿಗೆ ಸೌರ ವಿಕಿರಣವನ್ನು ದಕ್ಷವಾಗಿ ಹೀರಿ ಅದನ್ನು ಸಂಗ್ರಹಿಸಲು ಸಾಧ್ಯವಾಗುವಂತೆ ಕನ್ನಡಿ, ಅಲ್ಯೂಮಿನಿಯಂ ಇತ್ಯಾದಿಗಳಿಂದ ಮಾಡಿರುವ ಹೊಳಪಿನ ಪದರಗಳಾಗಿರುತ್ತವೆ. ಈ ಹೊಳಪು ಪದರಗಳು ಕೆಳಗೆ ಹೀರು ಫಲಕಗಳಿರುತ್ತವೆ. ಇಲ್ಲಿ ಸಂಗ್ರಹವಾದ ಸೌರಶಕ್ತಿಯು ಉಷ್ಣ ರೂಪದಲ್ಲಿ ಗಾಳಿ, ನೀರು ಅಥವಾ ಇತರೆ ಯಾವುದೇ ತರಹ ಮಾಧ್ಯಮದ ಮೂಲಕ ವಿವಿಧ ಚಟುವಟಿಕೆಗಳಿಗೆ ಬಳಸಲ್ಪಡುತ್ತವೆ. 1970ರಲ್ಲಿ ಫ್ರಾನ್ಸ್ನ ಒಡಿಲ್ಲೋದಲ್ಲಿ ನಿರ್ಮಿಸಿರುವ ಬೃಹತ್ ಸೌರ ಕುಲುಮೆಯು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಇಲ್ಲಿ ಒಂದು ದೈತ್ಯ ಬೋಗುಣಿಯಾಕಾರದ ಕನ್ನಡಿ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಸಾವಿರಾರು ಸಣ್ಣ ಕನ್ನಡಿಗಳಿವೆ. ಇವು ಸೌರ ವಿಕಿರಣಗಳನ್ನು ಒಂದೆಡೆ ಕೇಂದ್ರೀಕರಿಸಿ ಅಧಿಕ ಉಷ್ಣವನ್ನು ಉತ್ಪಾದಿಸುತ್ತವೆ. ಈ ಉಷ್ಣವನ್ನು ಕೈಗಾರಿಕೆ ಹಾಗೂ ವೈಜ್ಞಾನಿಕ ಪ್ರಯೋಗಗಳಿಗೆ ಬಳಸಿಕೊಳ್ಳಲಾಗುತ್ತದೆ. ಸೌರ ಸಂಗ್ರಾಹಕವು ಸುಸ್ಥಿರವಾದ, ನವೀಕರಿಸಬಹುದಾದ, ಪರಿಸರವನ್ನು ಮಲಿನಗೊಳಿಸದ, ನಂಬಲರ್ಹವಾದ ಶಕ್ತಿ ತಂತ್ರಜ್ಞಾನ. ಸೌರ ಸಂಗ್ರಾಹಕಗಳನ್ನು ಸ್ಥಾಪಿಸಿ ಬೇಕಾದರೆ ಹೆಚ್ಚು ಬಂಡವಾಳ ಬೇಕು, ಆದರೆ ಸಂಗ್ರಾಹಕಗಳು ನಿರ್ವಹಣೆಗೆ ಹೆಚ್ಚು ಖರ್ಚಾಗುವುದಿಲ್ಲ. ಸೌರ ಸಂಗ್ರಾಹಕಗಳು ಸಾಂಪ್ರದಾಯಿಕವಾಗಿ ಸಣ್ಣ ಉಪಕರಣಗಳು. ಇವುಗಳಿಂದ ದೊರಕುವ ಶಕ್ತಿಯು ಕಡಿಮೆ. ಇವು ಗ್ರಹ ಬಳಕೆಗೆ ಅತ್ಯಂತ ಸೂಕ್ತವಾದವು. ಈ ಸಣ್ಣ ವ್ಯವಸ್ಥೆಗಳಲ್ಲಿ ಕಪ್ಪು ಫಲಕಗಳಿರುತ್ತವೆ. ಇವಕ್ಕೆ ಸೇರಿದಂತೆ ಕೊಳವೆಗಳಿರುತ್ತವೆ. ಈ ಕೊಳವೆಗಳ ಮೂಲಕ ಗಾಳಿ ಅಥವಾ ನೀರನ್ನು ಹಾಯಿಸುತ್ತಾರೆ. ಕಪ್ಪು ಫಲಕಗಳು ಸೌರ ಕಿರಣಗಳನ್ನು ಹೀರಿ ಅವುಗಳನ್ನು ಉಷ್ಣವನ್ನಾಗಿ ಪರಿವರ್ತಿಸುತ್ತವೆ. ಈ ಉಷ್ಣದಿಂದ ಕೊಳವೆಗಳು ಕಾದು ಅದರೊಳಗೆ ಹಾಯುವ ಗಾಳಿ ನೀರು ಕಾಯುತ್ತದೆ. ಕಟ್ಟಡಗಳನ್ನು ಬೆಚ್ಚಗಿಡಲು, ಸ್ನಾನಕ್ಕೆ ಮುಂತಾದ ಕೆಲಸಗಳಿಗೆ ಕಾದ ಗಾಳಿಯನ್ನು ಅಥವಾ ನೀರನ್ನು ಬಳಸಿಕೊಳ್ಳಬಹುದು. ಸೌರ ಸಂಗ್ರಾಹಕಗಳಿಗೆ ನಿರಂತರವಾಗಿ ಸೂರ್ಯನ ಬೆಳಕು ಬೇಕು. ಉನ್ನತ ಆಕಾಂಕ್ಷೆಗಳಲ್ಲಿ, ಅಂದರೆ ಸಮಭಾಜಕ ವೃತ್ತದಿಂದ ದೂರವಿರುವ ಪ್ರದೇಶಗಳಲ್ಲಿ ಸೂರ್ಯನ ಬೆಳಕು ನಿರಂತರವಾಗಿ ಬೀಳದ ಕಾರಣ ಸೌರ ಸಂಗ್ರಹಗಳು ಈ ಪ್ರದೇಶಗಳಿಗೆ ಸೂಕ್ತವಲ್ಲ. ಅಂದರೆ ಹಿಮ ಪ್ರದೇಶದಲ್ಲಿ ಈ ಸೌರಗಳು ಕೆಲಸ ಮಾಡುವುದಿಲ್ಲ. ಸೋಲಾರ್ ಸೈಕಲ್ ಅಥವಾ ಸೌರ ಚಕ್ರ. ಸೌರ ಕಲೆಗಳ ಸಂಖ್ಯೆ ಮತ್ತು ಗಾತ್ರಗಳಲ್ಲಿ ನಿಯಮಿತವಾಗಿ ಉಂಟಾಗುವ ಬದಲಾವಣೆ. ಸೌರ ಕಲೆಗಳನ್ನು ಸತತವಾಗಿ ಗಮನಿಸಿ ಖಗೋಳ ಶಾಸ್ತ್ರಜ್ಞರು 11 ವರ್ಷಗಳಿಗೊಮ್ಮೆ ಸೌರ ಕಲೆಗಳ ಸಂಖ್ಯೆ ಮತ್ತು ಗಾತ್ರಗಳು ಬದಲಾಗುತ್ತವೆ ಎಂದು ತಿಳಿಸಿದ್ದಾರೆ. ಅಂದರೆ ಸೌರ ಚಕ್ರದ ಅವಧಿ 11 ವರ್ಷಗಳು ಎಂದು ನಂಬಲಾಗಿದೆ. ಸೋಲಾರ್ ಡಿವೈಸ್, ಸೌರ ಉಪಕರಣ. ಸೌರಶಕ್ತಿಯನ್ನು ವಿವಿಧ ಕೆಲಸಗಳಿಗೆ ಬಳಸಲು ಅನುಕೂಲವಾಗುವಂತೆ ತಯಾರಿಸುವ ಉಪಕರಣಗಳು. ಸೌರ ವಲೆಗಳು, ಸೌರ ಕುಕ್ಕರ್ಗಳು, ಸೌರ ಸಂಗ್ರಾಹಕಗಳು, ಸೌರ ಕೋಶಗಳು, ಸೌರ ಕೊಳಗಳು, ಇವೆಲ್ಲವೂ ವಿವಿಧ ಚಟುವಟಿಕೆಗಳಿಗಾಗಿ ಬಳಸುವ ಸೌರ ಉಪಕರಣಗಳು. ಇವುಗಳು ಸೌರ ಕಿರಣಗಳನ್ನು ಹೀರಿ ಇವನ್ನು ಉಷ್ಣವನ್ನಾಗಿ ಅಥವಾ ವಿದ್ಯುತ್ತನ್ನಾಗಿ ಪರಿವರ್ತಿಸುತ್ತವೆ. ಇದರಿಂದ ನೀರು ಕಾಯಿಸುವುದು, ಅಡಿಗೆ ಮಾಡುವುದು, ದೀಪ ಬೆಳಗಿಸುವುದು ಮುಂತಾದವುಗಳಿಗೆ ಬಳಸಬಹುದು. ಸೋಲಾರ್ ಡ್ರೈಯರ್, ಸೌರ ಶುಷ್ಕಾರಕ ಅಥವಾ ಸೌರ ಶುಷ್ಕಕಾರಿ. ಸೌರ ವಿಕಿರಣಗಳನ್ನು ಬಳಸಿ ಭತ್ತ, ಕಾಳುಗಳು, ತರಕಾರಿ, ಹಣ್ಣುಗಳು, ಮೀನು ಮತ್ತಿತರ ಉತ್ಪನ್ನಗಳನ್ನು ಒಣಗಿಸುವ ಉಪಕರಣ. ಈ ಉಪಕರಣಗಳಲ್ಲಿ ಒಂದು ಕಪ್ಪು ಬಣ್ಣವನ್ನು ಬಳಿದಿರುವ ಪೆಟ್ಟಿಗೆ ಇರುತ್ತದೆ. ಇದನ್ನು ಅನಾಥ ಇನ್ಕ್ಲೈನ್ಡ್ ಪಾರದರ್ಶಕ ಗಾಜಿನ ಹಾಳೆಯಿಂದ ಮುಚ್ಚಿರುತ್ತಾರೆ. ಉಷ್ಣರೋಧಕ ಪದಾರ್ಥವನ್ನು ತಳದಲ್ಲಿ ಜೋಡಿಸಿ ಗಾಳಿ ಕಿಂಡಿಗಳನ್ನು ಅಲ್ಲಲ್ಲಿ ಬಿಟ್ಟಿರುತ್ತಾರೆ. ಸೌರಕಿರಣವನ್ನು ಹೀರಿದ ಪೆಟ್ಟಿಗೆಯ ಕಪ್ಪು ಭಾಗವು ಅವುಗಳನ್ನು ಉಷ್ಣವನ್ನಾಗಿಸಿ ಮಾರ್ಪಡಿಸುತ್ತದೆ. ಈ ಉಷ್ಣವು ಪೆಟ್ಟಿಗೆಯಲ್ಲಿರುವ ಗಾಳಿಯನ್ನು ಬಿಸಿ ಮಾಡುತ್ತದೆ. ಹೀಗೆ ಬಿಸಿಯಾದ ಗಾಳಿಯು ಪೆಟ್ಟಿಗೆಯಲ್ಲಿ ರಂಧ್ರವಿರುವ ತಟ್ಟೆಗಳಲ್ಲಿಟ್ಟಿರುವ ಆಹಾರ ಪದಾರ್ಥಗಳನ್ನು, ಹೊಗೆಸೊಪ್ಪು ಇತ್ಯಾದಿಗಳನ್ನು ಒಣಗಿಸುತ್ತದೆ. ಸ್ಥಳೀಯ ಪದಾರ್ಥಗಳನ್ನು ಬಳಸಿ ಶುಷ್ಕಕಾರಿಗಳನ್ನು ತಯಾರಿಸಬಹುದು. ಸೋಲಾರ್ ಎನರ್ಜಿ, ಸೌರ ಶಕ್ತಿ. ಸೌರ ವಿಕಿರಣಗಳಲ್ಲಿರುವ ಶಕ್ತಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭೂಮಿಯ ಎಲ್ಲ ಚಟುವಟಿಕೆಗಳಿಗೂ ಸೌರಶಕ್ತಿ ಅತ್ಯಗತ್ಯ. ಗಾಳಿಯ ಚಲನೆ, ಜಲಚಕ್ರ, ಜೀವಿಗಳಲ್ಲಿ ಆಹಾರ ತಯಾರಿಕೆ, ಹೀಗೆ ಎಲ್ಲದಕ್ಕೂ ಸೌರಶಕ್ತಿ ಬೇಕೇ ಬೇಕು. ಸಸ್ಯಗಳು ಸೌರಶಕ್ತಿಯನ್ನು ಹೀರಿ ಅದನ್ನು ರಾಸಾಯನಿಕ ಶಕ್ತಿ, ಕಾರ್ಬೋಹೈಡ್ರೇಟ್ ಅನ್ನಾಗಿ ತಯಾರಿಸುತ್ತವೆ. ಈ ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ಜೀವಿಗಳು ಬೆಳೆಯುತ್ತವೆ. ಹೀಗೆ ಸೌರಶಕ್ತಿ ಪರಿಸರ ವ್ಯವಸ್ಥೆಗಳ ಪ್ರಮುಖ ಆಕಾರವೇ ಆಗಿದೆ. ಇತ್ತೀಚೆಗೆ ಸೌರಶಕ್ತಿಯನ್ನು ನೇರವಾಗಿ ಬಳಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಏಕೆಂದರೆ ಸೌರಶಕ್ತಿ ನವೀಕರಿಸಿಕೊಳ್ಳುವ ಶಕ್ತಿಯ ಆಕಾರ, ಅಲ್ಲದೆ ಇದರ ಬಳಕೆಯಿಂದ ಉಂಟಾಗುವ ಪರಿಸರ ಮಾಲಿನ್ಯ ಅತ್ಯಂತ ಕಡಿಮೆ. ಭಾರತದ ಅನೇಕ ಪ್ರದೇಶಗಳಲ್ಲಿ ಸಾಕಷ್ಟು ಸೌರಶಕ್ತಿ ಲಭಿಸುತ್ತದೆ. ಇಂದು ಸೌರ ತಂತ್ರಜ್ಞಾನಗಳು ದುಬಾರಿಯಾಗಿರುವುದರಿಂದ ಇದರ ಬಳಕೆ ವ್ಯಾಪಕವಾಗಿಲ್ಲ. ತಂತ್ರಜ್ಞಾನಗಳು ಮತ್ತು ಉಪಕರಣಗಳ ಬೆಲೆ ಕಡಿಮೆಯಾಗುವ ಸಂಭವವಿದೆಯಾಗಿ ಸೌರಶಕ್ತಿ ಭವಿಷ್ಯತ್ತಿನ ಪ್ರಮುಖ ಶಕ್ತಿ ಆಕಾರ ಎನ್ನಲಾಗಿದೆ. ಇದು ಫಾಸಿಲ್ ಇಂಧನಗಳಿಗಿಂತ ಎಲ್ಲ ವಿಧದಲ್ಲಿಯೂ ಅತ್ಯುತ್ತಮ ಶಕ್ತಿ ಆಕಾರವೇ ಆಗಿದೆ. ಸೋಲಾರ್ ಫ್ಲೇರ್, ಸೌರ ಜ್ವಾಲೆ, ಸೌರ ಸ್ಫೋಟದಿಂದ ಅನಿರೀಕ್ಷಿತವಾಗಿ ಉಂಟಾಗುವ ಜ್ವಾಲೆ, ಇದು ಕೆಲವು ಗಂಟೆಗಳ ಕಾಲ ಇರಬಹುದು. ಇವು ಸೂರ್ಯನ ಪ್ರಭಾವ ವಲಯದ ಹೊರಭಾಗದಲ್ಲಿರುವ ತೆಳುವಾದ ವರ್ಣಗೋಳದ ಕೆಲವು ಭಾಗಗಳಿಂದ ಏಳುತ್ತವೆ. ಕೆಲವು ವಿಧದ ಸೌರ ಕಲೆಗಳ ಮೇಲ್ಭಾಗದಲ್ಲಿ ಸೌರ ಜ್ವಾಲೆಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ಜ್ವಾಲೆಗಳು 10,000 ಕಿಲೋಮೀಟರ್ ಎತ್ತರಕ್ಕೆ ಚಿಮ್ಮಬಹುದು. ಆಗೊಮ್ಮೆ ಈಗೊಮ್ಮೆ ಕಾಣಿಸಿಕೊಳ್ಳುವ ಸೌರ ಜ್ವಾಲೆಯನ್ನು 1859 ಮೊದಲ ಬಾರಿಗೆ ಕ್ಯಾರಿಂಗ್ಟನ್ ಎಂಬ ವಿಜ್ಞಾನಿಯು ಗಮನಿಸಿದ್ದರು. ಸೋಲಾರ್ ಹೀಟಿಂಗ್, ಸೌರ ತಾಪನ, ಸೂರ್ಯ ವಿಕಿರಣಗಳಿಂದ ಉಷ್ಣತೆಯನ್ನು ಪಡೆದು ಅದನ್ನು ಉಷ್ಣದ ಅಗತ್ಯವಿರುವ ಹಲವು ಚಟುವಟಿಕೆಗಳಿಗೆ ಬಳಸುವುದು. ಸೌರ ವಿಕಿರಣದಿಂದ ಎರಡು ಬಗೆಯಲ್ಲಿ ಉಷ್ಣವನ್ನು ಪಡೆಯಬಹುದು, ನಿಶ್ಚಯ ಸೌರ್ಯ ತಾಪಮಾನ ಮತ್ತು ಸಕ್ರಿಯ ಸೌರ್ಯ ತಾಪನ. ನಿಷ್ಕ್ರಿಯ ಸೌರ ತಾಪಮಾನದಲ್ಲಿ ಸೌರಶಕ್ತಿಯನ್ನು ನೇರವಾಗಿ ಬಳಸುತ್ತಾರೆ. ಉದಾಹರಣೆಗೆ, ಕಟ್ಟಡಗಳನ್ನು ಬೆಚ್ಚಗಿಡಬೇಕಾದ ಸಂದರ್ಭದಲ್ಲಿ ಕಟ್ಟಡದಲ್ಲಿ ಸೌರಶಕ್ತಿಯನ್ನು ಸಂಗ್ರಹಿಸಿ ನಿಧಾನವಾಗಿ ಬಿಡುಗಡೆ ಮಾಡುತ್ತಾರೆ. ಇಲ್ಲಿ ನೈಸರ್ಗಿಕ ವಾಯು ಚಲನೆಯಿಂದ ಸೌರಶಕ್ತಿಯು ಕಟ್ಟಡದ ವಿವಿಧ ಭಾಗಗಳಿಗೆ ವರ್ಗಾವಣೆಯಾಗುತ್ತದೆ. ಸಸಿಗಳನ್ನು ಬೆಳೆಸಿರುವ ಹಸಿರುಮನೆಗಳು ಇದಕ್ಕೆ ಉತ್ತಮ ಉದಾಹರಣೆಗಳು. ಸಕ್ರಿಯ ಸೌರ ತಾಪನದಲ್ಲಿ ಸೌರಶಕ್ತಿಯ ಪರೋಕ್ಷ ಬಳಕೆಯಾಗುತ್ತದೆ. ಕಟ್ಟಡಗಳಲ್ಲಿ ಸೌರಶಕ್ತಿಯಿಂದ ಮೊದಲು ನೀರನ್ನು ಕಾಯಿಸಿ ಆ ನೀರನ್ನು ಕಟ್ಟಡದ ವಿವಿಧ ಭಾಗಗಳಿಗೆ ವರ್ಗಾಯಿಸುತ್ತಾರೆ. ಸೌರ ಸಂಗ್ರಹಕಗಳಿಂದ ಸಕ್ರಿಯ ಸೌರ ತಾಪನ ವಿಧಾನವನ್ನು ಅನುಸರಿಸಿ ಶಕ್ತಿಯನ್ನು ಪಡೆಯಬಹುದು. ಭಾರತದಲ್ಲಿ ಹಿಮಾಲಯದ ಸೆರಗಿನಲ್ಲಿರುವ ಕೆಲವು ಪ್ರದೇಶಗಳಲ್ಲಿ ಶೀತಲ ವಾತಾವರಣದಿಂದ ರಕ್ಷಣೆ ಪಡೆಯುವುದಕ್ಕಾಗಿ ಕಟ್ಟಡಗಳನ್ನು ಬೆಚ್ಚಗಿಡಬೇಕಾಗುತ್ತದೆ. ಹೀಗಾಗಿ ನಮ್ಮ ದೇಶದಲ್ಲಿ ಕಟ್ಟಡಗಳನ್ನು ಬೆಚ್ಚಗಿಡುವುದಕ್ಕೆ ವ್ಯಯವಾಗುವ ಶಕ್ತಿ ಕಡಿಮೆಯೇ. ಸೌರ ಶಕ್ತಿಯನ್ನು ವಿವಿಧ ಉಪಕರಣಗಳ ಸಹಾಯದಿಂದ ಉದ್ಧರಿಸಿ ಕಾಯಿಸುವ ಹಲವು ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಾರೆ. ಇವುಗಳಲ್ಲಿ ಸೌರ ಫಲಕಗಳು, ದ್ಯುತಿ ವೋಲ್ಟಾಯಿಕ್ ವ್ಯವಸ್ಥೆಗಳು, ಹಸಿರುಮನೆಯ ಗಾಜಿನ ಕಿಟಕಿಗಳು ಮುಂತಾದವು ಸೇರಿವೆ. ಸೋಲಾರ್ ಪಾಂಡ್, ಸೌರ ಕೊಳ, ಸೌರ ವಿಕಿರಣವನ್ನು ಹೀರಿ ಅದನ್ನು ಉಷ್ಣವನ್ನಾಗಿ ಪರಿವರ್ತಿಸಿ ಸಂಗ್ರಹಿಸುವ ಕೃತಕ ಕೊಳ. ಸಂಗ್ರಹಿಸಿದ ಉಷ್ಣವನ್ನು ಅನಂತರ ಹಲವು ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಾರೆ. ಸೌರ ಕೊಳಗಳು ಕೆಲವು ಮೀಟರ್ಗಳಷ್ಟು ಆಳವಿರುತ್ತವೆ. ಕೊಳದ ಒಳ ಅಂಚಿನಲ್ಲಿ ಪ್ಲಾಸ್ಟಿಕ್ನಂತಹ ಸಂಶ್ಲೇಷಿತ ಪದಾರ್ಥಗಳು ತೆಳು ಪದರವನ್ನು ರಚಿಸಿರುತ್ತಾರೆ. ಕೊಳದ ನೀರು ಅಕ್ಕಪಕ್ಕಗಳಿಂದ ಸೋರಿ ಹೋಗುವುದನ್ನು ಇದು ತಡೆಗಟ್ಟುತ್ತದೆ. ಅಡಿಗೆ ಉಪ್ಪನ್ನು ಸೋಡಿಯಂ ಕ್ಲೋರೈಡ್ ಅಧಿಕ ಪ್ರಮಾಣದಲ್ಲಿ ಕೊಳಕ್ಕೆ ಹಾಕುತ್ತಾರೆ. ಇದರಿಂದ ತಳದ ನೀರು ಅತ್ಯಂತ ಲವಣಯುಕ್ತವಾಗಿರುತ್ತದೆ. ಹೀಗಾಗಿ ನೀರಿನ ತಳಪದರವು ಉಷ್ಣವನ್ನು ಹೆಚ್ಚಾಗಿ ಹೀರಿಕೊಳ್ಳುತ್ತದೆ. ಇದು ಎಷ್ಟು ಲವಣಯುಕ್ತವಾಗಿರುತ್ತದೆ ಎಂದರೆ, ಈ ಪದರವು ಅತ್ಯಂತ ಬಿಸಿಯಾಗಿ ಹಗುರವಾಗುತ್ತಲೇ ಮೇಲಿನ ಪದರಗಳಿಗಿಂತ ಭಾರವಾಗಿ ಇರುತ್ತದೆ. ಲವಣಯುಕ್ತವಾಗಿರುವುದರಿಂದ ಈ ಪದರವು ಸಂವಹನ ಕ್ರಿಯೆಯನ್ನು ಪ್ರಚೋದಿಸುವುದಿಲ್ಲ. ಇದು ಬಿಸಿಯಾಗುತ್ತಲೇ ಹೋಗುತ್ತದೆ. ತಳಪದರವು ಸುಮಾರು 60 ಡಿಗ್ರಿ ಸೆಂಟಿಗ್ರೇಡ್ನಿಂದ 80 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಬಿಸಿಯಾದರೆ ಮೇಲ್ಪದರಗಳು ತಣ್ಣಗೆ ಇರುತ್ತವೆ. ಇದು ಸೌರ ಉಷ್ಣವನ್ನು ಸಂಗ್ರಹಿಸುವ ಅತ್ಯಂತ ಸರಳ ವಿಧಾನ. ಇದಕ್ಕೆ ಅತ್ಯಗತ್ಯವಾದ ಪದಾರ್ಥವೆಂದರೆ ಉಪ್ಪು. ಕೆಲವೊಮ್ಮೆ ಪಟಿಕ ಆಲಂಗಳನ್ನು ಹಾಕಿ ನೀರಿನಲ್ಲಿರುವ ಧೂಳಿನ ಕಣಗಳನ್ನು ಬೇರ್ಪಡಿಸುತ್ತಾರೆ. ಈ ವಿಧಾನಕ್ಕೆ ಶುಭ್ರ ನೀರಿನ ಅವಶ್ಯಕತೆ ಇಲ್ಲ, ಲವಣಯುಕ್ತ ನೀರೇ ಸಾಕು. ಸೌರ ಕೊಳಗಳಲ್ಲಿ ಸಂಗ್ರಹವಾಗುವ ಉಷ್ಣವು ಬಿಸಿ ನೀರಿನ ಬುಗ್ಗೆಗಳ ಉಷ್ಣತೆಗೆ ಸಮನಾಗಿರುತ್ತದೆ. ಇಲ್ಲಿಗೆ 16ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ಇದು ಪ್ರಥಮಾಶ್ವಾಸದ 148ನೆಯ ಪದ್ಯ. ಆ ಪದ್ಯ ಹೀಗಿದೆ. ನೋಡುವನ ಬ್ರಹ್ಮಂ ಉಂಡಾಡುವ ನಮರೇಂದ್ರ ನಿಂದ್ರನಚ್ಚರ ಸೇರಲ್ದಾಡುವರೆಂದೊಡೆ ಪೊಗಳಲ್ವೇಡ ಗುಣಾಡುವನ ಜನ್ಮದಿರದ ಬೆಡಂಗಂ. ಇದನ್ನು ಅನ್ವಯಿಸಿ ಹೀಗೆ ಓದಬಹುದು. ನೋಡುವಂ ಆ ಬ್ರಹ್ಮಂ, ಮುಂಡಾಡುವಂ ಅಮರೇಂದ್ರಂ, ಇಂದ್ರನ ಅಚ್ಚರ ಸಯರ್ ಎಳ್ದಾಡುವರ್ ಎಂದೊಡೆ ಪೊಗಳಲ್ವೇಡ ಗುಣಾಣವನ ಜನ್ಮದಿಮದ ಬೆಡಂಗಂ. ಅಂದರೆ ಪಂಪ ಬಹಳ ಮೈದುಂಬಿ ಈ ಗುಣಾಣವನ ಹೊಸಗೆಯನ್ನು, ಅಂದರೆ ಹುಟ್ಟಿದ ದಿನವನ್ನು ವರ್ಣಿಸ್ತಾನೆ. ಹೇಗಿತ್ತು ಅಂತಂದರೆ ಬ್ರಹ್ಮನೇ ನೋಡ್ತಿದ್ದನಂತೆ ಆ ಮಗುವನ್ನು. ನೋಡುವನ ಬ್ರಹ್ಮಂ ಮುಂಡಾಡುವಂ ಅಮರೇಂದ್ರ, ದೇವೇಂದ್ರ ಮಗುವಿನ ಹಣೆಗೆ ಹಣೆಯನ್ನಿಟ್ಟು ಆಡ್ತಾ ಇದ್ದ. ಅದನ್ನು ಮುಂಡಾಡು ಅಂತ ಹೇಳೋದು. ಮುಂಡಾಡುವ ನಮರೇಂದ್ರ, ಇಂದ್ರನ ಅಚ್ಚರಸೆಯರ್, ಇಂದ್ರನ ಅಪ್ಸರೆಯರು ಎಳೆದಾಡುವರು ನನಗೆ ತನಗೆ ಎಂದು ಆ ಮಗುವನ್ನು ಎಳೆದಿತ್ತಿದ್ದರಂತೆ ಎಂದೊಡೆ ಪೊಗಳಲ್ಬೇಡ, ಪೊಗಳುವುದಕ್ಕೆ ಬೇಡವಿ, ನಾನು ಗುಣಾರ್ಣವನ ಜನ್ಮದಿನದ ಬೆಡಗಂ, ಗುಣಾರ್ಣವ ಹುಟ್ಟಿದಂತಹ ಜನ್ಮದಿನದ ಉತ್ಸವ ಬೆಡಗು ಅಥವಾ ಸೌಂದರ್ಯ ಅದು ಎಲ್ಲರೂ ಕೂಡ ಹೊಗಳುವ ಹಾಗಿರುವುದು ಬೇಡವೆ, ಇರುವುದಿಲ್ಲವೇ ಎಂದು ಪಂಪ ಹೇಳ್ತಾನೆ. ಹೀಗೆ ಆ ಜನ್ಮದಿನವನ್ನು ಬ್ರಹ್ಮ, ಅಮರೇಂದ್ರ, ಅಪ್ಸರೆಯವರು ಮತ್ತು ಆವಾಗಲೇ ಹೇಳಿದ ಹಾಗೆ 33 ದೇವರುಗಳು ನಡೆಸಿಕೊಡ್ತಾರೆ. ಮುಂದೆ ಆ ಮಗುವಿಗೆ ನಾಮಕರಣಗಳನ್ನು ಇಡ್ತಾರೆ. ಇದು ಪ್ರಥಮಾಶ್ವಾಸದ 149ನೆಯ ಪದ್ಯ. ಹಾಗೆ ಕೊನೆಯ ಪದ್ಯ. ಆ ಪದ್ಯ ಹೀಗಿದೆ. ಸಪ್ತ ಸಮುದ್ರ ಮುದ್ರಿತ ಧರಾತಳಮಂ ಬೆಸಗೈಸು ಮಿರಿದುದೃಪ್ತ ವಿರೋಧಿ ಸಾಧನಮಂ ವಾಹವದಳು ತರಿದೊಟ್ಟು ವಿಶ್ವ ದಿಗ್ವ್ಯಾಪ್ತ ಯಶೋ ವಿಳಾಸಿನಿಗೆ ವಲ್ಲಭನಾಗು ನಿರಂತರಂ ಸುಖವ್ಯಾಪ್ತಿಗೆ ನೀನೆ ಮೊತ್ತ ಮೊದಲಾಗರಿ ಕೇಸರಿ ಲೋಕಮುಳ್ಳಿನವು. ಇದರ ಅನ್ವಯ ಹೀಗಿದೆ. ಸಪ್ತ ಸಮುದ್ರ ಮುದ್ರಿತ ಧರಾತಳಮಂ ಬೆಸಕೈಸು ಮೀರಿದ ಉದೃಪ್ತ ವಿರೋಧಿ ಸಾಧನಮಂ ಆಹವದಳು ತರಿದೊಟ್ಟು ವಿಶ್ವದಿಗ್ವ್ಯಾಪ್ತ ಯಶೋ ವಿಳಾಸಿನಿಗೆ ವಲ್ಲಭನಾಗು ನಿರಂತರ ಸುಖವ್ಯಾಪ್ತಿಗೆ ನೀನೇ ಮೊತ್ತ ಮೊದಲಾಗರಿ ಕೇಸರಿ ಲೋಕಂ ಉಳ್ಳಿನಂ. ಇಲ್ಲಿ ಆ ಹರಸುವಿಕೆ ವಿಶೇಷ ಆಶೀರ್ವಚನಗಳಿಂದ ಪರಸಿದರು ಎನ್ನುವ ಹಾಗೆ ಹಿಂದೆ ಹೇಳಲಾಯಿತು. ಆ ವಿಶೇಷವಾದ ಆಶೀರ್ವಚನಗಳನ್ನು ಕೂಡ ಈಗ ಪಂಪ ವರ್ಣಿಸ್ತಾನೆ. ಏನು ಆಶೀರ್ವಚನ ಅದು? ಸಪ್ತ ಸಮುದ್ರ ಮುದ್ರಿತ ಧರಾತಳಮಂ ಬೆಸಗೈಸ್ತು. 7 ಸಮುದ್ರಗಳಿಂದ ಆವೃತವಾದಂಥ ಸಕಲ ಭೂಮಂಡಲವನ್ನು ನಿನ್ನ ಆಜ್ಞೆಗೆ ಒಳಪಡಿಸು. ಮೀರಿದ ಉದೃಪ್ತ ವಿರೋಧಿ ಸಾಧನಮಂ ಆಹವದಳು ತರಿದೊಟ್ಟು ಮೀರಿದ ಮಲೆತು ನಿಂತ ಉದೃಪ್ತ ಅಹಂಕಾರಿಗಳಾದಂಥ ವಿರೋಧಿಗಳನ್ನು, ವೈರಿಗಳನ್ನು, ವೈರಿ ಸಾಧನವನ್ನು, ವೈರಿ ಸಮೂಹವನ್ನು ಅಥವಾ ಸೈನ್ಯವನ್ನು ಆಹವದಳು ತರಿದೊಟ್ಟು ನಿನ್ನ ವಿರೋಧವಾಗಿ ನಿಲ್ಲುವಂತಹ ವೈರಿಗಳು, ವೈರಿಗಳ ಸೈನ್ಯವನ್ನು ಯುದ್ಧದಲ್ಲಿ ನಾಶ ಮಾಡು. ವಿಶ್ವದಿಗ್ವ್ಯಾಪ್ತ ಯಶೋವಿಳಾಸನಿಗೆ ವಲ್ಲಭನಾಗು ನಿರಂತರ ಸುಖಂ ವ್ಯಾಪ್ತಿಗೆ ನೀನೇ ಮೊತ್ತ ಮೊದಲಾಗು. ವಿಶ್ವದಿಗ್ವ್ಯಾಪ್ತದಲ್ಲಿ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಹೆಸರನ್ನು ಪಡೆ. ವಿಶ್ವದಿಗ್ವ್ಯಾಪ್ತ ಯಶೋವಿಳಾಸನಿಗೆ ವಲ್ಲಭನಾಗು. ವಿಶ್ವದ ಮೂಲೆ ಮೂಲೆಯಲ್ಲಿಯೂ ಕೂಡ ಹೆಸರನ್ನು ಪಡೆದು ಆ ಯಶಸ್ಸು ಎನ್ನುವಂಥ ಸ್ತ್ರೀಗೆ ವಲ್ಲಭನಾಗು. ಅಂದರೆ ಯಶಸ್ಸನ್ನು ಹೊಂದಿದವರಲ್ಲಿಯೇ ನೀನು ಶ್ರೇಷ್ಠನಾಗು. ನಿರಂತರ ಸುಖವ್ಯಾಪ್ತಿಗೆ ನೀನೇ ಮೊತ್ತ ಮೊದಲಾಗು. ಅಖಂಡವಾದಂತಹ ಸುಖಕ್ಕೆ ಮೊತ್ತ ಮೊದಲು ಒಗ್ಗನಾಗಿ ನೀನು ಇರು ಅರಿಕೇಸರಿ ಲೋಕಮುಳ್ಳಿನಂ ಎಂದು ಜನ ಅಥವಾ ಬ್ರಹ್ಮಾದಿ ದೇವತೆಗಳು ಅವರಿಗೆ ಪರಸಿದರಂತೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷನ್ನು ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಯಾರನ್ನಾದರೂ ಭೇಟಿಯಾದಾಗ ಹೇಗೆ ಸಂಬೋಧನೆ ಮಾಡಬೇಕು, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಈ ಥರ, ಮತ್ತು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿನ ಸಂಬೋಧನೆಯ ವ್ಯತ್ಯಾಸಗಳನ್ನು ತಿಳಿದ್ವಿ. ಜೊತೆಯಲ್ಲಿ ಇಂಗ್ಲೀಷಲ್ಲಿ ಗುಡ್ ಮ್ಯಾನರ್ಸ್ ಒಟ್ಟಿಗೆ ಹೇಗೆ ಮಾತಾಡಬೇಕು ಅನ್ನುವಂತಹ ಸರಳ ವಾಕ್ಯಗಳನ್ನು ತಿಳಿತಾ ಇದ್ವಿ. ಈಗ ನೀವು ಯಾರಿಗಾದರೂ ಏನಾದರೂ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀರಾ ಅಂದ್ಕೊಳ್ಳಿ. ಯಾರದಾದರೂ ಬ್ಯಾಗ್ ಎತ್ಕೊಡ್ಬೇಕಿರತ್ತೆ, ರಸ್ತೆಯಲ್ಲಿ ಈ ಕಡೆಯಿಂದ ಆ ಕಡೆ ದಾಟಿಸ್ಬೇಕಿರತ್ತೆ, ಅಥವಾ ಬೇರೆ ಇನ್ನೇನಾದರೂ ಸಹಾಯ ಇದ್ದಿರಬಹುದು. ನೀವು ಇಷ್ಟಪಡ್ತಿದ್ದೀರಾ ಅದನ್ನು ಮಾಡೋದಕ್ಕೆ ಅಂದಾಗ ಪ್ಲೀಸ್ ಅಲೋವ್ ಮೀ ಟು ಡೂ ಅಂತ ಹೇಳ್ಬೋದು, ಅಥವಾ ಮೇ ಐ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡಬಹುದಾ ಅಂತ ಕೇಳಬಹುದು. ನಾನು ಮಾಡ್ತೀನಿ ಈಚೆ ಬನ್ನಿ ಅಂತ ಹೇಳೋದಕ್ಕಿಂತ ಅಲೋವ್ ಮೀ ಅಂತ ಹೇಳಬೇಕು, ಅಥವಾ ಮೇ ಐ ಹೆಲ್ಪ್ ಯು ಅಂತ ಕೇಳಬೇಕು. ಇನ್ನು ಯಾವುದೇ ಮಹಿಳೆಯರಿಗೆ ಆಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಮೊದಲು ಅವ್ರಿಗೆ ಹೋಗೋದಕ್ಕೆ ನಾವು ಜಾಗ ಮಾಡಿಕೊಡೋದಕ್ಕೆ ಸಿದ್ಧರಾಗಿದ್ದಾಗ, ಯಾವುದೇ ಕ್ಯೂಯಲ್ಲಿ ನಿಂತಿರ್ಬೋದು, ನಾವೇ ಮೊದಲಿರ್ತೀವಿ, ಅವರಿಗೆ ನಾವು ಜಾಗನ ಬಿಟ್ಕೊಡ್ಬೇಕು ಅಂತಿದ್ದಾಗ ಫಸ್ಟ್ ಯು ಅಂತ ಹೇಳೋದಕ್ಕಿಂತ ಆಫ್ಟರ್ ಯು ಅಂತ ಹೇಳಬೇಕು. ನಾನು ಮತ್ತೆ ಹೋಗ್ತೀನಿ, ನೀವು ಮುಂದೆ ಹೋಗಿ, ಮೊದಲು ಹೋಗಿ ಅಂತ ಹೇಳೋದಕ್ಕೆ ಆಫ್ಟರ್ ಯು ಅಂತ ಹೇಳಬೇಕು. ಇನ್ನು ಇಂಗ್ಲೀಷಲ್ಲಿ ಮಾತಿಗೆ ದುಃಖನ ಪ್ರಕಟಿಸೋ ರೂಢಿ ಕೂಡ ಇದೆ. ನಾವು ಕನ್ನಡದಲ್ಲಿ ದುಃಖನ ವ್ಯಕ್ತಪಡಿಸ್ತೀವಿ, ಕ್ಷಮೆನ ಕೇಳ್ತೀವಿ. ಯಾರಾದರೂ ಒಂದು ದೊಡ್ಡ ಕೆಲಸನ ಮಾಡಿ ಮರ್ತಿದ್ರೆ, ಹೇಳಿದ ಸಮಯಕ್ಕೆ ಸರಿಯಾಗಿ ಒಂದು ಕಡೆ ಹೋಗದಿದ್ರೆ, ಅಥವಾ ಇಂಥ ದಿನ ಬರ್ತೀನಿ ಅಂತ ಹೇಳಿ ಆ ದಿವಸ ಅಲ್ಲಿಗೆ ಹೋಗದೇ ಇದ್ದರೆ, ಆಗ ಆ ತಪ್ಪಿಗಾಗಿ ನಾವು ಕ್ಷಮೆ ಕೇಳ್ತೀವಿ. ಆದರೆ ಇಂಗ್ಲೀಷಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಸಾರಿ, ಎಕ್ಸ್ಕ್ಯೂಸ್ ಮೀ, ಪಾರ್ಡನ್ ಅನ್ನೋ ಪದಗಳನ್ನು ಬಳಸ್ತಾರೆ. ಯಾವ ಪದ ಹೇಳಿ? ಸಾರಿ, ಎಕ್ಸ್ಕ್ಯೂಸ್ ಮೀ, ಪಾರ್ಡನ್ ಅನ್ನೋ ಪದಗಳನ್ನು ಬಳಸ್ತಾರೆ. ಏನೋ ಬಹಳ ದೊಡ್ಡ ತಪ್ಪು ಮಾಡಿದರೆ ಮಾತ್ರ ಸಾರಿ ಕೇಳಬೇಕು ಅಂತಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರಬಹುದು, ಯಾರಿಗೋ ದಾರಿಲಿ ಹೋಗ್ತಾ ಸುಮ್ಮನೆ ತಾಗಿ ಡಿಕ್ಕಿ ಹೊಡೆದಿರ್ಬೋದು, ಏನೋ ಅವ್ರ ವಸ್ತುಗಳನ್ನು ಕೆಳಗೆ ಬೀಳಿಸಿರ್ಬೋದು, ಅವರಿಗೆ ಟಚ್ ಮಾಡಿ ಹರ್ಟ್ ಆಗಿರ್ಬೋದು, ಆಗೆಲ್ಲ ನಾವು ಸಾರಿ ಅಂತ ಕೇಳಬೇಕು. ಆಮೇಲೆ ನಾವು ಒಂದಿಬ್ಬರು ಮಾತಾಡ್ತಿರ್ತಾರೆ, ಅವ್ರ ಮಧ್ಯ ನುಗ್ಗಿ ಮುಂದಕ್ಕೆ ಹೋಗಬೇಕಾಗಿರುತ್ತೆ, ಆಗ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಬೇಕು. ಜನರ ಮಧ್ಯ ಕೂತ್ಕೊಂಡಿದ್ದಾಗ ನಾವು ಯಾವುದೋ ಕೆಲಸದ ಮೇಲೆ ಸ್ವಲ್ಪ ಕಾಲ ಆಚೆ ಹೋಗಬೇಕಾಗಿ ಬರ್ಬೋದು, ಆಗ ಏನು ಹೇಳದೆ ಹಾಗೆ ಎದ್ದು ಹೋಗಬಾರ್ದು. ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಯಾರೇ ಇದ್ದರೂ ಅಲ್ಲಿ ಅವ್ರ ಗಮನ ನಮ್ಮ ಕಡೆ ಬರೋ ಹಾಗೆ ಮಾಡಿ ಆ ಮಾತನ್ನು ಹೇಳಿ ನಾವು ಹೊರಡಬಹುದು. ಇನ್ನು ನಾವು ಟೆಲಿಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಎದುರೆ ಕೂತವರ ಜೊತೆಯೆಲ್ಲ ಏನೋ ಮಾತಾಡ್ತಾ ಇರ್ತೀವಿ, ಸರಿಯಾಗಿ ಕೇಳ್ತಾ ಇರೋದಿಲ್ಲ, ಆಗ ಕಿರ್ಚ್ಕೊಂಡು ಜೋರಾಗಿ ಮಾತಾಡಿ ನನಗೆ ಒಂದು ಸ್ವಲ್ಪನೂ ಕೇಳ್ತಾ ಇಲ್ಲ ಅಂತ ಹೇಳಬಾರ್ದು. ಸ್ಪೀಕ್ ಲೌಡ್ಲಿ, ಐ ಕಾಂಟ್ ಹಿಯರ್ ಎನಿಥಿಂಗ್ ಅಂತ ಹೇಳೋದಕ್ಕಿಂತ ಪಾರ್ಡನ್ ಅಂತ ಹೇಳಬೇಕು, ಅಥವಾ ಐ ಬೆಗ್ ಯುವರ್ ಪಾರ್ಡನ್ ಅಂತ ಹೇಳಬೇಕು. ಆಗ ಎದುರಿರೋ ವ್ಯಕ್ತಿಗೆ ತಾನು ಮಾತಾಡ್ತಾ ಇರೋದು ನಮಗೆ ಕೇಳ್ತಿಲ್ಲ ಅನ್ನೋದು ಗೊತ್ತಾಗತ್ತೆ, ಅವರು ಆ ಹೇಳ್ತಾ ಇರೋ ವಿಷಯನ ಮತ್ತೆ ಹೇಳ್ತಾರೆ. ಇನ್ನು ನಾವು ಯಾರನ್ನು ನೋಡೋದಕ್ಕೆ ಅಂತ ಹೋಗ್ತೀವಿ, ಅವರ ಮನೆಯ ರೂಮಲ್ಲಿ ಯಾರೋ ಕೂತಿರ್ತಾರೆ, ಅವರ ಅನುಮತಿ ಪಡೆಯದೆ ಆ ರೂಮಿನೊಳಗಡೆ ನಾವು ಹೋಗಬಾರ್ದು. ಅದಕ್ಕೆ ಬದಲಾಗಿ ನಾವು ಒಳಗೆ ಬರಬಹುದಾ ಅಂತ ಅವರಲ್ಲಿ ಕೇಳಬೇಕಾಗತ್ತೆ. ಹೇಗೆ ಕೇಳ್ತೀರಾ? ಮೇ ಐ ಕಮ್ ಇನ್ ಪ್ಲೀಸ್ ಅಂತ ಕೇಳಬೇಕು. ಅವರಾಗ ಯೆಸ್ ಪ್ಲೀಸ್ ಅಂತ ಹೇಳ್ತಾರೆ, ಅಥವಾ ವಿತ್ ಗ್ರೇಟ್ ಪ್ಲೆಷರ್, ಆಫ್ಕೋರ್ಸ್ ಅಂತ ಕೂಡ ಹೇಳಬಹುದು. ಇನ್ನೊಮ್ಮೆ ನೀವು ಯಾರನ್ನಾದರೂ ಮೀಟ್ ಮಾಡೋದಿದ್ರೆ, ಅವ್ರ ಮನೆ ಒಳಗಡೆ, ಅವರ ರೂಮ್ ಒಳಗಡೆ ಹೋಗಬೇಕಿದ್ರೆ ಏನಂತ ಕೇಳ್ತೀರಾ? ಮೇ ಐ ಕಮ್ ಇನ್ ಪ್ಲೀಸ್ ಅಂತ ಕೇಳಬೇಕು. ಅಕಸ್ಮಾತ್ ನಿಮಗೆ ಯಾರಾದರೂ ಕೇಳ್ತಿದ್ರೆ ಏನು ಹೇಳಬೇಕು? ಯೆಸ್ ಪ್ಲೀಸ್ ಕಮ್ ಇನ್, ಅಥವಾ ವಿತ್ ಗ್ರೇಟ್ ಪ್ಲೆಷರ್, ಆಫ್ಕೋರ್ಸ್ ಅನ್ನೋ ಪದಗಳನ್ನು ಬಳಸಿ ಅವರನ್ನು ಇನ್ವೈಟ್ ಮಾಡೋಣ ಒಳಗಡೆ. ಭಾಷೆ ಯಾವುದೇ ಆಗಿರ್ಬೋದು, ಪೊಲೈಟಾಗಿ ಮಾತಾಡೋದು ನಮ್ಮ ಅಭ್ಯಾಸ ಆಗಿರಬೇಕು, ಏನಂತೀರಾ? ಹೀಗೆ ಒಂದಷ್ಟು ಸೌಜನ್ಯಪೂರಿತ ವಾಕ್ಯಗಳು ಅಂದರೆ ಪೊಲೈಟ್ ಫ್ರೇಸಸ್ನ ನಾನೀಗ ಹೇಳ್ತೀನಿ. ನಾನು ಹೇಳಿದ ದಿನ ಬರದೇ ಇದ್ದದ್ದಕ್ಕಾಗಿ ದಯವಿಟ್ಟು ಕ್ಷಮಿಸಿ. ಈ ವಾಕ್ಯನ ನೀವು ಹೇಗೆ ಹೇಳ್ತೀರಾ? ಪ್ರಯತ್ನ ಪಡಿ ನೋಡೋಣ. ಐ ಆಮ್ ಸಾರಿ, ಐ ಕುಡಂಟ್ ಮೇಕ್ ಇಟ್ ದ್ಯಾಟ್ ಡೇ. ಏನು ಹೇಳಿ, ನಾನು ಹೇಳಿದ ದಿನ ಬರದೇ ಇದ್ದದ್ದಕ್ಕಾಗಿ ದಯವಿಟ್ಟು ಕ್ಷಮಿಸಿ ಅನ್ನೋದಕ್ಕೆ ಐ ಆಮ್ ಸಾರಿ, ಐ ಕುಡಂಟ್ ಮೇಕ್ ಇಟ್ ದ್ಯಾಟ್ ಡೇ ಅಂತ ಹೇಳಬೇಕು. ನಾನು ಹೇಳಿದ್ದ ಸಮಯಕ್ಕೆ ಬರದೇ ಇದ್ದದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸ್ತೀರಾ ಅಂತ ಹೇಳೋದಕ್ಕೆ ಏನು ಹೇಳಬೇಕು ಅಂತ ಯೋಚಿಸಿ ನೋಡೋಣ. ಐ ಆಮ್ ಸಾರಿ, ಐ ಕುಡಂಟ್ ಮೇಕ್ ಇಟ್ ಇನ್ ಟೈಮ್. ನಾನು ಹೇಳಿದ್ದ ಸಮಯಕ್ಕೆ ಬರದೇ ಇದ್ದದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸ್ತೀರಾ ಅಂತ ಕೇಳೋದಕ್ಕೆ ಐ ಆಮ್ ಸಾರಿ, ಐ ಕುಡಂಟ್ ಮೇಕ್ ಇಟ್ ಇನ್ ಟೈಮ್ ಅಂತ ಹೇಳಬೇಕು. ತಡವಾಗಿ ಬಂದ್ಬಿಡ್ತೀವಿ, ಆವಾಗ ಕ್ಷಮೆ ಕೇಳಲೇಬೇಕಲ್ವಾ? ಹೇಗೆ ಕೇಳ್ತೀರಾ? ಐ ಆಮ್ ಸಾರಿ, ಐ ಗಾಟ್ ಅ ಲಿಟಲ್ ಲೇಟ್. ನನ್ನ ಪರ ಕ್ಷಮೆ ಕೇಳಿ, ಇದನ್ನು ಹೇಗೆ ಹೇಳ್ತೀರಾ? ಪ್ಲೀಸ್ ಕನ್ವೇ ಮೈ ಅಪಾಲಜೀಸ್. ಯಾರಿಗೋ ನಮ್ಮ ಕ್ಷಮೆನ ನೀವು ತಲುಪಿಸ್ಬೇಕಿರತ್ತೆ, ಆಗ ಪ್ಲೀಸ್ ಕನ್ವೇ ಮೈ ಅಪಾಲಜೀಸ್ ಅಂತ ಹೇಳಬೇಕು. ನಿಮ್ಮ ಕಡೆಯಿಂದ ಏನೋ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳಬೇಕು ಅಂತಿದ್ರೆ ಇಟ್ ವಾಸ್ ಆಲ್ ಬೈ ಮಿಸ್ಟೇಕ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಬೇಕು. ನನ್ನ ಕಡೆಯಿಂದ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ ಅನ್ನೋದಕ್ಕೆ ಇಟ್ ವಾಸ್ ಆಲ್ ಬೈ ಮಿಸ್ಟೇಕ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಬೇಕು. ನಮಗೆ ಬಹಳ ದುಃಖ ಆಗ್ಬಿಟ್ಟಿದೆ ಅಂತ ಹೇಳೋವಾಗ ಐ ಆಮ್ ವೆರಿ ಸಾರಿ ಅಂತ ಹೇಳ್ಬೋದು. ಇನ್ನು ನಮ್ಮಿಂದ ನಿಮ್ಮ ಕೆಲಸಕ್ಕೆ ಏನೋ ಅಡಚಣೆ ಆಗಿದೆ, ಕ್ಷಮೆ ಇರಲಿ ಅಂತ ಹೇಳಬೇಕಾಗಿದ್ದಲ್ಲಿ ಸಾರಿ ಟು ಹ್ಯಾವ್ ಡಿಸ್ಟರ್ಬ್ ಯು ಅಂತ ಹೇಳಬೇಕು. ನನ್ನಿಂದ ಯಾರದ್ದು ಕೆಲಸಕ್ಕೆ ಅಡಚಣೆ ಆಗಿರತ್ತೆ, ಕ್ಷಮೆ ಇರಲಿ ಅಂತ ಕೇಳಬೇಕಂತಿದ್ದಾಗ ಸಾರಿ ಟು ಹ್ಯಾವ್ ಡಿಸ್ಟರ್ಬ್ ಯು ಅಂತ ಹೇಳಬೇಕು. ಕ್ಷಮಿಸಿ ಅಷ್ಟೇ ಹೇಳೋದಕ್ಕೆ ಸಾರಿ ಅಂತ ಹೇಳೋದ್ರ ಜೊತೆಯಲ್ಲಿ ಐ ಬೆಗ್ ಯುವರ್ ಪಾರ್ಡನ್ ಅಂತ ಕೂಡ ಹೇಳ್ಬೋದು. ಐ ಬೆಗ್ ಯುವರ್ ಪಾರ್ಡನ್ ಅಂತಲೂ ಹೇಳ್ಬೋದು. ನನಗೆ ಹೇಳೋದಕ್ಕೆ ಅನುಮತಿ ಕೊಡ್ತೀರಾ? ಎಲ್ಲರೂ ಮಾತಾಡ್ತಿರ್ತಾರೆ, ಆದರೆ ನಮಗೆ ಮಾತಾಡೋದಕ್ಕೆ ಅವಕಾಶನೇ ಸಿಕ್ಕಿರೋದಿಲ್ಲ. ಆಗ ನೀವೇನು ಕೇಳಬೇಕು ಹೇಳಿ? ಅಲೋ ಮೀ ಟು ಸೇ. ನನಗೆ ಹೇಳೋದಕ್ಕೆ ಅನುಮತಿ ಕೊಡ್ತೀರಾ ಅನ್ನೋದಕ್ಕೆ ಅಲೋ ಮೀ ಟು ಸೇ ಪ್ಲೀಸ್ ಅಂತ ಹೇಳ್ಬೋದು. ದಯವಿಟ್ಟು ನನ್ನ ಕಡೆ ಗಮನ ಕೊಡ್ತೀರಾ? ಯಾರು ನಮ್ಮ ಕಡೆ ಗಮನಿಸ್ತಾನೆ ಇರೋದಿಲ್ಲ, ಅವ್ರ ಪಾಡಿಗವ್ರು ಇರ್ತಾರೆ. ಏನು ಹೇಳಬೇಕಾಗ? ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. ಅಲ್ವಾ, ಒಂದೇನೋ ಪಾರ್ಟಿ ನಡೀತಿರುತ್ತೆ, ಎಲ್ಲರೂ ಸೇರ್ಕೊಂಡು ಮಾತಾಡ್ತಿರ್ತಾರೆ, ಸ್ಟೇಜಲ್ಲಿ ಯಾರೋ ಮಾತಾಡ್ಲಿಕ್ಕಿರುತ್ತೆ, ಯಾರೂ ಗಮನಿಸ್ತಿರಲ್ಲ. ಏನು ಹೇಳಬೇಕಾಗ? ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. ಮನೆಗೆ ಬಂದ ಜನ ಎಲ್ಲ ಅಥವಾ ಪಾರ್ಟಿಗೆ ಬಂದ ಜನ ಎಲ್ಲ ಏನನ್ನಾದರೂ ತಗೊಳ್ಳೋದಕ್ಕೆ, ನೀರು ಕುಡಿಯೋದಕ್ಕೆ, ಎಲ್ಲರನ್ನ ಮಾತಾಡ್ಸೋದಕ್ಕೆ ಏನೋ ಮುಜುಗರ ಪಡ್ತಾ ಇದ್ದಿರಬಹುದು. ಅವರನ್ನೆಲ್ಲ ಕಂಫರ್ಟ್ ಮಾಡಬೇಕಲ್ವಾ? ಇವೆಲ್ಲ ನಿಮ್ಮದೇ ಅಂತ ಭಾವಿಸಿ ಅಂತ ಹೇಳೋದಕ್ಕೆ ಇಟ್ಸ್ ಆಲ್ ಯುವರ್ಸ್ ಅಂತ ಹೇಳಬೇಕು. ಇದೆಲ್ಲ ನಿಮ್ಮದೇ ಅಂತ ಭಾವಿಸಿ ಅಂತ ಹೇಳೋದಕ್ಕೆ ಇಟ್ಸ್ ಆಲ್ ಯುವರ್ಸ್ ಅಂತ ಹೇಳಬೇಕು. ಆಗ ಹೇಳಿದೆ, ನನಗೆ ಮಾತಾಡೋದಕ್ಕೆ ಅನುಮತಿ ಕೊಡ್ತೀರಾ ಅನ್ನೋದಕ್ಕೆ ಅಲೋ ಮೀ ಟು ಸೇ ಅಂತ ಹೇಳಬೇಕು ಅಂತ. ಅದ್ರ ಜೊತೆಲಿ ವಿಲ್ ಯು ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್ ಅಂತಲೂ ಕೇಳಬಹುದು. ವಿಲ್ ಯು ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್ ಅಂತ ಅಂದರೆ ನನಗೆ ಅನುಮತಿ ಕೊಡ್ತೀರಾ ಮಾತಾಡೋದಕ್ಕೆ ಅಂತ. ಇನ್ನು ಯಾರಿಗಾದರೂ ಏನಾದರೂ ಸಹಾಯ ಬೇಕಿರುತ್ತೆ, ಆದರೆ ಅವ್ರು ಹೇಳ್ತಿರಲ್ಲ ಅನ್ನೋ ಸಮಯದಲ್ಲಿ ನನ್ನ ಸಹಾಯನ ನೀವು ಪಡ್ಕೊಳ್ಬಹುದು ಅಂತ ಹೇಳೋದಕ್ಕೆ ಲೆಟ್ ಮೀ ಆಲ್ಸೋ ಹೆಲ್ಪ್ ಯು ಅಂತ ಹೇಳಬಹುದು. ನನ್ನ ಸಹಾಯನ ನೀವು ಪಡ್ಕೊಳ್ಳಿ ಅನ್ನೋದಕ್ಕೆ ಲೆಟ್ ಮೀ ಆಲ್ಸೋ ಹೆಲ್ಪ್ ಯು ಅಂತ ಹೇಳಬಹುದು. ತುಂಬ ಜನ ಸೇರ್ಕೊಂಡು ಬಿಟ್ಟಿರ್ತಾರೆ, ನಮಗೆ ಅಲ್ಲಿ ಎದ್ದು ಹೋಗೋದಿಕ್ಕೂ ನಿಲ್ಲೋದಿಕ್ಕೂ ಕೂರೋದಿಕ್ಕೂ ಜಾಗನೇ ಇರೋದಿಲ್ಲ. ಏನು ಹೇಳ್ತೀವಾಗ? ಸ್ವಲ್ಪ ಜರುಗ್ತೀರಾ ಅಂತ ಕೇಳ್ತೀವಲ್ವಾ, ಅದಕ್ಕೆ ವಿಲ್ ಯು ಪ್ಲೀಸ್ ಮೂವ್ ಅ ಬಿಟ್ ಅಂತ ಕೇಳಬಹುದು. ಸ್ವಲ್ಪ ಜರುಗ್ತೀರಾ ಅನ್ನೋದಕ್ಕೆ ವಿಲ್ ಯು ಪ್ಲೀಸ್ ಮೂವ್ ಅ ಬಿಟ್ ಅಂತ ಕೇಳಬೇಕು. ಆಮೇಲೆ ತುಂಬ ಜನ ದೊಡ್ಡದಾಗಿ ಮಾತಾಡ್ತಾ ಕೂತಿರ್ತಾರೆ, ನಮಗೆ ನಮ್ಮ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಆಗ್ತಿರೋದಿಲ್ಲ. ಆಗ ಸ್ವಲ್ಪ ಸಣ್ಣಗೆ ಮಾತಾಡಿ ಅಂತ ಕೇಳ್ಕೊಳ್ಬಹುದಾ ಅನ್ನೋದಕ್ಕೆ ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ. ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ, ಸಣ್ಣಗೆ ಮಾತಾಡ್ಕೊಳ್ತೀರಾ ಅಂತ ಕೇಳ್ಬೋದು. ಅಥವಾ ವಿಲ್ ಯು ಮೈಂಡ್ ಸ್ಪೀಕಿಂಗ್ ಅ ಬಿಟ್ ಸಾಫ್ಟ್ಲಿ ಪ್ಲೀಸ್ ಅಂತ ಕೂಡ ಕೇಳ್ಬೋದು. ವಿಲ್ ಯು ಮೈಂಡ್ ಸ್ಪೀಕಿಂಗ್ ಅ ಬಿಟ್ ಸಾಫ್ಟ್ಲಿ ಪ್ಲೀಸ್ ಅಂತ ಕೂಡ ಕೇಳ್ಬೋದು ಸಣ್ಣಕ್ಕೆ ಮಾತಾಡೋದಕ್ಕೆ. ನಾನು ಇಲ್ಲಿ ಕೂತ್ಕೊಳ್ಬಹುದಾ ಅನ್ನೋದಕ್ಕೆ ವಿಲ್ ಯು ಪ್ಲೀಸ್ ಲೆಟ್ ಮಿ ಸಿಟ್, ವಿಲ್ ಯು ಪ್ಲೀಸ್ ಲೆಟ್ ಮಿ ಸಿಟ್ ಅಂತ ಕೇಳಿ ನಾವು ಕೂತ್ಕೋಬಹುದು. ಹೀಗೆ ಇನ್ನೊಂದಷ್ಟು ಪೊಲೈಟ್ ಸೆಂಟೆನ್ಸ್ಗಳನ್ನು ನಾನು ಹೇಳ್ತೀನಿ. ಇವತ್ತು ಕ್ಲಾಸಲ್ಲಿ ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಇನ್ನೊಮ್ಮೆ ಮನನ ಮಾಡ್ಕೊಳ್ಳಿ. ನೀವು ಆದಷ್ಟು ಬೇಗ ಇಂಗ್ಲೀಷಲ್ಲಿ ಮಾತನಾಡೋದಕ್ಕೆ ಕಲಿತೀರಾ ಅಂತ ಹೇಳ್ತಾ ಇನ್ನೊಂದಷ್ಟು ವಿಷಯಗಳೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
7: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
7: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
8: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
7: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
8: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
7: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
9: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿ.

0: ಕುಂಕುಮ ನಡುತ್ತಿರಬೇಕು, ಹೆಣ್ಣು ಎಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಡುತ್ತಿರಬೇಕು, ಅರಿಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು, ಅರಿಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು, ಹೆಣ್ಣು ಎಂದರೆ ಹೀಗಿರಬೇಕು,
1: ಹಾಗಿರಬೇಕು,
0: ಹೀಗಿರಬೇಕು.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ

0: ಮೊಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಏ ದೀಪಾ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
6: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
2: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
6: ಮತ್ತೆಡ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
7: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಜೀವನದಲ್ಲಿ ನಿರೀಕ್ಷೆಗಳು ಇರಬೇಕು. ಜೀವನದಲ್ಲಿ ನಿರೀಕ್ಷೆಗಳು ಇಲ್ಲ ಅಂತ ಹೇಳಿದ್ರೆ ಜೀವನವೇ ವ್ಯರ್ಥ ಅಂತ ಹೇಳ್ಬೋದು. ಆದರೆ ಅತಿಯಾದಂತಹ ನಿರೀಕ್ಷೆಗಳು ಕೆಲವೊಮ್ಮೆ ನಮಗೆ ದುಃಖವನ್ನು ಉಂಟು ಮಾಡುತ್ತೆ ಅಥವಾ ಹಾನಿಯನ್ನು ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಇವತ್ತಿನ ಲೈವ್ ಟಾಪಿಕಲ್ಲೂ ಕೂಡ ಅತಿಯಾದ ನಿರೀಕ್ಷೆಗಳು ಒಳ್ಳೆಯದೋ ಅಥವಾ ಕೆಟ್ಟದೋ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಜೀವನದ ಅನುಭವವನ್ನು ಹಂಚ್ಕೊಳ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ,
8: ಹಲೋ,
7: ನಮಸ್ತೆ ಮೋನಿಕಾ ಅವರೇ, ಹೇಗಿದ್ದೀರಾ?
8: ಪವಿತ್ರ ನಮಸ್ತೆ, ಚೆನ್ನಾಗಿದ್ದೀನಿ. ಹೇಗಿದ್ದೀರಾ?
7: ನಾನು ಚೆನ್ನಾಗಿದ್ದೀನಿ ಮೇಡಮ್. ಮಳೆ ಇದೆಯಾ ನಿಮ್ ಕಡೆ?
8: ಬಂತು, ಈಗ ತಾನೇ ಬಂದು ಹೋಯ್ತು.
7: ಹೌದಾ?
8: ದಿನ ಬರ್ತಾ ಇದೆ.
7: ಇನ್ನೇನ್ ಮಾಡ್ತೀನಿ?
8: ರಾತ್ರಿ ಬಂತು, ತಣ್ಣಗಿದೆ. ಶಿವಮೊಗ್ಗದಲ್ಲಿ ಇದೆಯಾ ಮಳೆ?
7: ಶಿವಮೊಗ್ಗದಲ್ಲಿ ಇಲ್ಲ, ಸ್ವಲ್ಪ ಬಿಸಿಲಿದೆ. ಬಿಸಿಲು ಇದೆ, ನಿನ್ನೆ
8: ಒಂದ್ ವಾರದಿಂದ ಸೆಕೆ ಕಡಿಮೆ ಆಗಿದೆ, ತಣ್ಣಗಿದೆ ವಾತಾವರಣ.
7: ಇನ್ ಮಳೆಗಾಲ ಶುರು ಆಯ್ತಲ್ಲ, ಹಾಗಾಗಿ ತಂಪು ಆಗಿರುತ್ತೆ.
8: ಮುಂಗಾರು ಮಳೆ ಆಗಮನ, ಮಲ್ನಾಡೆಲ್ಲ ತಂಪಾಗಿದೆ ಇವಾಗ.
7: ಹಾಗೆ ಇವತ್ತು ನಿರೀಕ್ಷೆಗಳ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಅತಿಯಾದ ನಿರೀಕ್ಷೆಗಳು ಇರೋದು ಒಳ್ಳೇದೋ ಅಲ್ವಾ ಅಂತ.
8: ನಿರೀಕ್ಷೆ ಇರುವ ಕಡೆ ನಿರಾಸೆ ಕಟ್ಟಿಟ್ಟ
7: ವೃತ್ತಿ ಅಲ್ಲ.
8: ಬುದ್ಧ ಭಗವಾನ್ ಅವತ್ತೆ ಹೇಳ್ಬಿಟ್ಟಿದ್ದಾರೆ, ನಿರೀಕ್ಷೆ ಹೆಚ್ಚಾದಷ್ಟು ನಂಬಿ ಕಳ್ಕೊತೀಯ ನಿರಾಸೆ ಅಂತ. ಆದ್ರೆ ಒಂದು ವಿಷಯ ಇಲ್ಲ, ನಿರೀಕ್ಷೆ ಅತಿಯಾಗ್ಬಾರ್ದು ನಿಜ, ಅದಂತ ಇಲ್ಲದೆ ಇದ್ರೂ ಬದುಕಕ್ ಆಗಲ್ಲ ಅನ್ಸುತ್ತೆ ಪವಿತ್ರ.
7: ನಿರೀಕ್ಷೆಗಳೇ ಇಲ್ಲದೆ ಬದುಕಕ್ಕಾಗಲ್ಲ.
8: ಈಗ ಮನೆಯವ್ರು ಯಜಮಾನ್ರು, ಈಗ ನಮ್ಮ ಅವರಿಂದ ನಾವೇನೋ ಒಂದು ನಿರೀಕ್ಷೆ ಮಾಡ್ತಾ
7: ಇರ್ತೀವಿ,
8: ಏನು ಪ್ರೀತಿ ಗೌರವ ಅಥವಾ ಏನೋ ಒಂದು ಇದು, ಒಂದು ಏನೋ ಸಮಾಧಾನ ಕಳೆದು, ಅದು ಏನೋ ಒಂದು ಸಾಂತ್ವನ ಕಳೆದು, ಏನಾದ್ರು ಒಂದು ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ.
7: ಅಂತಿಲ್ಲ, ಅತಿಯಾದ ನಿರೀಕ್ಷೆಗಳು ಸರಿನಾ?
8: ಅದೇ ಈ ಮಕ್ಕಳು, ಈಗ ಮಕ್ಕಳಿಂದಾನೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ಮದ್ದ ಕೊಡಿಸ್ತೀವಿ, ಓದಿಸ್ತೀವಿ, ಅವ್ರು ಒಳ್ಳೆ ನಾಗರಿಕ ಪ್ರಜೆಯಾಗಿ ಬೆಳಿಬೇಕು, ಇರ್ಬೇಕು, ಅಲ್ವಾ ಅಂತ. ಅದನ್ನ ನಿರೀಕ್ಷೆ ಮಾಡೋದು ತಪ್ಪು ಅಂತ ಹೇಳಲ್ಲ. ನಿರೀಕ್ಷೆಯಲ್ಲೂ ಒಳ್ಳೆ ನಿರೀಕ್ಷೆಗಳಿರುತ್ತೆ, ಒಂದು ಏನು ಅತಿಯಾದ ಅದೇನು ಹೇಳ್ದಂಗೆ ಒಂದು ಕೆಟ್ಟ ನಿರೀಕ್ಷೆ ಅಂತಾನ ಅಥವಾ ಅತಿಯಾದ ನಿರೀಕ್ಷೆ ಗೊತ್ತಿಲ್ಲ. ಆದ್ರೆ ಈ ರೀತಿ ಒಳ್ಳೆ ನಿರೀಕ್ಷೆಗಳು ತಪ್ಪಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗ ಮಕ್ಕಳು ನಾವು ಬೆಳೆಸ್ತೀವಿ, ನಮ್ಗೇನಾದ್ರೂ ತುಂಬಾ ವಯಸ್ಸಾದಾಗ್ಲ ಅಥವಾ ಕಾಯಿಲೆ ಬಂದಾಗ ಅವರು ನಮ್ಗೆ ಉಪಚಾರ ಮಾಡ್ಬೇಕು ನೋಡ್ಕೋಬೇಕು ಅಂತ ಬಯಸೋದು ಅದ್ ನಿರೀಕ್ಷೆ ಅಂತ ಹೇಳಕ್ಕಾಗಲ್ಲ. ಅದ್ ತಪ್ಪಲ್ಲ, ಬೇಕದು ಆಯ್ತಾ. ಹಾಗೇನೆ ಆಮೇಲೆ ಯಾವ್ದು ಯಾವ್ದು ತಪ್ಪಾಗುತ್ತೆ ಅಂದ್ರೆ ಈ ತರದ ಒಂದು ಈಗ ಗಂಡನಿಂದ ನಮ್ಗೆ ಗೌರವ ಸಿಗ್ಬೇಕು ಸಮಾಧಾನ ಅಥವಾ ಮಕ್ಕಳಿಂದ ಪ್ರೀತಿ ಸಿಗ್ಬೇಕು ನಮ್ಗೆ ಗೌರವ ಸಾಂತ್ವನ ಸಿಗ್ಬೇಕು ಸ್ವಲ್ಪ ವಯಸ್ಸರ್ಕಾಗ ನಮ್ಮ ನೋಡ್ಕೋಬೇಕು ಅಂತ ವಯಸ್ಸು ತಪ್ಪಲ್ಲ ನಿರೀಕ್ಷೆ ಅಲ್ಲ. ಆದ್ರೆ ಅತಿಯಾದ ನಿರೀಕ್ಷೆಗಳು ಇರುತ್ತೆ, ನನ್ ಮಗ ಹೀಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಥವಾ ಮಗಳು ಹಿಂದೆ ಹಿಂದೆ ಓದ್ಬೇಕು ಇದೇ ಆಗ್ಬೇಕು ಅಥವಾ ನನ್ಗೆ ಹಿಂದೆ ಈಗ ಈ ತರ ಆಮೇಲೆ ನನ್ಗೆ ನಾನು
7: ಅಂತೇಳಿ ಅಂತ
8: ಹೀಗೆ ಇರ್ಬೇಕು. ಆಮೇಲೆ ಈಗ ನಮ್ಮ ಒಂದು ಮಿತಿ ಇರುತ್ತೆ ಆಯ್ತಾ. ಈಗ ನಮ್ಮ ಗೊತ್ತು ನಮ್ ಸಂಸಾರ ಅಥವಾ ನಮ್ಮ ಹಣಕಾಸಿನ ವ್ಯವಹಾರ ಅದ್ ಬಿಟ್ಟು ನನಗಿಲ್ಲ ನೀವು ದೊಡ್ಡ ಬಂಗ್ಲೆನ ಕಟ್ಟಿಸ್ಕೊಡ್ಬೇಕು ಅಂತ ಗಂಡ ಕೇಳಿದ್ರೆ ಅಥವಾ ದೊಡ್ಡ ದೊಡ್ಡ ಕಾರ್ಗಳೇ ತಗೋಬೇಕು ಅಥವಾ ತುಂಬಾ ನಮ್ಗೆ ಸಿನಿಮಾ ಎಲ್ಲ ಮಾಡಿಸ್ಕೊಡ್ಬೇಕು ಈ ತರ ಅತಿಯಾದ ನಿರೀಕ್ಷೆಗಳಿದೆಯಲ್ಲ ಇದು ಇದು ಅಪಾಯನೇ. ಇದು ಸ್ವಲ್ಪ ಮಟ್ಟಿಗೆ ನಿರೀಕ್ಷೆಗಳು ತಪ್ಪಲ್ಲ, ಆದ್ರೆ ನಮ್ಮ ಇತಿಮಿತಿಗಳನ್ನ ನೋಡ್ಕೊಂಡು
7: ಬಜೆಟ್ ಎಷ್ಟಾಗುತ್ತೆ.
8: ಮತ್ತೆ ನಾವು ಈಗ ನೋಡಿ ಸಮಾಜಕ್ಕೆ ನಾವ್ ಏನ್ ಕೊಡ್ತಾ ಇದೀವಿ ಅದ್ ನಿಮ್ಗೆ ಗೊತ್ತೇ ಇಲ್ಲ. ಅರೆ ನಮ್ದೇನು ನಮ್ಗೆ ದೇಶ ಏನು ನಮಗೆ ಮಾಡ್ಲಿಲ್ಲ, ದೇಶಕ್ಕೆ ನಾವೇನ್ ಮಾಡಿದೀವಿ ಅದಕ್ಕಿಂತ ಸರ್ಕಾರ ಇರ್ಬೋದು ಅಥವಾ ದೇಶನ ಅದೃಷ್ಟ ಮಾಡ್ತಾ ಇರ್ತಾರೆ ಸದಾ. ಓ ಈ ಸರ್ಕಾರದಿಂದ ನಮ್ಗೆ ಯಾವ ಸವಲತ್ತು ಸಿಗ್ಲಿಲ್ಲ, ನಮ್ಮ ಇದಿರ್ಬೋದು ಕಮ್ಯುನಿಟಿ ಅಥವಾ ನಮ್ಗೆ ಒಂದು ಹೆಣ್ಮಕ್ಳು ಏನು ಒಂದು ಇದಕ್ಕೆ ಸಿಗ್ಲಿಲ್ಲ ಅಥವಾ ನಮ್ಗೇನು ಸೌಲಭ್ಯ ಕೊಟ್ಟಿಲ್ಲ, ಹಾಗೆ ಹೀಗೆ ಎಷ್ಟು ಕೊಟ್ರು ಅದು ಕರ್ಮೇನೆ ಅಂತ ಕೊಟ್ಟಿರೋದನ್ನ ಉಪಯೋಗಿಸ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಅತಿಯಾದ ನಿರೀಕ್ಷೆಗಳಿಂದಾನೆ ಈ ರೀತಿ ಒಂದು ಏನು ಅತೃಪ್ತಿ ಅತೃಪ್ತಿ ಅಸಮಾಧಾನ ಎಲ್ಲ ಉಂಟಾಗೋದು. ಅತಿಯಾದ ಸ್ವಲ್ಪ ಮಟ್ಟಿಗೆ ನಮ್ಗೆ ಸಿಗ್ತಾ ಇದೆಯಲ್ಲ ಸಾಕು ಏನು ಏನು ಅಂದ್ರೆ ನಮ್ದು ಏನು ಅಲ್ಪ ತೃಪ್ತರು ಅಂತ ಹೇಳ್ತೀವಲ್ಲ
7: ಇದ್ರಲ್ಲೇ ಖುಷಿ
8: ಇದ್ರಲ್ಲೇ ಖುಷಿ ಪಟ್ಕೊಂಡು ಈಗ ನಮ್ಗೆ ಇದಪ್ಪ ನಮ್ಮ ಮಕ್ಳು ಚೆನ್ನಾಗಿ ಬೆಳೆದಿದ್ದಾರೆ ನೋಡ್ಕೊಂತಿದ್ದಾರೆ ಅಥವಾ ಗಂಡ ನಮ್ ಚೆನ್ನಾಗಿ ನೋಡ್ಕೊಂತಿದ್ದಾನೆಲ್ಲ ಮನೆ ಚೆನ್ನಾಗಿದೆ ಮನೆ ಮಟ್ಟಿಗೆ ನಾವು ಚೆನ್ನಾಗಿದ್ವಿ ಸಾಕು ಅಲ್ವಾ. ಅದೇ ಬಿಟ್ಟು ಇನ್ಯಾರ ಮಾಡ್ಕೊಂಡಿದ್ದಾರೆ ಅದು ನಮ್ಗೆ ಸಿಕ್ಕಿಲ್ಲ ಅದು ಆ ತರ ಆಗ್ಬೇಕಾಗಿತ್ತು ಈ ತರ ಆಗ್ಬೇಕು ಅನ್ನೋ ಅತಿಯಾದ ನಿರೀಕ್ಷೆ ಇದೆಯಲ್ಲ ಬಹಳ ಡೇಂಜರ್ ಅದು. ಆಗ ನಿಜವಾಗ್ಲೂ ನಿರಾಸೆನೆ ಆಗೋದು, ಅತಿಯಾದ ನಿರಾಶೆ ನಿರಾಸೆ ನಿರೀಕ್ಷೆ ಇರೋ ಕಡೆ ನಿರಾಸೆ ಖಂಡಿತ ಅದು ವ್ಯಾರಂಟಿ.
7: ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಮೇಡಮ್.
8: ಥ್ಯಾಂಕ್ ಯು.
7: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿ ಅವರು ಕೂಡ ಅತಿಯಾದ ನಿರೀಕ್ಷೆಗಳು ನಮ್ಗೆ ಯಾವತ್ತಿದ್ರೂ ಒಂದು ಒಂದಲ್ಲ ಒಂದು ದಿನ ಅಪಾಯ ಅಥವಾ ತೊಂದರೆ ಅದರಿಂದ ಅಂತ ಹೇಳಿ ತಿಳಿಸ್ಕೊಟ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
9: ಮೇಡಮ್ ನಮಸ್ತೆ.
7: ಸರ್ ನಮಸ್ತೆ, ಸೋಮಶೇಖರ್ ಸರ್. ತಿಂಡಿ ಆಯ್ತಾ ಸರ್?
9: ತಿಂಡಿ ಮಾಡ್ಬೇಕು ಮೇಡಮ್.
7: ಸರ್ ಇವತ್ತು ಅತಿಯಾದ ನಿರೀಕ್ಷೆಗಳಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಥವಾ ಒಳ್ಳೇದ ಸರಿ ತಪ್ಪು ಅಂತ ಮಾತಾಡ್ತಿದ್ವಿ.
9: ನಿಜ ಮೇಡಮ್, ಸ್ವಲ್ಪ ಯೋಚನೆ ಮಾಡ್ಬೇಕಾದ್ರೆ ನಿರೀಕ್ಷೆಗಳು ಮೇಡಮ್ ತುಂಬಾ ಒಳ್ಳೇದು, ನಿರೀಕ್ಷೆ ಇರಬೇಕು. ಬಟ್ ಯಾವತ್ತು ಕೂಡ ಅತಿಯನ್ನು ಸೇರ್ಕೊಂಡಾಗ ಎಲ್ಲ ವಿಷಯಕ್ಕೂ ಅದು ಸ್ವಲ್ಪ ತಾಪತ್ರ ಮೇಡಮ್, ಅದು ಒಳ್ಳೇದಲ್ಲ.
7: ಒಳ್ಳೇದಲ್ಲ ಅಂತ ಹೇಳಿ
9: ಈಗ ಆಸೆನೂ ಅಷ್ಟೇ, ಈಗೇನು ಅತಿ ಆಸೆ ಗತಿಗೇಡು ಮತ್ತೆ ಅತಿ ಆದ್ರೆ ಅಮೃತ
7: ವಿಷಯ ಅಂತ ಹೇಳಿ. ಹಲೋ ಹಲೋ ಹಲೋ ಸರ್, ಕೇಳ್ತಿದ್ಯಾ? ಹಲೋ ಕರೆ ಕಟ್ ಆಯ್ತು. ಯಾರೇ ಕರೆ ಮಾಡ್ಬೇಕಾದ್ರೂ ಕೂಡ ನೆಟ್ವರ್ಕ್ ಇರುವಂತಹ ಪ್ಲೇಸ್ ಇಂದ ನೀವು ಕರೆ ಮಾಡಿದ್ರೆ ಕನೆಕ್ಟ್ ಆಗುತ್ತೆ, ಹಾಗೆ ನೀವು ಮಾತಾಡಿದ್ದು ಕೂಡ ನಮ್ಗೆ ಕೇಳುತ್ತೆ ಅಂತಾನೆ ಹೇಳ್ಬೋದು. ಆಗ್ಲಿ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
9: ಹಲೋ
7: ಸರ್ ನಮಸ್ತೆ, ನಾರಾಯಣಪ್ಪ ಸರ್.
9: ನಮಸ್ತೆ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ?
7: ಸರ್ ಚೆನ್ನಾಗಿದ್ದೀವಿ ಸರ್.
9: ಒಳ್ಳೆ ಒಳ್ಳೆ ಇದು ಟಾಪಿಕ್ ತಂದಿದ್ದೀರಾ.
7: ಹಾ ಸರ್, ಅತಿಯಾದ ನಿರೀಕ್ಷೆಗಳು ಇರ್ಬೇಕು ಬೇಡವೋ ಅಂತ ಮಾತಾಡ್ತೀವಿ.
9: ನಿರೀಕ್ಷೆಗಳು ಇರಬೇಕು ಸಮಾಜ, ಆದ್ರೆ ಅತಿಯಾದ ನಿರೀಕ್ಷೆಗಳು ನಮ್ಮ ನಮ್ಮ ಲೆವೆಲ್ಗಿದ್ದ ನಿರೀಕ್ಷೆಗಳು ಅದು ಒಳ್ಳೇದಲ್ಲ ಅಂತ.
7: ಒಳ್ಳೇದಲ್ಲ ಅಂತ ಹೇಳಿ
9: ಒಂದು ಹಳ್ಳ ಇದೆ ನಮಗೆ, ಅದು ಜಂಪ್ ಮಾಡ್ಲಿಕ್ಕೆ ಆಗತ್ತಂತ ಯೋಚನೆ ಮಾಡಿ ನಾವು ಯೋಚನೆ ಮಾಡಿ ಜಂಪ್ ಮಾಡ್ತೀವಲ್ಲ, ಅವಾಗ ಆಚೆ ಮುಟ್ಟಂಗಿರ್ಬೇಕು, ಮಧ್ಯ ಬಿದ್ದೋಗ್ಬಿಟ್ರೆ
7: ಆತ್ಮವಿಶ್ವಾಸದಿಂದ ದಾಟಕ್ ಹೋದ್ರೆ ಬಿದ್ದ ಬಿಡ್ತೀವಿ.
9: ಖಂಡಿತ ಖಂಡಿತ, ಅತಿಯಾದ ಆತ್ಮವಿಶ್ವಾಸ ಮತ್ತು ಆಸೆಗಳು ಆಸೆಗಳು ದುಃಖನ ತಂದು ಕೊಡ್ತಿತ್ತಂತ ದೊಡ್ಡವರೆಲ್ಲ ಹೇಳಿದಾರಲ್ಲ.
7: ಹೌದು ಸರ್, ಹೌದು.
9: ಹಂಗಾಗಿ ನಮ್ಮ ನಮ್ಮ ವ್ಯಾಪ್ತಿಯಲ್ಲೇ ಇರಬೇಕು, ಅವಾಗ ಸಂತೋಷ ಸಿಗುತ್ತೆ. ಅಥವಾ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಥವಾ ಅವಶ್ಯಕತೆ ತಕ್ಕ ಅನುಕೂಲಗಳಿದೆ ಅದರಂತೆ ನಾವು ನಡ್ಕೊಂಡು ಹೋದ್ರೆ ನಮಗೆ ಬಹಳ ಬಂಗಾರ. ಇಲ್ದಿದ್ರೆ ಯಾರೋ ಕಾರ್ ಮೇಲೆ ಹೋಗ್ತಾರ ಅಂತೇಳಿ ನಾವು ಅದನ್ನೇ ಯೋಚನೆ ಮಾಡಿ ಸಾಲ ಮೂಲ ಸಿಕ್ಕಾಪಟ್ಟ ಮಾಡಿ ತಗೊಂಡ್ಬಿಟ್ರೆ ಅದ್ ಕಟ್ಟಕಾಗದ ರೀತಿ ಅದೇ ಹೇಳ್ಕೊಂಡು ಹೋದ ಅಂದ್ಕೊಳ ದುಃಖನೇ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ?
7: ದುಃಖನೇ ಜಾಸ್ತಿ ಆಗುತ್ತೆ. ಹೌದು,
9: ಹಂಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ನೋಡಿ ಎಷ್ಟೋ ಜನ ಬೈಕ್ ಇರುತ್ತೆ, ಕಾರ್ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಎಷ್ಟೋ ಜನ ನಂಗೆ ಎಂತದ್ದು ಬೇಡಪ್ಪ, ಕಾಲ್ ಇದ್ರೆ ಸಾಕಾಯ್ತು ಅಂತ ಆ ದೂರ ಗಾಡಿ ಮೇಲೆ ಓಡಾಡ್ತಾರೆ ನೋಡ್ರಿ ರಸ್ತೆಯಲ್ಲಿ. ನಂಗೆ ಕಾಲೇ ಸಾಕಾಯ್ತಪ್ಪ, ಹಿಂಗ್ ಕಾರು ಬೇಡ, ಇಂತೆಂತದ್ದು ಬೇಡ ಅಂತಾರೆ. ಹಂಗಾಗಿ ಮನುಷ್ಯನ ಇದ್ದಿದ್ರಲ್ಲಿ ತೃಪ್ತಿ ಪಟ್ರೆ ಅವ ಸಂತೋಷ, ಇದ್ದಿದ್ದ ಆಸೆ ಮಾಡಕ್ ಹೋದ್ರೆ ಅವನಿಗೆ ದುಃಖನೇ ಜಾಸ್ತಿ ಅಲ್ಲ. ನಮ್ಮ
7: ಇದ್ದಿದ್ರಲ್ಲೇ ಖುಷಿಯಾಗಿರ್ಬೇಕು, ತೃಪ್ತಿ ಪಟ್ಟು.
9: ಹೌದು, ಖುಷಿಯಾಗಿರ್ಬೇಕು, ನಿರೀಕ್ಷೆ ಮಾಡೋದು ಸರಿಯಾಗಿದೆ, ಅದು ವ್ಯಾಪ್ತಿಯನ್ನ ಮೀರಿ ಹೋಗ್ಬಾರ್ದು
7: ಅಂತ ಹೋಗ್ಬಾರ್ದು ಅಂತ ಹೇಳಿ ನಿರೀಕ್ಷೆಗಳಿರ್ಬೇಕು, ಅತಿಯಾಗಿರ್ಬಾರ್ದು ಅಂತ ನೀವು ಹೇಳದು.
9: ಹೌದೌದು, ನಮ್ದೇ ಒಂದು ಹಾಡಿದೆ, ಹಾಸಿಗೆಗಿಂತ ಕಾಲ ಮುಂದೆ ನಿರ್ಬೇಡ ತಮ್ಮ, ಇದ್ದ ಮುಂದೆ ಇರುವೆ ಹಂಗೆ ಇಲ್ದೆ ಹೋದ್ರೆ ಕೇಳೋರಿಲ್ಲ. ಹಾಸಿಗೆಗಿಂತ ಮುಂದೆ ಕಾಲ ನಿರ್ಬೇಡ ತಮ್ಮ ಅಂತ ಒಂದು ಹಾಡಿದೆ.
7: ಹಾಡಲ್ಲಿ ನಮ್ಮ ಹಿರಿಯರು ಚೆಂದ ಹೇಳಿದ್ದಾರೆ ನೋಡಿ ಸರ್.
9: ಹೌದೌದು ಹೌದು, ಇದು ಹಿರಿಯರು ಹೇಳಿದ್ದು ಅಷ್ಟೇ, ನಮ್ಮ ಅನುಭವನ ಅಷ್ಟೇ, ನಾನು ಹಿಂಗ್ ಬರ್ದಿದ್ದ ಹಾಡಿದ್ದು. ಹೌದು, ನಾನೇ ಬರ್ದಿದ್ದೆ.
7: ತುಂಬಾ ಚೆನ್ನಾಗಿದೆ.
9: ಹೌದಮ್ಮ, ಅದು ಹೇಗಂದ್ರೆ ಆರಂಭದಲ್ಲಿ ಆಸೆಯಿಂದ ಬಿಸಿಲು ಕುದುರೆ ಏರಬೇಡೋ ತಮ್ಮ, ಏರಿದ್ಮೇಲೆ ಬಿರುತಿನ ಅನ್ನೋದು ಮರೆಯಬೇಡೋ, ದುಡಿಮೆ ಮಾಡು ದುಟ್ಟಿ ದುಡ್ಡಿನ ತಾಯಿ ಕಂಡೋರ್ ದುಡ್ಡು ಕನಸಿನ ಗಂಟು, ನಿನ್ನ ಅಂಕೆ ತಪ್ಪಿ ನೀನು ನಡೆಯಬೇಡು ತಮ್ಮ ಅಂತ ಹಾಡೋದು ಮುಂದುವರಿಯುತ್ತೆ. ಮೋಸ ಮಾಡಿ ಮಾಡಿ ಕಟ್ಟಿ ದೇಶನನ್ನ ಆಸ್ತಿ ಮಾಡಿ ಸಾಯುವಾಗ ನೋಡೋರಿಂದ ಹೈ ಪಾಡೋ ಅಂತ ಹಿಂಗೆ ಸುಮ್ಮನೆ ನಮ್ ಸಂತೋಷಕ್ಕ ಹಾಡು ಕಟ್ಕೊಂಡು ಅದನ್ನ ಬರ್ದು ಒಂದು ಇದು ಹುಡುಗರಿಗೆ ಡ್ಯಾನ್ಸ್ ರೂಪದಲ್ಲಿ ಇದನ್ನ ಒಳ್ಳೆ ಮನೋರಂಜನೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಹೌದು,
7: ಅರ್ಥಪೂರ್ಣವಾಗಿದೆ ಹಾಡು, ಚೆನ್ನಾಗಿದೆ.
9: ಹೌದು ಹೌದು ಹೌದು,
7: ಚೆನ್ನಾಗಿ ಬರ್ದಿದ್ದೀರಾ.
9: ನಾವು ಸೇರಿ ಸ್ನೇಹಿತರೆಲ್ಲ ಸೇರಿ ಕಾರ್ಯಕ್ರಮ ಮಾಡಿ ಇದನ್ನ ಈ ಕುಣಿದು ಕುಪ್ಪಳಿಸಿ ಹಾಡಿ ಇದು ತುಂಬಾ ಚಂದ ಬಂದಿದ್ದು. ಪೂರ್ತಿ ನೀಟಾಗಿ ಹೇಳಿದ್ರೆ ತುಂಬಾ ಚೆನ್ನಾಗಾಗುತ್ತದು.
7: ರಾಗ ಹಾಕ್ಬಿಟ್ಟು ಹಾಕಿದ್ದು.
9: ಹೌದು, ನಾವು ಸುಮ್ಮನೆ ಸುಮ್ಮನೆ ಹೇಳಿದೆ ನಿಮ್ ಹತ್ರ.
7: ಇಲ್ಲ, ತುಂಬಾ ಚೆನ್ನಾಗಿದೆ ಸರ್ ಹಾಡು, ಅರ್ಥ ಗರ್ಭಿತವಾಗಿದೆ.
9: ಹೌದು ಹೌದಮ್ಮ, ಹೌದು. ಈ ಸಂದರ್ಭ ಈ ಕಾರ್ಯಕ್ರಮ ಆಯೋಜಿಸೋಕೆ ನಾವು ಅಭಿನಂದನೆಗಳಮ್ಮ.
7: ಧನ್ಯವಾದ ಸರ್, ನೀವು ಸರ್ ಕೂಡ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿ. ಓಕೆ ಸರ್,
9: ಆಯ್ತು. ಸಂತೋಷ ಸಂತೋಷ, ಅಭಿನಂದನೆಗಳು ಅವಕಾಶಕ್ಕಾಗಿ.
7: ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಅವ್ರು ಕರೆ ಮಾಡಿ ಅವರು ಕೂಡ ಅವರೇ ಅಂದರೆ ಬರೆದಂಥ ಒಂದು ಹಾಡನ್ನು ಕೂಡ ಹೇಳಿದರು. ಹಾಗೆ ನಿರೀಕ್ಷೆಗಳಿರಬೇಕು, ಆದರೆ ಅತಿಯಾದ ನಿರೀಕ್ಷೆಗಳಿಂದ ನಮಗೆ ಯಾವತ್ತಿದ್ರೂ ದುಃಖ ತಪ್ಪಲ್ಲ. ಹಾಗಾಗಿ ನಮ್ಮ ಬಜೆಟ್ ಅಥವಾ ನಮ್ಮ ಆದಾಯ ಎಷ್ಟಿದೆಯೋ ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೊಳ್ಳೋದನ್ನು ಕಲಿಬೇಕು ಅಂತ ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
10: ನಮಸ್ತೆ ಮೇಡಮ್.
7: ನಮಸ್ತೆ ಶಿವಶರಣ ಸರ್.
10: ಹಾಂ
7: ಸರ್, ಆರಾಮಾಗಿದ್ದೀರಿ? ನೀವು ಹೇಗಿದ್ದೀರಾ?
10: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
7: ಹಾ ಸರ್, ಸರ್ ಇವತ್ತು ನಿರೀಕ್ಷೆ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಅತಿಯಾದ ನಿರೀಕ್ಷೆ ಇಟ್ಕೊಳ್ಳೋದು ಒಳ್ಳೇದೋ ಅಲ್ವಾ ಅಂತ.
10: ನಿರೀಕ್ಷೆ ಇಟ್ಕೋಬೇಕು ಮೇಡಮ್, ನಮಗೆ ಯಾವಲ್ಲಿ ಏನು ದಾಟಬೇಕಾಗೈತಿ, ಏನ್ ನಾವು ಹೊಳಿ ಈಜಬೇಕಾಗೈತಿ. ಇವಾಗ ಮತ್ತೆ ಹೊಳಿ 2 ಕಿಲೋಮೀಟರ್ ದೂರ ಇದೆ, 2 ಕಿಲೋಮೀಟರ್ ನೀರು ತುಂಬ ಹರಿತಾ ಇದೆ. ಅವಾಗ ನಾನು ಬ್ಯಾಸಿಗೆವಾಗಿ ಈಸಾಡಿನಲ್ಲಿ, ಮತ್ತೆ ಈಗ ಮಳೆಗಾಲದಾಗ 2 ಕಿಲೋಮೀಟರ್ ಅಂತರದಾಗ ಹರಿತದೆ, ಅವಾಗ ಈಸಾಡಕ್ ಆಗುದಿಲ್ಲ ಮೇಡಮ್.
7: ಆಗಂಗಿಲ್ಲ.
10: ಆ ನಿರೀಕ್ಷೆ ನಾವು ಈಸಾಡಿನ ಪಾತ್ ನಿರೀಕ್ಷೆ ಮಾಡಿದ್ರೆ ಮುಟ್ಟಕ್ ಆಗಲ್ಲ ನಾವು ಗುರಿ
7: ಆಗಲ್ಲ. ಸಮಯ ಸಂದರ್ಭ ನೋಡ್ಬೇಕು,
10: ಸಮಯ ಸಂದರ್ಭ ನೋಡ್ಬೇಕು ಮೇಡಮ್. ಅವಾಗ ಕಾವಲು ಇರುತ್ತೆ, ನೀ ಈಸಾಡ ಹೋಗ್ಬಿಡ್ತೀಯ. ಮತ್ತೀಗ ಬಾಪುರ್ ಬಂದಿದೆ, ಕೃಷ್ಣಾ ನದಿ ಆಗ್ಲಿ ಯಾವ್ದೇ ಬಂದು ತುಂಬ ಹರಿತಾ ಇದೆ ಈಗ, ಮತ್ತೆ ಆ ದಂಡಿಗೆ ಹೋಗಕ್ ಆಗಲ್ಲ ಮೇಡಮ್.
7: ಆಗಂಗಿಲ್ಲ.
10: ಅವಾಗ ಕಡ್ಲಿಗಾರ ಹುಲ್ಲುವಿಗೆ ಕಾಗಿ ಕಡ್ಬ ಒಯ್ಲಿಲ್ಲ ಅಂತ ಹಿರಿಯರ ನೇಮ್ ಇದೆ ಮೇಡಮ್ ನಮ್ಮಲ್ಲಿ.
7: ಏನದು?
10: ಕಡಿಲಿಗಾರ ಹುಣ್ಣಿಗೆ ಕಾಯಿ ಕಡಬ ಹಚ್ಚಿಕೊಂಡು ಹೋಗಿಲ್ಲ ಮೇಡಮ್. ಹೊಳಗಿಂದ ಹುಚ್ಚಿಕಡೆ ಒಂದು ಜಾತ್ರೆ ಮಾಡಿದಾರೆ ಇವಾಗ. ಅವಾಗ ಕಡ್ಲಿಗಾರ ಹುಣ್ಣಿ ಬಂತು ಮೇಡಮ್, ಅದು ಅವಾಗ ಕಾಯಿ ಕಡಬ ಹೋಯ್ತಂತೆ. ಹೊಳಿ ದಾಟದ ಆಗ್ಲಿಲ್ಲ ಅಂತ ಅದಕ್ಕೆ ಹೊಳೆಯಾಗಿಂದ ಹಚ್ಚಿಕೊಂಡು
7: ಹೋಗ್ಬೇಕಾಗಿತ್ತು.
10: ನಡು ಹೊಳೆಯಾಗ ಬಿತ್ತು ಮೇಡಮ್ ಅದು. ಅದು ಬೇಸಿಗೆ ಕಾಲದಾಗ ಹೋಗಿದೆ,
7: ಬೇಸಿಗೆ ಕಾಲದ ಮಳೆಗಾಲ
10: ಮಳೆಗಾಲದಾಗ ಹೋಗಿದಿಲ್ಲ ಮೇಡಮ್. ಅದ್ರ ಸಂಬಂಧ ಹೇಳ್ತಾರು, ಕಡ್ಲಿಗಾರ ಹುಣ್ಣಿ ಕಾಯಿ ಕಡಬ ಹೋಗ್ಲಿಲ್ಲ ಹಚ್ಚಿ ಕಡೆ ಹೊಳಿ ದಾಟಿ. ಈ ಅಡೂರು ಇರಾಣ ದೇವಸ್ಥಾನ ಇದೆ ಮೇಡಮ್ ಬೆಳಗಾವಿ ಜಿಲ್ಲೆಯಲ್ಲಿ, ಅಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ. ಅದನ್ನ ಅಲ್ಲಿ ಕರಿಗಡಬ ಮಾಡ್ತಾರೆ ಮೇಡಮ್, ಕರಿಗಡಬ ಕಡಬ ಮಾಡಿದ್ರ ಅಲ್ಲಿ ಇರ್ತಾರೆ ಮೇಡಮ್, ಅವ್ರು ಕಡಬ ಮಾಡಿ ಎಲ್ಲ ಆರಾಕಿರ್ತಾರು. ಅವಾಗ ಕಾಯಿ ಕಡಬ ಹೋಯ್ತಂತ ಮೇಡಮ್, ಅದು ಕಣ್ಣು ಉಳಿಯಾಗ
7: ಬೇಸಿಗೆಲ್ಲಿ ಹೋಯ್ತು ಮಳೆಗಾಲದಲ್ಲಿ ತಗೊಂಡೋಗಿಲ್ಲ ಅಂತ ಹೇಳಿ.
10: ಹಾ ಮಳೆಗಾಲ. ಹಲೋ
7: ಹಲೋ. ಹಾ ಸರ್ ಕೇಳ್ತಿದೆ ಕೇಳ್ತಿದೆ.
10: ಹಲೋ ಕಟ್ ಆಯ್ತ್ರಿ ಮೇಡಮ್.
7: ಹಲೋ ಸರ್ ಕೇಳ್ತಿದ್ಯಾ? ಓಕೆ ಕರೆಕ್ಟ್ ಕಟ್ ಆಯ್ತು. ಶಿವಶರಣ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
11: ಹಲೋ ನಮಸ್ತೆ ರೀ ಮೇಡಮ್.
7: ನಮಸ್ತೆ ನಮಸ್ತೆ ಸರ್, ಹೇಗಿದ್ದೀರಾ? ನಿರೀಕ್ಷೆ ಅತಿಯಾದ ನಿರೀಕ್ಷೆಗಳು ಇರ್ಬೇಕು ಬೇಡವಾ ಅಂತ ಮಾತಾಡ್ತಾ ಇದ್ವಿ.
11: ಇಲ್ಲ ಅತಿಯಾದ ನಿರೀಕ್ಷೆ ಇರ್ಬಾರ್ದ್ರಿ ಮೇಡಮ್, ಎಲ್ಲಾ ಲಿಮಿಟ್ ಬೇಕಿರ್ಬೇಕ್ರಿ. ಅತಿ ಆಸೆ ಗತಿ ಗಳಿಸ್ತದ ಹೇಳ್ರಿ, ಅತಿ ಆಸೆ ಯಾವಾಗ ಮಾಡಬಾರ್ದ್ರಿ ಮೇಡಮ್. ಯಾಕಂದ್ರೆ ಜೀವನದಾಗ ಮನುಷ್ಯಾಗ ಎಟ್ಟಿದ್ರು ಅದು ಬೇಕನ್ನಿಸ್ತದ್ರಿ ಮೇಡಮ್, ಸಾಕನ್ನೋದು ಯಾವಾಗಿಲ್ರಿ. ಪ್ರತಿ ಒಂದು ಬೇಕಂತ ಏನು ಊಟ ಬಂದು ಹೊಟ್ಟು ತುಂಬಿದ್ ಒಂದೇ ಸಾಕತ್ತದ್ರಿ ಮೇಡಮ್ ಮನುಷ್ಯ.
7: ಎಲ್ಲವೂ ಮತ್ತೆ ಬೇಕು ಬೇಕು ಅಂತ ಹೇಳ್ತಾರೆ.
11: ಹಾ ಎಲ್ಲೊಂದು ವಸ್ತು ಬೇಕಾಗ್ತದ್ರಿ, ಆದ್ರೆ ಹೊಟ್ಟಿ ತುಂಬತ್ತಂದ್ರೆ ರೊಟ್ಟಿ ಬಂದು ಒಲ್ಲತ್ತದ್ರಿ ಜೀವ.
7: ಹೊಟ್ಟೆ ತುಂಬಿದ್ರೆ ರೊಟ್ಟಿ ಮಾತ್ರ ಬೇಡ.
11: ಹಾ ರೊಟ್ಟಿ ಮಾತ್ರ ಒಲ್ಲತ್ತವ್ರಿ, ಉಳಿಕಿದ ಯಾವಾದೇ ವಸ್ತು ನಾವು ಒಲ್ಲನು ಮಾತೇ ಇಲ್ರಿ ಮೇಡಮ್. ಹಂಗಾದ್ರಿ ಯಾವಾದೇ ಆಗ್ಲಿ ನಿರೀಕ್ಷೆ ಇರ್ಬೇಕಾದ್ರೂ ಅತಿ ಇರಬಾರ್ದ್ರಿ.
7: ಅತಿಯಾದ ನಿರೀಕ್ಷೆಗಳು
11: ಹಾ ನಮ್ಗ್ ದುಃಖಕ್ಕೆ ಮೂಲ ರೀ ಮೇಡಮ್. ಅವು
7: ದುಃಖ ಆಗುತ್ತೆ ಅಂತ
11: ಯಾಕಪ್ಪ ಅಂದ್ರೆ, ಯಾವಾಗೇ ಆಗ್ಲಿ ನಮ್ಮ ತೃಪ್ತಿ ಜೀವನ ಮಾಡ್ಬೇಕಾದ್ರೆ ನಮಗ ಇದ್ದಟ್ಟಿದಾಗ ನಾವು ತೃಪ್ತಿ ಪಟ್ಟೆವ ಅಂದ್ರೆ ನಮ್ಮ ಜೀವನ ಸುಖವಾಗಿ ಇರ್ತದೆ ರೀ ಮೇಡಮ್. ಅದು
7: ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಹೇಳ್ತಾರಲ್ಲ ಹಾಗೆ
11: ನೆಮ್ಮದಿಂದ ಇರ್ತೇವ್ರಿ ನಾವು ಯಾವಾಗ್ಲೂ. ಯಾಕಂದ್ರೆ ಈಗ ನಮಗ ಒಂದು ವಸ್ತು ಆದ್ರೆ ಯಾವ್ದಪ್ಪ ಅಂದ್ರೆ ನಾವು ಬೈಕ್ ಆದ್ರೆ ಈಗ ನಾವು ಬೈಕ್ ಮ್ಯಾಗ ತೆಗೆದಿದ್ದೇವೆ. ಈಗ ಮತ್ತೊಬ್ರು ಕಾರ್ ನೋಡಿ ಕಿಶಿಂದ ಕಾರೇ ಬೇಕು ನಮಗ ತಪ್ಪ ಅಂತಂದ್ರೆ ಅದು ಉಪಯೋಗ ಆಗಲ್ರಿ ಮೇಡಮ್. ನಾವು ಇದ್ದಟ್ರೆ ಬೈಕಿನ ಮ್ಯಾಗೆ ನಾವು ತೃಪ್ತಿ ಪಟ್ಕೊಂಡು ಶಿಸ್ತಾಗಿದ್ದೇವಪ್ಪ ಅಂದ್ರೆ ನಮ್ಗೆ ಸುಖದಾಗಿರ್ತೇವ್ರಿ ಮೇಡಮ್. ನಾವು
7: ಕಾರ್ ತಗೊಳಕ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಬೇಕು.
11: ಹಾ ಅದು ಯೋಚನೆ ಮಾಡಿ ತಗೋಬೇಕ್ರಿ. ಆದ್ರೆ ಸುಮ್ ತಗೊಂಡಪ್ಪ ಅಂತಂದ್ರೆ ಅದು ತಗೊಂಡ ಕಿಶಿಯಿಂದ ಉಳ್ಕಿದ ರೊಕ್ಕ ಎಲ್ಲ ಇದು ಮಾಡ್ಕೊಂಡು ಮ್ಯಾಗ ದೇಣೆ ಮಾಡ್ಕೊಂಡು ಕುಂಡ್ರದಾತಾರಿ ಮೇಡಮ್. ಅದು ಹೊರೆ ಆಗ್ತದ್ರಿ ಮನುಷ್ಯಾಗ
7: ಸಾಲ ಅತಿಯಾದ ಸಾಲ ಮಾಡ್ಕೊಂಡು ಸಫರ್.
11: ಹಾ ಅತಿಯಾಗಿ ಸಾಲ ಮಾಡ್ಕೊಂಡು ಹೊರೆ ಮಾಡ್ಕೊಂಡು ಕುಂಡ್ರದಕ್ಕಿಂತ ಜೀವನದ ಎಟ್ ನಾವು ಇದ್ದಟ್ಟು ಹಾಸಿಗಿದ್ದಟ್ಟು ಕಾಲು ಚಾಚಬೇಕಂದಂಗ ಆ ಟೈಪ್ ಇದ್ದೇವ ಅಂದ್ರೆ ನಮ್ ಜೀವನ ನೆಮ್ಮದಿ ಇರ್ತದ್ರಿ, ಸುಖವಾಗಿ ಇರ್ತೇವ್ರಿ. ನಾವು ಹೋಗಿ ದಂಟಿಗೆ ಮುಟ್ತೇವ್ರಿ ಮೇಡಮ್. ನಾವು ಹಾ ಜೀವನದಾಗ ಯಾವಾಗಲೂ ಇರ್ಬೇಕ್ರಿ, ಆದ್ರೆ ಅತಿ ಇರ್ಬಾರ್ದ್ರಿ ಮೇಡಮ್.
7: ಅತಿಯಾದ ನಿರೀಕ್ಷೆ
11: ಹಾ ಯಾವಾಗಲಿ ಇವತ್ ಪ್ರತಿ ಒಂದ್ರಿ ಅತಿ ಐತಪ್ಪ ಅಂತ ಅಮೃತ ವಿಷಯ ಅಂದಂಗ ಅತಿ ಆಸೆ ಗತಿಗಡ್ಸ ಆಸೆ ಇರ್ಬೇಕ್ರಿ. ಒಂದ್ ಲಿಮಿಟ್ ಮ್ಯಾಗ್ರಿ,
7: ಲಿಮಿಟ್ ಅಲ್ಲಿ ಇರ್ಬೇಕು.
11: ಹಿಂಗ ಎಲ್ಲಾ ಪ್ರತಿ ಒಂದ್ ಲಿಮಿಟ್ ಮ್ಯಾಗ ಇದ್ದೇವಪ್ಪ ಅಂದ್ರೆ ನಮ್ ಜೀವನ ಸುಗಮವಾಗಿ ಸಾಗುತ್ತೆ ಅಂತ ನಾನು ಅನ್ಸಿಕ್ರಿ ಮೇಡಮ್.
7: ಹಾಗಾಗಿ ಅತಿಯಾದ ಆಸೆಯನ್ನ ಇಟ್ಕೋಬಾರ್ದು ನಿರೀಕ್ಷೆಯನ್ನ.
11: ಹಾ ನಿರೀಕ್ಷೆಯನ್ನು ಹೆಚ್ಚಾಗಿ ಇಟ್ಕೋಬಾರ್ದ್ರಿ, ಆಸೆಯನ್ನು ಹೆಚ್ಚಾಗಿ ಇಟ್ಕೋಬಾರ್ದ್ರಿ. ನಮ್ಮ ಲಿಮಿಟ್ ಮ್ಯಾಗ ನಮ್ಗೆ ಎಷ್ಟು ಅದಾಟ್ ಜೀವನದಾಗ ತೃಪ್ತಿ ಆದ್ರೆ ನಮ್ಮಲ್ಲಿ ಹೆಚ್ಚಾಯ್ತಪ್ಪ ಅಂದ್ರೆ ನಾವು ಮತ್ತೆ ಮುಂದೆ ನಾವು ತಗೋಬಹುದು ಕೊಡಬಹುದು ಯಾವ್ದಾರು ಹಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ರೀ ಮೇಡಮ್.
7: ಅನುಕೂಲ ಆಗುತ್ತೆ ಅಂತ ಹೇಳಿ.
11: ಹಾ ಸಾಲ ಮಾಡ್ಕೊಂಡು ನೆಮ್ಮದಿ ಹಾಳ ಮಾಡ್ಕೊಂಡು ನೆಮ್ಮದಿ ಕಡ್ದುಕೊಂಡು ಜೀವನ ನಮ್ದು ನಾವು ಇದು ಮಾಡ್ಕೊಂಡಂಗ ಆಗ್ತದ್ರಿ ಮೇಡಮ್. ಅದು
7: ಕಷ್ಟಕ್ಕೆ ಗುರಿ ಮಾಡ್ಕೊಂಡಂಗ ಆಗುತ್ತೆ.
11: ಹಾ ಗುರಿ ಮಾಡ್ಕೊಳ್ಳೋದು ಆತರ ನಮ್ಮ ಕೈಯಿಂದ ನಾವೇ ಮಾಡ್ಕೋಬೇಕಾಗ್ತದೆ ಮೇಡಮ್. ಅದಕ್ಕೆ ಆ ರೀತಿ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಹಿಂಗ ಜೀವನ ಸಾಗಿಸಿದ್ರೆ ನಾವು ಇದ್ರದಿಂದ ಇರ್ತೇವ್ರಿ ಮೇಡಮ್. ಒಟ್ಟ
7: ಓಕೆ ಸರ್, ಓಕೆ. ಕರೆ ಮಾಡಿದಕ್ಕೆ ಧನ್ಯವಾದ ಸರ್.
11: ಧನ್ಯವಾದ. ನಮಸ್ತೆ ರೀ ಮೇಡಮ್.
7: ನಮಸ್ತೆ ಸರ್. ಬಿಜಾಪುರದಿಂದ ನವಾಜ್ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
12: ಹಲೋ ನಮಸ್ತೆ ಮೇಡಮ್.
7: ನಮಸ್ತೆ ನಾಗೇಂದ್ರಪ್ಪ ಸರ್, ಹೇಗಿದ್ದೀರಾ?
12: ಆರಾಮಿದ್ದೀನಿ ಮೇಡಮ್. ಈ ತಂಗ ಕೆಲಸ ಮಾಡ್ತಿದ್ದೀವಿ.
7: ಕೆಲಸ ಮಾಡ್ತಾನೆ, ಕೇಳ್ತಾ ಇದ್ದೀರಾ?
12: ಹಾ ಕೇಳ್ತಾ ಇದ್ದೀವಿ. ಎಲ್ಲ ನಮ್ ಕೇಳೋರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ.
7: ಹಾ ಸರ್.
12: ಕೆಲಸ ಮಾಡ್ತಾನೆ, ಕೇಳ್ತಾ ಇರ್ತೀನಿ ಮೇಡಮ್. ಊಟ ಮೇಡಮ್? ಊಟ ಆಯ್ತಾ?
7: ಊಟ ಆಯ್ತಾಯ್ತು. ನಿಮ್ದಾಯ್ತಾ?
12: ಹಾ ಮೇಡಮ್ ಊಟ ಆಯ್ತು. ಟೀ ಕಾಫಿ ಏನಿಲ್ಲ, ತೊಗೊಂಡಿದ್ದೀನ ಅಲ್ಲ.
7: ಕೆಲ್ಸನೂ ಆಯ್ತು, ಕಾರ್ಯಕ್ರಮ ಕೇಳ್ದಾಗೂ ಆಯ್ತು, ಎರಡು ಕೆಲ್ಸ.
12: ಹೌದು ಮೇಡಮ್, ಹೌದು.
7: ಸರಿ, ಇವತ್ತು ಅತಿಯಾದ ನಿರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ವಿ.
12: ಅದೇ ಮೇಡಮ್, ಆಸೆ ದುಃಖಕ್ಕೆ ಮೂಲ ಅಂತ ಗಾದೆ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಯಾವ್ದೇ ಆಗ್ಲಿ ಅತಿ ಆಸೆಗೆ ನಾವು ಅತಿ ಆಸೆ ಪಡಬಾರದು. ಹಂಗೆಂತಂದ್ರು ನಮ್ಗೆ ಆಸೆನೇ ಬೇಡ ಅಂತ ಸುಮ್ಮನೆ ಇದ್ರೆ ಸೋಮ್ಯಾರಿಗಳು ಅಂತಾರೆ.
7: ಆಸೆನೇ ಇಲ್ಲ ಅಂದ್ರೂ ಕಷ್ಟ. ಹೌದು.
12: ಹಾ ಇವಾಗ ನಾವ್ ಏನೇ ಆಗ್ಲಿ ಕಷ್ಟ ಪಡ್ತಿರ್ಬೇಕು, ದುಡಿತಾ ಇರ್ಬೇಕು.
7: ಹೌದು.
12: ಹಂಗ ಇವಾಗ ಮುಂದೆ ನೋಡ್ರಿ, ನಾವು ಸುಮ್ಮನೆ ಸಿಕ್ಕಾಬಟ್ಲೆ ಖರ್ಚು ಮಾಡ್ಕೊಂತ ಹೋದ್ರೆ ಮಕ್ಕಳನ್ನೆಲ್ಲ ಓದಿಸ್ಬೇಕು, ವಿದ್ಯಾಭ್ಯಾಸ, ರೈತರು ಕಡೆ ಎಲ್ಲ ಜಮೀನ್ ಕಡೆ ನೋಡ್ಕೋಬೇಕು, ಜಮೀನ್ಗೆಲ್ಲ ಬಂಡವಾಳ ಹಾಕಿರ್ಬೇಕು. ಸುಮ್ಮನೆ ಸೋಮ್ಯಾರಿಯಾಗ ಸುಮ್ಮನೆ

0: ಎಲ್ಲ ನಾವಿದ್ದು ನಮ್ಗೆ ಸಹಾಯ ಮಾಡಬೇಕು ಅಂತ ಬೇರೆಯವರಿಗೆ ಅಂತ ನೀವು ಹೇಳೋದು.
1: ಹೌದು ಮೇಡಮ್, ಇವಾಗ ನೋಡ್ರಿ ನಾವು ದುಡಿದ್ರೆ ತಾನೇ ಬೇರೆಯವ್ರಿಗೆ ಸಹಾಯ ಮಾಡಕ್
0: ಸಾಧ್ಯ ಆಗತ್ತ.
1: ಇವಾಗ ಅಕಸ್ಮಾತ್ ಯಾರಿಗೇನ ಚೆನ್ನಾಗಿಲ್ದಂಗ ಆಯ್ತು ಅನ್ಕೊಳ್ರಿ, ನಾನು ಒಂದ್ 2,000 ಕಾಸು ಬೇಕಪ್ಪ ಕಾಸು ಕೊಡಬೇಕ ಹೇಳ್ತಾರೆ. ನಮ್ಮ ಹತ್ರ ಇದ್ರೆ ನಾವು ಕೊಡ್ಬೋದಾ ಅವ್ರಿಗೆ? ಅದಕ್ಕೆ ಮನುಷ್ಯರಿಗೆ ಆಸೆ ನಾವ್ ಇರ್ಬೇಕು, ಬೇರೆ ತರ ನಾವ್ ಅನುಕೂಲ ಮಾಡ್ಬೇಕು, ದುಡಿಬೇಕಂತ ನನ್ನ ಆಸೆ ಮೇಡಮ್. ಒಂದು ಮಾತಾಡಕ್ ಇಷ್ಟಪಡ್ತೀನಿ, ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್.
0: ಓಕೆ ಸರ್, ನೀವು ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ರಿ, ಧನ್ಯವಾದ ಸರ್.
1: ಥ್ಯಾಂಕ್ಸ್ ಮೇಡಮ್.
0: ನಾಗೇಂದ್ರಪ್ಪ ಅವರು ಕರೆ ಮಾಡಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ದೀಪ, ಏನಿದು? ನನ್ಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದ್ಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
3: ಅಬ್ಬಬ್ಬಾ ದಿವ್ಯ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
4: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6 and 7 ಶಿವಮೊಗ್ಗದ ವಿನೋಬನಗರದ 100 feet ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
3: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿರೀಕ್ಷೆಗಳು ಇರಬೇಕು. ಜೀವನದಲ್ಲಿ ನಿರೀಕ್ಷೆ ಇಲ್ಲ ಅಂತ ಹೇಳಿದ್ರೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಥವಾ ಅಲ್ವೋ ಅಂತ ಮಾತಾಡ್ತಾ ಇದ್ರು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ, ಹಲೋ,
7: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಾ?
7: ಚೆನ್ನಾಗಿದ್ದೀನಿ ಮೇಡಮ್.
0: ಊಟ ಆಯ್ತಾ?
7: ಊಟ ಆಯ್ತು ಮೇಡಮ್.
0: ಇವತ್ತು ನಿರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ವಿ, ಅತಿಯಾದ ನಿರೀಕ್ಷೆಗಳು ಇಟ್ಕೋಬೇಕೋ ಬೇಡವೋ ಅಂತ, ಒಳ್ಳೇದೋ ಅಲ್ವಾ ಅಂತ.
7: ನಿರೀಕ್ಷೆಗಳು ತುಂಬಾ ಕೆಲವು ವಿಚಾರದ ನಿರೀಕ್ಷೆ ಬೇಕು, ಕೆಲವು ವಿಚಾರ ನಿರೀಕ್ಷೆ ಇರಬಾರ್ದು ಅಂತಾನೆ ಹೇಳಿದ್ವಿ ಮೇಡಮ್. ಯಾಕೆಂದ್ರೆ ನಾವ್ ಯಾವ್ದೇ ಒಂದ್ ಕೆಲಸ ಮಾಡೋಕ್ ನಿರೀಕ್ಷೆ ಇಟ್ಕೊಂಡ್ ಮಾಡಿರ್ತೀವಿ, ಅದು ಫೇಲ್ ಆದಾಗ ತುಂಬಾ ಮನ್ಸಿಗೆ ಬೇಜಾರು ಆಗುತ್ತೆ. ಈಗ ಯಾವ ಒಂದು ಮಕ್ಳು ಸಾಕೋದ್ರಲ್ಲಿ ನಿರೀಕ್ಷೆ ಇರುತ್ತೆ, ಆದ್ರೆ ನಾವ್ ಇದೇ ತರ ನಮ್ ಇದೇ ತರ ಸಾಕ್ಬೇಕು. ಹೀಗೆ ಒಂದ್ ನಿರೀಕ್ಷೆ ಇಟ್ಕೊಂಡ್ ನಾವ್ ಯಾವತ್ತೂ ಮಾಡಬಾರ್ದು ಮೇಡಮ್.
0: ಮಕ್ಳು ಹೀಗೇ ಇರ್ಬೇಕು,
7: ಹೀಗೇ ಇರ್ಬೇಕು ಅಂತ ನಿರೀಕ್ಷೆ ಇಟ್ಕೋಬಾರ್ದು. ನಮ್ಮ ಅದು ನಮ್ ಕರ್ತವ್ಯ ಅಂತ ಮಾಡ್ತೀವಿ. ಯಾರೋ ನಮ್ಮ ಮನೆಗಳ ಅತಿಥಿಗಳು ಬರ್ತಾರೆ ಅಂತ ಕಡೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ನಮ್ ಜವಾಬ್ದಾರಿ. ಅದ್ರ ನಿರೀಕ್ಷೆ ಇಟ್ಕೊಂಡು ಇವ್ರು ನಮ್ಮ ನಾವು ಹೋದಾಗ ನಮ್ಮನ್ನ ಇದೇ ತರ ಮಾಡ್ಬೇಕು ಅನ್ನೋ ಉದ್ದೇಶಕ್ಕ ಉದ್ದೇಶ ಇದ್ದಾಗ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾವು ಉದ್ದೇಶ ಇಲ್ದೆ ನಿರೀಕ್ಷೆ ಇಲ್ದೆ ಯಾರನ್ನ ಪ್ರೀತಿಯಿಂದ ಕಾಣೋದಾಗ್ಲಿ, ಒಂದ್ ಮಕ್ಕಳದ್ರಿಂದ ಸಮೇತ ಅವ್ರಿಷ್ಟೇ ನಮ್ಮ ಆತ್ಮೀಯರಾದ್ರೆ ನಿರೀಕ್ಷೆ ಇಟ್ಕೋಬಾರ್ದು. ನಮ್ಮ ಕರ್ತವ್ಯಗಳು ನಾವು ನೀಟಾಗಿ ಮಾಡ್ಬೇಕು ಮೇಡಮ್. ಯಾರನ್ನೇ ಒಂದ್ ಅತಿಥಿಗಳನ್ನ ನೋಡೋದಾಗ್ಲಿ, ಮಕ್ಕಳನ್ ಸಾಕದೆ ಆಗ್ಲಿ, ಯಾವ್ದೇ ವಿಚಾರಕ್ಕಾಗ್ಲಿ ನಾವು ನಿರೀಕ್ಷೆ ಇಟ್ಕೋದ್ರೆ ಅಲ್ಲಿ ಬೇಜಾರ್ ಬಂದ್ಬಿಡುತ್ತೆ ಮೇಡಮ್. ಆಗ್ಲಿಲ್ಲ ಅಂದಾಗ
0: ಅದು ಫಿಲ್ಫಿಲ್ ಆಗಿಲ್ಲ ಅಂತ ಹೇಳಿದಾಗ ನಮಗೆ ಸಹಜವಾಗಿ ಬೇಜಾರಾಗುತ್ತೆ.
7: ಬೇಜಾರಾಗುತ್ತೆ. ಆದ್ರೆ ನಮ್ ಕರ್ತವ್ಯ ಅಂತ ನಾವು ಸಮಾಧಾನದಿಂದ ಯಾವ್ದನ್ನೇ ಮಾಡ್ಕೊಂಡು ಹೋಗ್ತಿದ್ದಾಗ, ಒಂದು ಯಾವ್ದೋ ಒಂದ್ ಫಂಕ್ಷನ್ ಗೆ ಹೋಗ್ತೀನಿ ಮೇಡಮ್, ನಾವು ಅಲ್ಲಿ ಏನೋ ಒಂದು ಒಬ್ಬೊಬ್ರು ತುಂಬಾ ದೊಡ್ಡದಾಗಿ ತೋರಿಸ್ಕೊಳಕ್ಕೆ ಬಹುಮಾನ ಇನ್ನೊಂದು ಏನೋ ಕೊಟ್ಟು ಬಂದಿರ್ತೇವೆ ನಿರೀಕ್ಷೆ, ಅದು ನಮಗೂ ನಾಳೆ ಬರುತ್ತೆ. ಅವ್ರು ಬರ್ಲಿಲ್ಲ ಅನ್ನೋದು ಇವ್ರು ತುಂಬಾ ನಿರಾಸೆ, ಮತ್ತೆ ಸಂಬಂಧನೇ ಹೊರಟೋಗುತ್ತೆ.
0: ಹೌದು,
7: ಈ ತರ ಕೆಲವು ವಿಚಾರದಲ್ಲಿ ನಿರೀಕ್ಷೆಗಳು ಇರಬಾರ್ದು. ಜೀವನದಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೆ ಹೋಗ್ತೀವಿ, ನಾವು ಜೀವನದಲ್ಲಿ ಚೆನ್ನಾಗಿ ಬದುಕ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡು ತಪ್ಪಲ್ಲ. ಅದು ನಾವು ಜೀವನ ಚೆನ್ನಾಗಿ ಮಾಡ್ತೀವಿ ಮುಂದೆ ಅಂದ್ರೆ ಅದು ನಿರೀಕ್ಷೆಯಿಂದ ಬದುಕ್ತಿರ್ತೀವಿ ಮೇಡಮ್. ಕೆಲವು ನಿರೀಕ್ಷೆಗಳಲ್ಲಿ ಎರಡ್ ತರ ವ್ಯತ್ಯಾಸ ಬರುತ್ತೆ ನಮಗೆ. ನಿರೀಕ್ಷೆ ಇಟ್ಕೊಂಡು ಬೇರೆ ಅದಕ್ಕೆ ನಾವು ಬೇರೆಯವ್ರಿಗೆ ಸಹಾಯ ಮಾಡೋದಾಗ್ಲಿ ಏನು ಮಾಡಬಾರ್ದು, ಆದ್ರೆ ನಮ್ಮ ಗುರಿನ ನಾವು ಇಟ್ಕೊಂಡು ಮಾಡ್ಬೇಕು. ನಾವು ಮುಂದೆ ನಾವು ಚೆನ್ನಾಗಿರ್ತೀವಿ, ಬಾಳಲ್ಲಿ ನಾವು ಚೆನ್ನಾಗಿ ಬದುಕಿ ತೋರಿಸ್ತೀವಿ ಅನ್ನೋದು ಒಂದು ಮನಸ್ಥೈರ್ಯ, ನಿರೀಕ್ಷೆ ಈ ತರ ಇಟ್ಕೊಂಡು ನಿರೀಕ್ಷೆ ತಪ್ಪಲ್ಲ ಮೇಡಮ್.
0: ತಪ್ಪಲ್ಲ ಅಂತ ಹೌದು ಮೇಡಮ್, ಹೀಗೆ ಇರ್ಬೇಕು ಅನ್ನೋದು ತಪ್ಪು.

0: ತಪ್ಪಾಗುತ್ತೆ ಮೇಡಮ್, ಹೀಗೆ ಇರ್ಬೇಕು ಅನ್ನೋದು ತಪ್ಪಲ್ಲ, ಆದ್ರೆ ನಿರೀಕ್ಷೆ ಇಟ್ಕೊಳ್ಳೋದು ಮೇಡಮ್, ನಾವು ಚೆನ್ನಾಗಿರ್ತೀವಿ ಜೀವನದಲ್ಲಿ, ನಾವು ಮುಂದೆ ಎಲ್ಲರ ಹತ್ರ ಖುಷಿ ಇರ್ತೇವೆ, ಮಕ್ಕಳು ಚೆನ್ನಾಗಿ ನೋಡ್ತಾರೆ, ಇದನ್ನ ನಿರೀಕ್ಷೆ ಇಟ್ಕೊಳ್ಳೋಣ. ಆದ್ರೆ ಅದನ್ನ ಇಟ್ಕೊಂಡು ಅದನ್ನು ಆಗ್ಲಿಲ್ಲ ಅಂದಾಗ ಬೇಜಾರಿದೆಯಲ್ಲ ಮೇಡಮ್, ಅದು ತುಂಬಾ ಕಷ್ಟ ಆಗುತ್ತೆ.
1: ಹೌದೌದು, ತುಂಬಾ ನಿರೀಕ್ಷೆ ಜೀವನದಲ್ಲಿ ಇಟ್ಕೊಂಡಿರ್ತೀವಿ, ಅದು ಆಗದೇ ಇಲ್ಲ ಅಂತ ಹೇಳಿದಾಗ ಎಷ್ಟೊಂದು ಜನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ.
0: ಪರಿಣಾಮ ಆಗುತ್ತೆ ಮೇಡಮ್,
1: ಆರೋಗ್ಯ.
0: ಅದಕ್ಕೆ ನಾವು ಎಷ್ಟು ಬೇಕಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್.
1: ಹೌದು, ಒಳ್ಳೆ ಮಾತನ್ನು ತಿಳಿಸಿದ್ರಿ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ್ ಅವ್ರು ಕರೆ ಮಾಡಿ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಅಂದರೆ ನಾವೀಗ ಯಾರೇ ಒಬ್ಬರು ರಿಲೇಷನ್ನು ಅಥವಾ ಯಾರೋ ನಮ್ಮ ಮನೆಗೆ ಬಂದಾಗ ನಾವು ತುಂಬ ಚೆಂದ ಉಪಚಾರ ಮಾಡಿ ಕಳಿಸಿರ್ತೀವಿ, ಆದರೆ ಅವ್ರ ಮನೆಗೆ ಹೋದಾಗ ನಮಗೂ ಕೂಡ ಹಾಗೇ ಉಪಚಾರ ಮಾಡ್ತಾರೆ ಅಥವಾ ಹಾಗೆ ನೋಡ್ಕೊಳ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡು ಹೋದಾಗ ನಮಗೆ ನಿರಾಶೆ ಆಗುತ್ತೆ ಅಂತ ಹೇಳಿದ್ರು. ಇದು ತುಂಬ ಜನರಿಗೆ ಅನುಭವವಾಗಿರುತ್ತೆ. ಹಾಗೆ ಇದು ಒಂದೇ ಅಂತಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಿದಾಗ, ಈಗ ನಾವು ಬೇರೆಯವ್ರಿಗೆ ಏನೋ ಸಹಾಯ ಮಾಡಿರ್ತೀವಿ, ಅವರು ಕೂಡ ಅದೇ ಸಮಯದಲ್ಲೇ ನಮಗೆ ಸಹಾಯ ಮಾಡ್ತಾರೆ ಅಂತ ನಾವೇನೋ ನಿರೀಕ್ಷೆ ಮಾಡಿರ್ತೀವಿ, ಅದಾಗಲ್ಲ ಅಂದಾಗ ನಮಗೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿರೀಕ್ಷೆ ಜಾಸ್ತಿ ಇಟ್ಕೋಬಾರ್ದು ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ,
1: ನಮಸ್ತೆ ಚಂದ್ರ ಸರ್. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ಕೇಳ್ತಿದ್ಯಾ ಸರ್?
2: ಕರೆ ಸಿಗದೆ ಒಂದು ಸಾಹಸ ಮಾಡಿದಾಗ
1: ಈಗ ಸಿಕ್ಕಿದೆ ನೋಡಿ ಸರ್.
2: ಸಿಗ್ತದೆ, ಯಾಕಂದ್ರೆ ಟ್ರೈ ಮಾಡ್ತೀನಿ. ಒಂದು ಸಾಹಸ ಅಂತ ಇದೆ, ಒಂದ್ಸಲ ಏನಾಗುತ್ತೆ ಅಂದ್ರೆ ಕರೆಯಲ್ಲಿ ರಿಂಗ್ ಆಗುತ್ತೆ, ಮತ್ ಬಿಸಿ ಬರ್ತಾರ ರಿಂಗ್ ಆದ್ಮೇಲೆ ಹೆಂಗೆ
1: ಮಾತಾಡ್ತಾ ಇರ್ತೀವಲ್ಲ ಬೇರೆ ಇದ್ರಲ್ಲಿ,
2: ಅಲ್ಲ ರಿಂಗ್ ಆಗುತ್ತೆ ಆಮೇಲೆ ಬಿಸಿ ಬರುತ್ತೆ
1: ಹಾಗನ್ಸುತ್ತ.
2: ಈಗ ಬಿಸಿ ಬಂದ್ರೆ ಕರೆಕ್ಟ್, ರಿಂಗ್ ಆಗುತ್ತೆ ಆಮೇಲೆ ಒಂದ್ ಹತ್ತು ರಿಂಗ್ ಹಾಕಿದ್ರೆ ಐದಾರು ರೋಡ್ ರಿಂಗ್ ಆದ್ಮೇಲೆ ಬಿಸಿ ಬರುತ್ತೆ.
1: ಹಾಗ ನಿಮ್ಗೆ ಹಾಕಿ ಕೇಳಿಸುತ್ತಾ ಅಂತ ಬಿಸಿ ಬಂದಾಗ ಅಂತ ಕಾಣುತ್ತೆ ಸರ್.
2: ಬಿಸಿ ಅಂತ ಹೇಳುತ್ತೆ, ಇನ್ನೊಬ್ರು ಕೂಡ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ಸ್ಪೀಡ್ ಸಮಾನ್ಯರ್ಸ್ ಅಂತ ಹೇಳ್ತಾ ಇರ್ತಾರೆ, ನಮ್ಗೆ ಪಾಯಪಾಠ ಆಗಿದೆ ಅವೆಲ್ಲ.
1: ಹೌದಾ?
2: ಸಮಾನ್ಯರ್ಸ್ ಬಿಸಿ ಇವೆಲ್ಲ ಹೇಳಿ ಕಾಲ್ ಮಾಡಿ ಬಾಯ್ಪಾಟ್ ಆಗಿದೆ.
1: ಮರಳಿ ಯತ್ನ ಮಾಡು ಅಂತ ಹೇಳಿ ಮತ್ತೆ ಮತ್ತೆ ಟ್ರೈ
2: ಮಾಡ್ತಿದ್ರು ನಂಗೆ
1: ಸರ್. ಇವತ್ತು ಅತಿಯಾದ ನಿರೀಕ್ಷೆ ಬಗ್ಗೆ ಮಾತಾಡ್ತಿದ್ವಿ.
2: ಅತಿಯಾದ ನಿರೀಕ್ಷೆ ಮೊದಲನ್ನ ಪರಿಚಯ ಹಾಕ್ಬಿಟ್ಟು ಹೇಳ್ತೀನಿ.
1: ಓಕೆ ಓಕೆ ಸರ್.
2: ನನ್ನ ಹೆಸರು ಸಿಡ್ಡಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ, 573211. ಕರ್ನಾಟಕ ರಾಜ್ಯ ನಮ್ಮೆಲ್ಲ ಸೋದರ ಸೋದರಿಯವರಿಗೂ ನಿಮಗೂ ಸೇರಿಸಿ ನನ್ನ ನಮಸ್ಕಾರಗಳು.
1: ನಮಸ್ತೆ ಸರ್.
2: ಅತಿಯಾದ ನಿರೀಕ್ಷೆ ಮೇಡಮ್, ಈಗ ನಾವು ಇಟ್ಕೋಬಾರ್ದು
1: ಇಟ್ಕೋಬಾರ್ದಂತ
2: ನಿರೀಕ್ಷೆ ಇರ್ಬೇಕು. ಮನುಷ್ಯನಿಗೆ ಬಯಕೆ ಅತಿಯಾದ ನಿರೀಕ್ಷೆ ಆಗ್ತದೆ, ಕೆಲವು ಟೈಮ್ ಆಗದೆ ಇದ್ದಾಗ ನಿರಾಸೆ ಆಗುತ್ತೆ.
1: ನಿರಾಸೆ
2: ಕಟ್ಟಿಟ್ಟ ಬುದ್ಧಿ ಇನ್ನಂಗ ಆಗ್ಬಿಡುತ್ತೆ. ಪ್ರಯತ್ನ ಮಾಡ್ಬೇಕು, ಪ್ರತಿಫಲ ಸಿಗೋದು ಬಿಡೋದು ಅದು ಮುಂದಿನ ವಿಚಾರ ಬಿಟ್ಟಿದ್ದು. ಅತಿಯಾದ ನಿರೀಕ್ಷೆ ಇಟ್ಟು ಏನಾಗುತ್ತೆ ಅಂದ್ರೆ ಆಗದೆ ಇದ್ದಾಗ ಬಹಳ ನೋವು, ಮನಸ್ಸಿಗೆ ನೋವಾಗುತ್ತೆ. ಅತಿಯಾದ ನಿರೀಕ್ಷೆ ಕೆಲವು ಅವಾಂತರಗಳು ಆಗುತ್ತೆ ಒಂದೊಂದು ಟೈಮು. ಹಾಗಾಗಿ ಅತಿಯಾದ ನಿರೀಕ್ಷೆ ಇಟ್ಕೋಬಾರ್ದು. ಏನಾದ್ರೂ ಅತಿಯಾದ ನಿರೀಕ್ಷೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ ಮೇಡಮ್.
1: ಮಾನಸಿಕವಾಗಿ ಮತ್ತೆ ಆರೋಗ್ಯದ ಮೇಲೆ ಕೂಡ ಪರಿಣಾಮ.
2: ಮಾನಸಿಕ ಹಿಂಸೆ ಅಂದ್ರೆ ಮನಸ್ಸಿಗೆ ಕೆಟ್ಟ ಹೋದ್ರೆ ಆರೋಗ್ಯ ಕೆಟ್ಟು ಅಂತ
1: ಕೆಟ್ಟು ಅಂತ ಹೇಳಿ
2: ಏನಾವಾಗ ಏನೋ ಆಗ್ಬಿಡ್ಬೋದು. ಅವಾಗ ಈಗ ಏನಾಗುತ್ತೆ ಅವಾಗ ಒಬ್ಬರು ಹೇಳಿದ್ರು ಕೇಳಲ್ಲ, ಅವಾಗ ಅವ್ರಿಗೆ ಅತಿಯಾದ ನಿರೀಕ್ಷೆ ಇದ್ದಾಗ ಅದು ಒಂಥರ ಗೊಂದಲ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಅವ್ರಿಗೆ ಒಂಥರ ಮನಸ್ಸನೇ ಗೊಂದ ಮನಸ್ಸನೇ ಇದ ಸ್ವತಂತ್ರ ಸ್ಥಿತಿ ಆಗ್ಬಿಡುತ್ತೆ. ಅತಿಯಾದ ನಿರೀಕ್ಷೆ ಇಟ್ಕೋಬಾರ್ದು. ಏನ್ ಬಂದ್ರು ಎದುರಿಸ್ಬೇಕು, ಸಮಚಿತ್ತದಿಂದ ಎದುರಿಸ್ಬೇಕು ಅಂತ
1: ಜಾಸ್ತಿ
2: ಅಂದ್ರೆ ಪ್ರಯತ್ನ ಮಾಡ್ಬೇಕು, ಅದ್ ಫಲ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ಹಿಂದಲ್ಲ ನಾಳೆ ಸಿಗುತ್ತೆ, ಕೆಲವು ಟೈಮ್ ನಿಧಾನ ಆಗ್ಬೋದು. ಈಗ ಕೆಲವು ಪ್ರಶಸ್ತಿಗಳಾಗ್ಲಿ ಗೆಸ್ಟ್ ಕೆಲವು ಮರಣೋತ್ತರವಾಗಿ ಬರುತ್ತೆ ನೋಡ್ತಾ ಇದ್ವಲ್ವಾ. ಈಗ ಏನು ಮಾಡೋಕ್ಕಾಗಲ್ಲ, ಅದು ಏನಪ್ಪಾ ಅಂದ್ರೆ ಅದು ಬರೋ ಟೈಮ್ ಬಂದೇ ಬರುತ್ತೆ. ಅದು
1: ಬರುತ್ತೆ ಅಂತ
2: ಅದಕ್ಕೆ ಅತಿಯಾದ ನಿರೀಕ್ಷೆ
1: ಇಟ್ಕೊಂಡು ಬೇಜಾರು ಮಾಡ್ಕೋಬಾರ್ದು.
2: ನಿರೀಕ್ಷೆ ಇಟ್ಕೊಂಡು ನಾವು ನಮ್ಮ ಮನಸ್ಸು ಆರೋಗ್ಯ ಕೆಡಿಸ್ಕೊಳ್ಬಾರ್ದು, ಸುಮ್ಮನೆ ಇಟ್ಬಿಟ್ಟು ಒಳ್ಳೆ ಪ್ರಯತ್ನ ಪಡ್ಬೇಕು, ಸುಮ್ಮನೆ ಇರ್ಬೇಕು. ಸಮಯ ಕಾಯ್ದು ಸಮಯ ಬರುತ್ತಲ್ಲ
1: ಬರುತ್ತೆ ಅಂತೇಳಿ.
2: ಈಗ ನಾವು ಈಗ ಅತಿಯಾದ ನಿರೀಕ್ಷೆ ಇಟ್ಕೊಂಡು ಕಾಣ ಸಿಗದ್ರೆ ಬೇಜಾರು ಬೇಜಾರು ಮಾಡ್ಕಾರಾಗುತ್ತೆ. ಅದು
1: ನಾಳೆ ಸಿಗುತ್ತೆ ಅಂತ
2: ನಾಳೆ ಸಿಗುತ್ತೆ ಯಾವಾಗ ಸಿಗುತ್ತೆ. ಹಾಗಾಗಿ ಅತಿಯಾದ ನಿರೀಕ್ಷೆ ಇಟ್ಕೋಬಾರ್ದು, ಯಾಕಂದ್ರೆ ನಮ್ಮ ಹಂಗೆ ಬೇಕಾದ್ರೆ ಮಾಡ್ತಾ ಇರ್ತಾರಲ್ಲ, ಎಲ್ಲರಿಗೂ ಅವಕಾಶ ಸಿಗ್ಬೇಕಲ್ವಾ. ಹಾಗಾಗಿ ಅತಿಯಾದ ನಿರೀಕ್ಷೆ ಇಟ್ಕೋಬಾರ್ದು.
1: ಹೌದು, ಕಾಲ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ,
2: ಮೆಸೇಜ್
1: ಮಾಡಿ.
2: ಕಾಲ್ ಸಿಕ್ಕಿದ್ರೆ ಬಿಡಿ, ಯಾರೋ ನಮ್ಮ ಸ್ನೇಹಿತರು ಮಾಡಿದ್ರು ಅಂತ ತಿಳ್ಕೋಬೇಕು.
1: ಅಂದ್ರೆ ಮೆಸೇಜ್ ಮಾಡೋಣ ಅಂತ ಅನ್ಕೊಂಡ್ ಸಮಾಧಾನ ಮಾಡ್ಕೊಳ್ಳೋದು.
2: ಅಲ್ಲ ಮೆಸೇಜ್ ಮಾಡ್ಬೋದು, ಮೆಸೇಜ್ ಓದೋದಿಲ್ವಲ್ಲ ನೀವು. ಮೆಸೇಜ್ ಮಾಡಕ್ಕೆ ಈಗ
1: ಓದ್ತೀವಿ, ಮೆಸೇಜ್ ಹಾಕಿದ್ರೆ
2: ಇರ್ಲಿ ಬಿಡಿ. ಕಾಲ ಕಾಲ ತಿಂದ್ರೆ ಬೇಜಾರ ಮಕ್ಕಳಲ್ಲ, ಇವತ್ತೆಲ್ಲ ನಾಳೆ ಸಿಗುತ್ತೆ, ಬೆಳಿಗ್ಗೆ ಸಾಯಂಕಾಲ ಸಿಗುತ್ತೆ, ಯಾವಾಗ ಸಿಗುತ್ತೆ.
1: ಯಾಕೆ
2: ನಮ್ಮ ಎಲ್ಲರೂ ಶತ್ರುಗಳು ಎಲ್ಲರೂ ಬೇಕಲ್ವಾ. ಈಗ ಸಂಖ್ಯೆ ಬೇರೆ ಜಾಸ್ತಿ ಆಗ್ತಾರೆ, ಈಗ ಶತ್ರುಗಳ ಸಂಖ್ಯೆ ಜಾಸ್ತಿ ಆಯ್ತು. ಒಳ್ಳೆ ಪ್ರೋಗ್ರಾಮ್ ಇದೆ, ಒಳ್ಳೆ ಇದಿದೆ, ಪ್ರೋಗ್ರಾಮ್ ಗಳೆಲ್ಲ ಇದೆ. ಅದರಿಂದ
1: ಹಾಗಾಗಿ ಕಾಸಿ
2: ಶುಕ್ಲ ಪಕ್ಷದ ಚಂದ್ರನಂತೆ ಮುಳುಗ್ತಾ ಇದೆ.
1: ಓಕೆ ಸರ್, ನಿಮ್ಮೆಲ್ಲರ ಆರೈಕೆ ಹೀಗೆ ಇರ್ಲಿ ಸರ್. ಧನ್ಯವಾದ ಸರ್, ಕರೆ ಮಾಡಿದ.
2: ಹೌದೌದು, ನಾವಂತೂ ಈ ಕಾಲ್ ಮಾಡದೇ ಇರೋ ಕಾಲ ಕೇಳದೇ ಇರೋ ಕಾಲ ಬಂದ್ಬಿಟ್ಟಿದೆ.
1: ಆಯ್ತು ಸರ್, ಹೀಗೆ ಇರ್ಲಿ ನಿಮ್ಮ ನಿರೀಕ್ಷೆ.
2: ಓಕೆ ಸರಿ ಮೇಡಮ್, ಬಂದೆ ಹೀಗೆ ಇರ್ಲಿ, ಎಲ್ಲರೂ ಬಂದ್ರೆ ಹೀಗೆ ಮುಂದುವರಲಿ.
1: ಓಕೆ ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು.
1: ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡಿ. ಹಲೋ
3: ಹಲೋ, ಗುಡ್ ಈವ್ನಿಂಗ್ ಮೇಡಮ್.
1: ಗುಡ್ ಈವ್ನಿಂಗ್ ಸರ್, ಬ್ರಹ್ಮಾನಂದ
3: ರಾಣಾಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡೋದು.
1: ಹಾ ಸರ್
3: ಮೇಡಮ್, ಇವತ್ತೇನ್ ಟಾಪಿಕ್?
1: ಇವತ್ತು ನಿರೀಕ್ಷೆಗಳಿರ್ಬೇಕು ಜೀವನದಲ್ಲಿ, ಅತಿಯಾದ ನಿರೀಕ್ಷೆಗಳಿದ್ರೆ ಒಳ್ಳೇದು ಅಲ್ವಾ ಅಂತ ಮಾತಾಡ್ತಾ ಇದ್ವಿ ಸರ್.
3: ಅತಿಯಾದ ನಿರೀಕ್ಷೆಗಳಿದ್ರೆ
1: ಅಲ್ಲ, ಅತಿಯಾದ ನಿರೀಕ್ಷೆಗಳು ಜೀವನದಲ್ಲಿ ಇರ್ಬೇಕು ಬೇಡವಾ ಅಂತ ಮಾತಾಡ್ತಿದ್ವಿ.
3: ಹಾ ಮೇಡಮ್, ಮೇಡಮ್ ಇದು ಮನುಷ್ಯ ಅಂದ್ಮೇಲೆ ಒಂದು ಛಲ ನಿರೀಕ್ಷೆ ಅಂತಕ್ಕಂಥದ್ದು ಸಹಜ.
1: ಹೌದು,
3: ಆದ್ರೆ ಅತಿ ಆದ್ರೆ ಅಮೃತ ವಿಷ ಅಂತ ಹೇಳ್ತಾರೆ. ಆಮೇಲೆ ಯಾವುದೇ ಅತಿ ಆದ್ರೂ ಅದು ನಮಗೆ ಉಲ್ಟಾನೆ ಆಗುತ್ತೆ. ಹಾಗಾಗಿ ನಮ್ಮ ಈಗ ಮನುಷ್ಯ ಒಂದು ಜೀವನದಲ್ಲಿ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಬಾಳ್ಬೇಕು ಅಂದ್ರೆ ಒಂದು ನಿರೀಕ್ಷೆಗಳನ್ನೋದು ಇರ್ಲೇಬೇಕು. ಈಗ ಒಂದು ಚಿಕ್ಕ ಮಗುಗಿರ್ಲಿ, ಅದು ಹುಟ್ಟಿ ಬೆಳೆದು ಒಂಚೂರು ಲೋಕಜ್ಞಾನ ಬಂದ್ಕೊಡ್ಲೆ, ನಾನು ತೆಳ್ಬೇಕು, ನಡಿಬೇಕು, ಓಡಾಡ್ಬೇಕು, ಮಾತಾಡ್ಬೇಕು, ಆಟಾಡ್ಬೇಕು ಅಂತ ಅದಕ್ಕೆ ನಿರೀಕ್ಷೆ ಬರುತ್ತೆ. ಅದೇ ತರ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಚೆನ್ನಾಗಿ ಓದ್ಬೇಕು, ಹೆಚ್ಚು ಮಾರ್ಕ್ಸ್ ತಗೊಳ್ಬೇಕು ಅಂತೇಳಿ ಕಷ್ಟಪಟ್ಟು ಓದಿ ಮಾರ್ಕ್ಸ್ ತಗೊಳ್ತಾರೆ, ಅದು ಒಂದು ನಿರೀಕ್ಷೆ. ಆಮೇಲೆ ಅದಾದ್ಮೇಲೆ ಈ ಒಂದು ಪ್ರೌಢಾವಸ್ಥೆಗೆ ಬಂದ್ಮೇಲೆ ಒಂದು ಉದ್ಯೋಗವನ್ನ ಪಡಿಬೇಕು ಅಂತ ನಿರೀಕ್ಷೆ ಇರುತ್ತೆ, ಅದಕ್ಕೂ ಪ್ರಯತ್ನ ಪಡಬೇಕು. ಪ್ರಯತ್ನ ಇಲ್ದಲ್ಲ ಯಾವ್ದು ಕೆಲಸ ಸಫಲ ಆಗಲ್ಲ, ಹಾಗಾಗಿ ಪ್ರಯತ್ನ ಪಡಬೇಕು ಅಂದ್ರೆ ಅದು ನಿರೀಕ್ಷೆ ಅಂತಾನು ಹೇಳ್ಬೋದು. ಅದ್ರ ನಂತರದಲ್ಲಿ ವಿವಾಹ, ಕೌಟುಂಬಿಕ ಜೀವನ, ನಮ್ಮ ಸಮಾಜದಲ್ಲಿ ಹೇಗೆ ಬದುಕ್ಬೇಕಂತಕ್ಕಂಥ ಇವೆಲ್ಲ ನಿರೀಕ್ಷೆ ಇರುತ್ತೆ. ಕಾರ್ ತಗೋಬೇಕು, ಮನೆ ಮಾಡ್ಬೇಕು, ತರ ಒಂದು ಇದು ವಿದೇಶಗಳಿಗೆ ಹೋಗ್ಬೇಕು, ಫ್ಲೈಟ್ ಅಲ್ಲಿ ಹೋಗ್ಬೇಕು, ಆ ಸ್ಥಳ ವಿಸಿಟ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಅಂತಕ್ಕಂಥದ್ದು ಬರುತ್ತಿದೆ. ನಿರೀಕ್ಷೆ, ಆಸೆ, ಅಭಿಲಾಷೆ, ಪ್ರಯತ್ನ ಇವೆಲ್ಲವೂ ಬರ್ತವೆ. ಆದ್ರೆ ಯಾವುದೇ ಅತಿ ಆದವ ಅದರಿಂದ ನಮಗೆ ಅನಾನುಕೂಲನೇ ಜಾಸ್ತಿ ಮೇಡಮ್. ಅದಕ್ಕೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇದರಲ್ಲಿ ಇನ್ನೊಂದು ಬರುತ್ತೆ, ನಾವು ಇನ್ನೊಂದು ಗಾದೆನೂ ಹೇಳ್ಬೋದು, ಆಸಿಕೆ ಇದ್ದಷ್ಟು ಕಾಲು ಚಾಚು ಅಂತ. ನಮ್ಮ ನಿರೀಕ್ಷೆ ಇರುತ್ತೆ ನಮಗೆ, ಏನಂದ್ರೆ ಆಕಾಶಕ್ಕೆ ಎಣಿ ಹಾಕ್ಬಿಡೋಣ ಅಂತಕ್ಕಂಥದ್ದು ನಿರೀಕ್ಷೆ ಇರುತ್ತೆ. ಆದ್ರೆ ಅದು ಸಾಧ್ಯನ ಅಸಾಧ್ಯನ ತಿಳ್ಕೊಬೇಕು, ನಮ್ಮಿಂದ ಅದು ಆಗುತ್ತಾ ಇಲ್ವಂತ. ನಮಗೆ ಅದು ಸಾಧ್ಯವಿಲ್ಲ ಅಂದ್ರೂ ನಾವು ಅದನ್ನ ಪ್ರಯತ್ನ ಮಾಡಕ್ ಹೋದ್ರೆ ಅದರಲ್ಲಿ ನಾವು ಸಫಲ ಆಗಲ್ಲ, ಏರ್ ತಿಂತೀವಿ. ಈಗ ಕೇಳಿ, ಈಗ ಒಬ್ರು ನಾವು ಒಂದು ಯಾವ್ದೋ ಉದ್ಯೋಗದಲ್ಲಿ ಇರ್ತೀವಿ, ಒಂದು ಒಳ್ಳೆ ಮನೆ ಕಟ್ಟಬೇಕು ಅನ್ಕೊಂಡಿರ್ತೀವಿ, ಆದ್ರೆ ಬೇರೆಯವರು ಮೂರ್ನಾಲ್ಕು ಅಪ್ಸ್ಟೇರ್ ಮನೆ ಕಟ್ಟಿರ್ತಾರೆ. ಆದ್ರೆ ನಮಗೆ ನಮ್ಮ ಒಂದು ಇನ್ಕಮ್ ನೋಡ್ಕೊಂಡು ನಿರೀಕ್ಷೆ ಇರುತ್ತೆ ನಮಗೆ, ನಾವು ಮೂರ್ನಾಲ್ಕು ಅಪ್ಸ್ಟೇರ್ ಮನೆ ಕಟ್ಟಬೇಕಂತ. ಅದೇ ಆದ್ರೆ ನಮ್ಮ ಒಂದು ಇನ್ಕಮ್ ಅನ್ನು ನೋಡಿದಾಗ ನಾವು ಅಷ್ಟೊಂದು ಮನೆ ಕಟ್ಟಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಂತ ಯೋಚನೆ ಮಾಡಿ ಕಟ್ಟಬೇಕು. ಅಕಸ್ಮಾತ್ ಸಾಲ ಶೋಲ ಮಾಡಿ ನಾವು ಕಟ್ಟಿದ್ರು, ಅದು ನಾಳೆ ದಿನ ತೀರ್ಸೋದ ಹೇಗೆ ಅಂತಕ್ಕಂತ ಸಮಸ್ಯೆ ಬಂದೇ ಬರುತ್ತೆ. ಇದು ಒಂದು ಕೂಡ ಅತಿ ನಿರೀಕ್ಷೆ ಒಳ್ಳೇದಲ್ಲ ಅಂತಕ್ಕಂಥದ್ದು ಹೇಳುತ್ತೆ. ಆಮೇಲೆ ನಮ್ಮ ಒಂದು ಇನ್ಕಮ್ ಹೇಗಿದೆ ಅದ್ರ ಪ್ರಕಾರನೇ ನಾವು ದಿನನಿತ್ಯ ಖರ್ಚು ಮಾಡೋದಾಗ್ಲಿ, ಅದನ್ನ ದುಡ್ಡನ್ನು ವೆಚ್ಚ ಮಾಡೋದಾಗ್ಲಿ ಮಾಡಬೇಕು. ಜಾಸ್ತಿ ಮಾಡಿದ್ರೆ ಅದು ನಮ್ಮ ಮೇಲೆ ಹೊರೆ ಬಿದ್ದೇ ಬೀಳುತ್ತೆ. ಅದು ಟೋಟಲಿ ಹೇಳೋದಾದ್ರೆ ಮನುಷ್ಯನ ಒಂದು ಚೈತನ್ಯವಾದ ಜೀವನಕ್ಕೆ ನಿರೀಕ್ಷೆ ಅಂತಕ್ಕಂಥದ್ದು ಇರಬೇಕು, ಆದ್ರೆ ಅತಿ ನಿರೀಕ್ಷೆ ಇರಬಾರ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್.
1: ಓಕೆ ಸರ್, ಅತಿ ನಿರೀಕ್ಷೆ ಇದ್ದಾಗನೇ ಅನಾಹುತಗಳಾಗೋದು ಅಥವಾ ನಿರಾಶೆ ಆಗೋದು ಅಂತ ಹೇಳಿ?
3: ಹೌದೌದು ಮೇಡಮ್, ಇದು ಇರ್ಲೇಬೇಕು. ಏನಂದ್ರೆ ಚಾಲೆಂಜ್ ಇರ್ಬೇಕು, ಚಾಲೆಂಜ್ ಇರ್ಬೇಕು, ಏಮ್ ಇರ್ಬೇಕು. ಆದ್ರೆ ಎಲ್ಲವೂ ಒಂದು ನಮ್ಮ ಒಂದು ನಮಗೆ ಅದರಿಂದ ಅದು ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅಂತ ತಿಳ್ಕೊಂಡು ಮುಂದುವರಿಬೇಕು. ನಮ್ಮ ಒಂದು ಸಾಮರ್ಥ್ಯಕ್ಕಿಂತ ಜಾಸ್ತಿ ನಾವು ಮುಂದುವರಿಯಕ್ ಹೋದ್ರೆ ಅದರಿಂದ ನಮಗೆ ಲಾಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಮೇಡಮ್.
1: ಖಂಡಿತ ಹೌದು ಸರ್, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದೆ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಅವರು ಕೂಡ ಹೇಳ್ತಾ ಇದ್ರು ಅಂದ್ರೆ ನಿರೀಕ್ಷೆ ಇರಬೇಕು ಜೀವನದಲ್ಲಿ, ಆದ್ರೆ ಅತಿಯಾದ ನಿರೀಕ್ಷೆ ಇದ್ದಾಗ ನಮಗೆ ನಿರಾಶೆ ಆಗುತ್ತೆ. ಯಾಕೆಂದ್ರೆ ಬಜೆಟ್, ನಮ್ಮ ಆಸೆ ಎಷ್ಟಿದೆಯೋ ಅಥವಾ ನಿರೀಕ್ಷೆ ಎಷ್ಟಿದೆಯೋ ಅದಕ್ಕೆ ಬಜೆಟ್ ಕೂಡ ನಾವು ನೋಡಿಕೊಂಡು ಪ್ಲಾನಿಂಗ್ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ಈಗ ಮುರಳೀಧರ್ ಶಿವಮೊಗ್ಗದಿಂದ ಮುರಳೀಧರ್ ಅವರು ಮೆಸೇಜ್ ಅನ್ನು ಹಾಕಿದ್ದಾರೆ. ಮೆಸೇಜಲ್ಲಿ ಅತಿಯಾದ ನಿರೀಕ್ಷೆಯಿಂದ ಮನುಷ್ಯನಿಗೆ ನಿರಾಶೆ ಆಗುತ್ತದೆ, ಆದ್ರಿಂದ ಇದ್ದಿದ್ರಲ್ಲಿಯೇ ತೃಪ್ತಿ ಪಟ್ಟುಕೊಂಡು ಜೀವನ ಮಾಡಬೇಕು. ಮುಂದೊಂದು ದಿನ ಮಗ ನೋಡ್ಕೊಳ್ತಾರೆ ಅಥವಾ ಮಗಳು ನೋಡ್ಕೊಳ್ತಾಳೆ ಎಂಬ ನಿರೀಕ್ಷೆಯಲ್ಲಿ ತಂದೆ ತಾಯಿಗಳು ಜೀವನ ಮಾಡಬಾರ್ದು. ಅವರಿಗೆ ವಯಸ್ಸಾದ ಕಾಲದಲ್ಲಿ ಜೀವನ ಮಾಡಲಿಕ್ಕೆ ಸ್ವಲ್ಪ ಹಣವನ್ನು ಕೂಡಿಟ್ಕೊಳ್ಬೇಕು ಅಂಥೇಳಿ ಮುರಳೀಧರ್ ಅವರು ತಿಳಿಸಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು ಸರ್. ಏಕೆಂತ ಹೇಳಿದ್ರೆ ಈ ಸರ್ ಹೇಳಿದ ಹಾಗೆ ಈಗ ನಮ್ಮ ಮಕ್ಕಳು ಮುಂದೆ ನೋಡ್ಕೊಳ್ತಾರೆ ಅಥವಾ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಾವು ತುಂಬ ಎಲ್ಲ ಪೋಷಕರು ಒಬ್ಬರೇ ಅಂತಲ್ಲ, ಎಲ್ಲ ಪೋಷಕರು ಒಂದು ನಿರೀಕ್ಷೆ ಅಂತ ಇಟ್ಕೊಂಡಿರ್ತಾರೆ. ಕೆಲವೊಂದ್ಸರಿ ಅವ್ರು ನೋಡ್ಕೊಂಡು

0: ನೋಡ್ಕೊಂಡಿಲ್ಲ ಅಂತ ಹೇಳಿದಾಗ ತುಂಬ ನಿರಾಶೆ ಆಗುತ್ತೆ. ನಮ್ಮ ಮಕ್ಳು ಹೀಗೆ ನೋಡ್ಕೊಂಡೇ ಇಲ್ಲ, ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ, ಹೀಗೆ ನೋಡ್ಕೊಂಡಿದ್ದೆ, ಹಾಗೆ ನೋಡ್ಕೊಂಡಿದ್ದೆ ಅಂಥೇಳಿ ನಿರಾಶೆ ಆಗ್ತಾರೆ. ಹಾಗೆ ಎಷ್ಟೊಂದು ಜನ ಆ ಥರ ಆಗಿಬಿಟ್ಟು ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ದಾರೆ, ಆರೋಗ್ಯದ ಸಮಸ್ಯೆ ಇರ್ಬೋದು. ಆದ್ದರಿಂದ ನಾವು ನಿರೀಕ್ಷೆ ಇಟ್ಕೋಬೇಕು, ಆದರೆ ಅತಿಯಾದ ನಿರೀಕ್ಷೆ ಇಟ್ಕೊಂಡಾಗ ಈ ರೀತಿಯ ಅನಾಹುತಗಳು ಆಗುತ್ತೆ ಅಥವಾ ಆರೋಗ್ಯದ ಮೇಲೆ ಸಮಸ್ಯೆಗಳು ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಎಲ್ಲರೂ ಹೇಳಿದಾಗೆ ನಾವು ಆ ನಿರೀಕ್ಷೆ ಅನ್ನೋದು ಜೀವನದಲ್ಲಿ ಇರಲೇಬೇಕು. ನಿರೀಕ್ಷೆ ಇಲ್ಲ ಅಂತ ಹೇಳಿದ್ರೆ ಜೀವನವೇ ವ್ಯರ್ಥ ಅಂತ ಹೇಳ್ಬೋದು. ಅದರಿಂದ ನಿರೀಕ್ಷೆ ಇರಬೇಕು, ಆದರೆ ಆ ನಿರೀಕ್ಷೆಗೂ ಒಂದು ಲಿಮಿಟ್ ಅಂಥೇಳಿ ಇರ್ಬೋದು. ಇಟ್ಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಆಗಲೇ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ ಚಿಕ್ಕಪ್ಪ ಸರ್.
1: ನಮಸ್ಕಾರ ಮೇಡಮ್ ಅವರೇ, ಹೇಗಿದ್ದೀರಾ?
0: ಚಿಕ್ಕಪ್ಪ ಸರ್ ಸ್ಮೈಲ್ ಕೊಡ್ತಾನೆ ಮಾತಾಡ್ತಾ ಇದ್ದಾರೆ. ಸರ್, ಇವತ್ತು ನಿರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ವಿ. ನಿರೀಕ್ಷೆಗಳು ಸರ್, ಅತಿಯಾದ ನಿರೀಕ್ಷೆ ಇಟ್ಕೊಂಡ್ರೆ ಜೀವನಕ್ಕೆ ಒಳ್ಳೇದ ಅಲ್ವಾ ಅಂತ ಮಾತಾಡ್ತಾ ಇದ್ವಿ. ನೀವೇನ್
1: ಹೇಳ್ತೀರಾ?
0: ಮಾತಾಡಿ.
1: ಹಾ ಮೇಡಮ್ ಅವರೇ, ಅತಿಯಾದ ನಿರೀಕ್ಷೆ ಒಂದ್ ಲೆಕ್ಕದಲ್ಲಿ ಅದು ಒಳ್ಳೇದಲ್ಲ. ನಮ್ಮ ಒಂದು ಏನು ನಮ್ಮ ದುಡಿಮೆ ಒಂದು ನೋಡ್ಕೊಂಡು ನಮ್ಮ ಒಂದು ಬಜೆಟ್ ನೋಡ್ಕೊಂಡು ನಾವು ಒಂದು ಇದನ್ ಮಾಡ್ಬೇಕಾಗತ್ತೆ. ಹಲೋ,
0: ಹಲೋ, ಕೇಳ್ತಿದೆ ಸರ್, ಕೇಳಿ ಹೇಳಿ.
1: ಹಂಗಾಗಿ ನಾವು ಅತಿಯಾಗಿ ನಿರೀಕ್ಷೆ ಇಟ್ಕೋಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನಿರೀಕ್ಷೆ ಇಟ್ಕೋಬೇಕು. ಮಿತಿಯಾಗಿ ನಿರೀಕ್ಷೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಿಡುತ್ತೆ. ಹಾಗಾಗಿ ಅತಿಯಾಗಿ ನಿರೀಕ್ಷೆ ಇಟ್ಕೋಬಾರ್ದು. ನಾವು ದುಡಿಮೆ ಎಷ್ಟು ಮಾಡ್ತೀವಿ, ನಾವು ಯಾವ ತರ ಖರ್ಚು ಮಾಡ್ಬೇಕು,
0: ಆದಾಯ ಎಷ್ಟಿದೆ ಅಂತ ಹೇಳಿ
1: ನಮ್ಮ ಆದಾಯ ಎಷ್ಟಿದೆ ಅಷ್ಟ್ರ ಮೇಲೆ ನಾವು ಒಂದು ಖರ್ಚು ಮಾಡೋದಾಗ್ಲಿ ಇದ್ ಮಾಡ್ಬೇಕು. ಈಗ ಚಾಪೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ಹಿರಿಯರು ಹೇಳಿಬಿಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಚಾಚಿದ್ರೆ ಕಾಲ್ ನೆಲ ಮುಟ್ಬಿಡುತ್ತೆ. ಹಾಗಾಗಿ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಕೋಬೇಕು. ನಮ್ಮ ದುಡಿಮೆಗೆ ಅನುಸಾರವಾಗಿ ನಾವೊಂದು ಖರ್ಚು ಮಾಡ್ಬೇಕಾಗುತ್ತೆ. ನಾವು ನಿರೀಕ್ಷೆ ಅತಿ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳಕ್ ಹೋಗೋದು ಒಳ್ಳೇದಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ನಿರೀಕ್ಷೆ ಇಟ್ಕೊಂಡ್ರೆ ಸಾಕು. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆಲ್ಲಾನು ಇರ್ಲಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಳೋದು ಬೇಡ ಅಂತ ಹೇಳೋದು.
0: ಹಾಗಿಟ್ಕೊಂಡಾಗನೇ ಸಮಸ್ಯೆಗಳು ಉಂಟಾಗುತ್ತೆ.
1: ಆತರ ಆದಾಗ ಒಳಗೆ ಹುಣಸಣ್ಣ ಕಳೆದಂಗ ಆಗ್ಬಿಡುತ್ತೆ ಮೇಡಮ್.
0: ನಮ್ ಜೀವನ ಚೆನ್ನಾಗಿರ್ಬೇಕು, ಮಕ್ಳು ಚೆನ್ನಾಗಿರ್ಬೇಕು ಅಂತ ಅಷ್ಟೇ.
1: ಏನ್ ನಾವು ಚೆನ್ನಾಗಿರ್ಬೇಕು, ನಮ್ ಮಕ್ಕಳು ಚೆನ್ನಾಗಿರ್ಬೇಕು. ಆ ಮಕ್ಳು ಅವ್ರು ಆಮೇಲೆ ಅವ್ರು ನೋಡ್ಕೊಂತಾರ ಆಮೇಲೆ ಅದ್ ಮುಂದೆ. ಅದನ್ನ ನಾವು ಈಗಲೇ ಅವ್ರು ಮೊಮ್ಮಕ್ಕಳು ಮರಿಮಕ್ಕಳಿಗೆಲ್ಲಾನು ನಾವು ನಿರೀಕ್ಷೆ ಇಟ್ಕೊಳ್ಳೋದು ಬೇಡ ಅಂತ ನಾನು ಹೇಳೋದು.
0: ಹೀಗೆ ಇರ್ಬೇಕು ಅಂತ ಹೇಳಿ ಇಟ್ಕೊಂಡಾಗ ಮಾತ್ರ ನಿರಾಶೆ ಆಗುತ್ತೆ ಅಂತ ಹೇಳ್ತೀರಾ?
1: ನಿರಾಶೆ ಆಗುತ್ತೆ ಆಮೇಲೆ ಸಿಕ್ಕುತ್ತೆ ಸಿಗ್ಲಂಗ ಆಗ್ಬಿಡುತ್ತೆ ಆಮೇಲೆ. ಹಾಗಾಗಿ ಅತಿ ಹೆಚ್ಚಾಗಿ ನಿರೀಕ್ಷೆ ಇಟ್ಕೊಳೋದು ಬೇಡ ಅನ್ನೋದೇ ನನ್ನ ಒಂದು ಇವತ್ತಿನ ಮಾತು.
0: ನಿರೀಕ್ಷೆ ಇರ್ಬೇಕು ಜೀವನದಲ್ಲಿ, ಆದ್ರೆ ಅತಿಯಾದ ನಿರೀಕ್ಷೆ ಬೇಡ.
1: ನಿರೀಕ್ಷೆ ಇರ್ಬೇಕು, ನಿರೀಕ್ಷೆ ಇರಬಾರ್ದು ಅಂತಲ್ಲ, ನಿರೀಕ್ಷೆ ಅತಿ ಹೆಚ್ಚಾಗಿ ಅದು ಓವರ್ ಆಗ್ಬಾರ್ದು, ಅತಿ ಆಗ್ಬಾರ್ದು.
0: ಹೌದು, ಯಾವ್ದು ಕೂಡ ಅತಿ ಆದ್ರೆ,
1: ಅತಿ ಆದ್ರೆ ಅಮೃತ ಅನ್ನ ಕೂಡ ವಿಷ ಆಗುತ್ತೆ ಅಂತಲ್ಲ, ಆತರ ಆಗ್ಬಾರ್ದು ಅಂತ ನಾನು ಅಂದಿದ್ದೆ.
0: ತುಂಬಾ ಚೆನ್ನಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿದೀರಾ, ಧನ್ಯವಾದ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
0: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಹೇಳ್ತಾ ಇದ್ರು ಅಂದರೆ ನಮ್ಮ ಆದಾಯ ಎಷ್ಟಿರುತ್ತೆಯೋ ಅದರ ತಕ್ಕಂಗೆ ನಾವು ನಿರೀಕ್ಷೆಯನ್ನು ಇಟ್ಕೋಬೇಕು. ಏಕೆಂದರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವರಿಗೆಲ್ಲ ಆಸ್ತಿ ಮಾಡಿರಬೇಕು ಅಥವಾ ಅವರೆಲ್ಲರೂ ಹೀಗೇ ಇರಬೇಕು ಅಂಥೇಳಿ ನಿರೀಕ್ಷೆ ಮಾಡಿದಾಗ ಅಲ್ಲೇ ನಾವು ದಾರಿ ತಪ್ಪೋದು. ಏಕೆಂದರೆ ನಿರೀಕ್ಷೆಗಳು ಜಾಸ್ತಿ ಆದಾಗ ಒತ್ತಡಗಳು ನಮ್ಮ ಜೀವನದಲ್ಲಿ ಬರುತ್ತೆ, ಒತ್ತಡವನ್ನು ಫೇಸ್ ಮಾಡಬೇಕಾಗತ್ತೆ ಅಥವಾ ಸಮಸ್ಯೆಗಳು ಜೀವನದಲ್ಲಿ ತಲೆದೂಗುತ್ತೆ, ಅವನ್ನೆಲ್ಲವನ್ನ ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ನಿರೀಕ್ಷೆ ಇರಬೇಕು, ಆದರೆ ನಮ್ಮ ಲಿಮಿಟಲ್ಲಿ ಇರಬೇಕು ಅಂತೇಳಿ ಹೇಳಿದ್ರು. ಹಾಗೆ ನಾವು ಮನೇಲೂ ಕೂಡ ನಾವೇನೋ ಒಂದು ಅಡುಗೆ ಮಾಡ್ತೀವಿ, ಹೊಸ ರುಚಿ ಮಾಡಿರ್ತೀವಿ ಅಥವಾ ಹೊಸದಾಗಿ ಏನೋ ಒಂದು ಅಡುಗೆ ಕಲ್ತಿರ್ತೀವಿ ಅಂತ ಹೇಳಿದ್ರೆ ಹೀಗೇ ಇರಬೇಕು, ಅದರ ರುಚಿ ಇದೇ ರೀತಿ ಇರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡಿ ಅದು ಆ ರೀತಿ ಇಲ್ಲ ಅಂತ ಹೇಳಿದಾಗ ನಾವು ನಿರಾಶೆ ಮಾಡ್ಕೊತೀವಿ. ಅಂದರೆ ಛೇ, ಅದು ಎಷ್ಟು ಇದೇ ಥರನೇ ಮಾಡಬೇಕು ಅಂತೇಳಿ ಎಲ್ಲವನ್ನ ಹಾಕಿ ಮಾಡಿದ್ವಿ, ಆದರೂ ಕೂಡ ಅದು ಆ ಟೇಸ್ಟೇ ಬರಲಿಲ್ಲ ಅಥವಾ ಆ ರುಚಿನೇ ಬರಲಿಲ್ಲ, ನಾನು ಎಷ್ಟು ಪ್ಲಾನ್ ಮಾಡಿದೆ ಅಂಥೇಳಿ ನಿರಾಶೆ ಮಾಡ್ಕೊತೀವಿ. ಹಾಗಾಗಿ ಅತಿಯಾದ ನಿರೀಕ್ಷೆಯಿಂದ ಯಾವ ಕೆಲಸ ಮಾಡಿದ್ರು ಕೂಡ ಅದರಿಂದ ಏನೋ ಒಂದು ತೊಂದರೆ ಅಥವಾ ಅನಾಹುತ ಅಥವಾ ಅದರಿಂದ ಕಷ್ಟಕ್ಕೆ ನಾವು ಸಿಲುಕ್ತೀವಿ ಅಂತಲೇ ಹೇಳ್ಬೋದು. ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತೊಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ಕಾರ್ಯಕ್ರಮದಲ್ಲಿ ನಿರೀಕ್ಷೆ, ಅತಿಯಾದ ನಿರೀಕ್ಷೆ ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ಒಳ್ಳೆಯದೋ ಅಥವಾ ಅಲ್ವೋ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಕರೆ ಮಾಡಿ ಮಾತಾಡ್ತಾ ಇದ್ರು. ಹಾಗೆ ನಿರೀಕ್ಷೆ, ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ನಿರೀಕ್ಷೆ ಇರಬೇಕು. ಆದರೆ ಅತಿಯಾದ ನಿರೀಕ್ಷೆಯನ್ನು ನಾವು ಇಟ್ಕೊಂಡಾಗ ಅದರಿಂದ ನಿರಾಶೆ ಆಗೋದು ಸಹಜ. ಹಾಗಾಗಿ ಯಾವುದೇ ಕೂಡ ಅತಿಯಾದರೂ ಕೂಡ ಅಮೃತನೋ ವಿಷ ಅಂತ ಹೇಳ್ತಾರಲ್ಲ, ಹಾಗಾಗಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅಂಥೇಳಿ ಎಲ್ಲರೂ ಕೂಡ ತಿಳಿಸ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು, ಅಥವಾ ಮೆಸೇಜ್ ಮೂಲಕ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಈ ನಿರೀಕ್ಷೆಯ ಬಗ್ಗೆ, ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಥವಾ ಅಲ್ವೋ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಹಾಗೆ ಅತಿಯಾದ ಆಶಾವಾದ ಅಥವಾ ನಿರೀಕ್ಷೆ ಅನ್ನೋದಿದೆಯಲ್ಲ, ಅದು ಕೆಲವೊಂದು ಸರಿ ನಾವು ಪರ್ಫೆಕ್ಟಾಗಿ ಹೀಗೇ ಇರಬೇಕು, ಒಂದು ಚಿಕ್ಕ ತಪ್ಪಾದರೂ ಕೂಡ ನಾವು ಸಹಿಸೋದೇ ಇಲ್ಲ. ಆ ರೀತಿಯಾಗಿದ್ದಾಗ ಜೀವನದಲ್ಲಿ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಆಗಲೇ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
6: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ ಗುಣಾ ಅವರೇ, ಹೇಗಿದ್ದೀರಾ?
6: ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
0: ಚೆನ್ನಾಗಿದ್ದೀನಿ ಮೇಡಮ್.
6: ನಿರೀಕ್ಷೆ ಬಗ್ಗೆ ಮಾತಾಡ್ತಾ
0: ಇದ್ರೆ,
6: ಹೌದು, ಆಸೆ, ಕನಸು, ನಿರೀಕ್ಷೆ, ಮೂರುನು ಕೇಳಿಸ್ಕೊಳ್ಳೋದಿಕ್ಕೆ ಒಂದೇ ತರ ಅರ್ಥ ಇರ್ಬೋದು ಅಂತಾದ್ರೆ, ಆದ್ರೆ ವಿಭಿನ್ನ ಅರ್ಥಗಳಿದೆ. ಆಸೆ ಬರೀ ಬಯಸ್ತೀವಿ ಅಷ್ಟೇ, ಕನಸು ಅದನ್ನ ಕಾಣ್ತೀವಿ ಅಷ್ಟೇ, ನಿರೀಕ್ಷೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಈಗ ಈಗ ಕಾಲ್ ಸಿಕ್ಕಿ ಸಾಕು ಅಂತ, ಕಾಲ್ ಸಿಕ್ಕಿರ ಮಾತಾಡ್ತೀನಿ ಅಂತ ಆಸೆ ಪಡ್ತೀನಿ. ಅದು ನನಗೆ ಕಾಲ್ ಸಿಗ್ಬೋದು, ಮಾತಾಡ್ಬೋದು ಏನೋ ಅಂತ ಕನ್ಸ್ಕೊಂಡೆ. ಅಯ್ಯ ಸಿಕ್ಕೇ ಬಿಡ್ತು, ನಾನ್ ಮಾತೇ ಮಾಡ್ತೀನಿ ಅಂತ ಅಂತೀನಲ್ಲ, ನಿರೀಕ್ಷೆ ಕಾಲ್ ಸಿಗ್ದೇ ಇದ್ದಾಗ ನಿರಾಶೆ ಆಗ್ಬಿಡುತ್ತೆ. ಹಾಗಾಗಿ ಈ ಮೂರನ್ನು ಇಂಟೆನ್ಷನ್ ಗಳನ್ನ ಇಟ್ಕೊಂಡು ನಾನು ನಿಮಗೆ ಕಾಲ್ ಮಾಡಿದಾಗ, ನಿರೀಕ್ಷೆ ಅನ್ನೋದು ಎತ್ತು ಹೆಚ್ಚು ನಿರಾಶೆ ಕೊಟ್ಟು ಬಿಡುತ್ತೆ. ಕನಸು ಆಸೆ ಬೇರೆ ಆಗೋಯ್ತು, ನಿರೀಕ್ಷೆ ಇದ್ದಾಗ ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ಅದು ನೀವು ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಎಷ್ಟು ನಿರಾಶೆ ಆಗುತ್ತೆ ನಂಗಲ್ವ. ಅದು ಸುಮಾರು ಸಲ ಆಗಿದೆ ಮೇಡಮ್, ಕೆಲವೊಂದು ವಿಷಯಗಳನ್ನು
0: ಹೇಳಲೇಬೇಕು ಅಂತ ಅನ್ಕೊಂಡ್ ಕಾಲ್ ಮಾಡಿರ್ತೀರಾ?
6: ಅಯ್ಯೋ ಅನ್ಕೊಂಡಿರ್ತೀನಿ, ಈ ವಿಷಯದ ಬಗ್ಗೆ ನಾನು ಹಿಂಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ, ಅವತ್ ನನಗೆ ಕಾಲ್ ಸಿಕ್ಕೋದೇ ಇಲ್ಲ, ಅಲ್ಲೇ ನಿರಾಸೆ ಆಯ್ತು ನಂದೆ ಅಲ್ವಾ. ಇದನ್ನ ಆಮೇಲೆ ಒಂದು ಜೀವನದಲ್ಲಿ ಮನುಷ್ಯ ಬರೀ ವಸ್ತುಗಳಿಂದ, ವ್ಯಕ್ತಿಗಳಿಂದ, ಪರಿಸ್ಥಿತಿಗಳಿಂದ ಇದು ಕಷ್ಟ ನಷ್ಟ ಅನುಭವಿಸಲ್ಲ, ಕೆಲವೊಂದು ನಮ್ಮ ಮಾನಸಿಕ ಗುಣಗಳಿಂದಲೂ ನಾನು ನಷ್ಟ ಕಷ್ಟಗಳನ್ನ ಅನುಭವಿಸ್ತೀವಿ. ಯಾಕೆಂದ್ರೆ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಂಡು ಮಕ್ಕಳನ್ನ ಬೆಳೆಸೋದು, ಓದಿಸೋದು, ಎಕ್ಸ್ಪೆಕ್ಟ್ ಮಾಡೋದು, ಹಿಂಗೆ ಬರ್ಬೇಕು, ಹಂಗೆ ಆಗ್ಬೇಕು, ಅದು ಲಭಿಸ್ತಾ ಇದ್ದಾಗ ಎಲ್ಲೋ ನಿರಾಶೆ, ಮಾನಸಿಕ ಅಸ್ವಸ್ಥೆಗೊಳಗಾಗೋದು, ಆಮೇಲೆ ಒಂಥರ ನಮ್ಮ ಸ್ವಭಾವಗಳೇ ಏರುಪೇರು ಆಗುತ್ತೆ. ಸ್ವಭಾವತಃ ಸಿಂಪಲ್ ಆಗಿ ಒಂದ್ ವಿಷಯ ನಾನು ಪ್ರಪಂಚ ಯೋಚನೆ ಮಾಡೋದ್ ಬೇಡ, ನಾನೇ ಇವತ್ತಿಂದ ಯಾವ್ದೋ ಒಂದ್ ವಿಷಯದ ಬಗ್ಗೆ ಥಿಂಕ್ ಮಾಡಿ ಅದ್ರ ಬಗ್ಗೆ ರಿಯಾಕ್ಷನ್ ನನಗೆ ಬಂದಾಗ ನನ್ನಲ್ಲೇ ನನಗೆ ಬದಲಾವಣೆ ಆಗಿರುತ್ತೆ. ಹಾಗಾಗಿ ನಾವ್ ಏನಾಗ್ಬೇಕು ಅಂದ್ರೆ ಮೆಂಟಲಿ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ನಿರೀಕ್ಷೆಗಳೇ ಜೀವನ ಅಲ್ಲ ಮೇಡಮ್, ಅದು ಬಂದಂತೆ ಸ್ವೀಕರಿಸಿ ಬದುಕನ್ನ ಅನುಭವಿಸ್ತೀವಲ್ಲ ಅದು ನಿಜವಾದ ಜೀವನ ಆಗಿರುತ್ತೆ. ಇರಬೇಕು ಕನಸು ಆಸೆ, ಆದ್ರೆ ನಿರೀಕ್ಷೆಗಳು ಬೇಡ, ಬಂದಂಗೆ ಅದನ್ನ ಸ್ವೀಕರಿಸಿದ್ರೆ, ಯಾಕಂದ್ರೆ ಎಲ್ಲದು ನಮ್ ಕೈಲಿಲ್ಲ
0: ಅಲ್ಲ.
6: ಹಾಗಾಗಿ ಒಂದು ಸೃಷ್ಟಿ ಕ್ರಿಯೆ ಏನಿರುತ್ತೋ ಅದು ಆಗೇ ತೀರುತ್ತೆ ಹೊರತು, ಹಾಗಾಗಿ ನಿರೀಕ್ಷೆ ಬೇಡ ಅಂತ ನಾನ್ ಅನ್ಕೊಳ್ತೀನಿ. ಆಸೆ ತಪ್ಪಲ್ಲ, ಅದೇ ನಾನ್ ಹೇಳ್ತೀನಲ್ಲ, ಮೂರೂ ಶಬ್ದಗಳಿಗೂ ಅರ್ಥ ಬೇರೆ ಬೇರೆ ತರ ಇದೆ. ಕೂತ್ಕೊಂಡು ಯೋಚನೆ ಮಾಡಿದೆ, ನಿಜ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ನಾನು ದೊಡ್ಡ ಶ್ರೀಮಂತ ಆಗ್ಬೇಕು, ಇದು ಫಾರಿನ್ ಹೋಗ್ಬೇಕು, ಅವೆಲ್ಲ ಏನೇನೋ ನಿರೀಕ್ಷೆ ಇಟ್ಕೊಳ್ತೀವಿ. ಕಡೆಗೆ ಏನು ನೋಡಿದೆ, ಅವನೊಂದು ಆಟೋ ಓಡಿಸ್ತಾ ಇರ್ತಾನೆ, ಇನ್ನೇನೋ ಮಾಡ್ತಾನೆ. ಅವಾಗ ಎಷ್ಟು ತಂದೆ ತಾಯಿಗಳಿಗೆ
0: ನಿರೀಕ್ಷೆಗಳು ಒಂದೇ ಸರಿ ಇದಾದ
6: ಮತ್ತೆ ಒಂದು ಕ್ಷಣದಲ್ಲೇ ನೆಲಸಮ ಆಗ್ಬಿಡುತ್ತೆ. ಹಾಗಾಗಿ ಯಾವುದೇ ಮನುಷ್ಯನಿಗೂ ಅತೀ ನಿರೀಕ್ಷೆಗಳು ಬೇಡ. ಮಗ ದೊಡ್ಡನಾಗ್ತಾನೆ ನನ್ಸಾಗ್ತಾನೆ, ಈಗ ನಂದೇ ಒಂದು ಎಕ್ಸಾಂಪಲ್, ನನಗೆ ಕನಸ್ ಕಾಣ್ತಾ ಇದೀನಿ, ಹೌದು ಮಗ ಬರ್ತಾನೆ, ಸೊಸೆ ಬರ್ತಾಳೆ, ಮೊಮ್ಮಗ ಬರ್ತ, ಕನಸ್ ಕಾಣ್ತಾ ಇದೀನಿ, ಆಸೆ ಪಡ್ತೀನಿ, ನನ್ನ ಪ್ರೀತಿಯಿಂದ ಕಡೆವರೆಗೂ ನೋಡ್ತಾನೆ. ಆದ್ರೆ ನಿಜ ಸೊಸೆ ಮಗ ನನ್ನ ಕಡೆಗಾಲದಲ್ಗೂ ನೋಡ್ಲೇಬೇಕು ಅಂತ ನಿರೀಕ್ಷೆ ಮಾಡಿ ಕಡೆ ನನಗೇನೋ ನಿರಾಶೆ ಆದಾಗ ಅದಾಗುತ್ತಲ್ಲ ನೋವು. ಅದಕ್ಕೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬದುಕುತ್ತಾ ಬದುಕಿದ್ರೆ ಮಾತ್ರ ನಮ್ಗೆ ಜೀವನ ಸುಖಕರವಾಗಿರುತ್ತೆ. ಆ ಒಂದು ಮನಸ್ಥಿತಿ ಮನೋಭಾವ ನಮ್ಮೆಲ್ಲರಲ್ಲೂ ಬಂದ್ರೆ ಮಾತ್ರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮೇಡಮ್.
0: ಅದು ಅಂದ್ರೆ ಅದ್ ಒಂದೇ ಸರಿ ನಾವು ಹೀಗ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ನೀವ್ ಹೇಳೋದು.
6: ಹೌದು ಮೇಡಮ್,
0: ಪ್ರತಿದಿನನೂ ಅದನ್ನ ಮನಸ್ಸಲ್ಲಿ ಅನ್ಕೋಬೇಕು ಅಂತ ಹೇಳಿ.
6: ಹೌದು, ಹಾಗು ಹೋಗುಗಳು ಆಗ ಹೋಗ್ತಾನೆ ಇರುತ್ತೆ. ನಾವ್ ಅನ್ಕೊಂಡಂಗ್ ಏನೂ ನಡೆಯೋದಿಲ್ಲ, ಎಲ್ಲೋ ಕೆಲವರು ಮಾತ್ರ ಅವ್ರು ಅನ್ಕೊಂಡಂಗ ಅವ್ರ ಬದುಕು ಇರುತ್ತೆ, ಎಲ್ಲರಿಗೂ ಆಗಲ್ಲ ಮೇಡಮ್ ಅದು. ಹಾಗಾಗಿ ಆ ನಿರೀಕ್ಷೆ ಇಟ್ಕೊಂಡು ನಿರಾಶೆ ಪಟ್ಟು ವ್ಯಥೆ ಪಟ್ಟು ಮಾನಸಿಕ ರೋಗಿ ಆಗೋದಕ್ಕಿನ್ನ ಬಂದನ್ನೇ ಏನಿರುತ್ತೋ ಅದನ್ನ ಬಂದಿದ್ದನ್ನು ಸ್ವೀಕರಿಸಿ ಬದುಕ್ತಿವಲ್ಲ ಅದು ನಿಜವಾದ ಜೀವನ ಆಗುತ್ತೆ ನಮ್ ಜೀವನಕ್ಕೆ ಅಲ್ವಾ?
0: ಖಂಡಿತ ಹೌದು.
6: ಅದೇ ಮನುಷ್ಯ ಧರ್ಮ,
0: ಧರ್ಮ ಅಂತ ಹೇಳ್ತೀರಾ.
6: ಮನುಷ್ಯನ ಗುಣ, ಮನುಷ್ಯ ಧರ್ಮ, ಮಾನವ ಜೀವನ ಅಂದ್ರೆ ಅದೇನೆ.
0: ಜೀವನ ಹಾಗೆ ಸ್ವೀಕರಿಸೋದನ್ನ ಅಭ್ಯಾಸ ಮಾಡ್ಕೋಬೇಕು.
6: ಹೌದು, ಈಗ ಒಂದು ಒಂದೇ ಒಂದು ಉದಾಹರಣೆ ನೋಡಿ. ಮೊನ್ನೆ ಒಂದು ಪಾಪ ಮಗುನ ಎತ್ತಿ ನೆಲಕ್ಕೆ ಹೋಗ್ದು ಇದಾನೆ, ಅವಳು ಯಾರೋ ಅವನಿಗೆ ಇಷ್ಟ ಪಡ್ಲಿಲ್ಲ, ಮದುವೆಯಾಗಕ್ಕೆ ಒಪ್ಲಿಲ್ಲ ಅಂತ ಅಂದ್ಬಿಟ್ಟು ಅವನ್ ಕನಸ್ಕೊಂಡು ಅವಳಿಗೆ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟ, ಅದನ್ನ ನಿರೀಕ್ಷೆನ ಮಾಡ್ಬಿಟ್ಟ. ಅಲ್ಲಿಗೆ ಈಗ ಏನಾಗಿ ಅವನು ಅಪರಾಧಿಯಾಗಿ ಜೈಲು ಹೋದ, ಗುಂಡು ಹೊಡ್ಸ್ಕೊಂಡು ಆಸ್ಪತ್ರೆಯನ್ನು ಸೇರಿಸ್ಕೊಂಡ. ಆ ನಿರೀಕ್ಷೆ ಇಟ್ಕೊಂಡಿದ್ಕೆ ತಾನೇ ಅದೆಲ್ಲ ಹಾಕೋದು, ಇಷ್ಟೆಲ್ಲ ಸಮಾಜ ಘಾತಕ ಕೃತ್ಯಗಳು ನಡೆಯೋದು ಅಲ್ವಾ?
0: ಇಟ್ಕೋಬಾರ್ದು ಅಂತ ನೀವ್ ಹೇಳ್ತೀರ.
6: ಹೌದು ಮೇಡಮ್ ಅಲ್ವಾ, ಯಾಕಂದ್ರೆ ನಶ್ವರ ಈ ಜೀವನ, ಯಾವತ್ತು ಯಾವ್ದೋ ಒಂದು ಕ್ಷಣ ಮುಗಿದೋ ಜೀವನಕ್ಕೆ ಇಷ್ಟೊಂದೆಲ್ಲ ದೊಂಬರಾಟ ಆಡೋದ್ ಬೇಕಿಲ್ಲ ನಾವು ಅಲ್ವಾ? ಒಂದು ತುತ್ತು ಅನ್ನಕ್ಕೆ, ಒಂದು ಒಂದಿಡೀ ಬಟ್ಟೆಗೆ ಇಷ್ಟೆಲ್ಲ ದೊಂಬರಾಟ ಮಾಡ್ಕೊಂಡು ಬದುಕೋ ಅವಶ್ಯಕತೆಗಳು ಇರೋದಿಲ್ಲ. ಯೋಚನಾ ಶಕ್ತಿ ಬೆಳೆದಷ್ಟು ಮನುಷ್ಯ ಪಕ್ವ ಆಗ್ತಾನೆ, ಮನುಷ್ಯ ಪಕ್ವ ಆದಷ್ಟು ನಿರೀಕ್ಷೆ ಕಡಿಮೆ ಆಗುತ್ತೆ, ನಿರೀಕ್ಷೆ ಕಡಿಮೆ ಆದಷ್ಟು ಜೀವನ ಚೆನ್ನಾಗಿರುತ್ತೆ ಅಲ್ವಾ?
0: ಓಕೆ ಮೇಡಮ್, ತುಂಬಾ ವಿಚಾರ ತಿಳಿಸಿದೆ, ಧನ್ಯವಾದ ಮೇಡಮ್.
6: ಓಕೆ ಮೇಡಮ್, ಅವಕಾಶ ಕೊಟ್ಟರು, ನಿಮ್ಗೂ ತುಂಬಾ ಧನ್ಯವಾದಗಳು.
0: ಶಂಕರಘಟ್ಟದಿಂದ ಗುಣ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಜೀವನದಲ್ಲಿ ನಿರೀಕ್ಷೆ ಇಟ್ಕೋಬಾರ್ದು ಅಂತೇಳಿ. ಅಂದ್ರೆ ಈಗ ನಾವು ಮಕ್ಕಳನ್ನ ಬೆಳೆಸೋದು, ಸಾಕೋದು ಅವೆಲ್ಲ ನಮ್ಮ ಕರ್ತವ್ಯ, ಜವಾಬ್ದಾರಿ ಏನ್ ಮಾಡ್ಬೇಕು ಅಂದ್ರೆ ಮಕ್ಳು ಹೀಗೆ ನೋಡ್ಕೋಬೇಕು ಅಥವಾ ಮುಂದೆ ನಮ್ಗೆ ವಯಸ್ಸಾದಾಗ ಹೀಗೆ ಇರಬೇಕು ಅಂತೇಳಿ ನಿರೀಕ್ಷೆ ಮಾಡಬಾರ್ದು ಅಂತೇಳಿ ತಿಳಿಸಿದ್ರು. ಅಂದ್ರೆ ಅದು ಒಂದೇ ಅಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ನಾವು ನಿರೀಕ್ಷೆಯನ್ನು ಇಟ್ಕೋಬಾರ್ದು, ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು ಅಂತೇಳಿ ಹೇಳಿದ್ರು. ಹಾಗೆ ಸಾಕು ತುಂಬಾ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ನಿರೀಕ್ಷೆಗಳು ನಮ್ಮ ಕಣ್ಣಳತೆಗಿಂತ ಜಾಸ್ತಿ, ನಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ನಾವು ಯೋಚನೆ ಮಾಡಿದಾಗ ಅಥವಾ ನಮಗೆ ಕೈಗೆಟ್ಕೋಲ್ಲ ಅನ್ನೋ ಹಂತದಲ್ಲಿದ್ದಾಗೂ ಕೂಡ ನಾವು ಹೀಗೇ ಇರಬೇಕು ಅಥವಾ ಈ ಥರದ್ದೇ ಮನೆ ಬೇಕು ಅಥವಾ ಇದೇ ರೀತಿಯೇ ಬದುಕಬೇಕು ಅಂಥೇಳಿ ನಾವು ಅತಿಯಾದಂಥ ಆಸೆ ಇಟ್ಕೊಂಡಾಗ ಸಹಜವಾಗಿ ಜೀವನದಲ್ಲಿ ತುಂಬ ವ್ಯಥೆ ಪಡ್ತೀವಿ ಅಥವಾ ಕಷ್ಟಕ್ಕೆ ಸಿಲುತ್ತೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ನಮ್ಮ ಆಸೆಯನ್ನಾಗಿರ್ಬೋದು ಅಥವಾ ನಮ್ಮ ಸಾಮರ್ಥ್ಯವನ್ನು ನಾವು ನೋಡಿಕೊಂಡು ನಿರೀಕ್ಷೆಯನ್ನು ಇಟ್ಕೊಂಡಾಗ ನಾವು ಹೀಗೆ ಎಕ್ಸ್ಪೆಕ್ಟೇಷನ್ ಇರಬೇಕು ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಅಳತೆಗೆ ತಕ್ಕಂತೆ ನಮ್ಮ ಪ್ಲಾನಿಂಗ್, ಒಂದು ಜೀವನದ ಅಂದ ತಕ್ಷಣ ಒಂದು ಪ್ಲಾನಿಂಗ್ ಅಂತ ಇರುತ್ತೆ, ಇಟ್ಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ. ಹಾಗಾಗಿ ಈ ನಿರೀಕ್ಷೆಗಳು ನಮ್ಮ ಜೀವನಕ್ಕೆ ನಿಲುಕು ಆಗಿರಬೇಕು ಅಥವಾ ನಮ್ಮ ಆದಾಯಕ್ಕೆ ತಕ್ಕಂಗೆ ನಮ್ಮ ನಿರೀಕ್ಷೆಗಳು ಇದ್ದರೆ ಯಾವುದೇ ಸಂದರ್ಭ ಬಂದರೂ ಹೇಗೆ ಇದ್ದರೂ ಕೂಡ ನಾವು ಎದುರಿಸ್ಬೋದು ಅಥವಾ ಮುನ್ನುಗ್ಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇವತ್ತು ಜೀವನದಲ್ಲಿ ನಿರೀಕ್ಷೆಗಳು ಇರಬೇಕು ಅಥವಾ ನಿರೀಕ್ಷೆ ಅಂದರೆ ಅತಿಯಾದ ನಿರೀಕ್ಷೆಗಳು ಇರಬೇಕು ಬೇಡವ ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
6: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
5: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
6: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
5: ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
6: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
7: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
8: ಏ ದೀಪಾ, ಏನಿದು? ನನಗೊಂದು ಮಾವಿನ ಹಣ್ಣು ಕೊಡದೆ ಒಬ್ಳೆ ತಿಂತಿದೀಯಾ? ಅದು ಇಷ್ಟೊಂದು ಚೆನ್ನಾಗಿರೋ ಮಿಯಾಜಾಕಿ, ಬಾದಾಮಿ, ರಸ್ಪುರಿ ಹಣ್ಣುಗಳನ್ನ ಎಲ್ಲಿಂದ ತಂದೆ?
9: ಅಬ್ಬಬ್ಬಾ ದಿವ್ಯಾ, ಬರೀ ಮಾವಿನ ಹಣ್ಣು ಅಷ್ಟೇ ಅಲ್ಲ, ಸಕ್ಕರೆ ಪಟ್ನ ಮತ್ತೆ ಚಂದ್ರ ಹಲಸಿನ ಹಣ್ಣುಗಳು ಕೂಡ ತಂದಿದ್ದೀನಿ. ಇದೆಲ್ಲಾ ಸಿಕ್ಕಿದ್ದು ನಮ್ ಶಿವಮೊಗ್ಗದಲ್ಲೇ.
7: ಹೌದು, ಜಿಲ್ಲಾ ಹಾಪ್ಕಾಮ್ ಶಿವಮೊಗ್ಗ, ತೋಟಗಾರಿಕೆ ಇಲಾಖೆ ಶಿವಮೊಗ್ಗ, ರಾಮನಗರ ಜಿಲ್ಲಾ ಮಾವು ಬೆಳೆಗಾರರ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಭರ್ಜರಿ ಮಾವು ಮತ್ತು ಹಲಸಿನ ಮೇಳ 2026 June 5, 6, and 7 ಶಿವಮೊಗ್ಗದ ವಿನೋಬನಗರದ 100 ಫೀಟ್ ರಸ್ತೆಯಲ್ಲಿರೋ ಹಾಪ್ಕಾಮ್ಸ್ ಕಚೇರಿ ಆವರಣದಲ್ಲಿ ಈ ಮೇಳ ನಡೆಯಲಿದೆ. ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಮಿಯಾಜಾಕಿ, ಐವರಿ ಮಾವು ಸೇರಿದಂತೆ ಕೇಸರ್, ಮಲ್ಲಿಕಾ ತಳಿಗಳು ಹಾಗೂ ಅಪರೂಪದ ರುದ್ರಾಕ್ಷಿ ಹಲಸಿನ ಹಣ್ಣುಗಳು ನೇರ ಪ್ರದರ್ಶನ ಹಾಗೆ ಮಾರಾಟ ಇಲ್ಲಿದೆ.
9: ಮತ್ತೆ ನಾವು ಹೋಗೋಣ, ನಮ್ಮ ರೈತರನ್ನು ಪ್ರೋತ್ಸಾಹಿಸೋಣ. ಬನ್ನಿ, ಭಾಗವಹಿಸಿ, ಖರೀದಿಸಿ. ಎಲ್ಲರಿಗೂ ಆದರದ ಸುಸ್ವಾಗತ.
8: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
8: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
15: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
14: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
16: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in.
17: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಗ್ರೋ ಗ್ರೀನ್ ಅಸೋಸಿಯೇಷನ್ ಪರಿಸರ ಸಂರಕ್ಷಣೆ, ತೋಟಗಾರಿಕೆ ಮತ್ತು ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ತನ್ನ 10ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜೂನ್ 5ರಂದು ಇಲ್ಲಿನ ಜಯನಗರದ ನೌಕರರ ಸಭಾಭವನದಲ್ಲಿ ಬೋನ್ಸಾಯಿ, ಟೆರೇರಿಯಂ, ಕೊಕೆಡಾಮಾ ಮತ್ತು ಕಾಂಪೋಸ್ಟಿಂಗ್ ಬಗ್ಗೆ ಒಂದು ದಿನದ ವಿಶೇಷ ಕಾರ್ಯಾಗಾರಗಳ ಸರಣಿಯನ್ನು ಆಯೋಜಿಸಿದೆ. ತಮ್ಮ ಕ್ಷೇತ್ರದಲ್ಲಿ ಅಪಾರ ಅನುಭವ ಮತ್ತು ಪರಿಣಿತಿಯನ್ನು ಹೊಂದಿರುವ ತಜ್ಞರು ಭಾಗವಹಿಸಿ ಮಾರ್ಗದರ್ಶನ ನೀಡಲಿದ್ದಾರೆ. ತೋಟಗಾರಿಕೆ ಮತ್ತು ಲ್ಯಾಂಡ್ಸ್ಕೇಪಿಂಗ್ ತಜ್ಞರು, ಕೊಕೆಡಾಮಾ ಮತ್ತು ಟೆರೇರಿಯಂ ಹವ್ಯಾಸಿ ಹಾಗೂ ತರಬೇತುದಾರರಾದ ವೀಣಾ ಸತೀಶ್ ಅವರು ಅಂದು ಮಧ್ಯಾಹ್ನ 2ರಿಂದ 3 ಗಂಟೆಯವರೆಗೆ ಟೆರೇರಿಯಂ ಮತ್ತು ಕೊಕೆಡಾಮಾ ಕಾರ್ಯಾಗಾರ ನಡೆಸಿಕೊಡಲಿದ್ದಾರೆ. 25ಕ್ಕೂ ಹೆಚ್ಚು ವರ್ಷಗಳಿಂದ ಬೊನ್ಸಾಯಿ ಬೆಳೆಸುವಲ್ಲಿ ಅನುಭವ ಹೊಂದಿರುವ ಎಸ್ವಿ ಚಂದ್ರಕಲಾ ಅವರು 3ರಿಂದ 4 ಗಂಟೆಯವರೆಗೆ ಬೊನ್ಸಾಯಿ ಕಾರ್ಯಾಗಾರ ನಡೆಸಿಕೊಡುವರು. 4:30ರಿಂದ 5:30ರವರೆಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ರುದ್ರಗೌಡ ಎಫ್ ಚನ್ನಗೌಡ ಅವರು ಮನೆ ಮತ್ತು ತೋಟದ ತ್ಯಾಜ್ಯವನ್ನು ಗುಣಮಟ್ಟದ ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ವಿಧಾನಗಳ ಬಗ್ಗೆ ಪ್ರಾಯೋಗಿಕ ಮಾಹಿತಿಯ ಕಾರ್ಯಾಗಾರ ನಡೆಸಿಕೊಡಲಿದ್ದಾರೆ. ಬೊನ್ಸಾಯಿ, ಟೆರೇರಿಯಂ, ಕೊಕೆಡಾಮಾ, ಕಾಂಪೋಸ್ಟಿಂಗ್ ಕ್ಷೇತ್ರಗಳಲ್ಲಿ ಸಣ್ಣ ಪ್ರಮಾಣದ ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವವರಿಗೆ ಈ ಕಾರ್ಯಾಗಾರ ಅತ್ಯಂತ ಉಪಯುಕ್ತವಾಗಿದೆ. ಕಡಿಮೆ ಹೂಡಿಕೆಯಲ್ಲಿ ಮನೆ ಆಧಾರಿತ ಉದ್ಯಮ ಹವ್ಯಾಸವನ್ನು ಆದಾಯದ ಮೂಲವನ್ನಾಗಿ ಪರಿವರ್ತಿಸುವ ಮಾರ್ಗಗಳು ಮತ್ತು ಮಾರುಕಟ್ಟೆ ಬಗ್ಗೆ ತಿಳಿದುಕೊಳ್ಳಬಹುದು. ಈ ಎಲ್ಲಾ ಕಾರ್ಯಾಗಾರಗಳಿಗೆ ಒಟ್ಟು ಕೇವಲ 400 ರೂಪಾಯಿ ಶುಲ್ಕವಿರುತ್ತದೆ. ಆಸಕ್ತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರತ್ಯೇಕ ಕಾರ್ಯಾಗಾರಗಳಲ್ಲಿಯೂ ಭಾಗವಹಿಸಬಹುದು. 1:30ರಿಂದ 2 ಗಂಟೆಯವರೆಗೆ ಸ್ಥಳದಲ್ಲೇ ನೋಂದಣಿ ಮಾಡಿಸಿಕೊಳ್ಳಬೇಕು. ಕಾರ್ಯಾಗಾರಗಳಿಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಸ್ಥಳದಲ್ಲೇ ಖರೀದಿಸಬಹುದು ಅಥವಾ ನೋಡು ಮತ್ತು ಕಲಿ ಮಾದರಿಯಲ್ಲಿ ಕಾರ್ಯಾಗಾರದ ನಂತರವೂ ಖರೀದಿಸುವ ಅವಕಾಶ ಇರುತ್ತದೆ. ಆಸಕ್ತರು ಇದರ ಪ್ರಯೋಜನ ಪಡೆಯಬೇಕೆಂದು ಗ್ರೋ ಗ್ರೀನ್ ಅಸೋಸಿಯೇಷನ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ನಿರಂಜನಿ ರವೀಂದ್ರ ಮತ್ತು ಪದಾಧಿಕಾರಿಗಳು ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 2ರ ಘಟಕ 5ರ ವ್ಯಾಪ್ತಿಯ ಬಿಎಚ್ ರಸ್ತೆಯಲ್ಲಿ ತುರ್ತು ಕಾಮಗಾರಿ ಹಮ್ಮಿಕೊಂಡಿದ್ದು ಜೂನ್ 3ರಂದು ಬೆಳಗ್ಗೆ 6 ಗಂಟೆಯಿಂದ 10ರವರೆಗೆ ಭಾರತಿ ಕಾಲನಿ, ಪಂಚವಟಿ ಕಾಲನಿ, ಬಿಎಚ್ ರಸ್ತೆ, ಎನ್ಟಿ ರಸ್ತೆ, ಜೆಸಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟಿ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರದಿಂದ 2026 ಸಾಲಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಗಾಗಿ 5-18 ವರ್ಷದೊಳಗಿನ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಧೈರ್ಯ ಮತ್ತು ಸಾಹಸದಿಂದ ಇತರರನ್ನು ರಕ್ಷಿಸಿದ ಕ್ರೀಡೆ, ಸಮಾಜ ಸೇವೆ, ತಂತ್ರಜ್ಞಾನ, ಪರಿಸರ ಸಂರಕ್ಷಣೆ, ಕಲೆ, ಸಂಸ್ಕೃತಿ ಮತ್ತು ನೂತನ ಆವಿಷ್ಕಾರಗಳನ್ನು ಮಾಡಿದ ಎಲ್ಲಾ ಮಕ್ಕಳು ಇಲಾಖೆಯ ವೆಬ್ಸೈಟ್ https://awards.gov.in ಮೂಲಕ ಜುಲೈ 31 ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಆರ್ ಮಂಜುನಾಥ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಸರ್ಕಾರಿ ವೀಕ್ಷಣಾಲಯ ಕಟ್ಟಡ, 100 ರಸ್ತೆ, ಆಲ್ಕೊಳ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818229507. ಈ ನಂಬರಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ದರ ಒದಗಿಸಿಕೊಡುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕಾರ ಸಹಕಾರ ಸಂಘದಿಂದ ಜೂನ್ 5, 6, 7 ಮೂರು ದಿನಗಳ ಕಾಲ ಎಪಿಎಂಸಿ ಪ್ರಾಂಗಣ ವಿನೋಬನಗರದ 100 ರಸ್ತೆಗೆ ಅಭಿಮುಖವಾಗಿ ವಿವಿಧ ಬಗೆಯ ಮಾವು ಮತ್ತು ಹಲಸಿನ ಮೇಳವನ್ನು ಆಯೋಜಿಸಲಾಗಿದೆ. ಜೂನ್ 5 ಬೆಳಗ್ಗೆ 10:30 ಮೇಳದ ಉದ್ಘಾಟನೆ ನಡೆಯಲಿದೆ ಎಂದು ಜಿಲ್ಲಾ ಹಾಪ್ ಕಾಮರ್ಸ್ ಅಧ್ಯಕ್ಷ ಆರ್ ವಿಜಯ್ ಕುಮಾರ್ ತಿಳಿಸಿರುತ್ತಾರೆ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಹಾಪ್ ಕಾಮರ್ಸ್ ತೋಟಗಾರಿಕೆ ಇಲಾಖೆಯ ಅಂಗಸಂಸ್ಥೆಯಾಗಿದ್ದು ಬೆಳೆಗಾರರಿಂದ ಬಳಕೆದಾರರಿಗೆ ಕಾರ್ಯಕ್ರಮದಡಿ ಕಾರ್ಯನಿರ್ವಹಿಸುತ್ತಿದೆ. ಸದಸ್ಯರ ತೋಟಗಾರಿಕಾ ಉತ್ಪನ್ನಗಳನ್ನು ಲಾಭದಾಯಕ ಬೆಲೆಗೆ ಮಾರಾಟ ಮಾಡಲು ಉತ್ಪನ್ನಗಳ ಸಂಗ್ರಹಣೆ ಮಾಡುವುದಲ್ಲದೆ ಗ್ರಾಹಕರಿಗೆ ನೇರ ಮಾರಾಟ ಮಾಡುವುದರ ಉದ್ದೇಶದೊಂದಿಗೆ ಜಿಲ್ಲೆಯ ಮತ್ತು ಅಂತರ್ಜಿಲ್ಲೆಯ ರೈತರಿಗೆ ಋತುಮಾನಕ್ಕನುಗುಣವಾಗಿ ಬೆಳೆಯುವ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ದರ ಒದಗಿಸಿಕೊಡುವ ಕಾರ್ಯಕ್ರಮದ ಅಡಿಯಲ್ಲಿ ಈ ಮಾವು ಹಲಸು ಮೇಳವನ್ನು ಆಯೋಜಿಸಲಾಗಿದೆ ಎಂದರು. ಈ ಮೇಳಕ್ಕೆ ಕರ್ನಾಟಕ ರಾಜ್ಯ ಸಹಕಾರಿ ತೋಟಗಾರಿಕಾ ಮಾರಾಟ ಮಹಾಮಂಡಳಿ ನಿಗಮ ಮತ್ತು ಮಾವು ಹಲಸಿನ ಬೆಳೆಗಾರರ ಸಹಕಾರ ಸಂಘ ರಾಮನಗರ ಇವರ ಸಹಯೋಗವಿದೆ. ಈ ಮೇಳದಲ್ಲಿ ಆಲ್ಪನೋಸ್, ಮಲಗೋವಾ, ಮಲ್ಲಿಕಾ, ಕೇಸರ್, ಸಕ್ರೆಗುತ್ತಿ, ಕಾಲಪೋಡು, ರಸಪುರಿ ಮೊದಲಾದ ಪ್ರಮುಖ ತಳಿಗಳ ಹಣ್ಣುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗುವುದು. ಇದರ ಸದುಪಯೋಗವನ್ನು ಹಣ್ಣು ಬೆಳೆಗಾರರು, ರೈತ ಬಾಂಧವರು ಮತ್ತು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅವರು ಕೋರಿದರು. ಶಿವಮೊಗ್ಗದ ಮೆಗನ್ ಜಿಲ್ಲಾಸ್ಪತ್ರೆ ಮತ್ತು ಸಿಮ್ಸ್ಗಳನ್ನು ಹಾಪ್ ಕಾಮರ್ಸ್ನಿಂದಲೇ ಹಣ್ಣು ಪೂರೈಕೆ ಮಾಡಬೇಕೆಂದಿದ್ದರೂ ರಾಜ್ಯ ಮಟ್ಟದಲ್ಲಿಯೇ ಈ ಕುರಿತು ಟೆಂಡರ್ ಪ್ರಕ್ರಿಯೆ ನಡೆಯುವುದರಿಂದ ನಮಗೆ ಅವಕಾಶ ಸಿಗುತ್ತಿಲ್ಲ. ಈ ಕುರಿತು ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಅಲ್ಲದೆ ರಾಜ್ಯಾದ್ಯಂತ ಹಾಪ್ ಕಾಮರ್ಸ್ ಮೂಲಕವೇ ಹಣ್ಣುಗಳ ಸರಬರಾಜು ಮಾಡಲು ಅವಕಾಶ ನೀಡಬೇಕು ಎಂದು ಸರ್ಕಾರವನ್ನು ಕೇಳಿಕೊಳ್ಳಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಶರತ್ ಮರಿಯಪ್ಪ, ಉಂಬ್ಳೆಬೈಲು ಮೋಹನ್, ಕಾಂತರಾಜ್, ಸಿದ್ದರಾಜು, ನಾರಾಯಣಪ್ಪ, ಅಧಿಕಾರಿಗಳಾದ ಕಾಟ್ರಾಜ್, ಅಕ್ಷಯ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ತಾಲೂಕಿನ ಕೂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭದ್ರಾಪುರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಶಾಲಾ ಪ್ರಾರಂಭೋತ್ಸವ ಹಾಗೂ ಶಿಕ್ಷಕ ಪೋಷಕರ ಮಹಾಸಭೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮದ ಮುಖಂಡ ಹನುಮಂತಪ್ಪ, ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನು ದಾಖಲಿಸಲು ಪೋಷಕರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಬೇಕಾಗುತ್ತದೆ. ಪುಸ್ತಕಗಳು, ಸಮವಸ್ತ್ರ, ವಾಹನ ಶುಲ್ಕ, ಮಧ್ಯಾಹ್ನದ ಊಟ ಶುಲ್ಕ ಸೇರಿದಂತೆ ವಿವಿಧ ರೀತಿಯ ಖರ್ಚುಗಳು ಪೋಷಕರ ಮೇಲೆ ಹೆಚ್ಚುವರಿ ಹೊರೆ ಉಂಟು ಮಾಡುತ್ತವೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಪಠ್ಯಪುಸ್ತಕಗಳು, ಸಮವಸ್ತ್ರ, ಶೂ, ಸಾಕ್ಸ್ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಸಂಪೂರ್ಣ ಉಚಿತವಾಗಿ ನೀಡಲಾಗುತ್ತಿದೆ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಈ ಶೈಕ್ಷಣಿಕ ವರ್ಷದಿಂದ ದ್ವಿಭಾಷಾ ತರಗತಿಗಳನ್ನು ಆರಂಭಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಮತ್ತಷ್ಟು ವೃದ್ಧಿಯಾಗಲಿದೆ. ಪೋಷಕರು ಸರ್ಕಾರಿ ಶಾಲೆಗಳ ಮೇಲಿನ ವಿಶ್ವಾಸವನ್ನು ಹೆಚ್ಚಿಸಿಕೊಂಡು ತಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಿಸಬೇಕು ಎಂದು ಅವರು ಮನವಿ ಮಾಡಿದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಬಿಆರ್ ವಾಗೀಶ್ ಮಾತನಾಡಿ, ಶಾಲೆಯ ಮುಖ್ಯ ಶಿಕ್ಷಕರ ಶ್ರಮ ಮತ್ತು ಶಿಕ್ಷಕರ ಸಹಕಾರದಿಂದ ಶಾಲೆಯು ಸುಂದರವಾಗಿ

ಪೋಷಕರ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದರು. ಮಕ್ಕಳು ಪ್ರತಿದಿನ ಶಾಲೆಗೆ ನಿಯಮಿತವಾಗಿ ಹಾಜರಾಗಬೇಕು. ಪೋಷಕರು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕುರಿತು ಗಮನ ಹರಿಸಬೇಕು. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ಮಕ್ಕಳ ಓದು ಬರಹ ಚಟುವಟಿಕೆಗಳಿಗೆ ಸಮಯ ಮೀಸಲಿಟ್ಟು ಮಾರ್ಗದರ್ಶನ ನೀಡಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕಗಳನ್ನು ವಿತರಿಸಲಾಯಿತು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಬಿಎಸ್ ಹರೀಶ್ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಸದಸ್ಯರಾದ ಸಿದ್ದಪ್ಪ, ಪ್ರಭಾಕರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ, ಸದಸ್ಯ ಬಿಕೆ ಕುಮಾರ್, ಗ್ರಾಮದ ಹಿರಿಯರಾದ ಕರಿಯಪ್ಪ ಹಲವರಿದ್ದರು. ಶಿಕ್ಷಕ ಕೃಷ್ಣಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿನುತಾ ಪ್ರಾರ್ಥಿಸಿದರು. ವನಿತಾ ಸ್ವಾಗತಿಸಿದರು. ದೀಪಾ ಕಾರ್ಯಕ್ರಮ ನಿರೂಪಿಸಿ ವಂದನಾರ್ಪಣೆ ಸಲ್ಲಿಸಿದರು. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸಂಜೆ ಟೈಮ್ನಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನ್ ಗೊತ್ತಾ, ನಮ್ಮ ಊರು ನಮ್ಮ ಹೆಮ್ಮೆ ಅಲ್ವಾ? ಹಾಗಾದ್ರೆ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವ ಮತ್ತು ಧೂಮಪಾನ ಮಾಡುವ ಬಗ್ಗೆ ಇರುವ ಕಟ್ಟುನಿಟ್ಟಿನ ನಿಯಮಗಳ ಬಗ್ಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕಾನೂನು ಚೌಕಟ್ಟು ಮತ್ತು ದಂಡ. ಅಂದ್ರೆ ನಮ್ಮ ಭಾರತದಲ್ಲಿ ಕಸ ವಿಲೇವಾರಿಗೆ ಸಂಬಂಧಿಸಿದಂತೆ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು ಜಾರಿಯಲ್ಲಿದೆ. ಇದರ ಒಂದು ಅಡಿಯಲ್ಲಿ ಸ್ಥಳೀಯ ಉಪವಿಧಿಗಳು, ಅಂದ್ರೆ ಪ್ರತಿಯೊಂದು ಮಹಾನಗರ ಪಾಲಿಕೆ ಅಥವಾ ನಗರಸಭೆಗಳು ತನ್ನದೇ ಆದ ದಂಡದ ಪ್ರಮಾಣವನ್ನ ನಿಗದಿಪಡಿಸಿರುತ್ತೆ. ಸ್ನೇಹಿತರೆ, ಉದಾಹರಣೆಗೆ ರಸ್ತೆಯಲ್ಲಿ ಕಸ ಎಸೆದ್ರೆ ಅಥವಾ ಉಗುಳಿದರೆ ಸ್ಥಳದಲ್ಲೇ ದಂಡ ಹಾಕುವ ಅಧಿಕಾರ ಆರೋಗ್ಯ ನಿರೀಕ್ಷಕರಿಗೆ ಇರುತ್ತೆ. ಹಾಗೆ ಬೃಹತ್ ತ್ಯಾಜ್ಯ ಉತ್ಪಾದಕರು, ಕಲ್ಯಾಣ ಮಂಟಪಗಳು, ಹೋಟೆಲ್ಗಳು ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಕಸವನ್ನ ಸರಿಯಾಗಿ ವಿಂಗಡಿಸದಿದ್ದರೆ ಸಾವಿರಾರು ರೂಪಾಯಿ ದಂಡ ಮತ್ತು ಪರವಾನಗಿ ರದ್ದತಿಯಂತಹ ಕ್ರಮಗಳನ್ನ ಎದುರಿಸಬೇಕಾಗುತ್ತೆ. ಹಾಗೆ ಪ್ರಮುಖ ಉದಾಹರಣೆಗಳು ಏನಪ್ಪಾ ಅಂತಂದ್ರೆ, ಸಾರ್ವಜನಿಕ ಕಸದ ಸಮಸ್ಯೆಯನ್ನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಸ್ನೇಹಿತರೆ, ಉದಾಹರಣೆಗೆ ಪ್ರವಾಸಿ ತಾಣಗಳಲ್ಲಿ ನಾವು ಯಾವುದೋ ಸುಂದರವಾದ ಗಿರಿಧಾಮನೋ ಅಥವಾ ನದಿಯ ದಡಕ್ಕೆ ಹೋಗ್ತೀವಿ. ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ಗಳು ಮತ್ತು ಚಿಪ್ಸ್ ಪ್ಯಾಕೆಟ್ಗಳನ್ನ ಎಸೆದು ಬರ್ತಾ ಇರ್ತಾರೆ. ಇದರಿಂದ ಅಲ್ಲಿನ ಮಣ್ಣಿನ ಫಲವತ್ತತೆ ಕೆಡುವುದಲ್ಲದೆ ವನ್ಯಜೀವಿಗಳು ಅದನ್ನು ಆಹಾರ ಅಂತ ಹೇಳಿ ಸೇವಿಸಿ ಸಾವನ್ನಪ್ತವೆ. ಇನ್ನ ವೆಹಿಕಲ್ ಡ್ರೈವ್ ಮಾಡುವಾಗ, ಬಸ್ ಅಥವಾ ಕಾರ್ನಲ್ಲಿ ಹೋಗುವಾಗ ಕಿಟಕಿಯಿಂದ ಕಸದ ಕವರ್ಗಳನ್ನ ಎಸೆಯೋದು ಸಾಮಾನ್ಯವಾಗಿದೆ. ಇದು ರಸ್ತೆಯ ಚರಂಡಿಗಳನ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ಮಳೆಗಾಲದಲ್ಲಿ ರಸ್ತೆಗಳ ಮೇಲೆ ನೀರು ನಿಂತು ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಹಾಗೆ ಸ್ನೇಹಿತರೆ, ಹಬ್ಬ ಅಥವಾ ಸಮಾರಂಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಸಾರ್ವಜನಿಕರು ಗಣೇಶೋತ್ಸವ ಅಥವಾ ಜಾತ್ರೆಗಳ ನಂತರ ಪ್ಲಾಸ್ಟಿಕ್ ಪ್ಲೇಟ್ಗಳು ಮತ್ತು ಪೇಪರ್ ಕಪ್ಗಳನ್ನ ಯೂಸ್ ಮಾಡಿ ಅಲ್ಲೇ ಹಾಕಿರ್ತಾರೆ, ರಾಶಿ ರಾಶಿ ಬಿದ್ದಿರುತ್ತೆ. ಇವುಗಳನ್ನ ಸರಿಯಾಗಿ ವಿಲೇವಾರಿ ಮಾಡದಿದ್ರೆ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಕಾರಣವಾಗುತ್ತೆ. ಸೊ ಹಾಗಾಗಿ ಕಸ ಹಾಕೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆನೂ ಕೂಡ ಹೇಳ್ತೀನಿ ಕೇಳಿ. ಕಸ ಕೊಳೆತಾಗ ಮೀಥೇನ್ ಅನಿಲ ಬಿಡುಗಡೆಯಾಗಿ ವಾಯುಮಾಲಿನ್ಯ ಆಗುತ್ತೆ. ಕಸದ ರಾಶಿಯಿಂದ ವಿಷಕಾರಿ ದ್ರವ ಭೂಮಿಯೊಳಗೆ ಇಳಿದು ಅಂತರ್ಜಲವನ್ನು ಕಲುಷಿತಗೊಳಿಸುತ್ತೆ. ಇನ್ನ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹೇಗೆ ಅಂತೀರಾ? ರಸ್ತೆ ಬದಿ ಕಸ ಹಾಕೋದ್ರಿಂದ ಈ ನೊಣಗಳು, ಸೊಳ್ಳೆಗಳು ಮತ್ತು ಇಲಿಗಳು ಸಂತಾನೋತ್ಪತ್ತಿ ಕೇಂದ್ರವಾಗ್ಬಿಡುತ್ತೆ. ಇದ್ರಿಂದ ಪ್ಲೇಗ್ ಅಂತೆ, ಡೆಂಗ್ಯೂ ಅಂತೆ, ಮಲೇರಿಯಾ ಅಂತೆ ಇಂತಹ ರೋಗಗಳು ಹರಡ್ತಾ ಹೋಗುತ್ತೆ. ಇನ್ನ ನಗರದ ಸೌಂದರ್ಯ, ಪ್ರವಾಸಿಗರನ್ನು ಆಕರ್ಷಿಸುವ ನಗರಗಳ ಸೌಂದರ್ಯವೂ ಕೂಡ ಕಸದಿಂದಾಗಿ ಹಾಳಾಗ್ತಾ ಇದೆ. ಇದು ಆರ್ಥಿಕವಾಗಿಯೂ ನಷ್ಟ ಉಂಟು ಮಾಡುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗಿದ್ರೆ ನಾವೇನ್ ಮಾಡಬಹುದು ಶ್ವೇತಾ ಅಂತ ನೀವು ಕೇಳೋದಾದ್ರೆ, ಎಸ್, ಮೊದಲನೇದಾಗಿ ಮೂಲದಲ್ಲೇ ವಿಂಗಡಣೆ ಆಗ್ಬೇಕು. ಮನೆಯಲ್ಲೇ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಪಾಲಿಕೆಯ ಕಸದ ಗಾಡಿಗೆ ನೀಡಬೇಕಾಗತ್ತೆ ಸ್ನೇಹಿತರೆ. ನಂತರ ಹೊರಗಡೆ ಹೋದಾಗ ಸಣ್ಣ ಕಸ ಹಾಕೋದಕ್ಕೆ ನಿಮ್ ಹತ್ರ ಒಂದು ಸಣ್ಣ ಕವರ್, ಅದು ಯಾವ ಕವರ್ ಅಂದ್ರೆ ಈಕೋ ಫ್ರೆಂಡ್ಲಿ ಕವರ್ ಅನ್ನ ಯೂಸ್ ಮಾಡಿ. ಕಸದ ಬುಟ್ಟಿ ಸಿಕ್ಕಾಗ ಮಾತ್ರ ಅಲ್ಲಿ ಹಾಕಿ ಅಂತಾನೆ ಹೇಳ್ಬೋದು. ಹಾಗೆ ಕಸ ಮುಕ್ತ ವಲಯ, ಜೀರೋ ವೇಸ್ಟ್ ಝೋನ್ ಅಂತ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ಜನರು ಕಸ ಹಾಕುವ ಜಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಅಥವಾ ರಂಗೋಲಿ ಹಾಕುವ ಮೂಲಕ ಆ ಜಾಗವನ್ನ ಸುಂದರಗೊಳಿಸಿ, ಜನರು ಕಸ ಹಾಕದಂತೆ ಪ್ರೇರೇಪಿಸಬಹುದು ಸ್ನೇಹಿತರೆ. ಸೊ ನೆನ್ಪಿಡಿ, ಸ್ವಚ್ಛತೆ ಅನ್ನೋದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಂಸ್ಕಾರ. ನಮ್ಮ ಊರು ಕಸ ಮುಕ್ತವಾದರೆ ಮಾತ್ರ ನಾವು ರೋಗ ಮುಕ್ತರಾಗಲು ಸಾಧ್ಯ. ಏನ್ ಹೇಳ್ತೀರಾ? ಸರಿ ತಾನೆ. ಹಾಗಿದ್ಮೇಲೆ ಇನ್ನ ಮುಂದಿನ ಭಾಗದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾನು ಕಸದ ಬಗ್ಗೆ ಮಾತನಾಡ್ತಾ ಇದ್ದೆ. ಈಗ ಮತ್ತೊಂದು ಕಟು ಸತ್ಯದ ಬಗ್ಗೆ ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ಅದೇ ಪಬ್ಲಿಕ್ ಸ್ಮೋಕಿಂಗ್. ಸ್ನೇಹಿತರೆ, ಸಿಗರೆಟ್ ಸೇದೋರು ಅನ್ಕೊಳ್ತಾ ಇರ್ತಾರೆ ಇದು ನನ್ನ ಹಣ, ನನ್ನ ಇಷ್ಟ, ನನ್ನ ಲಂಗ್ಸು ಅಂತ. ಆದ್ರೆ ಬಾಸ್, ಕೇಳಿ, ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಸೇದೋ ಸಿಗರೇಟಿನ ಹೊಗೆ ಕೇವಲ ನಿಮ್ಮ ಶ್ವಾಸಕೋಶಕ್ಕೆ ಮಾತ್ರವಲ್ಲ, ನಿಮ್ಮ ಪಕ್ಕದಲ್ಲಿ ನಿಂತಿರೋ ಮುಗ್ಧ ಜೀವಿಗಳಿಗೂ ಅಪಾಯಕಾರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತೀನಿ, ಕೇಳಿ. ಮೊದಲನೇದಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತಾರೆ, ಇದು ಅತಿ ದೊಡ್ಡ ಅಪಾಯ ಅಂತಾನೆ ಹೇಳ್ಬೋದು. ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಧೂಮಪಾನ ಮಾಡಿದಾಗ ಆ ಹೊಗೆಯನ್ನು ನಿಮ್ಮ ಸುತ್ತಮುತ್ತಲಿರುವವರು ಅನಿವಾರ್ಯವಾಗಿ ಅವರು ಕೂಡ ಸೇವಿಸಬೇಕಾಗುತ್ತೆ. ಇದನ್ನೇ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನೀವು ಬಸ್ ಸ್ಟ್ಯಾಂಡ್ನಲ್ಲಿ ಸಿಗರೇಟ್ ಸೇದ್ತಾ ನಿಂತ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಪಕ್ಕದಲ್ಲೇ ಒಬ್ಬ ಗರ್ಭಿಣಿ ಮಹಿಳೆ ಅಥವಾ ಚಿಕ್ಕ ಮಗು ಇರಬಹುದು, ಅಲ್ಲಿ ನಿಂತ್ಕೊಂಡಿರ್ತಾರೆ. ನೀವು ಬಿಡುವ ಹೊಗೆ ಅವರ ಶ್ವಾಸಕೋಶಕ್ಕೆ ಸೇರಿ ಆ ಮಗುವಿಗೆ ಅಸ್ತಮನೋ ಅಥವಾ ನ್ಯುಮೋನಿಯಾದಂತಹ ಕಾಯಿಲೆ ಬರೋದಕ್ಕೆ ಕಾರಣವಾಗಬಹುದು. ಅಂದ್ರೆ ತಪ್ಪು ಮಾಡದವರಿಗೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಸಿಗರೇಟ್ ಸೇರೋದ್ರಿಂದ ಪರಿಸರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅಂದ್ರೆ ಸಿಗರೇಟ್ ಹೊಗೆಯಷ್ಟೇ ಅಲ್ಲ, ಅದರ ತುಂಡುಗಳು ಕೂಡ ದೊಡ್ಡ ಶತ್ರುಗಳು ಅಂತಾನೆ ಹೇಳಬಹುದು. ಫಾರ್ ಎಕ್ಸಾಂಪಲ್, ರಸ್ತೆ ಪಕ್ಕದಲ್ಲಿ ಸಿಗರೇಟ್ ಸೇದಿ ಆ ತುಂಡನ್ನ ಅಲ್ಲೇ ಎಸೆದು ಹೋಗ್ತಾರೆ. ಈ ತುಂಡುಗಳು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರುತ್ತೆ. ಇವು ಮಣ್ಣಿನಲ್ಲಿ ಕರಗೋದಕ್ಕೆ 10-12 ವರ್ಷ ಬೇಕಾಗುತ್ತೆ. ಇವು ಚರಂಡಿಗಳಲ್ಲಿ ಸಿಕ್ಕಾಕೊಂಡಾಗ ನೀರು ನಿಲ್ಲುವಂತೆ ಮಾಡುತ್ತೆ ಮತ್ತು ಪ್ರಾಣಿ ಪಕ್ಷಿಗಳು ಇವುಗಳನ್ನ ತಿಂದು ಸಾಯುವ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತೇನೆ. ನಂತರ ಬೆಂಕಿ ಅವಘಡಗಳ ಭೀತಿ. ಅರ್ಧ ಉರಿತಾ ಇರೋ ಸಿಗರೇಟ್ ತುಂಡುಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗ್ತಾ ಇರ್ತಾರೆ. ಸೊ ಅಂತವರಿಗೆ ಈ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಣಗಿದ ಹುಲ್ಲು ಇರುವ ಪಾರ್ಕ್ ಅಥವಾ ಕಸದ ರಾಶಿ ಮೇಲೆ ಉರಿಯುವ ಸಿಗರೇಟ್ ಅನ್ನ ಎಸೆದ್ರೆ ಅದು ಕ್ಷಣಾರ್ಧದಲ್ಲಿ ದೊಡ್ಡ ಬೆಂಕಿಯಾಗಿ ಹರಡಬಹುದು. ಎಷ್ಟೋ ಬಾರಿ ಪೆಟ್ರೋಲ್ ಬಂಕ್ ಹತ್ರ ಅಥವಾ ಜನನಿ ಬಿಡ ಪ್ರದೇಶಗಳಲ್ಲಿ ಇಂತಹ ಸಣ್ಣ ನಿರ್ಲಕ್ಷ್ಯದಿಂದ ದೊಡ್ಡ ಆಸ್ತಿ ಪಾಸ್ತಿ ಹಾನಿಗೆ ಕಾರಣವಾಗಿರುವುದನ್ನ ನೀವು ನೋಡೇ ಇರ್ತೀರಾ. ಹಾಗಾಗಿ ದಯವಿಟ್ಟು ನೀವು ಸಿಗರೇಟ್ ಸೇರುವ ಜಾಗ ಎಂತಹದ್ದು ಅಂತ ನೋಡಿ ಆಮೇಲೆ ಸಿಗರೇಟ್ ಅನ್ನ ಸೇರೋದು ಬಿಡೋದು ನಿಮ್ಮಿಷ್ಟ ಅಂತಾನೆ ಹೇಳಬಹುದು. ಇನ್ನ ನಾಲ್ಕನೇದಾಗಿ, ಯುವ ಪೀಳಿಗೆಯ ಮೇಲೆ ಕೆಟ್ಟ ಪ್ರಭಾವ ಅಂತೂ ಆಗ್ತಾ ಇದೆ. ಒಂದು ಪಾರ್ಕ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ದೊಡ್ಡವರು ಸ್ಟೈಲಿಶ್ ಆಗಿ ಧೂಮಪಾನ ಮಾಡೋದನ್ನ ಮಕ್ಕಳು ನೋಡಿದಾಗ ಅದೊಂದು ಕೂಲ್ ಆಗಿರುವ ಕೆಲಸ ಅಂತ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ಅವರ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಇನ್ನ ಕಾನೂನು ಮತ್ತು ಜಬರ್ದಸ್ತ್ ದಂಡ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಭಾರತದಲ್ಲಿ ಕೋಪ್ಟಾ ಅಂದ್ರೆ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಕಾಯ್ದೆಯು ಬಹಳ ಸ್ಟ್ರಿಕ್ಟ್ ಆಗಿದೆ ಅಂತಾನೆ ಹೇಳಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದ್ರೆ 200 ರೂಪಾಯಿವರೆಗೆ ಸ್ಥಳದಲ್ಲೇ ದಂಡ ವಿಧಿಸಲಾಗುತ್ತೆ. ಹೋಟೆಲ್ ಅಥವಾ ಕಚೇರಿಗಳಲ್ಲಿ ಧೂಮಪಾನ ನಿಷೇಧಿತ ಪ್ರದೇಶದ ಬೋರ್ಡ್ ಹಾಕದಿದ್ದರೆ ಆ ಮಾಲೀಕರಿಗೂ ಕೂಡ ದಂಡ ಬೀಳುತ್ತೆ. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಸಿಗರೇಟ್ ಪ್ಯಾಕೆಟ್ ಮೇಲೆ ಧೂಮಪಾನ ಮಾರಕ ಅಂತ ಬರ್ದಿರ್ತಾರೆ, ಆದ್ರೂ ಜನರು ಸೇತಾ ಇರ್ತಾರೆ. ಅದು ಅವರ ವೈಯಕ್ತಿಕ ನಿರ್ಧಾರ ಇರಬಹುದು. ಆದ್ರೆ ಸ್ನೇಹಿತರೆ, ಸಾರ್ವಜನಿಕವಾಗಿ ಸೇದಿದಾಗ ಅದು 100+ ಜನರ ಆರೋಗ್ಯದ ಪ್ರಶ್ನೆಯಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಒಂದು ಸಣ್ಣ ಸುಖಕ್ಕಾಗಿ ಇನ್ನೊಬ್ಬರ ಉಸಿರನ್ನ ನಾವು ಕಸಿದುಕೊಳ್ಬಾರ್ದು ಅಲ್ವಾ. ನಿಮ್ಮ ಸುತ್ತಮುತ್ತ ಯಾರಾದರೂ ಹೀಗೆ ಮಾಡ್ತಾ ಇದ್ರೆ ಪ್ರೀತಿಯಿಂದ ಅವರಿಗೆ ತಿಳಿಸಿ ಹೇಳಿ ಅಥವಾ ಕಾನೂನಿನ ನೆರವು ಪಡೆಯಿರಿ ಅಂತ ಹೇಳ್ತಾ, ನಮ್ಮ ಊರು ನಮ್ಮ ಗಾಳಿ ಇದು ಶುದ್ಧವಾಗಿರ್ಲಿ, ಸದ್ಯಕ್ಕೆ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಸೂಪರ್ ಆಗಿರುವಂತಹ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇಲ್ಲಿವರೆಗೂ ಕಸ ಹಾಕೋದು ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಕೇಳಿದ್ರಿ. ಆದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ. ಯಾರೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ನಮಗೇನಾದ್ರೂ ತೊಂದರೆ ಆಗುತ್ತಾ, ಅಥವಾ ಕಂಪ್ಲೇಂಟ್ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವರಿಗೆ ಒಂದಿಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾ ಇರತ್ತೆ. ಸೊ ಇವತ್ತು ಈ ಗೊಂದಲಗಳನ್ನ ಕ್ಲಿಯರ್ ಮಾಡೋಣ. ಹಾಗಾದ್ರೆ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವರ ಮೇಲೆ ಅಥವಾ ಧೂಮಪಾನ ಮಾಡುವರ ಮೇಲೆ ಹೇಗೆ ದೂರು ನೀಡೋದು ಅಂತ ಹೇಳೋದಾದ್ರೆ, ಎಸ್ ನೋಡಿ ಸ್ನೇಹಿತರೆ, ದೂರು ನೀಡೋದಕ್ಕೆ ಈಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು ಅಂತ ಇಲ್ಲ. ನಿಮ್ಮ ಕೈಯಲ್ಲಿರೋ ಫೋನ್ನಲ್ಲೇ ಕೆಲಸ ಮುಗಿಸ್ಬೋದು. ಹೇಗೆ ಶ್ವೇತಾ ಅಂತ ಹೇಳ್ತೀರಾ? ಎಸ್, ನಗರ ಪಾಲಿಕೆ ಆಪ್ಗಳು ಅಂದ್ರೆ ಸಿವಿಕ್ ಆಪ್ಸ್ ಅಂತ ಇರುತ್ತೆ ಈಗಿನ ಬಹುತೇಕ ನಗರಗಳಲ್ಲಿ. ಉದಾಹರಣೆಗೆ ಬೆಂಗಳೂರಿನಲ್ಲೇ ತಗೊಳ್ಳಿ, ಸಹಾಯ ಆಪ್ ಅಂತ ಇದೆ. ಕಸ ವಿಲೇವಾರಿ ಬಗ್ಗೆ ದೂರು ನೀಡೋದಕ್ಕೆ ಆಪ್ಗಳಿರುತ್ತೆ. ಕಸ ಬಿದ್ದಿರೋ ಜಾಗದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು. ಹಾಗೇನೆ ಸಾರ್ವಜನಿಕವಾಗಿ ಧೂಮಪಾನ ಮಾಡ್ತಾ ಇದ್ರೆ ಅಥವಾ ಕಿರುಕುಳ ನೀಡ್ತಾ ಇದ್ರೆ ನೀವು ನೋಡ್ತಾ ಸುಮ್ನಿರ್ಬೇಕಾಗಿಲ್ಲ ಸ್ನೇಹಿತರೆ. ತಕ್ಷಣ ತುರ್ತು ಸಹಾಯವಾಣಿ 112 ಈ ನಂಬರ್ಗೆ ಕರೆ ಮಾಡಿ ದೂರನ್ನ ನೀಡಬಹುದು. ನಂತರ ಈಗಿನ ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ನೀವು ಫೋಟೋ ಅಥವಾ ವಿಡಿಯೋ ಸಮೇತ ಸಂಬಂಧಪಟ್ಟ ಇಲಾಖೆಯನ್ನ ಟ್ಯಾಗ್ ಮಾಡಿ ದೂರನ್ನ ನೀಡಬಹುದು. ನಂತರ ನಿಮ್ಮ ಏರಿಯಾದ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ವಾರ್ಡ್ ಆಫೀಸರ್ ಅವರಿಗೆ ನೇರವಾಗಿ ಮಾಹಿತಿ ನೀಡಬಹುದು. ಸೊ ಹಾಗೆ ಎರಡನೇದಾಗಿ, ದೂರು ನೀಡೋದ್ರಿಂದ ನಮಗೇನಾದ್ರೂ ಅಪಾಯವಿದೆಯಾ ಅಂದ್ರೆ ಸೇಫ್ಟಿ ಮತ್ತೆ ಪ್ರೈವಸಿ ಬಗ್ಗೆ ನಿಮ್ಮ ಪ್ರಶ್ನೆ ಆಗಿದ್ದಲ್ಲಿ ಅದಕ್ಕೆ ಉತ್ತರವನ್ನ ಹೇಳ್ತೀನಿ ಕೇಳಿ. ಎಸ್, ನೀವು ದೂರು ನೀಡಿದಾಗ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡಲಾಗುತ್ತೆ. ದೂರುದಾರರು ಯಾರು ಅಂತ ಮಾಹಿತಿ ಆರೋಪಿಗೆ ತಿಳಿಸೋದಿಲ್ಲ. ಹಾಗೆ ಇನ್ನ ಕಾನೂನಿನ ರಕ್ಷಣೆ ಹೇಗಿರುತ್ತೆ ಅಂತಂದ್ರೆ, ನೀವು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರನ್ನ ಕೊಟ್ಟಿರ್ತೀರಿ. ಆದ್ದರಿಂದ ಕಾನೂನು ನಿಮ್ಮ ಪರವಾಗಿ ಇರುತ್ತೆ. ಹಾಗೆ ಇನ್ನ ಅನಾಮಧೇಯ ದೂರು, ಸುಮಾರು ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಹೆಸರನ್ನು ಬಹಿರಂಗಪಡಿಸದನೆಯೇ ದೂರು ನೀಡುವ ಅವಕಾಶ ಇರುತ್ತೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಅಂದ್ಕೊಳ್ಳಿ, ನಿಮ್ಮ ಮನೆ ಪಕ್ಕದ ಪಾರ್ಕ್ನಲ್ಲಿ ಪ್ರತಿದಿನ ಕೆಲವರು ಗುಂಪು ಸೇರಿ ಧೂಮಪಾನ ಮಾಡ್ತಾರೆ ಅಥವಾ ಅಲ್ಲೇ ಪ್ಲಾಸ್ಟಿಕ್ ಎಸೆದು ಹೋಗ್ತಾರೆ ಅಂತ. ಸೊ ನೀವು ಅವರಿಗೆ ನೇರವಾಗಿ ಹೇಳೋದಕ್ಕೆ ಹೋದ್ರೆ ಗಲಾಟೆ ಆಗಬಹುದು. ಆಗ ನೀವೇನ್ ಮಾಡ್ಬೇಕು ಅಂತ ನಾನೀಗ ಹೇಳ್ತೀನಿ. ಸುಮ್ನೆ ಒಂದು ಫೋಟೋ ತೆಗೆದು ಪಾಲಿಕೆಯ ಆಪ್ ಅಥವಾ ಪೊಲೀಸರ ಟ್ವಿಟರ್ ಹ್ಯಾಂಡಲ್ಗೆ ಟ್ಯಾಗ್ ಮಾಡಿ. ಸೊ ಆಗ ಅಧಿಕಾರಿಗಳು ಬಂದು ಅವರಿಗೆ ದಂಡ ವಿಧಿಸ್ತಾರೆ. ಅಲ್ಲಿ ನಿಮ್ಮ ಹೆಸರು ಎಲ್ಲೂ ಬರೋದಿಲ್ಲ, ಆದರೆ ಪಾರ್ಕ್ ಮಾತ್ರ ಕ್ಲೀನ್ ಆಗಿರುತ್ತೆ. ಅದೇ ಅಲ್ವಾ ನಮ್ಗೆ ಬೇಕಾಗಿರೋದು. ಸೊ ಸ್ನೇಹಿತರೆ, ನಮ್ಗೆ ಯಾಕೆ ಬೇಕು ಈ ಉಸಾಬಾರಿ ಅಂತ ನಾವು ಸುಮ್ನಿದ್ರೆ ಈ ಪರಿಸರ ಇನ್ನಷ್ಟು ಹಾಳಾಗಬಹುದು. ದೂರು ನೀಡೋದು ಅಂತಂದ್ರೆ ಜಗಳ ಮಾಡೋದು ಅಂತ ಅರ್ಥ ಅಲ್ಲ, ಅದು ನಮ್ಮ ಹಕ್ಕನ್ನ ಚಲಾಯಿಸೋದು. ನಿಮ್ಮ ಒಂದು ಸಣ್ಣ ದೂರು ಇಡೀ ಊರನ್ನ ಬದಲಾಯಿಸಬಹುದು. ಸೊ ನಿಮ್ಮ ಧ್ವನಿ ಶಕ್ತಿಯುತವಾಗಿರಲಿ, ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಂಡ ಕಟ್ಟಬೇಕು ಅನ್ನೋ ಭಯಕ್ಕಿಂತ ನನ್ನ ಪರಿಸರ ಸ್ವಚ್ಛವಾಗಿರಲಿ ಅನ್ನೋ ಪ್ರೀತಿ ನಮ್ಮಲ್ಲಿರಲಿ ಸ್ನೇಹಿತರೆ. ನಾವು ಬದಲಾದರೆ ನಮ್ಮ ಊರು ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 3090 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರೆ, ಈಗ ನೋಡಿ, ನಾವೆಲ್ಲ ಮನೆಯಲ್ಲೇ ಇರ್ತೀವಲ್ವಾ. ಸೊ ಮನೆಯಲ್ಲೇ ಇದ್ದಾಗ ಈ ಮೊಬೈಲ್ ಇದ್ದಾಗ ಓಕೆ, ಮೊಬೈಲ್ ಇದ್ದಂತಹ ಟೈಮ್ನಲ್ಲಿ ಸೊ ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಆಗಿರ್ತಾ ಇದ್ವಿ. ಅಂದರೆ ಏನೋ ಸ್ವಲ್ಪ ಮಾತಾಡೋದು ಅಥವಾ ಆಟ ಆಡೋದು ಅಥವಾ ಏನೋ ಕಾಲಹರಣ ಮಾಡ್ತಾ ಇದ್ವಿ. ಬಟ್ ಮೊಬೈಲ್ ಬಂದಾದ ಮೇಲೆ, ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಆದಮೇಲೆ, ಮೊಬೈಲ್ ಇಲ್ಲದೇ ಇರುವಂತಹ ಟೈಮ್ನಲ್ಲಿ ಅಥವಾ ಪವರ್ ಇಲ್ಲದೇ ಇರುವಂತಹ ಟೈಮ್ನಲ್ಲಿ ನಾವು ಮನೆಗಳಲ್ಲಿ ಇರ್ತೀವಿ ಅಂತಂದರೆ ಅದೇ ರೀತಿ ಹೆಂಗಾಗುತ್ತೆ ಅಂದರೆ, ಒಂದು ಒಳ್ಳೆ ಯಾವುದೋ ಒಂದು ಯಾರು ಇಲ್ಲದೇ ಇರುವಂತಹ ಜಾಗದಲ್ಲಿ ಕರ್ಕೊಂಡು ಹೋಗಿ ಬಿಟ್ಟರೆ ನಮಗೆ ಹೆಂಗಾಗುತ್ತಲ್ವಾ, ವಾಸ ಮಾಡೋದು ತುಂಬಾ ಕಷ್ಟ, ಏಕಾಂತ ವಾಸ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಆದರೆ ಎಷ್ಟೋ ಜನರಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಬಂದೇ ಬಂದಿರುತ್ತೆ. ಅಂಡ್ ಇಲ್ಲೊಬ್ಬ ವ್ಯಕ್ತಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಬಂದಿರುತ್ತೆ. ಒಂದು ಊರಿನಲ್ಲಿ ಅಲ್ಲ, ಒಂದು ದ್ವೀಪದಲ್ಲಿ 26 ವರ್ಷಗಳ ಕಾಲ ಆ ಒಂದು ದ್ವೀಪದಲ್ಲಿ ಏಕಾಂತ ವಾಸದ ಶಿಕ್ಷೆ ಸಿಗುತ್ತೆ. ಸೊ ಈ ಶಿಕ್ಷೆ ಯಾಕಾಗತ್ತೆ, ಇಲ್ಲಿ ಏನೆಲ್ಲ ನಡೀತು, ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮಗೇನೆ ಮನೇಲಿ ಒಂದು ಗಂಟೆ ಒಂದು ಅರ್ಧ ಗಂಟೆ ಇರೋದಕ್ಕೆ ಕಷ್ಟ ಆಗುತ್ತೆ, ಆದರೆ 26 ವರ್ಷಗಳ ಕಾಲ ಏಕಾಂತ ವಾಸ ಅಂದರೆ ಅದನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಎಷ್ಟು ಹಾರಿಬಲ್ ಅನಿಸುತ್ತೆ. ಸೊ ಇವತ್ತಿನ ಶೋನಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ಶೋನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಿ. ನಿಮಗೆ ಯಾವ ವಿಷಯ ಇರ್ಬೋದು ಅಂತ ಅನಿಸಿದ್ರೆ, ಗೊತ್ತಾಗಿದ್ರೆ ಅದನ್ನು ಕೂಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಒಬ್ಬ ವ್ಯಕ್ತಿ ಒಂದು ಒಂಟಿಯಾಗಿ ಒಂದಷ್ಟು ದಿನಗಳ ಕಾಲ ಕಳಿಬೇಕು ಅಂತಂದರೆ ಎಷ್ಟು ಹಿಂಸೆಯ ಸ್ಥಿತಿ ಆಗಿರುತ್ತೆ ಆ ಒಂದು ಸಮಯಗಳು. ಸೊ ಹಾಗೆ ಇಲ್ಲಿ ಒಬ್ಬ ಮಹಿಳೆ ಒಂದು ದ್ವೀಪದಲ್ಲಿ ಏಕಾಂತವಾಸದ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು, ಯಾಕೆ ಈ ರೀತಿಯಲ್ಲಿ ಏಕಾಂತವಾಸದ ಶಿಕ್ಷೆಯನ್ನು ಅನುಭವಿಸ್ತಾರೆ, ಇದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ನಿಮಗೇನಾದ್ರು ಈ ವಿಷಯದ ಬಗ್ಗೆ ಗೊತ್ತಿದೆ

ಅಳಿಯುತ್ತೆ. ಟೈಫಾಯ್ಡ್ ಬ್ಯಾಕ್ಟೀರಿಯಾವು ತನ್ನ ಈ ವಿಶೇಷ ಸಾಮರ್ಥ್ಯದಿಂದ ಮನುಷ್ಯನಿಗೆ ಸವಾಲನ್ನು ಒಡ್ಡಿದೆ ಅಂತಲೇ ಹೇಳ್ಬೋದು. ಮನುಷ್ಯರು ಪ್ರಯೋಗಿಸುವ ಎಲ್ಲ ಪ್ರತಿ ಜೈವಿಕಗಳಿಗೆ ರೋಧಕತೆಗಳಿಗೆ ಅಂದರೆ ರೆಸಿಸ್ಟೆನ್ಸ್ ಬಳಸಿಕೊಂಡಿರುವಂತಹ ಈ ಬ್ಯಾಕ್ಟೀರಿಯಾವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತಂದರೆ ಪಿತ್ತಕೋಶವನ್ನು ತೆಗಿಬೇಕಾಗತ್ತೆ. ಆದರೆ ಇದು ಗೊಬ್ಬೆ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗತ್ತೆ. ಹಾಗಾಗಿ ಟೈಫಾಯ್ಡ್ ಲಸಿಕೆಯನ್ನು ತೆಗೆದುಕೊಳ್ಳೋದು ಹಾಗೆ ನಿತ್ಯ ವೈಯಕ್ತಿಕ ಸ್ವಚ್ಛತೆಯನ್ನು ಪರಿಪಾಲಿಸೋದೊಂದೇ ನಮ್ಮ ಬಳಿ ಉಳಿದಿರುವಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇದಕ್ಕೂ ಇವರಿಗೂ ಏನು ಸಂಬಂಧ, ಯಾಕೆ ಇವರಿಗೆ ಏಕಾಂತ ವಾಸ ಕೊಟ್ಟರು, ಅದ್ರ ಬಗ್ಗೆ ಕೇಳಬೇಕಲ್ವಾ? ಅಮೆರಿಕಕ್ಕೆ ವಲಸೆ ಬಂದಂತಹ ಮ್ಯಾಲನ್ನಾಳಿಗೆ ಅಡುಗೆ ಮಾಡೋದನ್ನು ಬಿಟ್ಟು ಬೇರೇನು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಈಕೆ ಶ್ರೀಮಂತರ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸೇರಿಕೊಳ್ತಾಳೆ. 1900-1907 ನಡುವೆ ಈಕೆ ಕೆಲಸ ಮಾಡಿದಂತಹ ಮನೆಗಳಲ್ಲಿ ಸುಮಾರು 53 ಜನರಿಗೆ ಟೈಫಾಯ್ಡ್ ಹರಡಿರುತ್ತೆ. ಅವರಲ್ಲಿ 3 ಜನರು ಟೈಫಾಯ್ಡ್ ಕಾರಣದಿಂದ ಮರಣವನ್ನು ಕೂಡ ಒಪ್ಪಿರ್ತಾರೆ. ಕೊನೆಗೆ ಒಂದಷ್ಟು ಪತ್ತೆದಾರಿಕೆಯನ್ನು ನಡೆಸಿದಾಗ ಅಷ್ಟು ಜನರಿಗೆ ಟೈಫಾಯ್ಡ್ ಸೋಂಕು ಹರಡೋದಕ್ಕೆ ಮೇರಿ ಮ್ಯಾಲನ್ನಳೆ ಕಾರಣ ಅನ್ನೋದು ಖಚಿತವಾಗುತ್ತೆ. ಮುಂದೇನಾಗುತ್ತೆ ಇದರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮಹಿಳೆ ಏಕಾಂತ ವಾಸವನ್ನು ಮಾಡ್ತಾ ಇರ್ತಾರೆ, ಇದಕ್ಕೆ ಕಾರಣಗಳೇನು, ಆ್ಯಂಡ್ ಹಾಗೆ ನಾನಾಗಲೇ ಹೇಳ್ತಾ ಇದ್ದೆ, ಆ ಮಹಿಳೆಗೆ ಟೈಫಾಯ್ಡ್ ಎನ್ನುವಂತಹ ಒಂದು ಕಾಯಿಲೆ ಬಂದಿರುತ್ತೆ. ಈ ಟೈಫಾಯ್ಡ್ ಬಂದಾಗಿನಿಂದ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳಾಗ್ತಾನೆ ಇರುತ್ತೆ. ಹಾಗೆಯೇ 1900 to 1907 ನಡುವೆ ಇವರು ಮಾಡ್ತಾ ಇದ್ದಂತಹ ಮನೆ ಕೆಲಸದಲ್ಲಿ 53 ಜನರಿಗೆ ಟೈಫಾಯ್ಡ್ ಕೂಡ ಹರಡಿರುತ್ತೆ. ಕೊನೆಗೆ ಯಾಕೆ ಈ ರೀತಿ ಆಯಿತು ಅಂತ ಎಲ್ಲ ವಿಚಾರ ಮಾಡಿದಾಗ ಅಷ್ಟು ಜನರಿಗೆ ಟೈಫಾಯ್ಡ್ ಸೋಂಕು ಹರಡಿರೋದಕ್ಕೆ ಮೇರಿ ಮ್ಯಾಲನ್ನಳೆ ಕಾರಣ ಅನ್ನೋದು ಖಚಿತವಾಗುತ್ತೆ. ಹಾಗಾದರೆ ಅಷ್ಟು ಜನರಿಗೆ ಈ ಸೋಂಕು ಹೇಗೆ ಹರಡಿತು ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟಾಗಿ ನಾವು ತಿಳ್ಕೋಬೇಕಾಗಿರುವಂಥದ್ದು ಸ್ವಚ್ಛತೆಯ ಬಗ್ಗೆ. ಸೊ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದಿದ್ರೆ, ಪಾಲಿಸದೇ ಇದ್ದರೆ ಇದು ಈ ರೀತಿ ಸೋಂಕು ಹರಡೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಮಗೆಲ್ಲರಿಗೂ ಕೂಡ ಅನುಭವ ಆಗಿರೋ ರೀತಿಯಲ್ಲಿ ಕೊರೋನಾ ಬಂದಂತಹ ಸಮಯದಲ್ಲಿ ಎಲ್ಲರೂ ಕೂಡ ಕೈಗಳನ್ನು ತೊಳಿತಾ ಇರಬೇಕು, ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾ ಇರಬೇಕು ಅನ್ನೋದ್ರ ಬಗ್ಗೆ ನಮಗೆಲ್ಲ ಕೂಡ ಅರಿವಾಗಿದೆ. ಅದೇ ರೀತಿಯಲ್ಲೇ ಆ ಸಮಯದಲ್ಲಿ ಈ ಮೇರಿ ಮ್ಯಾಲನ್ ಅವಳು ಅಡುಗೆನ ಮಾಡ್ತಾ ಇದ್ದಂತಹ ಕೆಲಸದಲ್ಲಿ, ಸೊ ಅಡುಗೆ ಮಾಡಿದ ನಂತರದಲ್ಲಿ ಆಗಿರ್ಬೋದು, ಅವಳ ನಿತ್ಯ ಕೆಲಸಗಳಾದ ನಂತರದಲ್ಲಿ ಆಗಿರ್ಬೋದು, ಕೈಗಳನ್ನು ತೊಳಿತಾ ಇರಲಿಲ್ಲ. ಹಾಗಾಗಿ ಆ ಕೈಯಿಂದ ಅಡುಗೆ ಮಾಡಿದಂತಹ ಆಹಾರದಿಂದ ಉಳಿದಂತಹ ಜನರಿಗೆ ಈ ಒಂದು ಟೈಫಾಯ್ಡ್ ಹರಡ್ತಾ ಇತ್ತು. ಈ ಕಲುಷಿತ ಆಹಾರವನ್ನು ತಿಂದವರೆಲ್ಲರಿಗೂ ಕೂಡ ಟೈಫಾಯ್ಡ್ ಸೋಂಕಿಗೆ ತುತ್ತಾಗ್ತಾ ಇದ್ರು. ಆಕೆಗೆ ಅದೆಷ್ಟು ಸಾರಿ ಹೇಳಿದ್ರು ಕೂಡ, ಎಚ್ಚರಿಕೆಯನ್ನು ನೀಡಿದ್ರು ಕೂಡ ವೈಯಕ್ತಿಕ ಸ್ವಚ್ಛತೆಯನ್ನು ಪರಿಪಾಲಿಸದೆ ಪದೇ ಪದೇ ಸೋಂಕನ್ನು ಹರಡ್ತಾ ಇದ್ಲು. ನಂತರ ಮೇರಿ ಮ್ಯಾಲನ್ ಸಾರ್ವಜನಿಕರ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡ್ತಾ ಇದ್ಲು. ವೈದ್ಯರು ಈಕೆಯ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಕೊಂಡೊಯ್ತಾರೆ. ನ್ಯಾಯಾಧೀಶರು ಆಕೆಗೆ ನ್ಯೂಯಾರ್ಕ್ ನಗರದ ಮ್ಯಾನ್ಹಟನ್ ಬಳಿ ಇರುವಂತಹ ನಾರ್ತ್ ಬ್ರದರ್ ದ್ವೀಪದಲ್ಲಿ 3 ವರ್ಷಗಳ ಕಾಲ ಏಕಾಂತ ಶಿಕ್ಷಣೆಯನ್ನು, ಅಂದರೆ ಕ್ವಾರಂಟೈನ್ ಅಂತೇನು ನಾವು ಕೇಳಿದ್ವಿ, ಇದನ್ನು ನೀಡ್ತಾರೆ. ವಾರಕ್ಕೊಮ್ಮೆ ಅಗತ್ಯ ಪದಾರ್ಥಗಳನ್ನು ಒದಗಿಸ್ತಾ ಇರ್ತಾರೆ. ಮೇರಿ ಮ್ಯಾಲನ್ನಳಿಗೆ ವಿಧಿಸಿದಂತಹ ಈ ಏಕಾಂತ ವಾಸದ ಶಿಕ್ಷೆ ಕೆಲವು ಸ್ತ್ರೀವಾದಿಗಳನ್ನು ಕೆರಳಿಸುತ್ತೆ. ನ್ಯಾಯಾಲಯದಲ್ಲಿ ಹೋರಾಡಿ ಓರ್ವ ಮಹಿಳೆಗೆ ಹೀಗೆ ಒಂಟಿ ವಾಸದ ಶಿಕ್ಷೆಯನ್ನು ನೀಡೋದು ಅಮಾನವೀಯ ಅಂತೇಳಿ ವಾದಿಸ್ತಾರೆ. ನ್ಯಾಯಾಲಯದ ಮೂಲಕ ಆಕೆಯನ್ನು ಬಿಡುಗಡೆ ಮಾಡಿಸ್ತಾರೆ. ವೈದ್ಯರು ಈಕೆಯನ್ನು ಮತ್ತೊಮ್ಮೆ ಕರೆದು ಅವಳ ಆರೋಗ್ಯದ ಸ್ಥಿತಿಗತಿಯನ್ನು ವಿವರಿಸಿ ಅಡುಗೆ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸವನ್ನು ಮಾಡುವಂತೆ ಸೂಚನೆ ಕೂಡ ನೀಡ್ತಾರೆ. ಅದಾದ ನಂತರದಲ್ಲಿ ವೈಯಕ್ತಿಕ ಸ್ವಚ್ಛತೆಯನ್ನು ನಿಖರವಾಗಿ ಪಾಲಿಸುವಂತೆ ಪರಿಪರಿಯಾಗಿ ಹೇಳ್ತಾರೆ. ಆಕೆ ಕೇಳೋದೇ ಇಲ್ಲ, ಮತ್ತೆ ಮತ್ತೆ ಅಡುಗೆ ಕೆಲಸಕ್ಕೆ ಸೇರಿ ಟೈಫಾಯ್ಡ್ ಕಾಯಿಲೆಯನ್ನು ಹರಡೋದನ್ನು ಮುಂದುವರೆಸ್ತಾಳೆ. 1915 ಈಕೆ ಟೈಫಾಯ್ಡ್ ಸೋಂಕನ್ನು ಹರಡ್ತಾ ಇರೋದು ರುಜುವಾಗ್ತಾ ಇದ್ದಂತೆಯೇ ಮತ್ತೆ ಈಕೆಯನ್ನು ಬಂಧಿಸ್ತಾರೆ. ನ್ಯಾಯಾಲಯ ಈಕೆಯ ಕಥೆಯನ್ನು ಕೇಳಿ ಮತ್ತೆ ಕ್ವಾರಂಟೈನ್ಗೆ ಒಳಗಾಗುವಂತೆ ಆಜ್ಞೆಯನ್ನು ಹೊರಡಿಸುತ್ತೆ. ಮೇರಿ ತನ್ನ ಉಳಿದ ಜೀವಮಾನವನ್ನು, ಅಂದರೆ ಉಳಿದ 26 ವರ್ಷಗಳ ಕಾಲವನ್ನು ಇದೇ ನಾರ್ತ್ ಬ್ರದರ್ ದ್ವೀಪದಲ್ಲಿ ಕಳಿತಾಳೆ. ಆಕೆಯು ಒಬ್ಬಂಟಿಯಾಗಿಯೇ ವಾಸಿಸಲು ಸಿದ್ಧಲಾದಲೇ ಹೊರತು ತನ್ನ ತಪ್ಪನ್ನು ಒಪ್ಪಿಕೊಂಡು ತನ್ನನ್ನು ತಾನು ತಿದ್ದುಕೊಳ್ಳೋದಕ್ಕೆ ಒಪ್ಪಲೇ ಇಲ್ಲ. ಹಾಗಾಗಿ ಒಬ್ಬಳೇ ವಾಸ ಮಾಡ್ತಾ ಕೊನೆಗೆ ಒಬ್ಬಂಟಿಯಾಗಿಯೇ ಸಾಯ್ತಾಳೆ. ಮೇರಿ ಮ್ಯಾಲನ್ನಳ ಸಾವಿಗೆ ಆಕೆಯ ಹಠಮಾರಿತನವೇ ಕಾರಣ ಆಗಿರುತ್ತೆ. ಆಧುನಿಕ ವೈದ್ಯಕೀಯವು ಕೂಡ ಮೇರಿ ಮ್ಯಾಲನ್ನಳ ಟೈಫಾಯ್ಡ್ ಮೇರಿ ಅಂತೇಳಿ ಕೂಡ ಕರೆದಿದೆ. ಆಧುನಿಕ ವೈದ್ಯಕೀಯವನ್ನು ಕಲಿಯುವಂತಹ ಪ್ರತಿಯೋರ್ವ ವಿದ್ಯಾರ್ಥಿ ಈಕೆಯ ಪರಿಚಯವಿರುತ್ತೆ. ಈಕೆಯ ಬದುಕು ವೈಯಕ್ತಿಕ ಸ್ವಚ್ಛತೆಯ ಮಹತ್ವದ ಪರಿಣಾಮಕಾರಿಯಾಗಿ ಮನದಟ್ಟು ಮಾಡಿಕೊಡುತ್ತೆ. ಈಕೆಯ ಬದುಕು ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಮಹತ್ವವನ್ನು ಪರಿಣಾಮಕಾರಿಯಾಗಿ ಮನದಟ್ಟು ಮಾಡಿಕೊಡುತ್ತೆ.

0: ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11ಕ್ಕೆ ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11 ಗಂಟೆಗೆ. ಕರೆ ಮಾಡಿ 9686609627.
1: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ,
4: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
5: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
6: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
7: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
8: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
7: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ಪಲ್ಲಿ ಬರ್ದು ಕೊಡ್ತೀನಿ.
8: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
9: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
10: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಪ್ರತಿ ಒಂದಿನ ಕೂಡ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ನಮ್ಮ ಜೀವನದಲ್ಲಿ ಕೆಲವೊಂದು ಹಂತಗಳು ತುಂಬಾನೇ ಮುಖ್ಯ ಆಗತ್ತಾಯ್ತಾ. ಈಗ ಓದುವಾಗ ಚೆನ್ನಾಗಿ ಓದ್ಬೇಕು, ಅದಾದ್ಮೇಲೆ ಒಂದೊಳ್ಳೆ ಕೆಲಸ ತಗೋಬೇಕು, ಕೆಲಸ ತಗೊಂಡಾದ್ಮೇಲೆ ಮನೆ ಕಟ್ಟಬೇಕು, ಮನೆ ಕಟ್ಟಾದ್ಮೇಲೆ ಒಂದು ಕಾರ್ ತಗೋಬೇಕು ಅಂತ ಆಸೆ ಸಾಕಷ್ಟು ಜನಕ್ಕೆ ಇರುತ್ತೆ. ಸೊ ಕಾರ್ ತಗೊಂಡಾದ್ಮೇಲೆ ಕೆಲಸ ಮುಗಿತಾ? ಇಲ್ಲಪ್ಪ, ಕಾರಿಗೆ ಡೆಕೋರೇಷನ್ ಮಾಡಿಸೋದು ಮತ್ತೊಂದು ಕೆಲಸ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ಶಿವಮೊಗ್ಗದಲ್ಲಿ ಒಳ್ಳೆ ಕಾರ್ ಡೆಕೋರೇಷನ್ ಎಲ್ಲಿ ಮಾಡ್ತಾರೆ, ಅವರ ಬಿಸ್ನೆಸ್ ಹೇಗ್ ನಡೆಸ್ತಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆಯಾ? ನನಗೂ ಇದೆ. ಹಾಗಿದ್ಮೇಲೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೇಯಾ ಕಾರ್ ಡೆಕೋರ್ಸ್ ಬಗ್ಗೆ ಮಾತಾಡೋಣ. ಸೊ ಇದರ ಓನರ್ ಆಗಿರುವಂತಹ ಶ್ರೀಯುತ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ರಮೇಶ್ ಸರ್, ನಮಸ್ತೆ.
15: ನಮಸ್ಕಾರ ಮೇಡಮ್.
14: ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
15: ಥ್ಯಾಂಕ್ ಯು ಮೇಡಮ್.
14: ಓಕೆ, ರಮೇಶ್ ಸರ್ ಹೇಗಿದ್ದೀರಾ?
15: ಚೆನ್ನಾಗಿದ್ದೀವಿ ಮೇಡಮ್.
14: ಚೆನ್ನಾಗಿದ್ದೀರಾ? ಟೀ ಆಯ್ತಾ ಸರ್?
15: ಈಗ ಅದೇ ತರ ಹೇಳಿದಿ.
14: ಓಕೆ, ಟೀ ತರ ಹೇಳಿದ್ರ ಟೀ ಕುಡಿತಾ ಕುಡಿತಾ ಮಾತಾಡೋಣ ಸರ್. ಓಕೆ ರಮೇಶ್ ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
15: ನಾನು ಹುಟ್ಟಿದ್ದೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ, ಮೂಲತಃ ರೈತ ಕುಟುಂಬದಿಂದ ಬಂದಿರತಕ್ಕಂಥ ನಾನು. ಶಾಲಾ ದಿನಗಳಲ್ಲೇ ನಾವು ಜಮೀನು ಕೆಲಸ, ಭತ್ತ ಬೇಸಾಯ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಏನೇ ಕಾಲ, ಒಂದು ಆಕಸ್ಮಿಕವಾಗಿ ಬಿಸ್ನೆಸ್ ಎಂಟರ್ ಆದೀವಿ. ಸುಮಾರು 20 ವರ್ಷದಿಂದ ಈ ಕಾರ್ಯಕ್ಷೇತ್ರ ಬಿಸ್ನೆಸ್ಸನ್ನು ಮಾಡ್ತಾರೆ. ಹೋಲ್ಸೇಲ್ ರಿಟೇಲ್ ಎರಡೂ ಮಾಡ್ತಾ ಇದ್ದೀವಿ. ಫಸ್ಟ್ ನಾನು ಬೆಂಗಳೂರಲ್ಲಿ ಇದರಲ್ಲಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಈಗ ಶಿವಮೊಗ್ಗದಲ್ಲಿ ನಾವು ಜೋಡ್ರೆಕ್ ಹೋಟೆಲ್ ಪಕ್ಕದಲ್ಲಿ ಜೆ ಪಿ ಎನ್ ರೋಡಲ್ಲಿ ಈ ಶಾಪನ್ನು ಸುಮಾರು 20 ವರ್ಷದಿಂದ ಶಿವಮೊಗ್ಗ ಡಿಸ್ಟಿಕ್ಕಿನ ಎಲ್ಲ ಗ್ರಾಹಕರಲ್ಲೂ ಸಹ ಒಂದು ವಿಶ್ವಾಸವನ್ನು ಕಳಿಸ್ಕೊಂಡು ತುಂಬ ಅತ್ಯುತ್ತಮವಾಗಿ ನಮಗೆ ಗ್ರಾಹಕರು ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಅತ್ಯುತ್ತಮವಾಗಿ ಈ ಬಿಸ್ನೆಸ್ಸನ್ನು, ವ್ಯಾಪಾರವನ್ನು ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ಕಾರಿಗೆಲ್ಲ, ಎಲ್ಲ ವೆಹಿಕಲ್ಸಿಗೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸನ್ನು ನಾವು ಇನ್ಸ್ಟಾಲ್ ಮಾಡ್ತಾ ಬರ್ತದೆ. ಸುಮಾರು 10 ಜನ ಮತ್ತು ವರ್ಕರ್ಸ್ ಇದ್ದಾರೆ. ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕವರ್ಸ್ ಆಗಿರ್ಬೋದು, ಕ್ಯಾರಿಯರ್ಸು, ಬಂಪರ್ಸು, ಮತ್ತು ಡ್ಯಾಶ್ ಕ್ಯಾಮ್ರಾಗಳು, ಸೈಡ್ ಪಟ್ಟಿಗಳು, ಡೋರ್ವೈಸರ್ಗಳು, ಒಳ್ಳೆ ಮ್ಯಾಟ್ಸ್ಗಳು, ಅದೇನು ಎಲ್ಲ ಸಹ ನಾವು, ಮತ್ತು ಮುಚ್ಚೋದಕ್ಕೆ ಕಾರನ್ನು ಮುಚ್ಚೋದಕ್ಕೆ ಬಾಡಿ ಕವರ್ಗಳು, ಹಾಗೆ ಸೆಂಟರ್ ಲಾಕ್ಸು, ಪವರ್ ವಿಂಡೋಸು, ಆಲ್ಮೋಸ್ಟ್ ಆಲ್ ಇನ್ ಒನ್ ರೂಫ್ ಅಂತ ಹೇಳ್ಬೋದು. ಅಷ್ಟು ಐಟಮ್ಸ್ ಎಲ್ಲ ನಾವೆಲ್ಲ ಬಲ್ಬ್ಸು, ಎಲ್ ಇ ಡಿ ಬಲ್ಬ್ಸು, ಹೆಲಜಿಮ್ ಬಲ್ಬ್ಸು, ಕಾರಿ ಏನೇನು ಅಲಂಕಾರನ ಹೇಗೆ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಹಿಂಗಾರೆ ಬ್ಯೂಟಿ ಪಾರ್ಲರ್ ಹೋಗಿ ಹೇಗೆ ರೆಡಿಯಾಗಿ ಬರ್ತಾರೆ, ಹಾಗೆ ನಾವು ಕಾರನ್ನು ತಂದುಬಿಟ್ರೆ ಅದು ತುಂಬ ಅದ್ದೂರಿಯಾಗಿ ರೆಡಿ ಮಾಡಿ ಕೊಡ್ತೀವಿ.
14: ಸೂಪರ್, ಚೆನ್ನಾಗಿ ಹೇಳಿದ್ರಿ, ಒಳ್ಳೆ ಕಂಪ್ಯಾರಿಸನ್ ಕೂಡ ಹೇಳಿದ್ರಿ. ಹೆಣ್ಮಕ್ಳು ಪಾರ್ಲರಿಗೆ ಹೋಗಿ ಹೇಗೆ ಚಂದವಾಗಿ ರೆಡಿಯಾಗಿ ಬರ್ತಾರೋ ಹಾಗೆ ಹೊಸ ಕಾರ್ನ ತೆಗೆದುಕೊಂಡು ಈ ಶ್ರೇಯಾ ಕಾರ್ ಡೆಕೋರಿಗೆ ಬಂದರೆ ಅಷ್ಟೇ ಅಂದವಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿ ಕಳಿಸ್ತೀರಾ ಅಂತ. ಓಕೆ, ನೀವು ಹೇಳಿದ್ರಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂತಹ ಒಬ್ಬ ಪ್ರತಿಭೆ, ಬಿಸ್ನೆಸ್ ಮಾಡಬೇಕಂತ ಹೇಗೆ ಅನ್ನಿಸ್ತು ಸರ್?
15: ಆಕಸ್ಮಿಕ ಮೇಡಮ್ ಬಂದಿದ್ದೆ. ಹೇಗೆ ಅಂದರೆ ನಾವು ಅಲ್ಲಿನ ಬೇಸಾಯನ ಮಾಡ್ತಾ ಬರ್ತಾ ಇದ್ದೀವಿ. ಸೊ ನಮಗೆ ಅಲ್ಲಿ ಬೇಸಾಯ ಮಾಡ್ತಾ ಬರ್ಬೇಕಾದ್ರೆ ಹೇಗೆ ಪರಿಚಯ ಆಯಿತು, ಪರಿಚಯದಿಂದ ಒಂದು ಕಂಪ್ನಿಗೆ ಒಂದು ಸೇಲ್ಸ್ ರೆಪ್ ಆಗಿ ಅದು ಜಾಯ್ನ್ ಆದೆ. ಆ ಕೆಲಸ ಮಾಡ್ತಾ ಮಾಡ್ತಾ ಇದು ರಿಲೇಟೆಡ್ ಕೆಲಸನ ಮಾಡ್ತಾ ಇರ್ಬೇಕಾದ್ರೆ ಸೊ ಅದು ನಾನು ಓನಾಗಿ ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದರಿಂದ ನಮಗೆ ಎಲ್ಲ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು ಕಸ್ಟಮರ್ ಕಡೆಯಿಂದ. ಸೊ ಇದರಲ್ಲೇ ನಾವು ಈ ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ.
14: ಓಕೆ, ಸೊ ಆಕಸ್ಮಿಕವಾಗಿ ಬಿಸ್ನೆಸ್ ಮ್ಯಾನ್ ಆದಂತಹ ಒಂದು ಸ್ಟೋರಿ. ಹಾಗಿದ್ರೆ ರಮೇಶ್ ಸರ್, ನನಗೆ ಈ ಒಂದು ಕಾರ್ ಡೆಕೋರಲ್ಲಿ ಏನೆಲ್ಲ ಸರ್ವಿಸಸ್ ಸಿಗುತ್ತೆ ಅಂತ ಹೇಳಿದ್ರಿ, ಜೊತೆಗೆ ನೀವು ಹುಟ್ಟಿ ಬೆಳೆದ ಎಲ್ಲಿ ಅಂತ ಗೊತ್ತಾಯ್ತು?
15: ಹೇಳಕ್ ಇಷ್ಟಪಡ್ತೀನಿ. ಹುಟ್ಟಿದವರು ನಾವು, ಹುಟ್ಟಿದ್ದು ಇಲ್ಲಿ ಶಿವಮೊಗ್ಗ ತಾಲೂಕು ಮಿಲಿನ ಹಂಸವಾಡಿ ಅಂತ ಒಂದು ಗ್ರಾಮ. ನನ್ನ ತಂದೆ ನಂದಿಬಸಪ್ಪ, ತಾಯಿ ಪಾರ್ವತಮ್ಮ ಅಂತ ಅವರ ನನ್ನ ತಂದೆ ತಾಯಿಗಳು. ಸೊ ಅವರ ಒಂದು ನನ್ನ ಪೂಜ್ಯರಾದಂಥ ಅವರಿಬ್ಬರಿಗೂ ನಮಸ್ಕಾರ ಮಾಡ್ತಾ ನಾನು ನಿಮ್ಮ ರೇಡಿಯೋ ಮೂಲಕ ಇದು ಮೂಲಕ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಅವರಿಗೆ ನನ್ನ ಅದೃಷ್ಟ ಅವ್ರ ಮಕ್ಕಳ ಮಗನಾಗಿ ಹುಟ್ಟಿದ್ದು. ಸೊ ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಈ ಲೆವೆಲಿಗೆ ಬೆಳೆಯೋಕ್ಕೆ ಸಾಧ್ಯ ಆಗಿದೆ ಮೇಡಮ್.
14: ಸೂಪರ್ ಸರ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮ ತಂದೆ ತಾಯಿಯವರಿಗೂ ಕೂಡ ಧನ್ಯವಾದ ಹೇಳ್ತಿದ್ದೀರಾ, ಖುಷಿ ಆಯಿತು. ಹಾಗೆಯೇ ರಮೇಶ್ ಸರ್, ನಾನು ನೋಡ್ತಾ ಇದ್ದೀರಿ ಇಲ್ಲಿ ಸಿಕ್ಕಾಪಟ್ಟೆ ಡೆಕೋರೇಟಿವ್ ಐಟಮ್ಸ್ ಇದೆ ಆಯಿತಾ. ಸೊ ಈ ಒಂದು ಐಟಮ್ಸ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್, ಎಲ್ಲೆಲ್ಲಿಂದ ತರಿಸ್ತೀರಾ?
15: ಮೇಡಮ್, ನಮ್ದು ಆದಷ್ಟು ಎಲ್ಲ ಕಂಪ್ನಿ ಹತ್ರ ಬರ್ತಾಯಿದೆ ಸರ್. ಇದು 20 ಇಯರ್ಸಿಂದ ಈ ಬಿಸ್ನೆಸ್ ಬೆಳಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ದೆಹಲಿ, ಬಾಂಬೆ, ಚೆನ್ನೈ, ಬೆಂಗಳೂರು ಎಲ್ಲ ನಾನು ಡೈರೆಕ್ಟ್ ಕಂಪ್ನಿಯಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲೋಕಲ್ ಬೇಕಾದ ಎಲ್ಲ ಶಾಪ್ಸ್ಗಳು ಸಪ್ಲೈ ಮಾಡ್ತಾ ಇರ್ತೀನಿ. ಸಾಗರ, ಸೊರಬ, ಕೊಪ್ಪ, ಸುತ್ತಮುತ್ತ ತಾಲೂಕನ್ನು ಸಪ್ಲೈ ಮಾಡ್ತಾ ಇದ್ದೀನಿ. ಸೊ ಬಂದಿರ್ತಕ್ಕಂಥ ಕಸ್ಟಮರ್ಸ್ ನಾನು ಏನು ಹೋಲ್ಸೇಲ್ ದರದಲ್ಲಿ, ಯಾರು ಅಂಗಡಿ ಏನು ಶಾಪಲ್ಲಿ ನಾನು ಏನು ಸೇಲ್ ಮಾಡ್ತೀನಿ ಅದೇ ಅದೇ ದರದಲ್ಲಿ ಸರ್ ಕಸ್ಟಮರ್ಗೂ ಸಹ ಗಿರಾಕಿಗಳು ಸಹ ಅದನ್ನೇ ಅದೇ ರೇಟಲ್ಲಿ ವ್ಯಾಪಾರನ ವೃದ್ಧಿಸ್ಕೊಂಡು ಬರ್ತಾ ಇದ್ದೀನಿ. ಹೋಲ್ಸೇಲ್ ದರದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಇಂದ ಕಾರ್ ಬಂದು ಏನಾದರೂ ಏನು ಲೈಟ್ ಇಲ್ಲಿಗೆ ಅರ್ಜೆಂಟ್ ಹೋಗುವಾಗ ಒಂದು ಲೈಟ್ ಬರ್ತಾ ಇಲ್ಲ ಅಥವಾ ಏನೋ ಒಂದು ಚೀಟ್ ಕೊರಬೇಕು, ಒಳಗೆ ಒಂದು ಇಲಿ ಔಷಧಿ ಬೇಕು ಅಂತ ಇಮ್ಮಿಡಿಯೇಟ್ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿಬಿಟ್ಟು ಅದೇನು ಟ್ರೀಟ್ಮೆಂಟ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ.
14: ಸೂಪರ್ ಸರ್, ಸೊ ಕಾರ್ ಡಾಕ್ಟರ್ ಅಂತಲೇ ಹೇಳ್ಬೋದು ನೀವು ಅಲ್ವಾ, ಕಾರ್ ಡೆಕೋರೇಷನ್ ಮಾಡಿ ಡಾಕ್ಟರ್ ಆಗ್ತಾ ಇದ್ದೀರಾ. ಹಾಗೆ ಸರ್, ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಇಲ್ಲಿ?
15: ಮೇಡಮ್, ನಮ್ಮ ಹತ್ರ ಈಗ ಸ್ಟಾರ್ಟಿಂಗಿಂದ 6-7 ಜನ ಎಲ್ಲ ರೆಗ್ಯುಲರ್ ಇರ್ತಾ ಇರ್ತಾರೆ. ಸುಮಾರು 20 ವರ್ಷದಿಂದ ಮತ್ತೆ ಕೆಲಸ ಮಾಡ್ಕೊಂತಾರೆ ಈಗಿದ್ದಾರೆ. ನಮ್ಮ ಈಗಲೂ 6-7 ಜನ ರೆಗ್ಯುಲರ್ ಬರ್ತಾ ಇರ್ತಾರೆ.
14: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಶ್ರೇಯಾ ಕಾರ್ ಡೆಕೋರ್ ಹೇಗೆ ಪ್ರಾರಂಭ ಆಯಿತು, ಜೊತೆಗೆ ಇಲ್ಲಿ ಬಿಸ್ನೆಸ್ ಹೇಗೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ರಮೇಶ್ ಸರ್ ವಿವರಣೆನ ನೀಡ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕಾರ್ ಡೆಕೋರ್ ಶಾಪ್ ಬಗ್ಗೆ ಮಾತಾಡ್ತಿದ್ವಿ, ಅದೇನೇ ಶ್ರೇಯಾ ಕಾರ್ ಡೆಕೋರ್ಸ್. ಸೊ ಇದರ ಓನರ್ ಆಗಿರುವಂತಹ ರಮೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ರಮೇಶ್ ಸರ್, ನೀವೇ ಹೇಳ್ತಿದ್ರಿ, ಸುಮಾರು 20 ವರ್ಷಗಳಿಂದ ಈ ಒಂದು ಬಿಸ್ನೆಸ್ ನ ಯಶಸ್ವಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ರಂತ. ಹೀಗೆಲ್ಲ ಇರುವಾಗ ಸರ್, ನಿಮ್ಮಲ್ಲಿ ಬರುವಂತ ಕಸ್ಟಮರ್ಸ್ ಗಳು ಎಲ್ಲಿಂದ ಬರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
3: ನಮ್ಮ ಹತ್ರ ಕಸ್ಟಮರ್ಸು, ನಾವೀಗ 20 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಅರಸೀಕೆರೆಯಿಂದ ಸಹ ಜನ ಬರ್ತಾಯಿದ್ದಾರೆ. ಅರಸೀಕೆರೆ, ಕೊಪ್ಪ, ಶೃಂಗೇರಿ, ಹೊನ್ನಾವರ, ಸಾಗರ, ಸೊರಬ, ಸಿರ್ಸಿ, ಈ ಕಡೆ ಹೊನ್ನಾಳಿ, ದಾವಣಗೆರೆ, ಆನಂತರ ಸುತ್ತಮುತ್ತ 8 ಶಿವಮೊಗ್ಗ ಡಿಸ್ಟಿಕ್, ಶಿವಮೊಗ್ಗ, ಚಿಕ್ಕಮಗಳೂರು, ಕುಂದಾಪುರ, ಈ ಕಡೆ ಮತ್ತು ಸುತ್ತಮುತ್ತ ಬೆಲ್ಟ್ ಎಲ್ಲ ಡಿಸ್ಟಿಕ್ ಕವರ್ ಮಾಡಿ 4 ಡಿಸ್ಟಿಕ್ ಜನ ಕವರ್ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಅಲ್ಲಿ ಜನ ಬರ್ತಾರೆ.
2: ಓಕೆ, ಸುಮಾರು ಶಿವಮೊಗ್ಗ ಜೊತೆಗೆ 4 ಡಿಸ್ಟ್ರಿಕ್ಟಿಂದ ಕೂಡ ಕಸ್ಟಮರ್ಸ್ಗಳು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಿದ್ರಿ. ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರಾ?
3: ರೆಗ್ಯುಲರ್ ಇದ್ದಾರೆ. ನಮ್ಮದು ರೆಗ್ಯುಲರ್ ಕಸ್ಟಮರ್ ತುಂಬ ಜನ ಇದ್ದಾರೆ. ಯಾಕೆಂದರೆ ಒಂದ್ಸರಿ ಬಂದಾದ್ಮೇಲೆ ಬೇರೆ ಕಡೆಯಲ್ಲೂ ಹೋಗೋದಿಲ್ಲ ಅವರು. ನಾವು ಅಷ್ಟು ಸರ್ವಿಸ್ ಕೊಡ್ತಾ ಇದ್ದೀವಿ. ಸುಮಾರು ರೆಗ್ಯುಲರ್ ಕಸ್ಟಮರ್ ನಾವು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. 4 ಡಿಸ್ಟ್ರಿಕ್ ಏನು 20 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಸುಮಾರು 1000 ಜನ ಕಸ್ಟಮರ್ ಮಾತ್ರ ಇದ್ದಾರೆ, ಲಕ್ಷಾಂತರ ಜನ ಮತ್ತು ಕಸ್ಟಮರ್ಸ್ ಇದ್ದಾರೆ. ಸೊ ಅವ್ರಿಗೆ ಈಗಲೂ ಸರ್ವಿಸ್ ಕೊಡ್ತಾ ಇದ್ದೀವಿ. ಏನೇ ಕೆಲಸ ಇದ್ರು ನಾವು ಹೇಳ್ತಿರ್ತಾರೆ, ಸರ್ 10 ವರ್ಷದಿಂದ ಹಾಕಿ ರೈಟನ್ನು ಇವತ್ತು ಹಾಳಾಗಿಲ್ಲ ಸರ್, ಹಾಗೆ ಇದೆ ಅಂತ ಅದು ನಮ್ಗೆ ಹೇಳಿ ಖುಷಿ ಆಗ್ತಾ ಇದೆ, ಖುಷಿ ಆಗುತ್ತೆ. ಈಗ ಮೊನ್ನೆ ನಿನ್ನೂ ಸಹ ಬಂದು ಹೇಳಿದ್ರು, ಸರ್ ಸ್ಟ್ರೀಟ್ ಕೋರ್ಸು ಸುಮ್ಮನೆ 10 ವರ್ಷದಿಂದ ಹಾಕಿದ್ದು ಇವತ್ತು ಹೇಗಿದೆ ಹಾಗೆ ಇದೆ ಅಂತ ಜನ ಬಂದು ಹೇಳ್ತಾರೆ. ಆದಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀವಿ. ದರದಲ್ಲೂ ಅಷ್ಟೇ ಕಾಂಪಿಟೇಷನ್ ಬಿಸ್ನೆಸ್ಗಳು. ಈಗ ನಮ್ಮ ಶಿವಮೊಗ್ಗದಲ್ಲಿ ಎಷ್ಟು ಶಾಪ್ಸ್ ಇದೆ, ಈಗ ಹೆಚ್ಚು ಕಡೆ ನನ್ನ ಶಾಪಲ್ಲಿ ಕೆಲಸವನ್ನು ಕಲಿತು ಅವರು ಸಹ ಬೇರೆ ಶಾಪನ್ನು ಮಾಡ್ಕೊಂಡಿದ್ದಾರೆ, ಬೇರೆ ಅಂಗಡಿ ಮಾಡ್ಕೊಂಡಿದ್ದಾರೆ. ಸೊ ಅದು ಏನು ಮಾಡೋಕ್ಕಾಗಲ್ಲ, ಚೈನ್ಲಿ ಬಿಸ್ನೆಸ್ಗಳಿದ್ದಲ್ಲ. ನಾವು ಹಾಗೆ ಇನ್ನೊಬ್ಬರ ಕೆಲಸ ಕಲ್ಕೊಂಡು ನಾವು ಹೇಗೆ ಮಾಡದೇ ಮಾಡ್ತಾ ಇರ್ತಾರೆ. ಬಟ್ ನಾವು ಅದನ್ನು ನಮ್ಮ ಹತ್ರ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸನ್ನು, ಎಲೆಕ್ಟ್ರಿಷಿಯನ್ ಇಟ್ಕೊಂಡು, ಒಳ್ಳೆ ವರ್ಕರ್ಸ್ನ ಇಟ್ಕೊಂಡು ನಾವು ಕಸ್ಟಮರಿಗೆ ಉತ್ತಮವಾದಂಥ ಸರ್ವಿಸನ್ನು ಕೊಡ್ತಾ ಇದ್ದೀವಿ ಮೇಡಮ್.
2: ಸೂಪರ್ ಸರ್, ನೀವೇ ಹೇಳಿದ್ರಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ. ಕ್ವಾಲಿಟಿ ಮೇಂಟೈನ್ ಮಾಡುವಾಗ ಕಸ್ಟಮರ್ಸ್ ಕೂಡ ರೆಗ್ಯುಲರ್ ಆಗಿ ಬರುವಂಥದ್ದು, ಅದಕ್ಕೆ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಹಾಗೆ ಸರ್, ಈ ಒಂದು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿಯನ್ನು ಕೊಡ್ತೀರಾ? ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಒಬ್ಬ ಹೆಲ್ತ್ ಬಗ್ಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಹೆಲ್ತ್ ಬಗ್ಗೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ತೀರಾ?
3: ಅದು ನನಗೆ ನೀವು ಒಳ್ಳೆ ಕ್ವೆಶನ್ ಆಗಿ ಕೇಳಿದರೆ, ನನ್ನ ರುಟೀನ್ ಹೇಗಿದೆ ಅಂತಂದರೆ, ನಾನು ಬೆಳಗ್ಗೆ, ನಾವು ಆ್ಯಕ್ಚುಲಿ ಮೂಲತಃ ನಾವು ಕಾಲೇಜ್ ಡಿಗ್ರಿ ಓದುವಾಗಲೂ ಸಹ ನಾವು ಎಜುಕೇಷನ್ ಮಾಡಿದ್ದೆ, ನಾವು ರೈತಾಪಿ ಜೀವನದಲ್ಲಿ ಒಂದಿನ ಕಾಲೇಜಿಗೆ ಹೋಗ್ತಾ ಇದ್ದೆ, ಒಂದಿನ ಬೇಸಾಯ ಮಾಡೋಕ್ಕೆ ಹೋಗ್ತಾ ಇದ್ದೆ, ಒಂದಿನ ದನ ಗಾಯಕ್ಕೆ ಹೋಗ್ತಾ ಇದ್ದೆ, ಒಂದಿನ ಗದ್ದೆ ಕೆಲಸಕ್ಕೆ ಹೋಗ್ತಾ ಇದ್ದೆ, ಕೂಲಿ ಹೋಗ್ತಾ ಇದ್ದೀವಿ ನಾವು. ಸೊ ಆ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಂಗೆ ನೀವು ಈ ಬಿಸ್ನೆಸ್ಸಿಗೆ ಬಂದಾಗ ನಾವು ಹಾಗೇ ಸುಮ್ಮನೆ ಕೂರುವಂಥ ಜಯಮಾನಲ್ಲ. ನಾವು ಬೆಳಗ್ಗೆ 5 ಎದ್ದು ಎಬ್ಬಿಸಿ ಏಳಿಸಿ ಓದಿಸಿರ್ತಕ್ಕಂಥ ಕೆಲಸ ಕಳಿಸ್ತಾ ಇರ್ತಕ್ಕಂಥದ್ದು ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿದ್ದಾರೆ. ಇದು ಸಹ ರೆಗ್ಯುಲರ್, ನಮ್ಮ ಬೆಳಗ್ಗೆ 3 ಮಲಗಲಿ, ಬೆಳಗ್ಗೆ 5 ಮಲಗಲಿ, 12 ಮಲಗಲಿ, ಬೆಳಗ್ಗೆ 5 ಹೇಳಿದ್ದು ನಾನು. 5 ಎದ್ದು ನಾನು 6 ಶಟ್ಲ್ ಕೊಟ್ಟಿ ಹೋಗ್ತೀನಿ. 6 ಶಟ್ಲ್ ಕೊಟ್ಟಿಂದ 8 ಮನೆ ಬರ್ತೀನಿ. 8 ಮನೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು 9 ಶಾಪಿಗೆ ಬರ್ತೀನಿ. ಮತ್ತು ಎಗೇನ್ ಸಂಜೆ 8:00-9:00 ನಮ್ಮ ಮನೆ ಹೋಗೋದು. ರುಟೀನ್ ಸೇಮ್ ವರ್ಕು. ಅಲ್ಲಿ ಮತ್ತು ಊಟ ತಿಂಡಿ ಪಾಪ ನಾನು ಮನೆ ಅಂತ ನನಗೆ ಲಾಡ್ಜ್ ಆಗಿಬಿಟ್ಟಿದೆ. ಈಗ ಮನೆಯಿಂದ ನನಗೆ ಒಂದು ಲಾಡ್ಜ್ ಆಗಿದೆ. ಏಕೆ ಅಂತ ನಂದು ಈ ಬಿಸ್ನೆಸ್ಸಲ್ಲಿ ನನಗೆ ಯಾರು ಯಾರು ಬಿಡಿಸೋರಿಲ್ಲ. ನಾನು ಒಬ್ಬನೇ ಓನರ್ಸ್. ನಮ್ಮ ಬ್ರದರ್ ಇದ್ದಾರೆ, ಅವರು ಜಮೀನು ಕೆಲಸ ಮಾಡ್ಕೊತಿದ್ದಾರೆ. ಸೊ ನಾನೇ ಶಾಪಿಗೆ ಬರಬೇಕು. ಈ ನನ್ನ ಬೇರೆ ಹೋಗಬೇಕು ಅಂತಂದ್ರೆ ನಮ್ಮ ಹುಡುಗರೇ ನೋಡ್ಕೊತಾರೆ. ನಮ್ಮ ಹುಡುಗರೇ ನಮ್ಮ ಅಣ್ಣತಂಗಳು ಇದ್ದಂಗೆ ಇಲ್ಲಿ ಅವರೇ ನೋಡ್ಕೊತಾರೆ. ಸೊ ನಂದು ಇದು ರುಟೀನ್ ವರ್ಕು. ಶೆಟ್ಲು ಮಾತ್ರ ನಾವು 20 ಇವತ್ತು ಬಿಟ್ಟಿಲ್ಲ. ಟೂರ್ನಮೆಂಟ್ ನಡೆಸ್ತೀವಿ ಶೆಟ್ಲಿಗೆ, ನನಗೊಂದು ಅವಿಭಾಜ್ಯ ಹಂಗೆ ಶೆಟಲ್ ಅದು.
2: ಸೂಪರ್ ಸರ್, ಬಿಸ್ನೆಸ್ ಮಾಡ್ತಾ ಮಾಡ್ತಾ ಕೂಡ ನಿಮ್ಮ ಹೆಲ್ತ್ ಬಗ್ಗೆ ಒಂದು ಒಳ್ಳೆ ಕಾಳಜಿನ ವಹಿಸಿದ್ರ, ಜೊತೆಗೆ ಕ್ರೀಡೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ.
3: ಇಷ್ಟಪಡ್ತೀವಿ ಮೇಡಮ್, ನಿಮ್ಮ ರೇಡಿಯೋ ಮುಖಾಂತರ ಹೇಗೆ ಇಷ್ಟಪಡ್ತಾ ಇದ್ದೀನಿ. ನಾನು 20 ಹೇಗೆ 67-68 ಕೆಜಿ ಇದ್ನೋ ಈಗಲೂ ಅದೇ ತೂಕ ಇದೆ ಮೇಡಮ್. ನನಗೆ ಜಾಸ್ತಿ ಆಗಿಲ್ಲ, ಕಡಿಮೆ ಆಗಿಲ್ಲ. 67-68 ಮೇಲೆ ಹೋಗಿಲ್ಲ, ಕೆಳಗೂ ಬಂದಿಲ್ಲ. ಅಷ್ಟು ತೂಕ ಮೇಂಟೈನ್ ಮಾಡ್ತೀನಿ ಮೇಡಮ್.
2: ಸೊ ಅದಕ್ಕೆ ಕ್ರೀಡೆಯನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಬಹುಶಃ ಈ ರೀತಿ ಬಾಡಿ ಮೇಂಟೈನ್ ಮಾಡ್ಕೊಂಡು ಹೆಲ್ತಿಯಾಗಿ ಕೂಡ ಇರ್ಬೋದು. ಹಾಗೆಯೇ ರಮೇಶ್ ಸರ್, ಈ ಒಂದು ಬಿಸ್ನೆಸ್ನ ಯಾರಾದರೂ ಹೊಸದಾಗಿ ಪ್ರಾರಂಭ ಮಾಡ್ತೀವಿ ಅನ್ನುವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ಬೋದು ಸರ್?
3: ಇದಕ್ಕೆ ಮೇಡಮ್ ಏನಾಗುತ್ತೆ ಅಂದರೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಹೆಚ್ಚು ಕಡಿಮೆ ಒಂದು ಮೋರ್ ದೆನ್ 50 lakhs ವರೆಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇವಾಗ ಏನಾಗುತ್ತೆ ಅಂತಂದರೆ ಅಸೆಸರೀಸ್ ಅಲ್ಲಿ ಏನಾಗುತ್ತೆ, ಪರ್ಟಿಕ್ಯುಲರ್ ಇಂಥ ಗಾಡಿ ವೆಹಿಕಲ್ ಅಂತ ಇರೋದಿಲ್ಲ. ಯಾಕೆ ನಾವು ಅಕ್ಸೆಸರಿ ಬಿಸ್ನೆಸ್ ಅಲ್ಲಿ ನಾವು ಏನು ಬೇಸಿಕ್ ಮಾಡ್ಲೇ ಬರ್ತೀವಿ, 97 87 ಎಮ್ ಆರ್ ತಿ ಕಾರ್ ಬರುತ್ತೆ, ಅಲ್ಲಿಂದನೂ ಸಹ ಅಷ್ಟು ಕಾರಿಂದ ಅಲ್ಲಿ ಆ ಕಾರಿಂದನೇ ಹಿಡಿದು ಈ ಪ್ರೆಸೆಂಟ್ ಏನು ಕಾರ್ ಬರ್ತಾ ಇದೆ ಫ್ಯೂಚರ್ಲ್ಲಿ ಅಲ್ಲಿವರೆಗೂ ಸ್ಟಾಕ್ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು ಯಾವುದೋ ಒಂದು ಕಂಪ್ನಿ ಅಲ್ಲ ನಮ್ಮದು ಅಕ್ಸೆಸರಿ ಬಿಸ್ನೆಸ್ ಅಲ್ಲಿ ಆಲ್ ವೆಹಿಕಲ್ಸ್ಗೂ ನಾವು ಇಲ್ಲಿ ನಾವು ಸ್ಟಾಕ್ ಮೇಂಟೈನ್ ಮಾಡಬೇಕಾಗತ್ತೆ. ಹುಂಡೆ ಕಂಪ್ನಿ ಆಗಿರ್ಬೋದು, ಟೊಯೋಟಾ ಆಗಿರ್ಬೋದು, ಮಾರುತಿ ಆಗಿರ್ಬೋದು, ಮತ್ತು ಟಾಟಾ ಆಗಿರ್ಬೋದು, ಕಿಯಾ ಆಗಿರ್ಬೋದು, ಆನಂತರ ಏನು ಸಿಟ್ರನ್ ಬರ್ತಾಯಿದೆ, ರೆನಾಲ್ಟ್ ಬರ್ತಾಯಿದೆ, ಎಲ್ಲ ಕಂಪನೀಸು ನಾವು ಸ್ಟಾಕ್ ಮೇಂಟೈನ್ ಮಾಡಬೇಕು. ಆ ಸ್ಟಾಕ್ ಮೇಂಟೈನ್ ಮಾಡಲು ನಾವು ಅದ್ರ ಜೊತೆಗೆ ವೆರೈಟೀಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಒಂದು ಸೀಟ್ಗೆ ಅಷ್ಟು ಡಿಸೈನ್ಸ್ ಕೊಡಬೇಕು ಅಂದರೆ ಅದು ಅದನ್ನ ಡಿಸೈನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸುಮಾರು 10 ದಿನ ನಾವು ಡಿಸೈನ್ಸ್ ಕೊಡಬೇಕಾಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ, ಈಗ ಒಂದು ಡೆಸ್ಟಾಕು ಅಷ್ಟೇ ಬರುತ್ತೆ, ಅದು ಒಂದು ತೊಗೊಂಡಿಲ್ಲ ಅಂದರೆ ಎಷ್ಟೋ ದಿನ ಯಾವಾಗಲೂ ಹೋಗುತ್ತೆ, ಅದು ಡೆಸ್ಟಾಕಿ ಹಾಗೆ ಉಳ್ಕೊಂಡಿರುತ್ತೆ, ಅದು ಮೇಂಟೈನ್ ಮಾಡಬೇಕು. ಸೊ ಇದು ಸ್ವಲ್ಪ ರಿಸ್ಕಿ ಬಿಸ್ನೆಸ್ಸೇ ಇದು. ಆದರೂ ನಾವೇನು ಕೆಲಸ ಮಾಡ್ತೀವಿ, ಏನು ಕ್ವಾಲಿಟಿ ಕೊಡ್ತೀವಿ, ಅದ್ರ ಮೇಲೆ ಆ ನಂಬಿಕೆಯಿಂದ ನಾವು ಅವ್ರು ಏನು ತಕ್ಕಂಥ ಐಟಮ್ಸ್ ಬರುತ್ತೆ ಅದೆಲ್ಲ ನಾವು ಮೇಂಟೈನ್ ಮಾಡ್ತಾ ಅವರಿಗೆ ಗ್ರಾಹಕರಿಗೆ ತೃಪ್ತಿಯನ್ನು ಪಡಿಸ್ಕೊತಾ ನಾವು ತೃಪ್ತಿಯಾಗಿದ್ದೀವಿ ಅಂತ ಹೇಳೋಕ್ಕೆ ತುಂಬ ನನಗೆ ಖುಷಿ ಆಗ್ತಾ ಇದೆ ಮೇಡಮ್.
2: ಸೂಪರ್ ಸರ್. ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಬೇಕಾಗುತ್ತೆ ಈ ಒಂದು ಶಾಪ್ ನಡೆಸೋಕೆ. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಕಾರ್ ಡೆಕೋರ್ ಶಾಪ್ ಹೇಗೆಲ್ಲ ನಡೆಸಬೇಕು, ಜೊತೆಗೆ ಯಾವ ರೀತಿಯೆಲ್ಲ ಐಟಮ್ಸ್ಗಳು ಮೆಟೀರಿಯಲ್ಗಳು ಇರಬೇಕು ಅನ್ನೋದು ಕೂಡ ರಮೇಶ್ ಸರ್ ಹೇಳ್ತಾ ಇದ್ರು. ಸೊ ಇವ್ರ ಜೊತೆ ಮಾತಾಡೋಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಸಾಂಗ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ಸೂಪರ್ ಸಾಂಗ್ನ ಕೇಳ್ಕೊ ಬಂದಿದ್ದಾಯ್ತು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಹಾಗೇನೆ ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೇಯಾ ಕಾರ್ ಡೆಕೋರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರ ಓನರ್ ಆಗಿರುವಂತ ರಮೇಶ್ ಸರ್ ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ರಮೇಶ್ ಅವರೇ, ಈಗ ನೀವು ಸುಮಾರು 20 ವರ್ಷದಿಂದ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಿದ್ದೀರಾ, ಆಯ್ತಾ? ಹಾಗಿದ್ಮೇಲೆ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ಐಡಿಯಾಸ್ಗಳು ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕಾಗತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ಇದರಲ್ಲಿ ಟ್ರಸ್ಟ್ ಮೇಡಮ್, ನಂಬಿಕೆ ಬೇಕು. ಯಾಕೆಂದರೆ ಬಂದಿರ್ತಕ್ಕಂಥ ಕಸ್ಟಮರಿಗೆ ನಾವು ಹೇಗೆ ಕನ್ವಿನ್ಸ್ ಮಾಡ್ತೀವಿ, ನಮ್ಮ ಐಟಮ್ ಬಗ್ಗೆ ಅವ್ರಿಗೆ ಹೇಗೆ ಹೇಳ್ತೀವಿ, ಅವ್ರು ಹೇಗೆ ಕನ್ವಿನ್ಸ್ ಆಗ್ತದೆ, ಅವ್ರು ತೃಪ್ತಿಯಿಂದ ಹಾಕಿ ಅಂತ ಹೇಳಬೇಕು. ಹಾಗೆ ನಮ್ಮ ಕಾರ್ ಇನ್ಸ್ಟಾಲ್ ಮಾಡಿ ಅನ್ನೋ ರೀತಿ ಕನ್ವಿನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ನಾವು ಕೊಟ್ಟಿರೋಕ್ಕಂಥ ಐಟಮನ್ನು ಗ್ಯಾರಂಟಿ ಮೇಂಟೈನ್ ಮಾಡಬೇಕು. ಸರ್, ಏನೋ ಒಂದು ಐಟಮ್ ಹಾಕಿರ್ತೀವಿ, ಏನೋ ಒಂದು ಅವರಿಗೆ ಕಾರಿಗೆ ಯಾವತ್ತೋ ಹಾಳಾಗುತ್ತೆ, ಅದನ್ನು ಅವರಿಗೆ ಸಬೂಬು ಹೇಳೋದು ಅಥವಾ ಮಾಡೋಕ್ಕೆ ಹೋಗಬಾರ್ದು. ಸರ್ವಿಸ್ ಹಾಗೆ ಕೊಡ್ತಾ ಬರ್ತಾರೆ, ಕಸ್ಟಮರ್ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಸೊ ಅದನ್ನು ನಾನು ಮೋಸ್ಟು ಇದರಲ್ಲಿ ನಾನು ಮೇಂಟೈನ್ ಮಾಡ್ತಿರೋದು ನನ್ನ ಸರ್ವಿಸ್,
2: ಕಸ್ಟಮರ್
3: ಸ್ಯಾಟಿಸ್ಫ್ಯಾಕ್ಷನ್ನು ಸರ್ವಿಸು. ಅದು ನಾನು ತುಂಬ ಎನ್ಕರೇಜ್ ಮಾಡ್ತಾ ಬರ್ತಾ ಇದ್ದೀನಿ. ಹಾಗಾಗಿ ನಮ್ಮದೇ ಆಗ್ತಕ್ಕಂಥ ಕಸ್ಟಮರ್ಗಳು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ.
2: ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಸರ್ವಿಸ್ ಅನ್ನೋದು ತುಂಬ ಚೆನ್ನಾಗಿದ್ದಾಗ ಮಾತ್ರ ಬಿಸ್ನೆಸ್ ನಡೆಸೋಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ. ಹಾಗೆ ರಮೇಶ್ ಸರ್, ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ಬರೀ ಆಟೋಮೊಬೈಲ್ಸ್ ಅಂತ ಅಲ್ಲ ಅಥವಾ ಕಾರ್ ಡೆಕೋರೇಷನ್ ಅಂತ ಅಲ್ಲ, ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಅವರು ಮೊದಲು ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಸರ್?
3: ಅವರೊಂದು ಆತ್ಮವಿಶ್ವಾಸ ಬೇಕು. ಅವರು ಈ ನಾನು ಬಿಸ್ನೆಸ್ ಮಾಡಿದ ಜೀರೋ ಬಂಡವಾಳದಿಂದ ನಾನು ಫಸ್ಟ್ ಏನು ಮಾಡಿದೆ, ನಾನು ಯಾವುದೊಂದು ಕಂಪ್ನಿಯಲ್ಲಿದ್ದಾಗ ಎಲ್ಲ ವಿಶ್ವಾಸ ಕಳಿಸ್ಕೊಂಡೆ, ಎಲ್ಲ ನನ್ನ ಕಸ್ಟಮರ್ಸಲ್ಲಿ ವಿಶ್ವಾಸ ಕಳಿಸ್ಕೊಂಡೆ, ಈ ರಿಟೇಲರ್ ಶಾಪ್ಸಲ್ಲಿ ವಿಶ್ವಾಸ ಕಳಿಸ್ಕೊಂಡೆ. ನನಗೆ ಅಂಗಡಿಗೆ ಇಂಥ ಐಟಮ್ ಬೇಕು ಅಂದರೆ ವಿತೌಟು ಅವರಿಗೆ ಗ್ಯಾರಂಟಿನ ಐಟಮ್ ಕಳಿಸ್ತಾ ಇತ್ತು. ಸೊ ಅಲ್ಲಿಂದ ರೊಟೇಷನ್ ಮಾಡ್ತಾ ಈಗೇನಾಗಿದೆ ಅಂತಂದರೆ ಆ ವಿಶ್ವಾಸ ಕಳಿಸ್ಕೊಂಡ್ರೆ ಐಟಮ್ ಬರುತ್ತೆ. ಆಮೇಲೆ ನಾನು ಅದು ಮಾಡ್ತೀನಿ ಅಂತ ಒಂದು ವಿಶ್ವಾಸ ಇರಬೇಕು. ಲಾಸು ಲಾಭ ನೋಡೋಕ್ಕೆ ಹೋಗಬಾರ್ದು. ಸೊ ಅದನ್ನು ತುಂಬ ಹುಂಬಾಟ ಅಂತ ಹೇಳ್ತಾರೆ, ಹುಂಬತನ ಮಾಡೋಕ್ಕೆ ಹೋಗಬಾರ್ದು. ಆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟಿದೆ ಅಷ್ಟೇ ತರಿಸ್ಕೊಂಡು ಮಾಡ್ಕೊಂತ ಹೋದರೆ ಆ ನಿಜವಾಗೂ ಅವ್ರು ಮುಂದೆ ಬರ್ತಾರೆ. ತುಂಬನೇ ಬಂಡವಾಳ ಹಾಕಬೇಕು ಅಂತೇನಿಲ್ಲ ಇದಕ್ಕೆ. ಸೊ ಅದಕ್ಕೆ ಏನೇನು ಅವರು ಬೆಂಗಳೂರಲ್ಲಿ ಅಥವಾ ಬೇರೆ ಕಂಪ್ನಿಗಳಲ್ಲಿ ಅವರು ಒಂದು ಒಳ್ಳೆ ಅಭಿಪ್ರಾಯನ ಅವ್ರನ್ನ ವಿಶ್ವಾಸ ಗಳಿಸ್ಕೊಂಡು ಐಟಮ್ ಕಳಿಸ್ತಾರೆ, ಅದನ್ನು ಅವರು ಕಸ್ಟಮರಿಗೆ ಇನ್ಸ್ಟಾಲ್ ಮಾಡ್ತಾ ಮಾಡ್ತಾ ಅದನ್ನ ಡೆವಲಪ್ ಮಾಡ್ತಾ ಮಾಡ್ತಾ ಬರ್ಬೋದು. ಇದೇ ಬಿಸ್ನೆಸ್ ಅಂತಲ್ಲ, ಎಲ್ಲದೂ ಅಷ್ಟೇ. ಯಾವುದೇ ಮಾಡಿದ್ರೆ ಕಷ್ಟಪಡಬೇಕಷ್ಟೇ. ನಾನು ಮಾಡಿದ್ದೀನಿ, ಕಷ್ಟಪಟ್ಟಿದ್ದಕ್ಕೆ ನಾನು ಎಷ್ಟೋ ದಿನ ನಾನು ಹಗಲು ರಾತ್ರಿ ನೈಟಲ್ಲಿ ಜರ್ನಿ ಮಾಡಿದ್ದೀನಿ. ನಾನು ಈ ಐಂಡಿ ನಂಬರ್ ಪೇಟ್ ಅಂತೇಳಿ ಸ್ಟಾರ್ಟ್ ಮಾಡಿದಾಗ ನಾನೇ ಕರ್ನಾಟಕ ಇಂಟ್ರೊಡ್ಯೂಸರ್ ನಾನೇ. ಅದು ನನ್ನ ಹೆಸರು ಐಂಡಿ ರಮೇಶ್ ಅಂತ ಕರೀತಾರೆ ನನಗೆ. ಐಂಡಿ ನಂಬರ್ ಪೇಟ್ ಅಂತೇಳಿ ಆ ಪ್ಲೇಟನ್ನು ಇಡೀ ಸ್ಟೇಟನ್ನು ಸಪ್ಲೈ ಮಾಡ್ತಾ ಇದ್ದೆ ಬೆಂಗಳೂರಿಂದ, ಇಡೀ ಸ್ಟೇಟು ಕೇರಳ ಕರ್ನಾಟಕ ಎಲ್ಲ ಅಷ್ಟು. ಸೊ ಅಲ್ಲಿಂದ ವಿಜಯ ಸ್ಟಾರ್ಟ್ ಮಾಡಿದ್ದೆ, ಅದು ಲಿಂಕ್ ತೊಗೊಂಡಿದ್ದೆ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಒಂದು ವಾರದಲ್ಲಿ 2 ನೈಟ್ ನಿದ್ದೆ ಮಾಡ್ತಾಯಿರಲ್ಲ ನಾನು. ಅಷ್ಟು ಜರ್ನಿ ಇರ್ತಾ ಇತ್ತು, ಕಲೆಕ್ಷನ್ಸು ಆರ್ಡ್ರಸ್ಸು ಅಷ್ಟು ಜರ್ನಿ ಮಾಡ್ತಾ ಇತ್ತು. ಅಷ್ಟು ಕಷ್ಟಪಟ್ಟಿದ ಮೇಲೆ ಈಗ ಸ್ವಲ್ಪ ನಾನು ಸುಖವಾಗಿದ್ದೀನಿ ಅಂಥೇಳಿ. ಅದು ಏನೇನು ಮಾಡಬೇಕಂತೂ ಕಷ್ಟವನ್ನು ಪಡಬೇಕು.
2: ಖಂಡಿತ ಸರ್, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂದ್ರೂ ಸ್ಟಾರ್ಟಿಂಗಲ್ಲೇ ಪ್ರಾಫಿಟ್ ಗಳಿಸ್ತೀವಿ ಅಂತಲ್ಲ. ಸೊ ಶ್ರಮ ಪಡಬೇಕು, ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಬಿಸ್ನೆಸ್ಸಲ್ಲಿ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ದೀರಾ. ಸರ್, ಒನ್ ಮೋರ್ ಲಾಸ್ಟ್ ಕ್ವೆಶನ್ ಏನಂದರೆ, ಜನ ಯಾಕೆ ಶ್ರೇಯಾ ಕಾರ್ ಡೆಕೋರಿಗೆ ಬರಬೇಕು, ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್, ಹಾಗೆ ನಿಮ್ಮ ಅಡ್ರೆಸ್ ಕೂಡ ಹೇಳಿ ಸರ್.
3: ಯಾಕೆ ಜನ ಬರಬೇಕು ಅಂತ ನನ್ನ ಹತ್ರ ಕೇಳಬಾರ್ದು, ನೀವು ಕಸ್ಟಮರ್ ಹತ್ರ ಕೇಳಬೇಕು. ನಾನು ಹೇಳೋದು ಉತ್ಪ್ರೇಕ್ಷೆ ಆಗುತ್ತೆ, ಯಾಕೆಂದರೆ ನಾನು ನಂಬಿರೋ ಪ್ರಕಾರ ನಾನು ನನ್ನ ಗುರಿ ಇರೋದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು, ಅವ್ರಿಗೆ ಒಳ್ಳೆ ಐಟಮ್ಸು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಸರ್ವಿಸ್ಸು ಅದನ್ನು ಕೊಡ್ತಾ ಬರ್ತಾ ಇದ್ದೇನೆ. ಹಾಗೆ ಅವರಿಗೆ ನಾನು ಎಷ್ಟೋ ಸರಿ ನಾನು ಹಾಕಿರೋ ಐಟಮನ್ನು ಒಂದು ದಿವಸ ಆಗಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ಅದನ್ನು ತೊಗೊಬಿಟ್ಟು ಮತ್ತೆ ಹೊಸ ರಿಮೂವ್ ಮಾಡಿದ್ದೀನಿ. 100 ರೂಪಾಯಿ ಲಘು ಸಹ ಕೆಲಸ ಮಾಡಿದ್ದೀನಿ. ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಅಷ್ಟು ಕಾಸ್ಟ್ಲಿ ಕೊಟ್ಟು ಕಾರ್ ತಂದಿರ್ತಾರೆ, ಅದಕ್ಕೆ ತಕ್ಕಂತೆ ನಾನು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಹೋಗಬೇಕು ಅಂತ ನನ್ನ ಆಸೆ ಇರುತ್ತೆ. ಅದಕ್ಕೆ ತಕ್ಕಂತೆ ನನ್ನ ಹತ್ರ ಅಲ್ಲಿ ನಮ್ಮ ಜೊತೆಗೆ ಕೆಲಸಕರ ಜೊತೆಗೆ ಕೈಗೂಡಿಸ್ತಾಯಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಇಟ್ಕೊಂಡಿದ್ದೀನಿ. ಸೊ ಏನೇ ರಿಸ್ಕ್ ಇದ್ರೂ ಸಹ, ಏನೇ ಅವರಿಗೆ ತೊಂದರೆ ಇದ್ರೂ ಸಹ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಭರವಸೆಯನ್ನು ಕೊಡ್ತಾ. ಅಡ್ರೆಸ್ಸು ಶ್ರೇಯಾ ಕಾರ್ಡೆಕೋರ್, ಜುವಾ ಟ್ರಕ್ ಹೋಟೆಲ್ ರೋಡ್, ದುರ್ಗಿಗುಡಿ, ಶಿವಮೊಗ್ಗ. ದಯವಿಟ್ಟು ಬನ್ನಿ, ನಮ್ಮ ಒಂದು ನಿಮ್ಮ ಒಂದು ಸಹಕಾರ ನಿಮ್ಗೆ ಬೇಕು. ನಮ್ಮ ಒಂದು ಸರ್ವಿಸನ್ನು ನಿಮಗೆ ಪಡ್ಕೊಳ್ಳಿ ಅಂತ ಹೇಳಿ ರೇಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.
2: ಸೊ ಕೇಳುಗರೆ, ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಶ್ರೇಯಾ ಕಾರ್ ಡೆಕೋರಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಈ ಒಂದು ಶಾಪ್ ಬಗ್ಗೆ ಮಾತಾಡೋಕ್ಕೆ ಒಬ್ರು ಕಸ್ಟಮರ್ಸ್ ಕೂಡ ಇದ್ದಾರೆ, ಅವ್ರ ಹತ್ರ ಕೇಳಲ. ಸರ್ ನಮಸ್ತೆ.
4: ನಮಸ್ತೆ ಮೇಡಮ್.
2: ಸರ್ ನಿಮ್ಮ ಹೆಸರು?
4: ಬಲರಾಮ್ ಕುಮಾರ್ ಅಂತ.
2: ಎಲ್ಲಿಂದ ಬಂದಿರೋದು?
4: ಶಿವಮೊಗ್ಗ ವಿನೋಮ್ ನಗರದಲ್ಲಿ ಮನೆ ಇದೆ ನಮ್ದು.
2: ಓಕೆ ಬಲರಾಮ್ ಸರ್, ಈ ಒಂದು ಶ್ರೇಯಾ ಕಾರ್ ಡೆಕೋರ್ಸ್ ಏನಿದೆ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ?
4: ನಾವು ಸುಮಾರು ಒಂದು 2-3 ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್.
2: ಹೇಗಿದೆ ಸರ್ ಸರ್ವಿಸ್?
4: ಸರ್ವಿಸು ಚೆನ್ನಾಗಿದೆ. ಲಾಸ್ಟ್ ಇಯರ್ ಒಂದು ಬ್ರಿಜಾ ಕಾರ್ ತೊಗೊಂಡಿದ್ದೆ. ಫಸ್ಟಿಗೆ ಒಂದು 50,000 ರೂಪಾಯಿದು ಅಸೆಸರೀಸ್ ಹಾಕ್ಸ್ಕೊಂಡು ಹೋಗಿದ್ದೆ. ಆಮೇಲೆ ಮತ್ತೆ ಇನ್ನೊಂದು 18,000 ಚಿಲ್ಲರೆ ಅಸೆಸರೀಸ್ ಹಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ. ಒಂದು 4-5 ಜನ ಕಸ್ಟಮರ್ ಇದ್ರೇನು ಎಲ್ರಿಗೂ ಸಮಾನವಾಗಿ ಅಟೆಂಡ್ ಮಾಡಿಕೊಂಡು ಎಲ್ರಿಗೂ ಸ್ಯಾಟಿಸ್ಫೈ ಮಾಡಿ ನಗುಮುಖದಲ್ಲಿ ಎಲ್ಲ ಮಾಡಿ ಕಳಿಸ್ತಾರೆ. ಆಮೇಲೆ ಕಂಪ್ಯಾರಿಟಿವ್ಲಿ ಪ್ರೈಸಿಂಗು ರೀಸನಬಲ್ ಇದೆ. ಇವ್ರ ಸರ್ವಿಸು ತುಂಬ ಚೆನ್ನಾಗಿದೆ. ಟ್ರಸ್ಟ್ ಮಾಡ್ಬೋದು, ನೀವು ಟ್ರಸ್ಟ್ ಮಾಡಿ ಖಂಡಿತ ಇವ್ರ ಹತ್ರ ನೀವು ತೊಗೋಬೋದು. ನೀವು ಬೇರೆ ಕಡೆ ರೇಟ್ ಕೇಳಿದ್ರೇನೋ, ಬಟ್ ಇವ್ರ ಹತ್ರ 1 ರೂಪಾಯಿ ಜಾಸ್ತಿ ಇದ್ರೇನು ಸರ್ವಿಸ್ ಚೆನ್ನಾಗಿರುತ್ತೆ. ಮತ್ತು ಇವ್ರ ಹತ್ರ ಸ್ಟಾಫ್ ತುಂಬ ಸ್ಕಿಲ್ಡ್ ಲೇಬರ್ ಇದ್ದಾರೆ. ಹಾಗಾಗಿ ನೀವು ಇವ್ರ ಹತ್ರ ಬಿಸ್ನೆಸ್ ಮಾಡಿದ್ರೆ ಅನುಕೂಲ, ನಿಮಗೆ ಅನುಕೂಲ. ಯಾಕೆಂದರೆ ಪದೇ ಪದೇ ಓಡಾಡೋದು ತಪ್ಪುತ್ತೆ.
2: ಸರ್ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಮೇಡಮ್.
2: ಸೊ ಸರ್ ನಿಮಗೂ ಕೂಡ ಆತ್ಮೀಯ ಧನ್ಯವಾದಗಳು. ನಿಮ್ಮೆಲ್ಲ ಮಾಹಿತಿಯನ್ನು ನಿಮ್ಮ ಕಾರ್ ಡೆಕೋರೇಸ್ ಬಗ್ಗೆ ಕೂಡ ಶೇರ್ ಮಾಡ್ಕೊಳೋದಕ್ಕೆ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್, ತುಂಬ ಥ್ಯಾಂಕ್ಸ್. ನಮ್ಮನ್ನು ಇದು ಪರಿಚಯ ಮಾಡ್ಕೊಂಡಿದ್ದಕ್ಕೆ ನಾವು ನಿಮಗೆ ತುಂಬ ಆಭಾರಿ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
2: ಆಲ್ ರೈಟ್, ಕೇಳಿದಲ್ಲ ಸ್ನೇಹಿತರೆ, ರಮೇಶ್ ಸರ್ ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಅಲ್ಲಿ ಬರುವಂತಹ ಒಬ್ರು ಕಸ್ಟಮರ್ ಕೂಡ ಈ ಒಂದು ಶ್ರೇಯಾ ಕಾರ್ ಡೆಕೋರ್ಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೂಡ ಹೇಳಿದ್ರು. ಬಹುಶಃ ಕಸ್ಟಮರ್ ಸ್ಯಾಟಿಸ್ಫೈ ಆಗಿದ್ದಾರೆ ಅನ್ನುವಾಗ ಆ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ಅಲ್ವಾ? ಅದಕ್ಕೆ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಶ್ರೇಯಾ ಕಾರ್ ಡೆಕೋರ್ಸ್. ಸೊ ಕೇಳುಗರೆ, ಕಾರ್ಯಕ್ರಮ ಇದರೊಂದಿಗೆ ಮುಗಿಸೋ ಸಮಯ ಕೂಡ ಬಂದಿದೆ. ಹೇಗನ್ನಿಸ್ತು ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಖುಷಿಯಾಗಿರಿ, ನಗ್ತಾ ಇರಿ, ಹೆಲ್ತಿ ಆಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲ್ನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
9: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
8: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
10: ಬಳಸಿ ಪರಿಶುದ್ಧ ನಂದಿನಿ.
11: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
12: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
11: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
12: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
11: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
12: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
11: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
12: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು, ಇವರ ಕೃಷಿನಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪಶುಸಂಗೋಪನೆ ಜೊತೆಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಒಂದು ಫಾರ್ಮ್ನ ಕೂಡ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದ್ದು, ಖರ್ಚಿನೆಲ್ಲ ಕಳೆದು ಮಿನಿಮಮ್ ಅಂದರೂ ಒಂದು 12 ಲಕ್ಷದವರೆಗೆ ವಾರ್ಷಿಕವಾಗಿ ಆದಾಯವನ್ನು ಗಳಿಸ್ತಾ ಸೊ ಖುಷಿಯನ್ನು ಕಾಣಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದೆ. ಸೊ ಈಗ ವಾರ್ಷಿಕವಾಗಿ ಒಂದು 12 ಲಕ್ಷದವರೆಗೂ ಕೂಡ ಹಣವನ್ನು ಗಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಕೃಷಿನಲ್ಲಿ ನಮಗೆ ತೃಪ್ತಿ ಇದೆ, ಸಂತೋಷ ಇದೆ ಅಂತ ಕೂಡ ಇವರು ಹೇಳ್ತಾ ಇರ್ತಾರೆ. ಮತ್ತು ಇವರು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇದರ ಜೊತೆಯಲ್ಲಿ ಇವರ ವೃತ್ತಿಯನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ವಿವಿಧ ಶಾಲೆಗಳಲ್ಲಿ ಇವರು ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸಿ ಶಿಕ್ಷಕರಾಗಿ ವೃತ್ತಿಯಲ್ಲಿ ಖುಷಿಯನ್ನು ಕಾಣ್ತಾ ಕೃಷಿಯಲ್ಲಿಯೂ ಸಹ ಅಷ್ಟೇ ಖುಷಿಯನ್ನು ಕಾಣ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಕೃಷಿನಲ್ಲಿ ಏನೇನೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಹಾಗೆ ಸಮಗ್ರ ಕೃಷಿ ಅಂತಂದಾಗ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ, ಹಾಗೆ ಇವರು ಇವರ ತೋಟದಲ್ಲಿ ಇವರ ಹೊಲದಲ್ಲಿ ಯಾವೆಲ್ಲ ಬೆಳೆಗಳನ್ನು ಹಾಕಿದ್ದಾರೆ, ಹಾಗೆ ಅದರಿಂದ ಹೇಗೆ ಆದಾಯ ಸಿಗ್ತಾ ಇದೆ, ಮತ್ತು ಬೆಳೆಗಳ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಇವರ ಕಡೆಗೆ ಅಂದರೆ ಕೋಲಾರದ ಕಡೆಗೆ ಮಳೆ ಕಡಿಮೆ, ಆ್ಯಕ್ಚುಲಾಗಿ ಮಳೆ ನೀರನ್ನು ಸಂಗ್ರಹ ಮಾಡಿಕೊಂಡು ಇವರು ಕೃಷಿಯನ್ನು ಮಾಡ್ತಾ ಇರುವಂಥದ್ದು, ಹೇಗೆ ಮಳೆ ನೀರನ್ನು ಬಳಸ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಅವರಿಗಿರುವಂತಹ ಚಾಲೆಂಜಸ್ಗಳ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ನಾವು ಮಾತಾಡೋಣ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೃಷಿಯ ಕುರಿತಾಗಿ ಮಾತನಾಡೋದಕ್ಕೆ ಇರುವಂಥವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು. ಇವರು ತಮ್ಮ ಸಮಗ್ರ ಕೃಷಿಯಲ್ಲಿ ಹಲವಾರು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹಾಗೆ ಪಶು ಸಾಕಾಣಿಕೆಯನ್ನು ಮಾಡ್ತಾ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಇವರ ಕೃಷಿಯ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸುರೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮದೊಂದು ಫಾರ್ಮ್ ಇದೆ ಅಂತ ಕೂಡ ಕೇಳ್ಪಟ್ಟೆ. ಸೊ ನಿಮ್ಮ ಫಾರ್ಮ್ನ ಹೆಸರೇನು, ಮತ್ತು ನಿಮ್ಮ ಫಾರ್ಮ್ನ ವಿಶೇಷತೆಗಳಿಂದ, ನಿಮ್ಮ ಕೃಷಿಯ ವಿಶೇಷತೆಗಳಿಂದ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
13: ಗ್ರೀನ್ವುಡ್ ಫಾರ್ಮ್ನ ವಿಶೇಷತೆ ಏನಂದರೆ, ಕೊಳವೆ ಬಾವಿ ಇಲ್ಲದೇ ನಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ವಿ. ಈ ಸಮಗ್ರ ಕೃಷಿಯಲ್ಲಿ ನಾವು ಮೀನುಗಾರಿಕೆ, ತೋಟಗಾರಿಕೆ, ಅರಣ್ಯ ಪದ್ಧತಿ, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ, ಜೇನು ಸಾಗಾಣಿಕೆ, ಪಾರಿವಾಳ ಸಾಗಾಣಿಕೆ, ಮಲೆನಾಡು ಗಿಡ್ಡಗಳ ಸಾಗಾಣಿಕೆ, ಮತ್ತು ಬೆಳೆಗಳು, ಕೈತೋಟ, ಹಣ್ಣಿನ ಗಿಡಗಳು ಎಲ್ಲವನ್ನ ಬೆಳೆದಿದ್ದೀವಿ. ಇದಕ್ಕೆಲ್ಲ ಆಸರೆ ಬಂದು ಮಳೆ.
14: ಓಕೆ, ಸೊ ಸೂಪರ್ ಸರ್. ಮಳೆಯನ್ನು ಆಧಾರವಾಗಿಟ್ಕೊಂಡು ನೀವು ಇಷ್ಟೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಮತ್ತು ಈ ಸಮಗ್ರ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ತುಂಬಾ ಖುಷಿಯ ವಿಚಾರ ಸರ್. ಸೊ ಹಾಗೆ ಸರ್, ಈಗ ನೀವು ಸಮಗ್ರ ಕೃಷಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ದೀರಾ, ಮೀನು ಸಾಕಾಣಿಕೆಯನ್ನು ಮಾಡ್ತಿದ್ದೀರಾ, ಇದೆಲ್ಲದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಇದರಿಂದ ಹೇಗೆ ಆದಾಯ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
13: ಮಳೆ ನೀರನ್ನು ನಾವು ಸ್ಟಾಕ್ ಮಾಡ್ಕೊಂಡು ಇವೆಲ್ಲ ಮಾಡ್ತಾಯಿದ್ವಿ. ಈಗ ನಾವು ಒಂದೊಂದಾಗಿ ಹೇಳೋದಕ್ಕೆ ಹೋದರೆ ಮೊದಲನೇದಾಗಿ ನಾವು ಮಳೆ ನೀರನ್ನು ಸ್ಟಾಕ್ ಮಾಡಿ ಕೃಷಿ ಹೊಂಡದಲ್ಲಿ ಬಿಡ್ತೀವಿ, ಅದರಲ್ಲಿ ಮೀನನ್ನು ಸಾಗಾಣಿಕೆ ಮಾಡ್ತೀವಿ. ಆ ನೀರನ್ನು ಬಳಸ್ಕೊಂಡು ನಾವು ಕುರಿಗೆ ಇದು ಮಾಡ್ತೀವಿ. ಕುರಿನಲ್ಲೂ ಸಹ ವಾರ್ಷಿಕವಾಗಿ ಎರಡು ಬೆಳೆಯನ್ನು ನಾವು ತೆಗಿತೀವಿ, ಅಂದರೆ ಎರಡು ಕ್ರಾಪ್ ಎರಡು ಹಂತದಲ್ಲಿ ನಾವು ಅದನ್ನು ಸೇಲ್ ಮಾಡ್ಕೊತೀವಿ ವಾರ್ಷಿಕವಾಗಿ. ಅದರಲ್ಲಿ ಮಿನಿಮಮ್ ಒಂದು ವಾರ್ಷಿಕವಾಗಿ ಒಂದು ಬೆಳೆಯಿಂದ ನಮಗೆ 4 ಲಕ್ಷ ರೂಪಾಯಿ ಆದಾಯ ಬರುತ್ತೆ, ಖರ್ಚು 1 ಲಕ್ಷ ಹೋಗುತ್ತೆ, 5 ಲಕ್ಷ ರೂಪಾಯಿ ಟೋಟಲ್. ಅದರಲ್ಲಿ 1 ಲಕ್ಷ ಖರ್ಚೋಗಿ 4 ಲಕ್ಷ, ಅಂದರೆ ಕುರಿನಲ್ಲಿ ನಮಗೆ ಎರಡು ಬೆಳೆ ತಗೊಂಡಲ್ಲಿ ನಮಗೆ ಮಿನಿಮಮ್ 8 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಆದಾಯ ಇದೆ. ಇದರ ಜೊತೆಗೆ ನಾವೇನು ಮಾಡಿದ್ವಿ ಅಂತಂದರೆ ಜೇನು ಸಾಗಾಣಿಕೆ. ಜೇನು ಸಾಗಾಣಿಕೆಯಲ್ಲಿ ಜೇನು ಈಗ ಟ್ರಯಲ್ಗಾಗಿ ಒಂದು 2 ಪೆಟ್ಟಿ ಇಟ್ಟಿದ್ದೀವಿ. ಇದು ನಮಗೆ ವಾರ್ಷಿಕವಾಗಿ ನಾವು ಒಂದು 2 ಬೀರು ಅದನ್ನು ತುಪ್ಪ ತೆಗೆದ್ರೆ ನಮಗೆ ಮಿನಿಮಮ್ 4 ಲೀಟ್ರ್ ತುಪ್ಪ ಅಷ್ಟು ನಮಗೆ ಜೇನಿನಲ್ಲಿ ಬರುತ್ತೆ. ಅದರ ಜೊತೆಗೆ ಪಂದ್ಯದ ಹುಂಜ ಇದೆ. ಈ ಪಂದ್ಯದ ಹುಂಜ ನಾವೇನು ಮಾಡಿದ್ವಿ ಅಂದರೆ ಸುಮಾರು 60-70 ಪಂದ್ಯದ ಹುಂಜ. ಇವೆಲ್ಲ ಮಾಂಸದ ಲೆಕ್ಕದಲ್ಲಿ ಕೊಡೋದಿಲ್ಲ, ಇವೆಲ್ಲ ಫೈಟಿಂಗ್ ಲೆಕ್ಕದಲ್ಲಿ ಕೊಡ್ತೀವಿ. ಗೂಗಲಲ್ಲಿ ಹಾಕಿರೋದ್ರಿಂದ ಉಡುಪಿ ಕಾರವಾರ ಮಂಗಳೂರು ಅವ್ರು ಬಂದು ಇದನ್ನು ಬೈ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಮಿನಿಮಮ್ 4,000 ದಿಂದ 15-20 ಸಾವಿರವರೆಗೂ ಪಂದ್ಯದ ಹುಂಜಗಳಿದ್ದಾವೆ. ಇದೊಂದು 40-70 ಹುಂಜ ಇರೋದ್ರಿಂದ ಇದೊಂದಷ್ಟು ಆದಾಯ ಇದೆ.
14: ಓಕೆ ಸರ್, ಸೂಪರ್. ನೋಡಿ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರ, ಹಾಗೆ ಅದರಲ್ಲಿ ಪಶುಸಂಗೋಪನೆಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು. ಸೊ ಇದಕ್ಕೆ ಮೂಲ ಆಧಾರ ಅಂತಂದರೆ ಮಳೆ ನೀರನ್ನು ಇವರು ಬಳಕೆ ಮಾಡ್ಕೊಳ್ತಾ ಇರೋದು. ಮಳೆ ನೀರನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು, ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ಅವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಏನು ಕೋಳಿಗಳಾಗಿರ್ಬೋದು ಅಥವಾ ಕುರಿಗಳಾಗಿರ್ಬೋದು, ಇವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇವ್ರ ಜೊತೆಯಲ್ಲಿ ಇನ್ನಷ್ಟು ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು. ಇವರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪಶು ಸಂಗೋಪನೆಯ ಜೊತೆಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ, ಇದರಲ್ಲಿ ಕಾಡು ಕೃಷಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇವರು ಒಂದು ಫಾರ್ಮ್ನ ಕೂಡ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದ್ದು, ಖರ್ಚುಗಳನ್ನು ಕಳೆದು ಮಿನಿಮಮ್ ಆಗಿ ಒಂದು 1,200,000 ಇವರು ವಾರ್ಷಿಕ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಜೊತೆಗೆ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಸುರೇಶ್ ಅವರು ಹೇಳ್ತಾ ಇದ್ರು. ಸೊ ಅವರ ಸಮಗ್ರ ಕೃಷಿ ಪದ್ಧತಿನಲ್ಲಿ ಅವರು ಮೀನುಗಾರಿಕೆಯನ್ನು ಮಾಡೋದ್ರ ಜೊತೆಗೆ ತೋಟಗಾರಿಕೆಯನ್ನು ಮಾಡ್ತಾ, ಅರಣ್ಯ ಪದ್ಧತಿಯನ್ನು ಮಾಡಿಕೊಂಡು ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಪಾರಿವಾಳಗಳನ್ನು ಸಾಕಾಣಿಕೆ ಮಾಡ್ತಾ, ಮತ್ತು ಹೈನುಗಾರಿಕೆಯಲ್ಲಿ ಕೂಡ ಇವರು ತೊಡಗಿಸ್ಕೊಂಡಿದ್ದಾರೆ. ಮಲ್ನಾಡು ಗಿಡವನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ಕೊಳ್ತಾ, ಕೈತೋಟ, ಹಣ್ಣಿನ ಗಿಡಗಳನ್ನು ಬೆಳ್ಕೊಂಡು ಇವರು ಇವರ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಜೊತೆಗೆ ನೋಡಿ, ಇವರು ವೃತ್ತಿನಲ್ಲೂ ಕೂಡ ಶಿಕ್ಷಕರಾಗಿ, ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಇದೆಲ್ಲದರ ಜೊತೆಯಲ್ಲಿ ಇವರು ಹೆಚ್ಚಿನ ಆದಾಯವನ್ನು ಗಳಿಸೋ ರೀತಿಯಲ್ಲಿ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಮಾಡ್ತಾ ಇರೋದು ತುಂಬಾ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಇದೆಲ್ಲದನ್ನ ಮಳೆ ನೀರನ್ನು ನಂಬಿಕೊಂಡು ಇದನ್ನು ಮಾಡ್ತಾ ಇರುವಂಥದ್ದು ಇನ್ನೂ ಖುಷಿ ಪಡುವಂತಹ ವಿಚಾರ. ಸೊ ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಕೃಷಿನಲ್ಲಿ ವೈವಿಧ್ಯತೆಯನ್ನು ನೋಡಬೇಕು ಅಂತಂದರೆ, ನೀವು ಕೂಡ ಕೃಷಿನಲ್ಲಿ ವೈವಿಧ್ಯತೆಯನ್ನು ಅಳವಡಿಸ್ಕೊಂಡಿದ್ದೀರಾ ಅಂತಂದರೆ, ಸೊ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಗಳನ್ನು ಹಾಗೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸುರೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುರೇಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ, ಸೊ ಈಗ ಏನು ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು ಮಾಡ್ತಾ ಇದೀವಿ ಅಂತ ಹೇಳಿ, ಸೊ ಅದ್ರ ಜೊತೆಗೆ ಇನ್ನೂ ಏನೆಲ್ಲ ಸಾಕು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿದ್ರ ಜೊತೆಗೆ ಅದರಿಂದ ಯಾವ ರೀತಿ ಆದಾಯ ಬರ್ತಾ ಇದೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಮತ್ತೆ ಮೊಟ್ಟೆ ಕೋಳಿ ಇದೆ. ಮೊಟ್ಟೆ ಕೋಳಿ ಸುಮಾರು ನಮಗೆ 150-160 ಮೊಟ್ಟೆ ಕೋಳಿ ಇರೋದ್ರಿಂದ ದಿನ ಪ್ರತಿದಿನನೂ ನಮಗೆ 40-50 ಮೊಟ್ಟೆ ಬರುತ್ತೆ. ದಿನಾನೂ ನಮಗೆ ಒಂದು 400-500 ರೂಪಾಯಿ ನಮಗೆ ಆದಾಯ ಇದು ಮೊಟ್ಟೆ ಕೋಳಿನಲ್ಲಿದೆ. ಅದರಲ್ಲಿ ನೀವು ವಾರ್ಷಿಕವಾಗಿ ಕಂಪೇರ್ ಮಾಡಿದ್ರೆ ನಮ್ಗೆ ಎಷ್ಟು ಆದಾಯ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಅದ್ರ ಜೊತೆಗೆ ಬ್ರೀಡಿಂಗ್ ಕೋಳಿಗಳನ್ನು ಬಿಟ್ಕೊಂಡಿದ್ವಿ, ಪಂದ್ಯದ ಹುಂಜೆ ರೆಡಿ ಮಾಡೋದಕ್ಕೆ ನಾವೇ ಬ್ರೀಡ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಅರಣ್ಯ ಪದ್ಧತಿನಲ್ಲಿ ಮರಗಿಡಗಳು ಸುಮಾರು ಅಂದರೆ ನಮಗೆ 1,500 ಹೆಬ್ಬೇವು ಇದಾವೆ, 1,500 ಸ್ಯಾಂಡಲ್ ಇದೆ, ಮಲ್ಬರಿ ಬಂದು 1,000 ಇದೆ, ಅದ್ರ ಜೊತೆಗೆ ರೆಡ್ ಸ್ಯಾಂಡ್ಲ್ ಇದೆ, ವೈಟ್ ಸ್ಯಾಂಡ್ಲ್ ಇದೆ, ಮತ್ತೆ ಹಣ್ಣಿನ ಬಿಡ್ತಕ್ಕಂಥ ಗಿಡಗಳು ನಮಗೆ ರಾಮ್ ಫಲ, ಲಕ್ಷ್ಮಣ್ ಫಲ, ಜಂಬುನ ಎರಳೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಸುಮಾರು 13-20 ರೀತಿಯ ವೆರೈಟಿ ಗಿಡಗಳು ನಮ್ಮಲ್ಲಿ ಇದ್ದಾವೆ. ಎಲ್ಲ ಹಣ್ಣು ಬಿಡ್ತಕ್ಕಂಥ ಗಿಡಗಳಿದ್ದಾವೆ, ಜೊತೆಗೆ ಮನೆಗೆ ಆಗ್ತಕ್ಕಂಥ ಮಲ್ನಾಡು ಗಿಡ್ಡಗಳಿದ್ದಾವೆ, ಮನೆಗೆ ನಾವಿದ್ದ ಹಾಲುಗಾಗಿ ಬಳಸ್ಕೊತೀವಿ.
3: ಓಕೆ ಸರ್, ಹಾಗೆ ಈಗ ನೀವು ಪಶುಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ರೆ, ಇದರಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆನೆಲ್ಲ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ಇದಕ್ಕೆಲ್ಲ ಆಹಾರವನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಅದ್ರ ಜೊತೆಗೆ ನಾವು ಅಜೋಲ ಮಾಡ್ಕೊಂಡಿದ್ವಿ. ಅಜೋಲದಲ್ಲಿ ನಾವು ಕುರಿಗಳಿಗೆ ಆಚೆ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರ ತರದೆ ನಾವೇ ಸೃಷ್ಟಿ ಮಾಡಿಕೊಂಡು ನಾವೇ ಆಹಾರ ಕೊಡಬೇಕು. ನಾವು ಆಚೆ ಕಡೆಯಿಂದ ಆಹಾರ ತಂದರೆ ನಾವು ಬೆಳವಣಿಗೆ ಆಗೋದಕ್ಕಾಗೋದಿಲ್ಲ, ಖರ್ಚು ಯಥೇಚ್ಛವಾಗಿ ಬರುತ್ತೆ.
3: ಓಕೆ, ಹಾಗಾದ್ರೆ ಸರಿಗ ಈಗ ಖರ್ಚನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಅಥವಾ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಮಾಡಬೇಕು ಅಂತಂದ್ರೆ ಯಾವೆಲ್ಲ ಪ್ರಮುಖ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಮತ್ತೆ ನೀವು ಯಾವ ರೀತಿಯಲ್ಲಿ ಕೃಷಿಗೆ ಸಮಯವನ್ನು ಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ನಾವು ವೈಜ್ಞಾನಿಕವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಮೂರು ಅಂಶಗಳೇನಂತಂದ್ರೆ, ಇಲ್ಲಿ ಬೋರ್ವೆಲ್ ಇಲ್ಲ, ಮಳೆ ನೀರಿನ ಸಂಗ್ರಹ ಒಂದೇ ವೈಜ್ಞಾನಿಕತೆ, ಎರಡನೇದು ಹೆಚ್ಚು ಲೇಬರ್ ಇಲ್ಲ, ನಾವೇ ಲೇಬರ್ ಆಗಿ ನಮಗೆ ಯೋಗ ಮೆಡಿಟೇಷನ್ಗೆ ಹೆಂಗೆ ನಾವು 1 hour ಸ್ಪೆಂಡ್ ಮಾಡ್ತೀವೋ, ನಾವು ಆ ರೀತಿ ನಾವು ಪರ್ ಡೇ ನಾವು ಏನು ಮಾಡ್ತೀವಿ ಅಂದರೆ 1-1.5 hour ಕುರಿಗಳು ಸಾಗಾಣಿಕೆನಲ್ಲಿ ಸಮಗ್ರ ಕೃಷಿಗಾಗಿ ನಾವು ನಮ್ಮ ಬ್ರದರು ನಮ್ಮ ತಂದೆಯವರು ಮಾತ್ರ ಶ್ರಮ ವಹಿಸ್ತೀವಿ, 1.5 hour ಪರ್ ಡೇ, ಹೆಚ್ಚು ಶ್ರಮ ಪಡ್ತಾ ಇಲ್ಲ. ಇನ್ನೊಂದು ಮೂರನೇ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಏನಂದ್ರೆ, ಆಚೆ ಕಡೆಯಿಂದ ಫುಡ್ನ ನಾವು ಕೊಂಡ್ಕೊಳ್ಳದೆ ನಾವೇ ಸೃಷ್ಟಿ ಮಾಡಿಕೊಂಡು ನಾವೇ ತಯಾರು ಮಾಡ್ಕೊಂಡು ಕೊಡ್ತಾ ಇರೋದು. ಇದರಿಂದ ನಮಗೆ ಫಾರ್ಮ್ ಹೌಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮಿನಿಮಮ್ ವಾರ್ಷಿಕವಾಗಿ ನಮಗೆ 1,200,000 rupees ನಮಗೆ ಖರ್ಚೆಲ್ಲ ಹೋಗಿ ಆದಾಯ ಬರ್ತಾ ಇರೋದ್ರಿಂದ ನಮಗೆ ತೃಪ್ತಿ ಇದೆ, ಸಂತೋಷವಿದೆ. ಈ ಎಲ್ಲ ಫಾರ್ಮ್ ಹೌಸ್ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಆಗಬೇಕು, ಯುವಕರು ಸ್ವಾವಲಂಬಿ ಆಗಬೇಕು, ಯಥೇಚ್ಛವಾಗಿ ತಮ್ಮ ಜಮೀನಲ್ಲಿ ತಾವು ಬೆಳೆದು ತಮ್ಮ ತಂದೆ ತಾಯಿಗಳನ್ನ ಅಣ್ಣ ತಮ್ಮಂದಿರನ್ನ ಜಾಯಿಂಟ್ ಆಗಿ ಇದ್ದುಕೊಂಡು ತಮ್ಮ ಜೀವನವನ್ನು ಸೃಷ್ಟಿ ಮಾಡಿಕೊಂಡು ಹ್ಯಾಪಿಯಾಗಿರ್ಬೇಕು ಅನ್ನೋದು ಈ ಫಾರ್ಮ್ನ ಉದ್ದೇಶ.
3: ಹಾಗೆ ನೀವು ಕೂಡ ಇದ್ದೀರಾ ಸರ್. ಓಕೆ ಸರ್, ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸುರೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ನೋಡಿ, ಮಳೆ ಇಲ್ಲದಂತಹ ಪ್ರದೇಶದಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಸಮಗ್ರ ಕೃಷಿಯನ್ನು ಮಾಡ್ತಾ, ಕೃಷಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ, ಮೀನು ಸಾಕಾಣಿಕೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಅರಣ್ಯ ಪದ್ಧತಿಯನ್ನು ಅಳವಡಿಸಿಕೊಂಡು, ಜೊತೆಗೆ ಕೋಳಿ ಸಾಕಾಣಿಕೆ, ಜೊತೆಗೆ ಜೇನು ಸಾಕಾಣಿಕೆ ಆಗಿರ್ಬೋದು, ಪಾರಿವಾಳಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಮತ್ತು ವಿವಿಧ ಬೆಳೆಗಳನ್ನು ಮಾಡಿಕೊಂಡು ಕೈತೋಟ ಹಣ್ಣಿನ ಗಿಡಗಳನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಹೇಳಿದಾಗೆ ಯಾವ ರೀತಿ ಅದಕ್ಕೆ ಕೃಷಿಯನ್ನು ಮಾಡ್ತಾ ಇರುವಾಗ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಅದಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕೃಷಿಯನ್ನು ಇದೇ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಹಾಗಾದರೆ ನೀವು ಕೂಡ ನಮ್ಮ ಕೃಷಿಯ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತಂದರೆ, ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೂಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಇವರ ಶಿಕ್ಷಕ ವೃತ್ತಿಯ ಜೊತೆಗೆ ಕೃಷಿಯನ್ನು ಮಾಡ್ತಾ ಕೃಷಿನಲ್ಲಿ ಸಮಗ್ರ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾಗೆ ಯಾವುದೇ ರೀತಿಯ ಹೊರಗಿನಿಂದ ಆಹಾರವನ್ನು ತರದೆ ಅವರ ತೋಟದಲ್ಲಿನೇ ಅವರ ಹೊಲದಲ್ಲಿನೇ ಕುರಿಗಳಿಗೆ ಹಾಗೆ ಬೇರೆ ಬೇರೆ ಆಹಾರವನ್ನು ಮಾಡ್ಕೊಳ್ತಾ ಅಜೋಲವನ್ನು ಕೊಟ್ಕೊಳ್ತಾ ಸೊ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಜೊತೆಗೆ ಇವರು ಮಾಡಿರುವಂತಹ ಏನು ಅರಣ್ಯ ಕೃಷಿ ಆಗಿರ್ಬೋದು, ಅರಣ್ಯ ಕೃಷಿ ಪದ್ಧತಿ ಆಗಿರ್ಬೋದು, ಹಾಗೆ ತೋಟಗಾರಿಕೆಯ ಪದ್ಧತಿ ಆಗಿರ್ಬೋದು, ಮತ್ತು ಜೇನು ಸಾಕಾಣಿಕೆಯನ್ನು ಕೂಡ ಅನುಭವ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಇದೆಲ್ಲದರ ಜೊತೆಯಲ್ಲಿ ಹೈನುಗಾರಿಕೆಯಲ್ಲೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮಲೆನಾಡು ಗಿಡ್ಡ ಎನ್ನುವಂತಹ ಏನು ಹಸುಗಳನ್ನು ಕೂಡ ಇವರು ಸಾಕಾಣಿಕೆ ಮಾಡಿದ್ದಾರೆ, ಮತ್ತು ವಿವಿಧ ಬೆಳೆಗಳನ್ನು ಮಾಡ್ಕೊಳ್ತಾ ಜೊತೆಗೆ ಹಣ್ಣಿನ ಗಿಡಗಳನ್ನು ಕೂಡ ಇವರು ಹಾಕ್ಕೊಂಡು ಇವರ ಬೆಳೆಗಳಿಗೆ ಒಂದಷ್ಟು ಸಮಯವನ್ನು ಕೊಟ್ಕೊಳ್ತಾ ಇವರ ಫ್ಯಾಮಿಲಿಯ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಮುಖ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಸೊ ಇದೆಲ್ಲದರ ಜೊತೆಯಲ್ಲಿ ನೀವು ಕೂಡ ಈ ರೀತಿಯ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರೆ ಅಂತಂದರೆ ಅಥವಾ ನೀವು ಏಕಬಳೆ ಪದ್ಧತಿಗಳನ್ನು ಮಾಡ್ಕೊಂಡಿದ್ದೀರಾ ಅಂತಂದರೆ ಸೊ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಎಲ್ಲರೂ ಹೇಳೋ ಪ್ರಕಾರ ಈಗ ಸಮಗ್ರ ಕೃಷಿಯನ್ನು ಮಾಡಿದಾಗ ಮಾತ್ರನೇ ನಮಗೆ ಒಂದು ಉತ್ತಮ ಆದಾಯ ಸಿಗೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಹೆಚ್ಚಿನ ಇಳುವರಿ ಬರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ನೀವು ಕೂಡ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದರೆ ನಿಮ್ಮ ಕೃಷಿ ಹೇಗಿದೆ, ನಿಮ್ಮ ಕೃಷಿಯ ಬೆಳೆಗಳೇನೇನು, ಮತ್ತು ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸುರೇಶ್ ಅವರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಸುರೇಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುರೇಶ್ ಅವರು, ನೀವಾಗಲೇ ಹೇಳ್ತಾ ಇದ್ರಿ ಪಶುಸಂಗೋಪನೆಯಲ್ಲಿ ಕೂಡ ನೀವು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಮೀನು ಸಾಕಾಣಿಕೆ ಆಗಿರ್ಬೋದು, ಮತ್ತು ಜೇನು ಸಾಕಾಣಿಕೆ, ಪಾರಿವಾಳ ಸಾಕಾಣಿಕೆ, ಮಲೆನಾಡು ಗಿಡ್ಡ, ಈ ರೀತಿಯ ಸಾಕಾಣಿಕೆಗಳನ್ನು ಮಾಡ್ತಿದ್ದೀರಾ. ಜೊತೆಗೆ ನೀವು ಹೇಳಿದ್ರಿ ಒಂದು ಫೈಟರ್ ಕೋಳಿಯನ್ನು ಕೂಡ ಸಾಕಾಣಿಕೆ ಮಾಡ್ತಿದ್ವಿ, ಹುಂಜಗಳನ್ನು ಅಂಥೇಳಿ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್, ಇದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ, ಮತ್ತು ಇದರಿಂದ ಹೇಗೆ ಆದಾಯ ಬರುತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಫೈಟ್ರ್ ಹುಂಜ ಅಂತ ಹೇಳ್ಬಿಟ್ಟು ಇದು ನಮಗೆ ಸುಮಾರು ಒಂದು 60-70 ಹುಂಜ ಇದೆ. ಇದೆಲ್ಲ ನಾವು ಮಾಂಸದ ಲೆಕ್ಕದಲ್ಲಿ ಕೊಡಕ್ಕೆ ಹೋಗಲ್ಲ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇದ್ರ ಪಂದ್ಯದ ಆಧಾರದ ಮೇಲೆ ಫೈಟಿಂಗ್ ಆಧಾರದ ಮೇಲೆ ನಾವು ಕೋಳಿಯನ್ನು ಕೊಡ್ತೀವಿ. ಮಿನಿಮಮ್ ನಮಗೆ ಮಿನಿಮಮ್ 4,000 ರೂಪಾಯಿಗೂ ಕೋಳಿ ಇದೆ. 4,000-20,000 ರೂಪಾಯಿವರೆಗೂ ನಮಗೆ ಕೋಳಿಗಳಿದ್ದಾವೆ. ಇದು ನಮಗೆ ಮೈನ್ ಮಾರ್ಕೆಟಿಂಗ್ ಏನಂದ್ರೆ ಗೂಗಲ್ ಅಲ್ಲಿ ಹಾಕಿರೋದ್ರಿಂದ ಕಸ್ಟಮರ್ಸ್ ಉಡುಪಿ ಕಾರವಾರದವರು ಬಂದು ನಮ್ಮನ್ನ ಇದನ್ನ ಬೈ ಬ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಇದು ಸಿಂಪಲ್ ಆಗಿ ನಾವು ವರ್ಷದಲ್ಲಿ 2 ಬ್ಯಾಚ್ ಅನ್ನ ನಾವು ಸೇಲ್ ಮಾಡ್ಕೊತೀವಿ. ಒಂದು ಹುಂಜ ಬಂದು ನಮಗೆ ಈಗ ನಾವು 1,000 ರೂಪಾಯಿ ಕೊಟ್ಟು ಒಂದು ಚಿಕ್ಕ ಮರಿ ತಂದಿದ್ದೀವಿ ಅಂತಂದ್ರೆ ಅದು ಮಿನಿಮಮ್ ನಾವು 6 ಮೇಯಿಸ್ತೀವಿ. 6 ನಾವು ಮಾರ್ತೀವಿ. ಮಿನಿಮಮ್ ಆಗಿ ಇದು ವಾರ್ಷಿಕವಾಗಿ ನಮಗೆ ಆದಾಯ ತಗೊಂಡಾಗ 2 ಬ್ಯಾಚ್ ಬರುತ್ತೆ. 2 ಬ್ಯಾಚ್ಗೂ ಸೇರಿ ಖರ್ಚೆಲ್ಲ ಹೋಗಿ ನಮಗೊಂದು 2 ಲಕ್ಷ ರೂಪಾಯಿ ನಮ್ಗೆ ಆದಾಯ ಸಿಗ್ತಾ ಇದೆ ಇದು ಪಂದ್ಯದ ಹುಂಜದಲ್ಲಿ. ಅದ್ರ ಜೊತೆನಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಪಾರಿವಾಳ ಅಂತಕ್ಕಂಥದ್ದು ಸಾಕಿದ್ವಿ. ಈ ಪಾರಿವಾಳ ಅಂತಕ್ಕಂಥದ್ದು ನಾವು 2 ರೀತಿಯಾಗಿರ್ತಕ್ಕಂಥ ಪಾರಿವಾಳ ಸಾಕಿದ್ವಿ. ಒಂದು ಬಂದು ಈ ಲಕ್ವ ಪಾರಿವಾಳ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಪ್ಯಾರಾಲಿಸಿಸ್ ಆಗಿರ್ತಕ್ಕಂಥವ್ರು ಮಾಂಸಕ್ಕಾಗಿ ಬಳಸ್ತಾರೆ, ಆ ಒಂದು ಜೊತೆ ಸಾಕಿದ್ವಿ. ಮತ್ತೆ ಇನ್ನೊಂದು ರೇಸಿಂಗ್ ಪಾರಿವಾಳ ಅಂತ ಹೇಳ್ಬಿಟ್ಟು ಇನ್ನೊಂದು ಜೊತೆ ಸಾಕಿದ್ವಿ. ಲೋ ಕಾಸ್ಟ್ ಅಲ್ಲಿ ನಾವು ಹುಡ್ಡಿನ ರಿಪೀಸ್ ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಏನಾಗುತ್ತೆ ಅಂದ್ರೆ ಕುರಿಯ ಪಿಚ್ಚಿಗೆ ಬಂದು ಕೆಳಗಡೆ ಬೀಳೋದ್ರಿಂದ ಕೆಳಗಡೆ ಸುಮಾರು ಕೋಳಿಗಳೊಂದು 150-160 ಕೋಳಿಗಳಿದಾವೆ. ಇದನ್ನ ನಾವು ಮೊಟ್ಟೆಗಾಗಿ ಬಳಸ್ಕೊಂಡಿದ್ವಿ. ಈ ಕೋಳಿಗೆ ನಾವು ಒಂದು ದಿನಕ್ಕೆ 1 ರೂಪಾಯಿನೂ ಸಹ ನಾವು ಆಚೆ ಕಡೆಯಿಂದ ಆಹಾರವನ್ನು ತರೋದೇ ಇಲ್ಲ. ಇದಕ್ಕಾಗಿ ಮೇನ್ ಆಹಾರ ನಾವೇನ್ ಮಾಡಿದ್ವಿ ಅಂದ್ರೆ ಹೋಟ್ಲ್ ವೇಸ್ಟೇಜ್ ಅಲ್ಲಿ ಗಟ್ಟಿ ಬರ್ತಕ್ಕಂಥ ಅನ್ನದ ಕೋಳಿ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಅಜೋಲ ತೊಟ್ಟಿಗಳನ್ನ ಸುಮಾರು ಒಂದು 6-7 ತೊಟ್ಟಿಗಳನ್ನ ಮಾಡ್ಕೊಂಡಿದ್ವಿ. ಈ ಅಜೋಲದಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ದಿವಸ ನಮಗೆ 10-15 kg ಅಜೋಲ ಬರುತ್ತೆ. ಈ ಅಜೋಲವನ್ನು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕೋಳಿಗಳಿಗೆ ಫೀಡ್ ಆಗಿ ಬಳಸ್ಕೊತಾ ಇದೀವಿ. ಬಟ್ ಇಲ್ಲಿ ನಮ್ದು ಯಾವುದೇ ಖರ್ಚಿಲ್ಲದೆ ನಮಗೆ ಮಿನಿಮಮ್ ಒಂದು ದಿನಕ್ಕೆ 40-50 ಮೊಟ್ಟೆ ಬರುತ್ತೆ. ಮಿನಿಮಮ್ 400-600 ರೂಪಾಯಿವರೆಗೂ ನಮಗೆ ದಿನಕ್ಕೆ ಆದಾಯ ಇರೋದ್ರಿಂದ ಈ ಕೋಳಿಗಳದ್ದು ಒಂದು ಕಾನ್ಸೆಪ್ಟ್ ಆಯಿತು. ಎರಡನೇದು ಈ ಅಜೋಲ ಏನಂತಂದ್ರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಡೈಲಿ ನಾವು ಅದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇದು ಗಾಡ್ ಗಿಫ್ಟ್ ಅಂದರೆ ನೇಚರ್ ಗಿಫ್ಟ್ ಅಂತ ಹೇಳ್ಬೋದು. ಈ ಅಜೋಲದಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನಾವು ತೊಟ್ಟಿ ಮಾಡ್ಕೊಂಡು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಎವ್ರಿ ಡೇ ನಮಗೆ ಅದು ಆದಾಯ ಕೊಡ್ತಾ ಇರ್ತಕ್ಕಂಥದ್ದು. ಬಟ್ ರೈತರು ಇದನ್ನು ವೈಜ್ಞಾನಿಕವಾಗಿ ತಿಳ್ಕೊಬೇಕು. ಇದು ನೀವೆಲ್ಲರೂ ಸಹ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಈ ಅಜೋಲದಿಂದ.
2: ಓಕೆ, ಸೂಪರ್ ಸರ್. ಹಾಗೆ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಕುರಿಗಳಲ್ಲಿ ಯಾವ್ಯಾವ ಬ್ರೀಡ್ ಕುರಿಗಳಿದೆ, ಮತ್ತೆ ಅವುಗಳನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀರಾ, ಹೇಗೆ ಅದರಿಂದ ಆದಾಯ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಕುರಿಗಳು ನಮ್ಮಲ್ಲಿ ತುಂಬ ವಿಶೇಷವಾಗಿ ನಾವು ಮೇನ್ ಕಮರ್ಷಿಯಲ್ ಕ್ರಾಪ್ ಆಗಿ ಬಳಸ್ತಾ ಇದೀವಿ. ಈ ಕುರಿಗಳನ್ನು ಯಾಕೆ ನಾವು ಕಮರ್ಷಿಯಲ್ ಕ್ರಾಪ್ ಆಗಿ ಬಳಸ್ತಾ ಇದೀವಿ ಅಂತಂದ್ರೆ ನಮಗೆ ಇತ್ತೀಚೆಗೆ ಹೆಚ್ಚು ಆದಾಯ ಕೊಡ್ತಾ ಇರತಕ್ಕಂಥದ್ದು ಇದೇ ಆಗಿದೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಈಗ ಸದ್ಯಕ್ಕೆ 3 ಜಾತಿಯ ಕುರಿಗಳಿದ್ದಾವೆ. ಅದರಲ್ಲಿ ಗೂಡೂರಿನ ಕುರಿ ಒಂದು ಜಾತಿ ಆದರೆ, ಎರಡನೇದು ಬಂದು ಗುಲ್ಬರ್ಗ ಬಾದಾಮಿಯ ಒಂದು ಜಾತಿ ಇದೆ, ಮೂರನೇದು ಬಂದು ಮೈಸೂರು ಮಳವಳ್ಳಿಯ 3 ರೀತಿಯಾಗಿರ್ತಕ್ಕಂಥ ಕುರಿಗಳನ್ನು ಬಳಸ್ತಾ ಇದೀವಿ. ಇಲ್ಲಿ ನಮಗೆ ಕಮರ್ಷಿಯಲ್ಗೆ ವರ್ಕೌಟ್ ಆಗ್ತಾ ಇರ್ತಕ್ಕಂಥ ಕುರಿ ಬಂದರೆ ಗೂಡೂರು ಕುರಿ. ಈ ಕುರಿ

0: ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ತಿಂಗಳಿಗೆ ಒಂದು ಕುರಿಯಿಂದ 1,000 ರೂಪಾಯಿ ಆದಾಯ ಗೂಡೂರು ಕುರಿಯಿಂದ ಸಿಗ್ತದೆ. ಇದು ಕಮರ್ಷಿಯಲ್ಗೆ ತುಂಬ ಯಥೇಚ್ಛವಾದ ಬೇಡಿಕೆ ಇರತಕ್ಕಂಥ ಒಂದು ಕುರಿಯಾಗಿದೆ. ಇಲ್ಲಿ ನಾವು ಸದ್ಯಕ್ಕಾಗಿ ಮೇಯಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಮಾಂಸಕ್ಕಾಗಿ ಮೇಯಿಸ್ತಾ ಇದ್ವಿ, ಯಾವುದೇ ಬ್ರೀಡಿಂಗ್ ಇಲ್ಲ. ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಈ ಕುರಿ ಸಾಗಾಣಿಕೆಯಲ್ಲಿ ಸುಮಾರು ನಾವು 5 ಲಕ್ಷ ಕೊಟ್ಟು 100 ಕುರಿ ತರ್ತೀವಿ. ಸಾಮಾನ್ಯವಾಗಿ 4,500-5,000 ರೇಂಜಲ್ಲಿ 100 ಕುರಿ ತರ್ತೀವಿ. ಆ 100 ಕುರಿ ತಂದಿರತಕ್ಕಂಥದ್ದನ್ನ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, 5 to 6 months ನಾವು ಮೇಯಿಸ್ತೀವಿ. 5 to 6 months ಆದ ತಕ್ಷಣ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಅದನ್ನು ನಾವು ಅದರ ಡಬಲ್ಗೆ ಮಾರ್ತೀವಿ. ಅಂದರೆ 5 ಲಕ್ಷಕ್ಕೆ ತಂದಿರತಕ್ಕಂಥದ್ದನ್ನು 10 ಲಕ್ಷಕ್ಕೆ ಮಾರ್ತೀವಿ. ಅದರಲ್ಲಿ ನಮಗೆ 1 ಲಕ್ಷ ರೂಪಾಯಿ ಮೇವಿಗೆ ಎಕ್ಸ್ಪೆನ್ಸಿವ್ ಹೋದರೆ ನಮಗೆ 4 ಲಕ್ಷ ರೂಪಾಯಿ 6 months ಮೋಸ ಇಲ್ಲ. ಮತ್ತು ಇದರಲ್ಲಿ ನಾವೊಂದು ವೈಜ್ಞಾನಿಕವಾಗಿ ನಾವು ಮಾಡಿರ್ತಕ್ಕಂಥ ಒಂದು ವಿಶೇಷತೆ ಏನಂತಂದರೆ, ಸಾವಯವ ರೀತಿಯಲ್ಲಿ ಕುರಿಯನ್ನು ಬೆಳೆಸಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾಟಲ್ ಫೀಡನ್ನು ನಾವು ಕೊಡದೆ ನಾವೇ ತಯಾರು ಮಾಡಿರ್ತಕ್ಕಂಥ ಫುಡ್ಡನ್ನು ಬಳಸಬೇಕು. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂತಂದರೆ, ಅಜೋಲಾ ಒಂದಷ್ಟು ಮಾಡ್ಕೊಂಡಿದ್ವಿ. ಅಜೋಲಾದಲ್ಲಿ ಒಂದಷ್ಟು ಕೊಡ್ತೀವಿ. ಹೆಬ್ಬೇವು ಅಂತ ಹೇಳ್ಬಿಟ್ಟು 1,500 ಹೆಬ್ಬೇವು ಹಾಕ್ಕೊಂಡಿದ್ವಿ. ಈ 1,500 ಹೆಬ್ಬೇವಲ್ಲಿ ಸುಮಾರು ನಮಗೆ ಎಷ್ಟು ಕುರಿಗೆ ಮೇವು ಬೇಕೋ ಅಷ್ಟು ಸಿಗುತ್ತೆ. ಅದ್ರ ಜೊತೆಗೆ ಒಣವುಲ್ಲನ್ನು ಒಂದಷ್ಟು ಸ್ಟಾಕ್ ಮಾಡ್ಕೊಂಡಿದ್ವಿ. ಕಳ್ಳೆ ಗಿಡ ಒಂದಷ್ಟು ಸ್ಟಾಕ್ ಮಾಡಿದ್ವಿ. ಹುರುಳಿ ಗಿಡ ಒಂದಷ್ಟು ಸ್ಟಾಕ್ ಮಾಡಿದ್ವಿ. ಇವೆಲ್ಲ ಏನು ಮಾಡ್ತೀವಿ ಅಂದರೆ, ಡೇ ಬೈ ಡೇ ಒಂದೊಂದು ಟೈಮ್ ಒಂದೊಂದು ಕೊಡೋದ್ರಿಂದ ನಾವು ಯಾವುದೇ ಫುಡ್ಡನ್ನು ನಾವು ಆಚೆ ಕಡೆಯಿಂದ ಕೊಂಡ್ಕೊಂಬರೋದಕ್ಕೆ ಹೋಗಲ್ಲ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಬೆಳೆಸಿದ್ವಿ ಅಂದರೆ, ಈ ಸಂಜೆ ಟೈಮು ಅಥವಾ ಬೆಳಗ್ಗೆ ಟೈಮು ಹೋಟೆಲ್ ವೇಸ್ಟೇಜ್ನ ತಿಳಿ ನೀರು ಕೊಡ್ತೀವಿ. ಇದೇನಾಗುತ್ತೆ ಅಂದರೆ, ಕುರಿಗೆ ಅದು ದೇಹ ಸ್ವಲ್ಪ ಗ್ರೋತ್ ಆಗೋದಕ್ಕೆ, ಕೊಬ್ಬಿನಂಶ ಕೊಬ್ಬೋದಕ್ಕೆ ಒಂದು ಸಹಾಯಕವಾಗ್ತದೆ.
1: ಓಕೆ ಸರ್, ಹಾಗಾದರೆ ಈ ಕುರಿ ಸಾಕಾಣಿಕೆಯ ಬಗ್ಗೆ ಏನಷ್ಟು ವಿಚಾರಗಳನ್ನು ಮಾತಾಡೋಣ. ಹಾಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸುಮಾರು ವಿಚಾರಗಳಿದೆ ಸರ್. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮದೊಂದು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಕುರಿ ಆಗಿರ್ಬೋದು, ಕೋಳಿಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಅವುಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ, ಮತ್ತು ಅಜೋಲಾವನ್ನು ಬೆಳೆಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: My name is Raj. What's your name, please? My name is Raj. ಹೇಳ್ಬಾರ್ದ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರೇ ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್, ಪ್ಲೀಸ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೇ ಹೇಳಿ ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಯಾಕೆ ನನ್ ಮಾತು ಕೇಳಿಸ್ತಿಲ್ವಾ ಕಿವಿಡಿನ ಮಾತಾಡ ಬರಲ್ವಾ ಮೂಗಿನ ಇಲ್ಲ ಕೀ ಕೊಟ್ಟು

0: ಮನೋ ಭದ್ರ ಕಾಳ ಮನೋ ಹೇಳ ಬೇಗ ಚಿನ್ನ. ಮೈ ನೇಮ್ ಇಸ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್, ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್? ಪ್ಲೀಸ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಪುನಃ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವ್ರ ಜೊತೆನಲ್ಲಿ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ ಸಮಗ್ರ ಕೃಷಿಯ ಪದ್ಧತಿನಲ್ಲಿ ಏನು ಜೇನು ಸಾಕಾಣಿಕೆ ಆಗಿರ್ಬೋದು, ಪಾರಿವಾಳ ಸಾಕಾಣಿಕೆ ಆಗಿರ್ಬೋದು, ಮಲೆನಾಡು ಗಿಡ್ಡ ಆಗಿರ್ಬೋದು, ಮತ್ತು ಅರಣ್ಯ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ತೋಟಗಾರಿಕೆ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ, ಮತ್ತು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಇದರೆಲ್ಲ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಮಾಡ್ತಾ ಇರೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸುರೇಶ್ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಸುರೇಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಾಗಲೇ ನೀವು ಹೇಳ್ತಾ ಇದ್ರಿ ಕೋಳಿ ಸಾಕಾಣಿಕೆಯ ಬಗ್ಗೆ ಆಗಿರ್ಬೋದು, ಕುರಿ ಸಾಕಾಣಿಕೆಗಳ ಬಗ್ಗೆ ಆಗಿರ್ಬೋದು, ಅವುಗಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ಮತ್ತು ಆಹಾರವನ್ನು ಕೊಡೋದ್ರ ಜೊತೆಯಲ್ಲಿ ನಾವೇ ಆಹಾರವನ್ನು ಬೆಳೆಸಿ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರಿ. ಸೊ ಅದೇ ರೀತಿಯಲ್ಲಿ ಸರಿಗ ಅವುಗಳಿಗೆ ಬಂದಂತಹ ರೋಗಗಳನ್ನು ಯಾವ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡ್ತೀರಾ, ಮತ್ತು ನೀವೇ ಯಾವ ರೀತಿಯ ವೈಜ್ಞಾನಿಕ ಪದ್ಧತಿಯನ್ನು ಅದರಲ್ಲಿ ಅಳವಡಿಸಿಕೊಂಡು ಕುರಿಗಳನ್ನು ಮೇಂಟೈನ್ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಯಾವುದೇ ರೋಗ ಬಂದರೂ ಸಹ ನಾವು ವೆಟರ್ನರಿ ಡಾಕ್ಟರ್ವರೆಗೂ ನಾವು ವೇಟ್ ಮಾಡೋಕೆ ಹೋಗಲ್ಲ. ಆ ಸ್ಟಾರ್ಟಿಂಗಲ್ಲಿ ನಮ್ಗೆ 1 ಇಯರ್ ನಮಗೆ ಪ್ರಾಕ್ಟಿಕಲ್ ಅನುಭವ ಆಗಿದೆ, ಯಾವ ಟೈಮಲ್ಲಿ ರೋಗ ಬರುತ್ತೆ, ಯಾವ ವ್ಯಾಕ್ಸಿನೇಷನ್ ಕೊಡಬೇಕು ಅಂತಕ್ಕಂಥದ್ದು ನಮಗೆ ಸ್ಟಾರ್ಟಿಂಗ್ 1 ಇಯರ್ ನಮಗೆ ಪಾಠ ಆಗಿರೋದ್ರಿಂದ ಈಗ ನಾವೇನು ಮಾಡ್ತಾ ಇದೀವಿ ಅಂದರೆ, ಯಾವುದೇ ಕುರಿಯನ್ನು ನಾವು ಫಸ್ಟ್ ತಂದಿದ್ದಾದ ತಕ್ಷಣ ಅದು ಮತ್ತೆ ಫರ್ದರ್ ರೋಗ ಬರ್ದಿರೋ ಇದ್ದಂಗೆ ನಾವೇ ಕೆಲವೊಂದು ವ್ಯಾಕ್ಸಿನೇಷನ್ಸನ್ನು ನಾವೇ ಕೊಟ್ಕೊತೀವಿ. ಆ ವ್ಯಾಕ್ಸಿನೇಷನ್ಸ್ ಕೊಟ್ಕೊಂಡು ಏನಾದರೂ ಸೀರಿಯಸ್ ಆದರೆ ಮಾತ್ರ ನಮಗೆ ವೆಟರ್ನರಿ ಡಾಕ್ಟರ್ಸ್ ಬಂದು ಅವ್ರು ಇಂಜೆಕ್ಷನ್ಸ್ ಕೊಡ್ತಾರೆ. ಈ ನಾವು ವ್ಯಾಕ್ಸಿನೇಷನ್ ಕೊಡೋದ್ರಿಂದ ನಮ್ಗೆ ಎಂಥ ಕಾಲದಲ್ಲೂ ಸಹ ನಮಗೆ ಮರಿಗಳಿಂದ ನಮಗೆ ಕುರಿಗಳಿಂದ ನಮ್ಗೆ ಲಾಸ್ ಬರೋದಿಲ್ಲ. ಕೆಲವೊಂದು ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಅವೈಜ್ಞಾನಿಕವಾಗಿ ಏನು ಮಾಡ್ತಾರೆ ಅಂದರೆ ಕುರಿ ತರ್ತಾರೆ, ಕುರಿ ತಂದು ಅದಕ್ಕೆ ವ್ಯಾಕ್ಸಿನ್ ಕೊಡೋದಿಲ್ಲ, ಅದನ್ನು ಫೀಡನ್ನು ಬೈ ಮಾಡ್ಕೊಂಬರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಅವ್ರು ಲಾಭ ಪಡೆಯೋದಕ್ಕಾಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ನನಗೆ ಕುರಿನಲ್ಲಿ ಲಾಭನೇ ಇಲ್ಲ, ಲಾಭನೇ ಇಲ್ಲ ಅಂತ ಹೇಳ್ತಾರೆ. ಲಾಭ ಇಲ್ಲ, ಯಾವುದನ್ನೇ ಮಾಡಬೇಕಂದ್ರೂ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಲಾಭ ಇದ್ದೇ ಇದೆ. ಅದರಲ್ಲಿ ನಾವು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಾವು ಥಿಂಕ್ ಮಾಡಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಬೆನಿಫಿಟ್ ಇದೆ. ಇವತ್ತು ಒಬ್ಬ ಉದ್ಯೋಗಸ್ಥ ತಿಂಗಳಿಗೆ 50,000 ಏನು ಸಂಪಾದನೆ ತಗೊಂತದನೋ ಅದಕ್ಕಿಂತ ಕಡಿಮೆ ಏನಿಲ್ಲ ಅನ್ನೋದಕ್ಕೆ ನಮ್ಮ ಒಂದು ಫಾರಂ ಆಫ್ಸ್ ಒಂದು ಮಾದರಿ ಅಂತ ಹೇಳ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಈ ಕುರಿಯ ಮಾಂಸಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂತೆಗಳಿಗೋಗಿ ಮಾರಾಕ್ ಹೋಗಲ್ಲ. ಇಲ್ಲಿನ ಗಿರಾಕಿಗಳು ಏನು ಮಾಡ್ತಾರೆ ಅಂದರೆ ಪ್ರತಿ ದಿವಸ ಬರ್ತಾರೆ, ಬೇಕಾಗಿರ್ತಕ್ಕಂಥ ಕುರಿಗಳನ್ನು ಕೊಂಡ್ಕೊಂತಾರೆ, ಹೋಗ್ತಾರೆ. ಆದಾಯ ಜೊತೆಗೆ ನಮಗೆ ಉಲ್ಲಾಸ ಇದೆ, ಉತ್ಸಾಹ ಇದೆ, ಹುರುಪಿದೆ.
3: ಓಕೆ ಸರ್, ಹಾಗಾದರೆ ಈಗ ಬೇರೆ ರೈತರು ಕೂಡ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಮಾಡ್ತಾ ಇರುವಂತಹ ಪದ್ಧತಿಗೂ ನೀವು ಮಾಡ್ತಾ ಇರುವಂತಹ ಪದ್ಧತಿಗೂ ಏನು ಡಿಫ್ರೆನ್ಸ್ ಇದೆ, ಮತ್ತು ಕುರಿ ಸಾಕಾಣಿಕೆ ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಜನ ರೈತರು ಲಾಸ್ ಮಾಡ್ಕೊಳ್ತಾ ಇರೋದು ಯಾಕೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ನಾನಿಲ್ಲಂದ್ರೆ ನಿಮ್ಗೆ ಒಂದು ವೈಜ್ಞಾನಿಕವಾದ ಒಂದು ರೀಸನ್ ಕೊಡ್ತೀನಿ ನೋಡಿ. ಬೇರೆ ರೈತರಿಗೂ ನಮಗೂ ಏನು ಡಿಫ್ರೆನ್ಸು ಅಂತಂದರೆ, ಬೇರೆ ರೈತರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ದೊಡ್ಡದಾಗಿ ಶೆಡ್ ಹಾಕಿರ್ತಾರೆ, ಸುಮಾರು 1 ಲಕ್ಷ 2 ಲಕ್ಷ ಮೇಯಿಸೋಷ್ಟು ಕುರಿ ಜಾಗದಲ್ಲಿ ಅವರು 1 ಕೋಟಿಯಷ್ಟು ಬಂಡವಾಳ ಹಾಕಿ ಒಂದು ಶೆಡ್ ಮಾಡಿರ್ತಾರೆ. ಕುರಿ ನೋಡಿದ್ರೆ 30 ಕುರಿ ಬಿಟ್ಟಿರ್ತಾರೆ, ಮತ್ತು ಆ ಕುರಿಗೆ ಅವರು ಆಚೆ ಕಡೆಯಿಂದ ಫುಡ್ ತರ್ತಾರೆ, ಅದರಲ್ಲಿ ಲಾಸ್ ಆಗ್ತಾರೆ. ಮತ್ತು ಕುರಿಯನ್ನು ಯಾವುದೇ ಕಾರಣಕ್ಕೂ ಆಚೆ ಕಡೆಯಿಂದ ಕೊಂಡ್ಕೊಂಬಂದರೆ ಫುಡ್ ಏನಾಗುತ್ತೆ ಅಂದರೆ ಅದು ನಮಗೆ ಕೊಂಡ್ಕೊಂಬರ್ತಕ್ಕಂಥ ಖರ್ಚೇ ಜಾಸ್ತಿ ಬರುತ್ತೆ. ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ವಿಶೇಷತೆ ಏನಂದರೆ, ನಮ್ಮ ಶೆಡ್ಡು ಅಷ್ಟೊಂದು ಹೈ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ, ಸಿಂಪಲ್ ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ. ಆದರೂ 100 ಕುರಿನಲ್ಲಿ ಯಾವ ರೀತಿ ನಾವು ವೈಜ್ಞಾನಿಕವಾಗಿ ನಾವು ಪ್ರಾಕ್ಟಿಕಲಾಗಿ ಏನು ನಾವು ಆದಾಯ ಹೆಂಗೆ ತೊಗೊಂತಾ ಇದ್ದೀನಿ ಅಂದರೆ, 100 ಕುರಿಗೆ ನಾನು ಮಿನಿಮಮ್ 9-10 ಕೆಜಿ ಬರ್ತಕ್ಕಂಥ ವೆಯ್ಟಲ್ಲಿ ನಾನು ಕುರಿನ ತಗ್ತೀನಿ. ಆ ಕುರಿಗೆ ಬಂಡವಾಳ ಬಂದು ಮ್ಯಾಕ್ಸಿಮಮ್ ಆಗಿ 4,500-5,000 ರೂಪಾಯಿ ಬಂಡವಾಳ ಆಗುತ್ತೆ. ಆ ಕುರಿಯನ್ನು ನಾನು 6 ತಿಂಗಳ ಮೇಯಿಸ್ತೀನಿ. 100 ಕುರಿಯನ್ನು 6 ತಿಂಗಳ ಮೇಯಿಸಿದಲ್ಲಿ ನಮಗೇನಾಗತ್ತೆ ಅಂತಂದರೆ, 4,500 ಕೊಟ್ಟು 100 ಕುರಿ ತಂದಿರ್ತೀನಿ, ಅದನ್ನು ಮಾಂಸಕ್ಕೆ ನಾನು ತಂದಲ್ಲೇ 10 ಕೆಜಿ ಇರ್ತಕ್ಕಂಥದ್ದು ಕೊನೆಗೆ ಮೇಯಿಸಿದ್ದು ಮಾರಿದ್ದಾದ್ಮೇಲೆ ನಮಗೆ ಡಬಲ್ ಆಗಿರುತ್ತೆ. ಮಾಂಸ 10 ಕೆಜಿ ಇರ್ತಕ್ಕಂಥದ್ದು 20 ಕೆಜಿ ಆಗಿರುತ್ತೆ. ಅಲ್ಲಿ ನಾನು 4,500,000 ಬಂಡವಾಳ ಹಾಕಿರ್ತಕ್ಕಂಥದ್ದು ನನಗೆ 8,500,000 ಬಂಡವಾಳ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಾನು ಮೇವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಬೈ ಮಾಡಿರೋದಿಲ್ಲ. ಆ ಬೈ ಮಾಡಿಲ್ಲದೆ ಇರೋದ್ರಿಂದ, ಜೊತೆಗೆ ಲೇಬರ್ಸ್ ಇಲ್ಲದೆ ಇರೋದ್ರಿಂದ, ಮನೆಯವರೇ ನೋಡ್ಕೊಳ್ಳೋದ್ರಿಂದ ನಾನು ಡ್ರೈ ಮೇವನ್ನು ಜಾಸ್ತಿ ಯಥೇಚ್ಛವಾಗಿ ಬಳಸ್ತಾ ಇದ್ದೀನಿ. ಇದಕ್ಕಾಗಿ ಒಣಹುಲ್ಲು ವರ್ಷಕ್ಕೆಲ್ಲ ಸೇರಿ ನಾನೊಂದು 30,000 ತಂದರೆ ಸಾಕು, ಕಳ್ಳೆ ಗಿಡ ಒಂದು 5,000 ತಂದರೆ ಸಾಕು, ಹುರುಳಿ ಗಿಡ ಒಂದು 5,000 ತಂದರೆ ಸಾಕು. ಈ ಒಣಹುಲ್ಲು ನಮ್ಮಲ್ಲಿರ್ತಕ್ಕಂಥ ಹೆಬ್ಬೆ ಯಾವಾಗ ವ್ಯಾಕ್ಸಿನೇಷನ್ ಕೊಡೋದಿಲ್ವೋ 2-3 ಮಂತ್ಸ್ ಆದ ತಕ್ಷಣ 100 ಕುರಿ ತಂದಿರ್ತಕ್ಕಂಥವ್ರು 50 ಕುರಿ ಡೆತ್ ಆಗಿರ್ತಕ್ಕಂಥ ಇತಿಹಾಸಗಳು ಇದ್ದಾವೆ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಏನಂದರೆ ಯಾವತ್ತೂ ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಕುರಿ ತರಬೇಕಂದ್ರೆ ಹಾಲು ಕುಡಿಯತಕ್ಕಂಥ ಮರಿಯನ್ನು ತರಬಾರ್ದು. ಒಂದು ಸರ್ಟನ್ ಏಜ್ಗೆ ಬಂದಿರಬೇಕು. ಸರ್ಟನ್ ಏಜ್ ಅಂತಂದರೆ 9-10-11 ಈ ಅಷ್ಟು ವೆಯ್ಟ್ ಬರ್ತಕ್ಕಂಥ 10 kg ವೆಯ್ಟ್ ಬರ್ತಕ್ಕಂಥ ಕುರಿ ಅಂತಂದರೆ ಈ ಹೈಟೆಕ್ ಶೆಡ್ಗಾಗಿ ಅದು ನಿಲ್ಲತ್ತೆ. ನಾವು ಹಾಲು ಕುಡಿಯೋ ಮರಿ ಅಂತಂದರೆ ಏನಾಗುತ್ತೆ ಅಂದರೆ ವೈಜ್ಞಾನಿಕವಾಗಿ ಅದರ ಅಮ್ಮ ಹತ್ರ ಹಾಲು ಕುಡ್ಕೊಂಡು ಅದು ಭೂಮಿ ಮೇಲೆ ಓಡಾಡ್ಕೊಂಡಿರುತ್ತೆ, ಹೈಟೆಕ್ ಶೆಡ್ಗೆ ಹೊಂದ್ಕೊಳ್ಳೋದಿಲ್ಲ. ಯಾವಾಗ ಹೊಂದ್ಕೊಳ್ಳೋದಿಲ್ಲ ಡೆತ್ ರೇಟ್ ಜಾಸ್ತಿ ಆಗುತ್ತೆ. ಕುರಿ ಸಾಗಾಣಿಕೆಯಲ್ಲೂ ಲಾಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಬಟ್ ಅದರಲ್ಲಿ ಮೇನ್ ಏನಂತಂದರೆ ವೈಜ್ಞಾನಿಕತೆಯನ್ನು ಅಳವಡಿಸಬೇಕು, ಅದರಲ್ಲಿ ಸೂಕ್ಷ್ಮತೆಯನ್ನು ಗಮನಿಸಬೇಕು.
3: ಓಕೆ, ಸೊ ವೈಜ್ಞಾನಿಕ ಪದ್ಧತಿಯಲ್ಲಿ ಕುರಿ ಸಾಗಾಣಿಕೆ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಆಗಲ್ಲ ಅನ್ನೋದು ಸುರೇಶ್ ಸರ್ ಮಾತು. ಸೊ ಹಾಗೆ ಸರ್, ಈಗ ನೀವು ಕೃಷಿ ಭೂಮಿಯನ್ನು ಕೂಡ ಹೊಂದಿದ್ದೀರಾ, ಮತ್ತು ಅದರಲ್ಲಿ ಹಲವಾರು ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡಿದ್ದೀರಾ, ಮತ್ತು ಅರಣ್ಯ ಪದ್ಧತಿಯನ್ನು ಕೂಡ ಮಾಡ್ತಾ ಇದ್ದೀರಾ, ತೋಟಗಾರಿಕೆ ಬೆಳೆಗಳನ್ನು ಕೂಡ ಮಾಡಿದ್ದೀರಾ. ಸೊ ಹೇಗೆ ನಿಮ್ಮ ಕೃಷಿ ಭೂಮಿಯಲ್ಲಿ ಈ ಎಲ್ಲ ಬೆಳೆಗಳನ್ನು ಮಾಡೋಕ್ಕೆ ಸಾಧ್ಯ ಆಯಿತು, ಮತ್ತು ಹೇಗೆ ನಿರ್ವಹಣೆ ಮಾಡ್ತಿದ್ದೀರಾ ಬೆಳೆಗಳನ್ನು, ಮತ್ತು ಹೇಗೆ ಯಾವೆಲ್ಲ ಬೆಳೆಗಳನ್ನು ಹಾಕಿದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ನಮ್ಮದು ಈಗ 3.5 ಎಕರೆ ಜಮೀನಿದೆ. ಈ 3.5 ಎಕರೆನಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಸಮಗ್ರ ಕೃಷಿ, ಕೋಳಿ ಕುರಿ ಮೀನು ಎಲ್ಲ ಇದೆ. ಅದರ ಜೊತೆಯಲ್ಲಿ ನಾವು ಅರಣ್ಯ ಪದ್ಧತಿ ಅಂತಕ್ಕಂಥದ್ದನ್ನು ಬಳಸ್ಕೊಂಡಿದ್ವಿ. ಈ ಅರಣ್ಯ ಪದ್ಧತಿ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ಅಂತಂದರೆ 1500 ಹೆಬ್ಬೇವು ಗಿಡ ಇದೆ. ಈ ಹೆಬ್ಬೇವು ಗಿಡದ ಮಧ್ಯದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಮಲ್ಬರಿ ವಿತ್ ಸ್ಯಾಂಡಲ್ ಹಾಕಿದ್ವಿ. ಮಧ್ಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದಷ್ಟು ರಾಗಿ ಚೆಲ್ಕೊತಾ ಇದ್ದೀವಿ, ತೊಗರಿ ಹಾಕ್ತಾ ಇದ್ದೀವಿ, ಅಲಸಂದೆ ಹಾಕ್ತಾ ಇದ್ದೀವಿ, ಇವೆಲ್ಲವೂ ಸಹ ಮನೆ ಖರ್ಚಿಗಾಗಿ ಬಳಸ್ಕೊತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ರಾಗಿ ಮತ್ತು ಅಲಸಂದೆ ಇದರ ಬರ್ತಕ್ಕಂಥ ಹುಲ್ಲಿನಿಂದ ಕುರಿಗಳಿಗೂ ಸಹ ನಾವು ಕೊಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ವಾರ್ಷಿಕವಾಗಿ ಒಂದು 20-30,000 ರೂಪಾಯಿ ಕೊಂಡ್ಕೊತಾ ಇದ್ದೀವಿ ಅಷ್ಟೇ. ಇಲ್ಲಿ ನಾವು ಬೋರ್ವೆಲ್ ಒಂದು 5-6 ಲಕ್ಷ ಹಾಕಿದ್ರೂ ಸಹ ಅದು ವೇಸ್ಟ್ ಆಗುತ್ತೆ. ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂದರೆ ಏನೋ ಒಂದು ವೈಜ್ಞಾನಿಕತೆಯನ್ನು ಮಾಡಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಈ ಕುರಿಗಳ ಮೇವಿಗಾಗಿ ನಾವು ವಾರ್ಷಿಕವಾಗಿ 10-20% ಮಾತ್ರ ಕೊಂಡ್ಕೊತಾ ಇದ್ವಿ. ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ಸ್ವಾವಲಂಬಿಯಾಗಿ ನಾವೇ ದುಡಿದು ಕುರಿಗಳಿಗೆ ಕೊಡ್ತಾ ಇದ್ದೀವಿ.
3: ಓಕೆ, ಸೂಪರ್ ಸರ್, ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ತಮಗೆ ನಿಮ್ಮ ಕೃಷಿಯ ಅನುಭವಗಳನ್ನ ಹಂಚ್ಕೊಳ್ತಾ. ಸೊ ಕೃಷಿನ ಮಾಡಬೇಕು ಅನ್ನೋರಿಗೂ ಕೂಡ ಒಂದು ವೈಜ್ಞಾನಿಕ ಪದ್ಧತಿಯ ಅಳವಡಿಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಿ. ಮತ್ತೊಮ್ಮೆ ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆ ಮಾತಾಡ್ತಾ ನಿಮ್ಮ ಕೃಷಿಯ ಅನುಭವಗಳನ್ನ ಹಂಚ್ಕೊಂಡೋದಕ್ಕೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಮಗೆ ಸುರೇಶ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಕುರಿ ಸಾಕಾಣಿಕೆ ಜೊತೆಗೆ ಮೀನು ಸಾಕಾಣಿಕೆ ಮತ್ತು ಸಮಗ್ರ ಪದ್ಧತಿನಲ್ಲಿ ಕೃಷಿಯನ್ನು ಮಾಡಿದಾಗ ಖಂಡಿತವಾಗ್ಲೂ ಒಂದಲ್ಲ ಒಂದರಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಜೀವನ ನಡೆಸೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು ಇವರ ಮಾತು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ರಣಬಿಸಿಲಿನ ಝಳ ತಂಪಾಗುವುದು ಯಾವಾಗ? ಹೌದು, ಬೇಸಿಗೆ ಕಾಲದಲ್ಲಂತೂ ಮೈಸುಡುವ ವಾತಾವರಣ. ಮಧ್ಯಾಹ್ನದ ಹೊತ್ತು ರಸ್ತೆಗಳಲ್ಲಿ ಓಡಾಡತೊಡಗಿದರೆ ರಣರಣ ಬಿಸಿಲಿನ ಝಳ ಮೈಯಲ್ಲಿ ಬೆವರಿಳಿಸುತ್ತದೆ. ಅಷ್ಟೇ ಅಲ್ಲ, ಬಿಸಿ ಗಾಳಿ ಮೈಗೆ ಸೋಕಿ ಜ್ವರ ಬಂದಂಥ ಅನುಭವವಾಗುತ್ತದೆ. ತಾಪವನ್ನು ಅಳತೆ ಮಾಡಿದರೆ ದಿನದ ಗರಿಷ್ಠ ಉಷ್ಣಾಂಶ 38-40 ಡಿಗ್ರಿ ಸೆಲ್ಸಿಯಸ್ ತಲುಪುವ ಭರವಸೆ ಇದೆ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅತಿವೃಷ್ಟಿ, ಪ್ರವಾಹ, ಮೈಕೊರೆವ ಚಳಿ, ಹೆಪ್ಪುಗಟ್ಟುವ ನದಿಗಳು ಇವೆಲ್ಲವುಗಳನ್ನು ನಾವು ನೋಡುತ್ತಿದ್ದೇವೆ. ಅವುಗಳ ಜೊತೆಗೆ ಬಿರುಬಿಸಿಲು, ಚಂಡಮಾರುತಗಳ ಹಾವಳಿಯನ್ನು ನಾವು ನೋಡಿದ್ದೇವೆ. ವಾತಾವರಣದ ಈ ಎಲ್ಲ ವಿದ್ಯಮಾನಗಳನ್ನು ವಾಯುಗುಣ ಬದಲಾವಣೆ ಎಂದೇ ಕರೆಯುತ್ತೇವೆ. ಕೇವಲ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಮಾತ್ರವಲ್ಲ, ಇಡೀ ಜಗತ್ತಿನ ವಿದ್ಯಮಾನವಿದು. ವಿಶೇಷವಾಗಿ ಉಷ್ಣವಲಯದ ದೇಶಗಳಾದ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಾದ ದುಬೈ, ಇರಾನ್, ಇರಾಕ್, ಪಾಕಿಸ್ತಾನ್, ಸಿರಿಯಾ ಮುಂತಾದ ದೇಶಗಳಲ್ಲಿ ಜನ ಬದುಕುವುದೇ ದುಸ್ತರವಾಗಿದೆ. ಬೇಸಿಗೆ ಬಿಸಿಲು ಎಂದರೇನು ಎಂಬುದನ್ನು ನಾವು ಆ ದೇಶದಲ್ಲಿ ಓಡಾಡಿದಾಗ ಮಾತ್ರ ನಮಗೆ ತಿಳಿಯುತ್ತದೆ. ಏಕೆಂದರೆ ಅವರು ಬಿಸಿಲನ್ನು ಅನುಭವಿಸಿರುತ್ತಾರೆ. ಹಾಗಾಗಿ ಯಾವಾಗಲೂ ಅವರು ಹವಾನಿಯಂತ್ರಿತ ಕೊಠಡಿಗಳಲ್ಲೇ ಬದುಕಬೇಕಾಗುತ್ತದೆ. ಅರಲ್ನಂಥ ಸಮುದ್ರ ಈಗಾಗಲೇ ಸಂಪೂರ್ಣ ಬತ್ತಿ ಹೋಗುವ ಹಂತದಲ್ಲಿದೆ. ನದಿಗಳ ನೀರಂತೂ ಸಂಪೂರ್ಣ ತಳಕಂಡಿದೆ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್, ಟೆಲ್ ಅವಿವ್, ಇಸ್ತಂಬೂಲ್, ಕರಾಚಿ, ಕೈರೋ ಇಂತಹ ದೊಡ್ಡ ದೊಡ್ಡ ಪಟ್ಟಣಗಳ ಜನ ಸಮುದ್ರದ ನೀರನ್ನೇ ಶುದ್ಧೀಕರಣ ಮಾಡಿ ಕುಡಿಯುತ್ತಾರೆ. ಈ ದೇಶಗಳಲ್ಲಿ ಎಷ್ಟೋ ವರ್ಷಗಳಿಂದ ಜನ ನೀರನ್ನು ಕೊಂಡು ಕುಡಿಯುತ್ತಾರೆ. ಜಗತ್ತಿನಲ್ಲಿ ನೀರಿನ ಮಾರಾಟ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದೆ. 1,000,000,000,000 ರೂಪಾಯಿ ವಹಿವಾಟು ನಡೆಸುತ್ತಿದ್ದ ಏಕೈಕ ವ್ಯವಹಾರ ಎಂದರೆ ನೀರಿನ ವ್ಯವಹಾರ. ಅಲ್ಲಿ ಅನೇಕ ಜಾಗಗಳಲ್ಲಿ ಹಿಮದ ಬೆಟ್ಟಗಳನ್ನೇ ಕರಗಿಸಲಾಗುತ್ತದೆ. ಇಂಥ ಪರಿಸ್ಥಿತಿ ಬಂದದ್ದಾದರೂ ಹೇಗೆ ಎಂದು ನಾವು ಆಲೋಚನೆ ಮಾಡಿದರೆ ಮನುಷ್ಯ ಮಾಡಿದ ತಪ್ಪುಗಳು ಕಣ್ಣಿಗೆ ಎದ್ದು ಕಾಣುತ್ತವೆ. ಈಗಾಗಲೇ ವ್ಯಾಪಕವಾಗಿ ಮರಗಿಡಗಳು ಕಾಣೆಯಾಗಿವೆ. ಅಳಿದುಳಿದ ಗಿಡಮರ, ಹಸಿರು ರಸ್ತೆಗಳು ಎಲ್ಲವೂ ಕಾಣೆಯಾಗಿವೆ. ಎಲ್ಲಿಯೂ ತಂಪಾದ ವಾತಾವರಣವೇ ಇಲ್ಲ. ಇದೆಲ್ಲ ನಾವು ಮಾಡಿದ ತಪ್ಪು ಎಂದು ನಮಗೆ ಅನಿಸತೊಡಗಿದೆ. ಸಹಜವಾಗಿ ಪ್ರಕೃತಿಯಲ್ಲಿ ಏರುಪೇರುಗಳನ್ನು ನಾವು ಕಾಣಬಹುದು. ಆಧುನಿಕತೆ ಬಂದ ಮೇಲೆ ನಮ್ಮ ಬದುಕು ಸಹಜವಾಗಿರದೆ ಕೃತಕವಾಗುತ್ತಿದೆ. ದೈಹಿಕ ಶ್ರಮ ಕಡಿಮೆ ಆಗಿದೆ. ಬಹುತೇಕ ಜನ ನಡೆದಾಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಕೆಲವರು ಪಾರ್ಕ್ನಲ್ಲಿ ಓಡಾಡುವುದನ್ನು ಬಿಟ್ಟರೆ ಉಳಿದಂತೆ ಎಲ್ಲರೂ ವಾಹನಗಳ ಸವಾರರಾಗಿದ್ದಾರೆ. ಬೈಕು, ಸ್ಕೂಟರು, ಕಾರುಗಳ ಭರಾಟೆ ಎಲ್ಲೆಲ್ಲೂ ಕಂಡುಬರುತ್ತದೆ. ಪಟ್ಟಣಗಳಲ್ಲಿ ವಾಹನಗಳ ದಟ್ಟಣೆಯನ್ನು ನೋಡಿ ನಮಗೆ ಅಚ್ಚರಿಯಾಗುತ್ತದೆ. ಕಚೇರಿಗಳಲ್ಲಿ ಕೆಲಸ ಮಾಡುವವರು ತಮ್ಮ ಸಮಯವನ್ನು ಬಹುತೇಕ ಟ್ರಾಫಿಕ್ ಜಾಬ್ನಲ್ಲಿ ಕಳೆದುಕೊಳ್ಳುತ್ತಾರೆ. ಬಿಸಿಗಾಳಿ, ಬೆವರಳಿಯುವ ಸ್ಥಿತಿ, ಹೊರಗಿನ ಕರ್ಕಶ ಧ್ವನಿ ಮನುಷ್ಯನನ್ನು ಕುಗ್ಗಿಸಿ ಹೋಗುವಂತೆ ಮಾಡುತ್ತದೆ. ಮನುಷ್ಯ ತನ್ನ ಮೇಲಾಗುವ ಪರಿಣಾಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೃತಕ ಮಾರ್ಪಾಡುಗಳಿಂದ ಸರಿದೂಗಿಸಿಕೊಂಡಿದ್ದಾನೆ. ಹವಾನಿಯಂತ್ರಿತ ಕಾರು, ಕೊಠಡಿಗಳು, ಫ್ಯಾನುಗಳು, ಏರ್ ಕೂಲರ್ಗಳು, ಸ್ವಿಮ್ಮಿಂಗ್ ಪೂಲುಗಳು, ಹೀಗೆ ಮೈತಂಪು ಮಾಡಿಕೊಳ್ಳಲು ಎಷ್ಟೊಂದು ಏರ್ಪಾಡುಗಳು. ಆದರೆ ಭಾರತದಂಥ ಬಡ ದೇಶಗಳ ಸಾಮಾನ್ಯರು, ಕೂಲಿ ಕಾರ್ಮಿಕರು, ಬೀದಿ ಬೀದಿಯಲ್ಲಿ ಕೆಲಸ ಮಾಡುವವರು, ಹೊಲಗದ್ದೆಗಳ ಕಾರ್ಮಿಕರು, ಇವರೆಲ್ಲರ ಬದುಕು ಹೇಗಿದೆ ಎಂಬುದನ್ನು ನಾವು ಊಹಿಸಿಕೊಳ್ಳಬೇಕಾಗಿದೆ. ಏನಾದರೂ ಪ್ರಾಕೃತಿಕ ವಿಪತ್ತುಗಳು ಬಂದೆದಗಿದರೆ ಸಾಯುವವರು ಹೆಚ್ಚು ಬಡವರೇ. ಪ್ರವಾಹ ಬಂದಾಗ, ಬಿರುಗಾಳಿ ಬೀಸಿದಾಗ, ಭೂಕಂಪನಗಳಾದಾಗ, ಭೂಮಿ ಕುಸಿತ ಕಂಡಾಗ, ಬಿಸಿಗಾಳಿ ಸೂರ್ಯಾಘಾತವಾದಾಗ ಕೋಟಿ ಲಕ್ಷ ಸಾವಿರ ಸಾವಿರ ಜನ ಸಾವಿಗೀಡಾಗಿದ್ದು ನಮಗೆ ಕಂಡುಬರುತ್ತದೆ. ನಾವು ಯಾವಾಗ ಸಿರಿವಂತರ ಐಷಾರಾಮಿ ಬದುಕನ್ನು ನೋಡಿಯೇ ದೇಶ ಸುಭಿಕ್ಷವಾಗಿದೆ ಎಂದು ಹೊಗಳಿಕೊಳ್ಳುತ್ತೇವೆ. ಈಗಲಾದರೂ ಪ್ರಕೃತಿಯ ಏರುಪೇರುಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಅವಲೋಕಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕು. ಸುಂದರವಾದ ಬದುಕನ್ನು ಈ ಭೂಮಿ ಮೇಲೆ ಕಟ್ಟಿಕೊಳ್ಳಬೇಕು. ಏಕೆಂದರೆ ಇಡೀ ವಿಶ್ವದಲ್ಲಿ ಜೀವಜಂತುಗಳಿರುವುದು ಈ ಭೂಮಿಯಲ್ಲಿ ಮಾತ್ರ. ಭೂತಾಯಿಯ ಒಡಲನ್ನು ಸದಾ ತಂಪಾಗಿಡಬೇಕು. ಹಾಗಾದರೆ ನಾವೇನು ಮಾಡಬೇಕೆಂದು ನೀವು ಕೇಳುತ್ತೀರಿ. ಹೌದು, ನಾವು ಗಂಭೀರವಾಗಿ ಯೋಚಿಸಿದ್ದೇವೆ. ಇನ್ನು ಮುಂದೆ ನಮಗೆ ಭೂಮಿಯನ್ನು ಕಳೆದುಕೊಳ್ಳುವ, ಕಬಳಿಸುವ ಯಾವ ಯೋಜನೆಗಳು ಬೇಡ. ಅರಣ್ಯ ಸಂರಕ್ಷಣೆ, ಸಸಿ ನೆಟ್ಟು ಬೆಳೆಸುವುದು, ಸೂರು ನೀರು ಸಂಗ್ರಹಿಸುವುದು, ಸಾವಯವ ಕೃಷಿಗೆ ಆದ್ಯತೆ ನೀಡುವುದು, ಸಿರಿಧಾನ್ಯಗಳನ್ನು ವ್ಯಾಪಕವಾಗಿ ಬೆಳೆಯುವುದು ಮತ್ತು ಬಳಸುವುದು, ಇವೆಲ್ಲ ಆಗಬೇಕಾದ ತುರ್ತು ಕೆಲಸಗಳು. ಮನುಷ್ಯರಾದ ನಾವು ಹೇಗಾದರೂ ವಿಪತ್ತುಗಳನ್ನು ಮೆಟ್ಟಿ ನಿಲ್ಲಬಹುದು. ಆದರೆ ಪ್ರಾಣಿ, ಪಕ್ಷಿ, ಸರೀಸೃಪ, ಕೀಟಗಳು ಹೇಗೆ ಬದುಕಬೇಕು ಎಂಬುದನ್ನು ನಾವು ಯೋಚಿಸಬೇಕು. ಭಾರೀ ಬಿಸಿಲಿನ ತಾಪಕ್ಕೆ ಕೀಟಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಿತ್ಯ ಸಾಯುತ್ತವೆ. ಪಕ್ಷಿಗಳು ನೀರು ತಂಪು ಹುಡುಕಿ ದೂರ ದೂರ ವಲಸೆ ಹೋಗುತ್ತವೆ. ಪ್ರಾಣಿಗಳಂತೂ ನೀರಿಲ್ಲದೆ ಅದೆಷ್ಟೋ ಸಂಖ್ಯೆಯಲ್ಲಿ ಸಾಯುತ್ತವೆ. ಅದೆಷ್ಟೋ ಆನೆಗಳು, ಚಿರತೆ, ಹುಲಿ, ಕಾಟೆ, ಜಿಂಕೆಗಳು ವಿದ್ಯುತ್ ತಂತಿ ತಗಲಿ ಸಾಯುತ್ತವೆ. ಯೋಚಿಸಿ, ಅವುಗಳ ಕಷ್ಟವೇ ನಮ್ಮ ಕಷ್ಟವೆಂದು ತಿಳಿದು ಸಸ್ಯ ಸಾಮ್ರಾಜ್ಯವನ್ನು ಕಟ್ಟುವುದು ನಮಗೆ ಉಳಿದಿರುವ ಏಕೈಕ ದಾರಿ.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ಹಲೋ ಗೆಳೆಯರೇ.
6: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
7: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
6: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
8: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
10: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
11: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
10: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
12: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
2: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ, ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ.
2: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನಾ?
2: ಹೆಂಗೆ ನಮ್ ಸಿಟಿ ಮೇಸ್ಟರ್?
3: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟರ್.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು?

0: ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ

ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿ ಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರೇ.

0: ಮೋಹಿಸಿ.
1: ಇವಳೇ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ಲೇಲೆ
1: ಏನ್ರಿ?
2: ಒಂದ್ ಮಾತು
1: ಹೇಳಿ.
2: ಹೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
2: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
2: ಬಾಯಲ್ಲಿ ಬಾರೆ ಅಂದ್ರೆ ಕೂತ್ಕೋ ಈ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
2: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತ.

ಮಾನವ ಜೀವಿತವೇ ಭಯಗ್ರಸ್ತ. ಸಾವಿನ ಭಯ, ನೋವಿನ ಭಯ, ರೋಗ ಭಯ, ಶತ್ರುಗಳ ಭಯ. ಆದರೆ ಹರಿನಾಮ ಒಂದೇ ಎಲ್ಲರಿಗೆ ಅಭಯ. ಅಂಥ ಅಭಯ ಕೊಡುವ ಶ್ರೀಹರಿ ಕಲವು ವೆಂಕಟನಾಯಕ, ಕಲಿಯುಗದ ಆ ಸ್ವಾಮಿ ವೆಂಕಟರಮಣ, ವೆಂಕಟಾಚಲಾಧೀಶ ಶ್ರೀನಿವಾಸ. ಅವನ ದಿವ್ಯ ಮಹಿಮೆ, ನಾಮದ ಮಹಿಮೆ, ಆ ಕ್ಷೇತ್ರದ ಮಹಿಮೆ, ಅವನ ಕಥಾ ಶ್ರವಣ ಮಾಡಿದವರು ಯಾವ ಮಹಿಮೆ, ಇವೆಲ್ಲವೂ ಕೂಡ ಕಲಿಯುಗದ ನಮಗೆ ಪಾಪದಿಂದಲೋ ಶಾಪದಿಂದಲೋ ಕರ್ಮಲೋಪದಿಂದಲೋ ಭವಕೂಪದಲ್ಲಿ ಬಿದ್ದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಕಾಗ್ತದೆ. ಭಗವಂತರಾದರೂ ಯಾತಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ? ಅನ್ನಮಯ ಜೀವಿಗಳು ನಾವು.

ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಜ್ಞಾನಾಚಲ, ದ್ವಾಪರಾಯುಗದಲ್ಲಿ ಶೇಷಾಚಲ ಅಂತ ಕರೆದರೆ, ಕಲಿಯುಗದಲ್ಲಿ ವಿತತ ವೆಂಕಟನಾಮ ಕಲಿಯೋಳು ವೇಮ ಅಂದ್ರೆ ಪಾಪಗಳು, ಕಟತೆ ಅಂದ್ರೆ ನಾಶವಾಗತಕ್ಕಂಥ, ಪಾಪನಾಶನ ಮಾಡುವ ಪರ್ವತ ಇದು. ಕ್ಷಿತಿಯೊಳಗೆ ಅತಿ ಖ್ಯಾತವಾಯ್ತ.

ಈ ಭಕ್ತ ಸಮೂಹದ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ವೈಕುಂಠವನ್ನೇ ತೆರೆಸಿ ಈ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ. ಧರಣ್ಯಾಂ ಅವತೀರ್ಣೋತಿ ಎಂಬಂತೆ ಶ್ರೀಮನ್ನಾರಾಯಣನೇ ವೆಂಕಟರಮಣನಾಗಿ ಅವತಾರ ಮಾಡಿದಂತಹ ಪುಣ್ಯಸ್ಥಳ.

ವೆಂಕಟಾಚಲ ಪರ್ವತದ ಸ್ವಾಮಿ ಪುಷ್ಕರಣಿ ಸನಿಹದ ತಿಂತ್ರಣಿ ವೃಕ್ಷಮೂಲದಲ್ಲಿ ಆ ಹುತ್ತದಲ್ಲಿ ಪ್ರಕಟನಾಗಿದ್ದಾನೆ. ಹುತ್ತವೇ ಕೌಸಲ್ಯ, ವೃಕ್ಷವೇ ದಶರಥ, ಅಥವಾ ದೇವಕಿ ವಸುದೇವರು ಎಂಬಂತೆ ಅವತರಿಸಿ ತನ್ನವಳೇ ಆದ ಲಕ್ಷ್ಮಿಯನ್ನು ಪದ್ಮಾವತಿ ಎಂಬ ನಾಮದಿಂದ ಕರೆಯುವಂತೆ ಮಾಡಿ ಆಕಾಶರಾಜನಲ್ಲಿ ಆಕೆ ಅವತರಿಸುವಂತೆ ಸಂಕಲ್ಪಗೈಸಿ ಆ ಲೋಕಜನನ್ನು ಮತ್ತೆ ವಿವಾಹ ಮಾಡಿಕೊಂಡಿದ್ದಾರೆ. ಆ ಶ್ರೀನಿವಾಸನ ಕಲ್ಯಾಣ ಕಾರ್ಯದಲ್ಲಿ ಸಮಸ್ತ ಭಕ್ತರು ಭಾಗವಹಿಸುವಂತೆ ಮಾಡಿ ಅವರೆಲ್ಲರೂ ಉದ್ಧಾರ ಮಾಡಿದ ಸ್ವಾಮಿ ತನ್ನ ಪತ್ನಿಯಾದ ಪದ್ಮಾವತಿಯ ಸಹೋದರ ವಸುದಾನ ಹಾಗೂ ಅವನ ಮಾವನ ತಮ್ಮನಾದ ತೋಂಡಮಾನರಿಗೆ ಬಂದು ಜಗಳವನ್ನು ಪರಿಹಾರ ಮಾಡಿ ಅವರ ಮೇಲೆ ಅನುಗ್ರಹ ಮಾಡಿದಾಗ ಆ ಕಾರಣದಿಂದ ಇವತ್ತನ್ನು ಕುಲಸ್ವಾಮಿ ಎಂಬುದಾಗಿ ತಿಳಿದು ಆ ತೋಂಡಮಾನ ದೇಶದ ರಾಜನು ಸ್ವಾಮಿಗಾಗಿಯೇ ದಿವ್ಯ ಆನಂದ ನಿಲಯವೆಂಬ ಅರಮನೆಯನ್ನೇ

ಆ ತೋಂಡಮಾನ ಭಾಗ್ಯನಿಧಿ ಶ್ರೀನಿವಾಸನಿಗೆ ಆನಂದ ನಿಲಯವೆಂಬ ದಿವ್ಯ ಅರಮನೆಯನ್ನೇ ರಚಿಸಿಕೊಟ್ಟು ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮೋತ್ಸವವನ್ನು ಕಲ್ಪನೆ ಮಾಡಿ ಇದನ್ನು ಶಾಶ್ವತ ನಡೆಸುವಂತೆ ಸಿದ್ಧ ಮಾಡಿದ್ದು ಮಾತ್ರ.

ಸಕಲ ವೈಭವವನ್ನು ಸ್ವಾಮಿಗೆ ಅರ್ಪಿಸಿದ ಸುಖದಿಂದಿರುವಾಗ ಸಮೃದ್ಧವಾದ ರಾಜ್ಯದಲ್ಲಿ ಒಂದು ದಿನ ಆ ರಾಜಸಭೆಗೆ ಕೂರ್ಮಾಚಾರಿ ನಾಮಕನಾದಂಥ ಬ್ರಾಹ್ಮಣನೊಬ್ಬ ಬಂದಿದ್ದ. ವಿನೀತನಾಗಿ ಮುಂದೆ ನಿಂತಿದ್ದಾನೆ, ರಾಜನಿಗೆ ಆಶೀರ್ವಾದ ಮಾಡಿದ್ದಾನೆ. ತೋಂಡಮಾನಧುರೆ ಕೇಳಿದ, ಹೇ ವಿಪ್ರವರ, ನಿನ್ನ ಸೇವೆ ನಾನು ಏನ್ ಮಾಡಿ? ಆಗವಂತ ಹೇಳ್ತಾ ಇದ್ದಾನೆ, ಏನು ಉದ್ದೇಶ ಇಲ್ಲ, ಸಂಪತ್ತಿನ ಅಪೇಕ್ಷೆ ಯಾವುದೂ ಇಲ್ಲ ರಾಜ ನನಗೆ, ಆದರೆ ನನಗೊಂದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ಆತಂಕ ಹೇಳ್ತೇನೆ. ನಾನು ತೀರ್ಥಾಟನೆಗೆ ಬಂದವ, ಈಗ ಒಂದು ಮಗು ಇದೆ, ಎಳೆಯ ಮಗು, ಹೆಂಡತಿ ಗರ್ಭವತಿ ಇದ್ದಾಳೆ, ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಾನು ನಿನ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಇವರಿಬ್ಬರನ್ನು ನಿನ್ನಲ್ಲಿ ಇಟ್ಟು ಹೋಗ್ತೇನೆ, ನಾನು ಎಲ್ಲ ಯಾತ್ರೆ ಮುಗಿಸಿ ಬಂದ ಮೇಲೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತನಕ ಎರಡು ಹೊತ್ತು ಇವರಿಗೆ ಆಹಾರ ಕೊಟ್ಟು ಮಲಗಲಿಕ್ಕೆ ಒಂದು ಜಾಗ ಕೊಟ್ಟು ಸಾಕು, ಈಗ ಗರ್ಭವತಿ ಆದ್ದರಿಂದ ನಾನು ಮುಂದೆ ಕರ್ಕೊಂಡು ಹೋಗುವಾಗಿಲ್ಲ. ರಾಜ ಅಂತಾನೆ, ಎಂಥ ತೃಪ್ತನಪ್ಪ ಬ್ರಾಹ್ಮಣನಿಗೆ, ನನ್ನಲ್ಲಿ ಸಂಪತ್ತು ಅರಮನೆಯ ಭಾಗ ಏನು ಕೇಳಿದ್ರು ಕೊಡ್ತಿದ್ದೆ, ಅದೇನೂ ಕೇಳಲಿಲ್ಲ ನೀನು ಎಂಬುದಾಗಿ ಬಹಳ ಹರ್ಷಿಸ್ತಾನೆ.

ರಾಜಕಾರ್ಯ ಬಾಹುಳ್ಯದಿಂದ ಆ ಬ್ರಾಹ್ಮಣನ ಗರ್ಭಿಣಿ ಪತ್ನಿಯನ್ನು ಮತ್ತು ಮಗುವನ್ನು ಅರಮನೆಯ ಒಂದು ನೆಲಮಾಳಿಗೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಇತರರಿಂದ ಅವರಿಗೆ ತೊಂದರೆಯಾಗಬಾರದು ಅಂತ ಹೊರಗಿನಿಂದ ಭದ್ರವಾದ ಬೀಗ ಮುದ್ರೆ ಹಾಕಿಸಿ ಹೊತ್ತು ಹೊತ್ತಿಗೆ ಅವರಿಗೆ ಆಹಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ. ದುರ್ದೈವದಿಂದ ರಾಜನಿಗೂ ಅದು ಮರೆತು ಹೋಯಿತು, ಅರಮನೆಯಲ್ಲಿ ಯಾರನ್ನು ಸೇವೆಗಾಗಿ ನೇಮಿಸಿದ್ರೋ ಅವರಿಗೂ ಮರೆತು ಹೋಗ್ಬಿಡ್ತು. ನಿರಪರಾಧಿಯಾದ ಗರ್ಭಿಣಿ ಹೆಣ್ಣು ಮಗಳು ಎಳೆಯ ಮಗುವಿನೊಂದಿಗೆ ಬಂಧನದೊಳಿರ್ಪಸತಿ. ಒಂದಿನ, ಎರಡು ದಿನ, ಒಂದು ವಾರ, ಎರಡು ವಾರ, ಅನ್ನ ಅನ್ನ ಅಂತ ಮಗು ಅಳ್ತಾ ಇದೆ. ಬಂಧನದೊಳಿರ್ಪಸತಿ ಕಂದನ ಪುತಲಿ. ಮಗುವನ್ನಪ್ಪಿಕೊಂಡು ಕಂದ, ನಿಮ್ಮ ತಂದೆ ನಮ್ಮನ್ನು ಕಾರಾಗ್ರಹದಲ್ಲಿ ಹಾಕಿ ಹೋಗ್ತೀವಿ, ನಾವೇನು ಅಪರಾಧ ಮಾಡಿದೆವು ಅಂತ ನಮಗೆ ಈ ನೆಲ ಮಾಳಿಗೆ ವಾಸ ಬಂತು. ಬೆಂದಳೆ ನಿಂಬೆ ತ್ರಿಷ ಹಸಿ ಬೀಗಿದ್ನಿಯಲಿ. ಅವಳು ಹಸಿವಿನ ಬೆಂಕಿಯಲ್ಲೇ ಸುಟ್ಟು ಹೋಗ್ಬಿಟ್ಟು. ಪಕ್ಷ ಮಾಸಗಳಾಯ್ತು, 15 ದಿನ ಆಯ್ತು, ತಿಂಗಳು ಕಳೆಯಿತು. ಕ್ಷೀಣಿಸಲು ಪ್ರಾಣ. ನನ್ನ ಹೆಂಡತಿ ಮಕ್ಕಳು ಸುರಕ್ಷಿತ ಅಂತ ಬ್ರಾಹ್ಮಣ ಯಾತ್ರೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಮಹಾರಾಜನಿಗೆ ಮರ್ತು ಹೋಗ್ಬಿಟ್ಟಿದೆ, ಕೆಲಸದ ಆಳುಗಳಿಗೆ ಲಕ್ಷ್ಯವಿಲ್ಲ. ಪಕ್ಷ ಮಾಸಗಳಾಯಿತು, ಕ್ಷೀಣಿಸಲು ಪ್ರಾಣ. ಆ ಪ್ರಾಣ ಪಕ್ಷಿ ಹಾರಿತು. ಎಷ್ಟು ಕಾಲ ಇರುತ್ತದೆ? ಮಗುವನ್ನು ಅಪ್ಪಿಕೊಂಡು ತಾಯಿ ಮಗು ಎರಡೊಬ್ಬರು ಪ್ರಾಣ ಬಿಟ್ಬಿಟ್ರು. ಪಕ್ಷಿ ಹಾರಿತು ಪ್ರಾಣ, ಪಕ್ಷಿ ಹಾರಿತು ನರಳಿ ಜವ ಗುಂದೆ ಪ್ರಾಣ. ಹೋಗ್ಲಿ, ಆ ಶವವಾದ ಸಂಸ್ಕಾರ ಮಾಡೋರಿಗೆ

ಮುಕ್ತೇಶವ ಅಪ್ಪಿಹಳು ಮಗುವಿನ ಕುಡಿಕೆ. ರಕ್ತ ಮಾಂಸಗಳು ಆರಿ ಹೋಗಿ ಅಸ್ಥಿ ಪಂಜರ ಒಂದನ್ನೊಂದು ಅಪ್ಪಿಕೊಂಡಿದೆ. ಆ ಮಗುವನ್ನು ಅಪ್ಪಿಕೊಂಡು ಬಿದ್ದಿದ್ರು ನೋಡಿ. ಹೀಗಾಗಿ ಎಲುಬಿನ ರಾಶಿ ಬಿದ್ದುಬಿಟ್ಟಿದೆ. ಏಕಪ್ರಕಾರ ಕುರುಮಾಚಾರ್ಯ ನಾಮಕನಾದ ಬ್ರಾಹ್ಮಣ 3 ವರ್ಷ ಎಲ್ಲ ಯಾತ್ರೆಯನ್ನು ಮುಗಿಸಿ, ನನ್ನ ಹೆಂಡತಿ ಗಂಡು ಮಗು ಹೆತ್ತಿರಬಹುದೇನೋ, ರಾಜವೈಭವದ ಸುಖದಲ್ಲಿರಬಹುದು ಆಕೆ, ನಾನಾದರೂ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಳಲಿ ಬೆಂಡಾಗಿದ್ದೇನೆ, ನನ್ನನ್ನು ಗುರುತಿಸ್ತಾಳೋ ಇಲ್ವೋ, ಹೀಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಹಲವನ್ನು ಎಣಿಸ್ತಾ ಎಣಿಸ್ತಾ ರಾಜನನ್ನು ಸ್ಮರಿಸಿಕೊಂಡು ಬಂದು ಕೇಳ್ತಾನೆ, ಹೇ ರಾಜ, ದೇವರು ನನಗೆ ಒಳ್ಳೇದು ಮಾಡಿ, 3 ವರ್ಷ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೀಯಲ್ಲ, ಅದಕ್ಕಾಗಿ ನನ್ನ ತೀರ್ಥಯಾತ್ರೆ ಪುಣ್ಯೆಯನ್ನು ನಿನಗೆ ದಾನ ಮಾಡ್ತೇನೆ. ಎಲ್ಲಿ ನನ್ನ ಮಗು, ಪ್ರಸವವಾಯಿತೆ, ಗಂಡು ಮಗುವೆ, ಅಥವಾ ಯಾವ ಮಗು ಹೊಡೆದಳು, ಹೇಗಿದ್ದಾಳೆ? ರಾಜನಿಗೆ ಸುಳ್ಳು ಪಡೆದಂತಾಯ್ತು. ಆಗಲೇ ಜ್ಞಾಪಕ ಆದವನಿಗೆ ಓಡೋಡಿ ರಾಜಸೇವಕರಿಗೆ ಆಜ್ಞೆ ಕೊಟ್ಟು ಆ ನೆಲಮಾಳಿಗೆ ಬೀಗ ಮುದ್ರೆಯನ್ನು ಒಣಸಿ ಒಳಗೋಗಿ ನೋಡ್ತಾನೆ. ಏನ್ ನೋಡ್ಲಿ, ಕಣ್ಣು ಒಡೆದು ನೀನು ಚಿಮ್ಮಿತು ರಾಜನೇ. ದೇವಾ, ಅಯ್ಯೋ, ಸ್ತ್ರೀ ಹತ್ಯೆ, ಗರ್ಭಿಣಿಯ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆ ಎಲ್ಲ ಬಂದ್ಬಿಡುತ್ತಲ್ಲೋ ಶ್ರೀನಿವಾಸ ಅವರಿಗೆ. ಈ ವಿಸ್ಮೃತಿ ಕಾರಣ ಏನು? ನಾನೇನು ಮಾಡಲಿ ಈಗ? ಈ ಬ್ರಾಹ್ಮಣ್ಯ ಮೊಗ ತೋರೋದು ಹೇಗೆ? ಬ್ರಾಹ್ಮಣ್ಯ ಹೇಳಿ ಕಳಿಸಿದ್ರು, ಈಗ ಪಲ್ಲಕ್ಕಿಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಕಳಿಸ್ಕೊಡ್ತೇವಪ್ಪ ಅಂತ ಸಮಾಧಾನ ಪಡಿಸಿ ಒಂದು ನಿಮಿಷ ಬದುಕಲಿಕ್ಕೆ ಇಚ್ಛೆ ಮಾಡಲಿ ತೋಂಟು ಮಾಡ. ಆ ಬ್ರಾಹ್ಮಣಿ ಗರ್ಭಿಣಿಯ, ಆ ಗರ್ಭಭ್ರೂಣ, ಒಂದು ಕಡೆ ಎಳೆಯ ಮಗು, ಆ ಅಲ್ಲಲ್ಲಿ ಬಿದ್ದ ಎಲುಬು ಚೂರೆಲ್ಲ ಒಟ್ಟಿ ಕಟ್ಟಿಕೊಂಡ ಮಡಿಲಿ. ಮತ್ತೆ ತಾನು ಬದುಕೋದಿಲ್ಲ, ಇದನ್ನಪ್ಪಿಕೊಂಡು ಇದ್ರ ಜೊತೆಯಲ್ಲಿ ನನಗೆ ಶಿಕ್ಷೆ ಏನು ಅಂದ್ರೆ ನನಗೆ ನಾನೇ ದೇಹ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ದೇಹಾಂತ ಪ್ರಾಯಶ್ಚಿತ್ತ. ಹೀಗೆ ತಿಳಿದು ನಾರಾಯಣನ ಚಿಂತನೆ ಮಾಡುತ್ತಾ ಆ ಪ್ರಭುವನ್ನು ಮತ್ತೆ

ಗೋವಿಂದಾ ಹೇ ಪ್ರಭೋ ಸಪ್ತ ಪರ್ವತವಾದ ಸಪ್ತಗಿರಿವಾಸ ನಾನು ಬದುಕಬಾರದು ಎಂಬುದಾಗಿ ಆ ಅಸ್ಥಿಗಳನ್ನು ಬ್ರಾಹ್ಮಣಿಯ ಗರ್ಭಿಣಿಯ ಎಲುಬು ಮಗುವಿನ ಎಲುಬೆಲ್ಲ ಸೊಂಟ ಕಟ್ಟಿಕೊಂಡು ನೀರಿಗೆ ಹಾರಿಬಿಡ್ತಾರೆ. ನಾನು ಸಾಯ್ತೇನೆ. ಆದರೆ ಶ್ರೀನಿವಾಸ ಎಂಥ ಕರುಣ, ಆ ಭಗವಂತ ಒಲಿದರೆ ಆಶ್ಚರ್ಯ ಉಂಟೆ. ಕಾಮಿತಾರ್ಥ ಪ್ರದಾಯಕನಲ್ವೇ ಅವನ ಮಹಿಮೆ ಏನು? ಗೋವಿಂದಾರ್ಥ ಕರೆದರೆ ಆಪತ್ತಿಗೆ ಒದಗುವವ, ತಿಳಿಯದೆ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಭಗವಂತ ತಕ್ಷಣ ಆ ತೀರ್ಥ ಜಲ ಸ್ಪರ್ಶವಾದ್ದೇ ಗೊತ್ತು. ಅದೇ ಬ್ರಾಹ್ಮಣಿ, ಅಷ್ಟೇ ತಿಂಗಳು ಗರ್ಭವತಿ, ಅದೇ ಮಗು, ರಾಜನ ಸಹಿತ ಮರಳಿ ಅಮೃತ ಸ್ನಾನ ಮಾಡಿ ಮೇಲಕ್ಕೆ ಬಂದವರ ಹಾಗೆ ಬದುಕಿ ಮೇಲಕ್ಕೆ ಬಂದಿದ್ದಾರೆ. ಆ ಬ್ರಾಹ್ಮಣಿ ಹಿಂದೆ ಆಗಿದ್ಲು ಹಾಗೆ ಇದ್ದಾರೆ. ಕಾಲದ ಬಾಧೆ ಇಲ್ಲ, ಕರ್ಮದ ಬಾಧೆ ಇಲ್ಲ, ಮರಣದ ಬಾಧೆ ಇಲ್ಲ. ಭಗವಂತನ ಅನುಗ್ರಹವಾದ್ರೆ ಅದಲ್ವೇ. ಹುಟ್ಟುವ ಭೀತಿ ಹೊಂದುವ ಭೀತಿ, ದಾಸರು ಹೇಳ್ತಾರೆ.

శ్రీనివాస గోవింద వెంకటరమణ గోవింద నామ సంకీర్తన నడయతాయి. ಹುಟ್ಟು ಸಾವುಗಳ ಭೀತಿ ಇರತಕ್ಕಂಥದ್ದ ಜ್ಞಾನಿಗಳಿಗೆ ತೋಂಡಮಾನ ದೇಶದ ರಾಜನನ್ನ ರಕ್ಷಣೆ ಮಾಡಿದಂತಹ ಪವಿತ್ರವಾದ ಮಹಿಮೆ, ಆ ಪಾಂಡವ ವಂಶದ ದೊರೆಯ ಮಹಿಮೆ, ದೇವರ ನಾಮದ ಮಹಿಮೆ ಅಲ್ಲದೆ ಮತ್ತೇನು? ಯಾವ ತೀರ್ಥದಲ್ಲಿ ಅವ ಹಾರಿ ಬದುಕಿ ಬಂದನೋ ಆ ತೀರ್ಥಕ್ಕೆ ಅಸ್ಥಿತೀರ್ಥ ಅಂತ ಹೆಸರು. ಇಂದಿಗೂ ತಿರುಪತಿಯಲ್ಲಿ ಅಸ್ಥಿತೀರ್ಥದ ಅಸ್ಥಿ ವಿಸರ್ಜನೆ ಮಾಡ್ತಾರೆ, ಅದರಿಂದಾಗಿ ಆ ಆತ್ಮನಿಗೆ ದಿವ್ಯ ಗತಿ ಸಿಗುತ್ತದೆ ಅಂತಕ್ಕಂತಹ ಭಾವನೆ ಇದೆ. ತೋಂಡಮಾನ ರಾಜನ ಉಪಾಸ್ಯ ದೇವತೆ ಶ್ರೀನಿವಾಸ ಅಂದಾಕ್ಷಣ ಶ್ರೀಮಂತ ದೇವರು ಅಂತ ಅರ್ಥವೇ. ಎಂಥ ಬಡವರಿಗೂ ಒರೆಯತಕ್ಕಂಥ ಆ ತೋಂಡಮಾನ ರಾಜನ ರಾಜ್ಯದಲ್ಲಿ ಒಬ್ಬ ಬಡಪಾಯಿ ಕುಲಾಲನಿದ್ದ, ಕುಂಬಾರ. ಆ ಕುಂಬಾರನಲ್ಲಿ ಬಹಳ ಭಕ್ತಿ. ಶ್ರೀನಿವಾಸನಿಗೆ ಏನು ಅರ್ಪಿಸೋದು? ಎಳೆ ತುಳಸಿ ಕೂಡ ಕೊಡುವ ಭಾಗ್ಯ ಅವನಿಗಿಲ್ಲ. ತೋಂಡಮಾನ ರಾಜನು 100,000 ಚಿನ್ನದ ತುಳಸಿಯನ್ನು ಮಾಡಿ ಪೂಜೆ ಮಾಡಿದ್ದಾನೆ. ಆ ಶ್ರೀನಿವಾಸನ ಪಾಲಿನಲ್ಲಿ ಚಿನ್ನದ ತುಳಸಿ ಇದೆ. ಮರುದಿನ ಅದನ್ನು ನೋಡ್ಲಿಕ್ಕೆ ಬರುವಾಗ ಅದರ ಜೊತೆಗೆ ಕೆಲವು ಮಣ್ಣಿನ ತುಳಸಿಗಳಿತ್ತು. ಏನಾಗಿದೆ ಅಂದ್ರೆ, ಆ ಕುಂಬಾರ ಪ್ರತಿದಿನ ತನ್ನ ಮಣ್ಣಿನಿಂದ ಒಂದೊಂದು ತುಳಸಿ ದಳ ಮಾಡೋದು, ಅದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡುದು. ಆ ರಾಜ ಬಂದು ನೋಡ್ತಾ ಇದ್ದಾನೆ, ಮೃಣ್ಮಯ ತುಳಸಿಯ ಚಿನ್ಮಯ ಗರ್ಪಿಸಿ ತನ್ಮಯನಾಗುತ್ತ ನರ್ತಿಸುವ. ಆ ಕುಂಬಾರ ಏನ್ ಮಾಡಿದ್ದಾನಂದ್ರೆ

ಅಲ್ಲಿ ಆ ಮೃಣ್ಮಯ ತುಳಸಿ ಮಾತ್ರ ಉಳ್ಕೊಂಡಿದೆ. ನನ್ನ ರಾಜನ ಪೂಜೆ ಬೇಡ, ಈ ಕುಂಬಾರನ ಪೂಜೆ ಸ್ವೀಕಾರ ಮಾಡಿದೆಯೋ ಅಂದಾಗ ಶ್ರೀನಿವಾಸ ದೇವರಿಗೆ ಆ ವ್ಯತ್ಯಾಸಗಳೇ ಇಲ್ಲ.

ಅಸ್ಥಿತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀನಿವಾಸನ ಆವಾಸ ಸ್ಥಾನವಾದಂಥ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಸಾಕ್ಷಾತ್ ಸಕಲ ದೇವತೆಗಳ ಸನ್ನಿಧಾನವುಳ್ಳ ಕ್ಷೇತ್ರ ಅದು.

ಸಕಲ ತೀರ್ಥಗಳ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ತಿರುಪತಿ ಯಾತ್ರೆಗೆ ಹೋದಂಥ ಭಕ್ತರು ಲಕ್ಷ್ಮೀಧವ ಮಾಧವ ಮುಕುಂದ ಅವತಾರ ಮಾಡಿದ ಪುಣ್ಯ ಸ್ಥಳದ ಆ ಪುಷ್ಕರಣಿ ಜಲ ಒಂದು ಬಿಂದು ತಗಲಿದರೆ ನರಕಾದಿಗಳು ದೂರವಾಗ್ತಾವಂತ.

ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ದೂರ ಹೋಗಿ ಭೂವರಾಹನ ದರ್ಶನ ಪಡೆದು ಆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆ ತೀರ್ಥ ದರ್ಶನದಿಂದ ಪ್ರಾಪ್ತಿಯಾಗ್ತದಂತೆ. ಅದರ ಮಹಿಮೆ ಹೇಳುವಾಗಂದ್ರೂ ಯಾರು ಸ್ವಾಮಿ ಪುಷ್ಕರಣಿಯ ಬಳಿ ಒಂದು ಕ್ಷಣ ಕುಳಿತು ಶ್ರೀನಿವಾಸನನ್ನು ಧ್ಯಾನ ಮಾಡಿದರೆ ಕೋಟಿ ಕೋಟಿ ಶಾಲಿಗ್ರಾಮವನ್ನು ದಾನ ಮಾಡಿದಂತಹ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತದಂತೆ. ಯಾತ್ರೆಗೆ ಹೋದವರು ಸತ್ಸಂಗ ಮಾಡಿ ತೀರ್ಥಸ್ನಾನ ಆದಿಗಳನ್ನು ಪರಿಶುದ್ಧರಾಗಬೇಕು. ಅದನ್ನು ಹೇಳ್ತಾರೆ ವಿಜಯದಾಸರು.

0: ಗಾತ್ರರ ಒಡಗೂಡಿ ಗಾತ್ರವನ್ನು ಬಳಲಿಸಿ ಸ್ತೋತ್ರಗಳ ಪಠಿಸುತ್ತ
1: ಪರಮಾತ್ಮನ ಗುಣಗಾನ ಮಾಡ್ತಾ ಆ ಯಾತ್ರೆಗೆ ಹೋಗಬೇಕಂತೆ. ಹಾಗೆ ಯಾತ್ರೆಗೆ ಹೋಗಿ ಶ್ರೀನಿವಾಸನ ಅನುಗ್ರಹ ಪಡೆದಂಥ ದಾಸರು ಎಷ್ಟು ಕಡಿಮೆ. ಭಕ್ತಾದಿಗಳಿಗೆ ಹೇಗೆ ಒಲಿಯುತ್ತಾನೆ ಪರಮಾತ್ಮ, ಪುರಂದರದಾಸರ ಚರಿತ್ರೆಯೇ ಅದಕ್ಕೆ ಕಾರಣವಾಗಿದೆ. ಆ ತಿರುಪತಿಯ ಶ್ರೀನಿವಾಸ ದಾಸರಿಗೆ ಹೇಗೆ ಒಲಿಯುತ್ತಾನೆ ಅದವನು ಮಹಿಮೆ. ಆ ಯಾತ್ರೆ ಮಾಡ್ತಾ ಮಾಡ್ತಾ ಪುರಂದರದಾಸರು ಬಂದು ಮುಟ್ಟಿದ್ದ.

ತಿರುಪತಿಗೆ ಬಂದಿದ್ದಾರೆ ಪುರಂದ್ರದಾಸರು. ಆ ದಿನ ಅವರ ತಂದೆಯ ಶ್ರಾದ್ದ, ದಾಸರು ಶ್ರಾದ್ದ ಮಾಡುವುದು ಶ್ರದ್ಧೆಯಿಂದ. ನಾನಾ ವಿಧವಾಗಿರತಕ್ಕಂಥ ಭಕ್ಷ್ಯ ಭೋಜ್ಯಗಳೇ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಪಿತರಾಂತರಿಕ ಶ್ರೀಮಜ್ಜನಾರ್ದನ ವಾಸುದೇವರು ಪೂಜೆ ಮಾಡತಕ್ಕಂಥದ್ದು. ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಪಿಲ ಕಪಿಲ ಅಂದವರ ವಿಪುಲ ಪಾಪಗಳನ್ನು ವಿಫಲಗೊಳಿಸುತ್ತಾನೆ ಪರಮಾತ್ಮ. ಅಲ್ಲಿಗೆ ಬಂದು ದಾಸರು ಪಿತೃಶ್ರಾದ್ದದ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ತುಪ್ಪ ಮಾತ್ರ ಅದನ್ನು ಭಿಕ್ಷೆಯಲ್ಲೆಲ್ಲೂ ಸಿಗಲಿಲ್ಲ. ದಾಸರು ಅವರು ಇವಳು ಹತ್ರ ಬೇಡ್ತಾರೋ, ತಿಮ್ಮಪ್ಪ ಎನ್ನಪ್ಪ, ಇವತ್ತು ನನ್ನಪ್ಪನ ಶ್ರಾದ್ದಕ್ಕೆ ತುಪ್ಪ ಎಲ್ಲಪ್ಪ, ಯಾರು ದಾಸರು ತುಪ್ಪ ಕೇಳಿದ್ರೆ ಕೊಡ್ತಾರೋ, ಯಾರು ಸಿಗಲಿಲ್ಲ, ಏನು ಮಾಡಲಿ, ತುಪ್ಪ ಎಲ್ಲಿಂದ ತರಲಿ. ಆ ದಾಸಯ್ಯ ಕಳಕಳಿಯಿಂದ ಬೇಡಿದ್ದ ಸ್ವಂತಕ್ಕಾಗಿ ಅಲ್ಲ, ದೇವರ ಪೂಜೆಗಾಗಿ, ಶ್ರಾದ್ದ ಅಂದ್ರೆ ದೇವರ ಪೂಜೆ, ಆ ಪಿತೃಯಂತ್ರ ಜನಾರ್ದನ ವಾಸುದೇವರ ಪೂಜೆಗಾಗಿ ತುಪ್ಪ ಬೇಕು ಅಂತ ಕೇಳಿದ್ನಲ್ವೇ. ಆ ಶ್ರೀನಿವಾಸ ಎಲ್ಲರ ಅಪ್ಪ, ಅವ ಪುರಂದರದಾಸರ ಮಕ್ಕಳಲ್ಲಿ ಒಬ್ಬ ಅಪ್ಪಣ್ಣ ಭಾಗವತ ಅಂತಿದ್ದ, ಅವನೇ ಭಿಕ್ಷೆಗೆ ಹೋದ. ಆ ಅಪ್ಪಣ್ಣ ಭಾಗವತನ ವೇಷದಲ್ಲಿ ತಾನೇ ತುಪ್ಪದ ಗಿಂಡಿಯನ್ನು ತಂದು ಶ್ರಾದ್ದದ ಹೊತ್ತಿಗೆ ಒದಗಿಸಿಕೊಟ್ಬಿಟ್ಟು, ಶ್ರಾದ್ದ ಕಾಲ ಎಲ್ಲ ಮುಗಿದ ಬಳಿಕ ತುಪ್ಪ ತರಲಿಕ್ಕೆ ಹೋದ ಅಪ್ಪಣ್ಣ ಭಾಗವತ ಎಲ್ಲೂ ತುಪ್ಪ ಸಿಗಲಿಲ್ಲ ಅಂತ ಹಿಂದಕ್ಕೆ ಬರ್ತಾನೆ, ಅಪ್ಪ ತುಪ್ಪ ಸಿಗಲಿಲ್ಲ. ಅಷ್ಟಕ್ಕೆ ತಿಮ್ಮಪ್ಪನೇ ಅಪ್ಪಣ್ಣ ಭಾಗವತನ ರೂಪದಿಂದ ಬಂದು ಹೋಗ್ಬಿಟ್ಟಿದ್ದ. ಶ್ರಾದ್ದ ಮುಗಿದಿದೆ, ದಾಸರಿಗೆ ಆಗ ಹೊಳೆಯಿತು, ಚಚ್ಚಿಕೊಂಡ್ರು ತಲೆಯನ್ನ.

ದಾಸರಿ ಕೊಲೆದ ಸ್ವಾಮಿ. ಕೋಟಿ ಕೋಟಿ ಭಕ್ತರು ಬರುವುದೆಲ್ಲ ದೇವರಿಗೆ ಹಣವೇ ತಂದು ಒಪ್ಪಿಸ್ತಾರೆ. ಹೀಗಿಲ್ಲ, ದೇವರಿಗೆ ಇವ ಬಡವ, ಇವ ಒಡೆಯ, ಇವ ಒಕ್ಕಲು, ಈ ಭೇದ ಇಲ್ಲ. ಭಕ್ತಿ ಒಂದನ್ನೇ ನೋಡತಕ್ಕಂಥವ. ಕನಕದಾಸರಿ ಗೊಲದಿಲ್ವೇ? ಯಾರೂ ಬಂಧುಗಳೆಲ್ಲರೂ ಕೈ ಬಿಟ್ಟಾಗ ಶತ್ರುಗಳು ಅವರನ್ನ ಬಾಣಗಳಿಂದ ಹೊಡೆದು ಬಡೆದು ಸಾಯಿಸಲು ಪ್ರಯತ್ನ ಮಾಡಿದಾಗ ರಣಕಣದಲ್ಲಿ ತಾಮನ ಒಬ್ಬನೇ ಬಿದ್ದು ಹೊರಳಾಡುವ ಕಾಲದಲ್ಲಿ ಗೋವಿಂದ ಅಂತ ಕರೆದಿದ್ದಾನೆ. ಬಂದು ದರ್ಶನ ಕೊಡ್ಲಿಲ್ವೆ? ಕನಕ ಮರುಗುವಿಯೇ ಕೋ ಸುನಕ, ಯಾಕಳ್ತಾ ಇದ್ಯೋ? ನನ್ನ ದಾಸನಾಗೋ, ಬಾರೋ ನನ್ನ ಬಳಿಗೆ ಎಂಬುದಾಗಿ ಕರೆದು ದಾಸತ್ವ ಕೊಟ್ಟು ಕಿರಿಯರಾದ ದಾಸರನ್ನು ಹಿರಿಯರನ್ನಾಗಿ ಮಾಡಿದೆ. ಹಿರಿಯರಿಗೆ ಹಿರಿಯನಾಗಿರತಕ್ಕಂತಹ ಹರಿಯ ಮಹಿಮೆ. ಸಾಕ್ಷಾತ್ ಭೃಗು ಋಷಿಗಳ ಅವತಾರಿಗಳಾದಂಥ ವಿಜಯದಾಸರು. ಹಿಂದಿನ ಅವತಾರದಲ್ಲಿ ಪರಮಾತ್ಮ ತನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ಅಜ್ಞಾನಕ್ಕೆ ವಶರಾಗಿ ದೋಷಯುಕ್ತರಾಗಿ ನಾರಾಯಣನ ವಕ್ಷಸ್ಥಳವನ್ನು ಓದಿದ್ದರಲ್ಲ, ಅವರೇ ಈಗ ವಿಜಯದಾಸರಾಗಿ ಹುಟ್ಟಿದ್ದ. ಬ್ರಹ್ಮರಥೋತ್ಸವದ ಮಹಾಮಂಗಳ ಪುಣ್ಯ ಪರ್ವ ಕಾಲದಲ್ಲಿ ದಾಸರು ಭಗವದ್ ದರ್ಶನಕ್ಕೆ ಹೋಗಿದ್ದು. ವಿಜಯದಾಸರನ್ನು ಯಾರೂ ಗೌರವಿಸದೆ ತಿರಸ್ಕರಿಸಿದ, ಭಗವಂತನ ದರ್ಶನವಾಗಲಿಲ್ಲ. ಅವರಿಗೆ ದರ್ಶನ ಅಂದ್ರೆ ಬಿಂಬಾಪರೋಕ್ಷವಾಗಬೇಕು. ಜೀವನಾದ ಪ್ರತಿಬಿಂಬನಾದ ಈ ಜೀವನಿಗೆ ಮೂಲ ಬಿಂಬನಾದ ದೇವರು ಕಾಣಿಸಬೇಕು, ಅದು ಕಾಣಿಸಲಿಲ್ಲ. ಯಾರೋ ಧಿಕ್ಕರಿಸಿದರು, ಸ್ಥಾನಮಾನಗಳು ಸಿಗಲಿಲ್ಲ. ಜನರಿಂದ ತಿರಸ್ಕೃತರಾದರೂ ದಾಸರು ಭಾಗವತರಿಗೆ ಅಪಚಾರವಾದ್ದಕ್ಕಾಗಿ ದೇವರು ನೊಂದುಕೊಂಡಂತೆ ಶ್ರೀನಿವಾಸ. ಆ ದಾಸರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಎಷ್ಟೇ ಪ್ರಯತ್ನ ಮಾಡಿದರೂ ಬ್ರಹ್ಮರಥ ಎಳೆದರೂ ಒಂದೇ ಒಂದು ಅಂಗುಲವಾದರೂ ಕದಲಲಿಲ್ಲ. ಬಳಿಕ ವಿಜಯದಾಸರ

ಅಂತ ಕರೆದು ಗುಣಗಾನ ಮಾಡಿ ಕೀರ್ತಿಸಿದಾಗ ಸಹಸ್ರಾರು ಜನರು ತಳ್ಳಿದರೂ ಕದಲ್ದೇ ಇರತಕ್ಕಂಥ ರಥ ಆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಬಂದನೋ ಭಾಗಬಂದು ರಕ್ಷಣೆ ಕೊಟ್ಟವ ಶ್ರೀನಿವಾಸ. ಅವನ ಮಹಿಮೆಗಳು ಒಂದೆರಡೆ ಆಕಾಶಗಂಗೆಯಂಥ ಪುಣ್ಯತೀರ್ಥ. ಸನಿಹದಲ್ಲೇ ವಾಯುಶೇಷ ಕುಬೇರ ಅಷ್ಟ ದಿಕ್ಪಾಲಕ ತೀರ್ಥಗಳುಂಟು. ನಿರತಿಯು ಆಯುಹರ ಯಮ ಚಂದ್ರ ಅಗ್ನಿಯು ಕಾಯಜಾರಿಯ ತೀರ್ಥ ಸ್ವಾಮಿ ತೀರ್ಥ ಮೊದಲಾದ ಶ್ರೇಯವಹ ಹನ್ನೆರಡು ಸಂಖ್ಯೆಯ ಕಾಯ ಮನಗಳ ಶುದ್ಧಿಗೊಳಿಸುವ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ಆ ಪರಮಾತ್ಮ ಪಾದೋದ್ಭವಿಯಾದ ಗಂಗೆಗೆ ಸಮಾನವಾದಂಥ ಕ್ಷೇತ್ರಗಳು. ಅದರಿಂದ ಅದು ಎಂಥ ಕ್ಷೇತ್ರ ಅದು

ಅಸುರಗಳು ಪರಮಾತ್ಮನಲ್ಲಿ ಏಕವಚನದ ಸಂಬೋಧನೆ ಮಾಡ್ತಾರೆ. ವೆಂಕಟ ತಿಳಿಯದೇನೋ ಸಂಕಟ, ಏಕವಚನದಲ್ಲಿ ಅವರನ್ನು ಮಾತನಾಡ್ತಾ ದೇವರಲ್ಲಿ ಭಕ್ತರಿಗೆ ಅಂಥ ಅನುಕೂಲನಾಗಿರ್ತಕ್ಕಂಥ ಸ್ವಾಮಿ. ಹಿಂದೆ ಅತಿ ಪವಿತ್ರವಾದ ಗೋದಾವರಿ ಪುಣ್ಯ ತೀರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದರಂತೆ. ಇದು ಆಕಾಶಗಂಗಾ ತೀರ್ಥ ಮಹಿಮೆ ಹೇಳಿದ್ದಾರೆ. ಅಲ್ಲಿ ಆ ಮಹಿಮೆ, ಆ ಗೋದಾವರಿ ತೀರದಲ್ಲಿ

ಗೋದಾವರಿ ಇದೆ ಪುಣ್ಯತೀರದಲ್ಲಿ. ಒಬ್ಬ ಬ್ರಾಹ್ಮಣ ತನ್ನ ಪಿತೃಶ್ರಾದ್ದ ಮಾಡಿಸಲಿಕ್ಕೆ ಒಬ್ಬ ಪುರೋಹಿತನನ್ನು ಕರೆಸ್ತ. ಅವನು ಅಪುತ್ರವಂತ, ಪಿತೃ ಋಣದಿಂದ ಯಾರು ಮುಕ್ತರಾಗಿಲ್ಲವೋ ಅವರ ಕೈಯಿಂದ ಪಿತೃಶ್ರಾದ್ದ ಮಾಡಿಸಬಾರದು ಅಂತ ಶಾಸ್ತ್ರ. ಪಿತೃ ಋಣದಿಂದ ಮುಕ್ತನಾಗದೇ ಇರತಕ್ಕಂತಹ ಬ್ರಾಹ್ಮಣನ ಕೈಯಲ್ಲಿ ಪಿತೃಶ್ರಾದ್ದಾದಿಗಳು ಮಾಡಿಸಿ ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಸಂತೋಷ ಪಡ್ತಾನೆ. ಇದರಿಂದ ಪಿತರಾಂತರದ ಪರಮಾತ್ಮ ತೃಪ್ತನಾಗಿದ್ದಾನಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕಾಗ್ತದೆ. ದೇವರ ಶಿಕ್ಷೆ ಅಂದರೆ ಶಿಕ್ಷಣ ಅಂತ ಅರ್ಥ. ಶಾಸ್ತ್ರ ವಿಧಿಮುತ್ಸರ್ಜೆ ವರ್ತದೆ ಕಾಮಕಾರತಃ ದಸಸಿದ್ಧಿ ಮಾಪ್ರೋತಿ ನ ಸುಖಂ ನ ಪರಾಂಗತಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಈ ಕಾರ್ಯಕಾರಿ ವ್ಯವಸ್ಥಿತ. ಶ್ರುತಿ ಸ್ಮೃತಿ ಹರೇರಾಜ್ಞ ಪರಮಾತ್ಮನ ಆಜ್ಞಾರೂಪವಾಗಿರತಕ್ಕಂಥದ್ದು. ಅದನ್ನು ಕೊಂಚ ಮೀರಿದ ಕಾರಣದಿಂದ ಮಕ್ಕಳಿಲ್ಲದ ಪುರೋಹಿತನಿಂದ ಪಿತೃಶ್ರಾದ್ದ ಮಾಡಿಸಿದ ಕಾರಣದಿಂದ ಆ ಗೋದಾವರಿ ತೀರದ ವೇದಜ್ಞ ಪುಣ್ಯಶೀಲ ನಾಮಕನಾದ ವಿಪ್ರನಿಗೆ ಕತ್ತೆಯ ಮುಖ ಉಂಟಾಯಿತಂತೆ. ಗಾರ್ಧಪ ಮೋರೆ, ಈ ಕತ್ತೆ ಬುದ್ಧಿ ಬಂದ್ರೆ ಗೊತ್ತಾಗೋದಿಲ್ಲ, ಮುಖ ಬಂದ್ರೆ ಗೊತ್ತಾಗ್ತದೋ ಇಲ್ಲ, ನಾಚಿಕೆ ಆಯ್ತು. ಈ ಮೋರೆ ಎತ್ಕೊಂಡು ಹೇಗೆ ತಿರುಗಾಡ್ಲಿ ಅಂತ ಅದಕ್ಕಾಗಿ ಬಹಳ ದುಃಖದಿಂದ ಅನೇಕ ಜ್ಞಾನಿಗಳನ್ನು ಮಹಾತ್ಮರನ್ನು ಕೇಳ್ತಾನೆ, ನನ್ನ ಈ ಕುರೂಪ ಹೇಗೆ ದೂರ ಹೋದೀತು ಅಂತ. ಅನಿರೀಕ್ಷಿತವಾಗಿ ತಿರುಪತಿಯ ಕಡೆಗೆ ಹೋಗತಕ್ಕಂತಹ ಯಾತ್ರಿಕರ ಜೊತೆಗೆ ತಾನು ಸೇರಿಕೊಳ್ತಾನೆ. ಅವರೆಲ್ಲರ ಜೊತೆಗೆ ಆಕಾಶ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನೆ.

ಉದಕದಲ್ಲಿರುವ ಉದದಿ ಶಯನನ್ನು ಚಿಂತನೆ ಮಾಡಿ ಆ ಮುಳುಗಿ ಮೇಳಕ್ಕೆಳಿದಾಗ ಆ ಕತ್ತೆಯ ಮೋರೆ ಹೋಗಿ ಪರಮ ಸುಂದರವಾದ ಪೂರ್ವ ರೂಪವೇ ಪ್ರಾಪ್ತಿಯಾಗಿದೆ. ಏಕಪ್ರಕಾರ ಇದು ಆ ತೀರ್ಥದ ಮಹಿಮೆ. ಆಕಾಶಗಂಗೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕಪಿಲ ತೀರ್ಥನು ವರ್ಣನೆ ಮಾಡ್ತಾರೆ. ಅದು ಎಂಥ ಸ್ಥಳ ಅದು? ರುದ್ರದೇವರು ಸಾಕ್ಷಾತ್

ಭೂಮಿ ಒಡೆದು ಮನೋತತ್ವಾಭಿಮಾನ ಮಹಾದೇವರು ಪ್ರಕಟವಾಗಿದ್ದಾರೆ. ಭೂಮ್ಯಾಕಾಶ ವ್ಯಾಪಕವಾಗಿ ಆ ಭೂಮಲಿಂಗವನ್ನು ಕಪಿಲ ಮಹಾಮುನಿ ಲೋಕಕ್ಕೆ ತೋರಿಸಿರತಕ್ಕಂಥ ಪೂರಿಸಿ

ಕಪಿಲ ತೀರ್ಥ ಸ್ನಾನ ಮಾಡಿ ಕಪಿಲ ಕಪಿಲ ಅಂತ ಅವನ ಹೆಸರನ್ನು ಪ್ರಾತಃ ಕಾಲದಲ್ಲಿ ಉಚ್ಚರಿಸುತ್ತಾ ಸಿದ್ಧಾನಾಂ ಕಪಿಲೋ ಮುನಿ ಅಂತ ಪರಮಾತ್ಮನ ಸನ್ನಿಧಾನ ವಿಶೇಷವುಳ್ಳ ಅವತಾರ ಆದ. ಆ ರುದ್ರದೇವರಿಗೆ ಮಹತ್ವ ತೋರಿಸಲೋಸ್ಕರವಾಗಿ ಕಪಿಲ ಮುನಿ ತಾನೇ ಅಲ್ಲಿ ಕುಳಿತು ಪೂಜೆ ಮಾಡಿ ಆ ಮನೋತತ್ವಾಭಿಮಾನ ದೇವತೆಯ ಮಹತ್ವವನ್ನು ತಿಳಿಯಪಡಿಸಿದ್ದಾನೆ. ಸ್ವತಃ ಕಪಿಲನಿಗೆ ದೇವರಿಗೆ ಮೊಮ್ಮಗನಾಗಬೇಕಾದ ರುದ್ರದೇವರು ತನ್ನ ಮೊಮ್ಮಗನೆತ್ತಿ ಆರಿಸೋದಲ್ಲಿ ವ್ಯಾಜ್ಯ. ಆ ಕ್ರಮದಲ್ಲಿ ತನ್ನ ಭಕ್ತರ ಮಹಿಮೆಯನ್ನು ಲೋಕ ತಿಳಿಯಪಡಿಸಿದ್ದಾನೆ. ಇನ್ನು ಪಾಪನಾಶನ ತೀರ್ಥ ಇದೆ ಈ ಪರ್ವತದಲ್ಲಿ. ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದಾಗಂತ ಶುಕ್ಲ ಪಕ್ಷದ ಶುದ್ಧ ಸಪ್ತಮಿ ಹಾಗೆಯೇ ಪುಷ್ಯ ಅಥವಾ ಹಸ್ತ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಕೋಟಿ ಜನ್ಮದ ಪಾಪನಾಶವಂತು. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಅದಕ್ಕೆ ಹೆಸರು.

ಸಪ್ತಮಿಯ ದಿನ ಹಸ್ತ ಅಥವಾ ಪುಷ್ಯ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದೋ ಮುಂದೆ ಕಾಣಿಸ್ತಾ ಇದೆ ಕುಮಾರಧಾರ, ಎಂಥ ಪವಿತ್ರ ಕ್ಷೇತ್ರವದು. ತಾರಕಾಸುರನ ಬಾಧಿಯಿಂದ ಸಕಲ ಸಜ್ಜನರು ಬಳಲುತ್ತಿರುಳು. ದೇವಸೇನಾನಿಯಾದ ಸ್ಕಂದನು ಕುಮಾರನು ಇಲ್ಲಿ ಸ್ನಾನ ಮಾಡಿ ಘೋರ ತಪಸ್ಸು ಮಾಡಿ ಕ್ರೂರ ಶಕ್ತಿಯಾಯುಧವನ್ನು ಪಡೆದು ಅದರಿಂದ ಶತ್ರು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದಂತೆ.

ಬಿದ್ದಾಗ ಅವನ ವೃದ್ಧಾಪ್ಯವೂ ಹೋಗಿ ತಾರುಣ್ಯ ಪ್ರಾಪ್ತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರಕ್ಕೆ ಕುಮಾರಧಾರ ಅಂತ ಈ ತೀರ್ಥಕ್ಕೆ ಹೆಸರಂತೆ. ಇಂತಹ ಶ್ರೀನಿವಾಸ ದೇವರ ಪವಿತ್ರ ಮಹಿಮೆಗಳನ್ನು ಮತ್ತೆ ಮತ್ತೆ ಚಿಂತಿಸಿ ಹರಿಗುರುಗಳ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತೆ ಅದಕ್ಕಾಗಿ ಆ ಸ್ವಾಮಿ ಅನ್ಕೊಂಡ.

0: ಇದುವರೆಗೂ ನೀವು ಕೇಳಿದ್ದು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ,
2: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಅರೆ ಇಂದ್ರ ಪಡೆಗೆ ಭಗ ಚಂದ್ರ ವ್ಯಗೋ ಕಾಳೋ ನಾರಚುಗೋ ಅರೆ ನಾರಚುಗೋ ಭಜನೆರೋ ಚಾಳೋ ಅರೆ 60,000 ವರ್ಷ ವಿಶ್ವಾಮಿತ್ರ ಕಿದೋ ಉತೋ ತಪ ಅರೆ ಕಜ ಬಾಯಿ ಆಯಿ ಓರಕನ ವಿದ್ಯಾ ವೇಗಿ ಗಪ್ಪ ಅರೆ ಭಸ್ಮಾಸೋರ್ ಮೌನಿರ ಸೋಭಾನ್ ಬಳನ್ ವೇಗೋ ಖಾಕ
1: ವಾ ಭಾಯಿ ವಾ

ನೇಟಕ ಕತಿ ಮತದಕ್ಕಾದ್ರೆ ಫಾಟಕ ಕಾಮೆ ಮಾಯಿ ಕಾಮ್ ಹರಿನಾಮೆರೋ ಗುಟ್ಕಾ ಪಣ ಹರಿನಾಮೆರೋ ಗುಟ್ಕಾ ಛೇನಿ ರೇ ಕಥಿ ತೋಯ್ ದಾತಾಣಿ ಹಾಟೆಂದರ್ ಗೆ ದೋಯ್ ಜೋಡಾ ವಾಡಾ ಕಾಯಿ ಕರೆ ಸ ಮಾಲ್ಕಣೆ ಅಂದ್ರೆ ಹಾಟ್ ಕರೆ ನ ಆಠ ಹರೋಗಾರ್ ಭ್ಯಾ ಭಾಲೆ ದಾಸ ಸಾಠ ಮಾಲ್ಕಣ ಕಾಯಿ ಕರೆ ರೇ ಆಠ ರೂಪಾಯಿ ಮೈ ಕಾಯಿ ಹಾಟ್ ಕರೆ ಗಿ ಬಾಗವಾನೆ ಕಣಕ ದಾದಾ ಈ ವೇಗಣ ಕತ್ರಾನ ಬಾಗವಾನ್ ಕ ಜಾಡಿ ಏಕ್ ರೂಪಾಯಿ ತೋನು ಉಪಡೇನಿ ಉತ್ತರ ಪಾಳೆ ಬಿಚಾರಿ ಕಾಣೆ ವೆಂಗಣ ರಸ ಏಕ್ ರೂಪಾಯಿ ಪಾಳಾವಸ ಓರ್ ಪ್ರೇಸಿ ಗಿ ಕಣಕ ತೋ ಕಾಳೆ ಭೂರ್ ಕೇಳಾರಸ ದಾದಾ ಈ ಕು ಯಾಡಿ ಬಾರನಾನ ತೋನು ಉಪಡವತ್ರ ಘರೆ ಲಿಯಾವಸ ಬೆಟ್ ಬೆಟ ಧಾಸನ ಆವಸ ಯಾಡಿ ಮಾರಿ ಯಾಡಿ ಐ ಮಾರ ಮಾತಾ ಸೋನಾ ಗದ ಗದಡಿ ಛಚಾರೆ ಕೇಳಾ ದಸ ಓ ಛಚಾರ ಪಡೆ ಬುದನ್ ಛೋಲನ್ ಖಾಯನ್ ದೇಖ ಛೋ ಛೋಳೆ ರಾಂಗಾಂಗ ಕೇಳಾ ಗದಡಿ ನವಾಲ ಛ ಮುಂಡೆ ಸಾವ ಘಾಲೇನ್ ಗೇಕ ತೋ ಖಾಯರ್ ಎಕಡಿ ದಾದ ಉಪರೆ ತಿ ಸಳೆಕ ಮಾತೋ ದಾಸ ಬಾರ್ನಾರ್ ಕೇಳಾ ಖಾಯ್ಚಿ ಖರಾಯ್ಚಿ ನಿರ್ಲಜಮ ಸದಾ ಸುಖಿ ಆಠ ರೂಪಾಯಿ ಹಾಟ್ ಕರಾಯ್ಚಿ ಸಾಠ ರೂಪಾಯಿ ದಾರೂ ಫೇಚಿ ನಿರ್ಲಜಮ ಸದಾ ಸುಖಿ ಚಿ ತೂ ಅರೆ ತೋನ್ ಮಾಣಸ್ ಕೇಳು ತು ಅಕ್ಕಲ್ ಛೇನಿ ಢೋರ್ ಕೇಳು ತು ದಾರ ಪೂತಳೋ ಛೇನಿ ಈ ಜಲ್ಮ ಆಪಣೋ ಸೇವಟಾವಳೋ ಕಾವ

ಭಗವಾನ್ ಸವಿತ್ರ ಅರೆ ಪತಿ ದೇವೇನ ಏಮ್ ರಾಜಾ ಲೆರೋ ಜರೆ ಹತೆ ಮಾಹಿತಿ ಲೈರೆ ಛಡಾನ ಅತ್ರಿ ತಾಕತ್ ವೇತಿರೇ ಓರೇಕ.

Thank you.

0: ಪ್ರೇಕ್ಷಕರು ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯಲ್ಲಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಸುಮಾರು 55 ನಿಮಿಷಗಳ ಕಾಲ ನಿರಂತರವಾಗಿ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಜೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.